ಆತ್ಮೀಯ ಕೇಳುಗರಿಗೆ ವಾಸುದೇವ ವೈದ್ಯ ಮಾಡುವ ಶುಭ ಮುಂಜಾನೆ ನಮಸ್ಕಾರಗಳು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್. ಇಂದು ಶನಿವಾರ 2026 ಸೆಪ್ಟೆಂಬರ್ ತಿಂಗಳು 12 ತಾರೀಕು. ರಾಷ್ಟ್ರೀಯ ಪಂಚಾಂಗದಂತೆ 1948 ಶಕವರ್ಷದ ಭಾದ್ರಪದ ಮಾಸದ 21 ದಿನ. ಈಗ ಸಮಯ 5:58:44 ನೆರೆಯ ಬೆಳಗಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ.

0: ಕೇಂದ್ರ ಸಮಯ 6 ಗಂಟೆ. ನಮ್ಮ ನಿಲಯದಿಂದ ಈ ದಿನ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರಣೆ. ಆರು ಗಂಟೆ 5 ನಿಮಿಷಕ್ಕೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು, 6:10ಕ್ಕೆ ವಂದನಾ ಭಕ್ತಿ ಗೀತೆಗಳ ಕಾರ್ಯಕ್ರಮ, 6:30ಕ್ಕೆ ಚಿಂತನ ಶಾಂತರ ನಾಗರಾಜು ಅವರಿಂದ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:30ಕ್ಕೆ ದೇಶಭಕ್ತಿ ಗೀತೆ ಕುವೆಂಪು ಅವರ ರಚನೆ ವೃಂದಗಾನದಲ್ಲಿ. 6:40ಕ್ಕೆ ಜನಪದ ಗೀತೆಗಳು ಲಿಂಗಸ್ಗೂರು ತಾಲೂಕಿನ ತನಮನಕಲ್ ಗ್ರಾಮದ ತಂಗಮ್ಮ ದೇವಮ್ಮ ಮತ್ತು ಸಂಗಡಿಗರಿಂದ ಸಂಪ್ರದಾಯ ಪದಗಳು. 6:50ಕ್ಕೆ ಸಂಸ್ಕೃತದಲ್ಲಿ ವಾರ್ತೆಗಳು, 7:05ಕ್ಕೆ ಪ್ರದೇಶ ಸಮಾಚಾರ, 7:15ಕ್ಕೆ ಭಾವಗೀತೆಗಳು ಕಾರ್ಯಕ್ರಮ ನಮ್ಮ ನಿಲಯದಿಂದ. ಏಳು 7:45ಕ್ಕೆ ಚಿತ್ರಗೀತೆಗಳು, 8:30ಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ ವಾಣಿ, ವಿಷಯ ಋತುಬಂದ. ಭಾಗವಹಿಸ್ತಾರೆ ಡಾಕ್ಟರ್ ಶ್ರೀದೇವಿ ಡಿ ವೆಂಕಟಾಪುರ್ ವೈದ್ಯಾಧಿಕಾರಿಗಳು, ಸರ್ಕಾರಿ ಹೋಮಿಯೋಪತಿ ಚಿಕಿತ್ಸಾಲಯ ಗುರುಪುರ ದಕ್ಷಿಣ ಕನ್ನಡ ಜಿಲ್ಲೆ, ಪ್ರಾಯೋಜಕರು ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ. 8:30ಕ್ಕೆ ಜಿಲ್ಲೆಯ ಪುರಾತನ ದೇವಸ್ಥಾನಗಳ ಪರಿಚಯಾತ್ಮಕ ವಿಶೇಷ ಕಾರ್ಯಕ್ರಮ ಗುಡಿಯ ಬೆರಗು, ಶ್ರೀರಾಮಲಿಂಗೇಶ್ವರ ದೇವಸ್ಥಾನ ರಾಯಚೂರು ನಿರೂಪಣೆ ಶ್ರೀದೇವಿ ಮತ್ತು ತಿಮ್ಮಪ್ಪ ಗಂಜಳ್ಳಿ, ನಿರ್ವಹಣೆ ವೆಂಕಟೇಶ್ ಬೇನುಬೆಂಚಿ. 9:05ಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ಮಕ್ಕಳಲ್ಲಿ ಕಂಡುಬರುವ ಕ್ಯಾನ್ಸರ್ ಕುರಿತು ಜಾಗೃತಿ, ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಕರ್ನಾಟಕ. 9:10ಕ್ಕೆ ವಚನಗಾಯನ, 9:30ಕ್ಕೆ ಚಿತ್ರಗೀತೆಗಳು. ಹನ್ನೆರಡು 12:05ಕ್ಕೆ ವನಿತಾ ವಿಹಾರದಲ್ಲಿ ಚಿತ್ರದುರ್ಗದ ಸೌಂದರ್ಯ ಲಹರಿ ಭಜನಾ ತಂಡದ ಸದಸ್ಯರಿಂದ ಗೌರಿ ಗಣೇಶ ಹಬ್ಬದ ವಿಶೇಷ ಸಂಗೀತ ಕಾರ್ಯಕ್ರಮ, ಪ್ರಸ್ತುತಿ ರಜನಿ ಜಿ ಆರ್, ಸಂಕಲನ ಅನುಶ್ರೀ ಸಿ ಕಾಲವಹಳ್ಳಿ. ಇದು ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ, ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. 12:30ಕ್ಕೆ ಆರೋಗ್ಯ ಕಾರ್ಯಕ್ರಮ, ಆಯುರ್ವೇದ ದೃಷ್ಟಿಯಲ್ಲಿ ಸೌಂದರ್ಯ, ಈ ಕುರಿತು ಆಯುರ್ವೇದ ತಜ್ಞರಾದ ಡಾಕ್ಟರ್ ರಾಘವೇಂದ್ರ ಪ್ರಸಾದ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಟಿ ಶ್ಯಾಮ್ ಪ್ರಸಾದ್. ಇದು ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ. ಒಂದು ಗಂಟೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತಾದ ಕಾರ್ಯಕ್ರಮ. 1:20ಕ್ಕೆ ಚಿತ್ರಗೀತೆಗಳು, 7:40ಕ್ಕೆ ಮಕ್ಕಳ ಕಾರ್ಯಕ್ರಮ, 3 ಗಂಟೆಗೆ FM 101.13 MHz ಕಾರ್ಯಕ್ರಮ, ಇನ್ನು ಸಂಜೆ 5 ಗಂಟೆಗೆ ಅಂತ್ಯಾಕ್ಷರಿ, ನಿಮ್ಮ ಕರೆ ನಿಮ್ಮ ಗೀತೆ ನೇರ ಫೋನಿನ ಕಾರ್ಯಕ್ರಮ, ಕನ್ನಡ ಚಲನಚಿತ್ರ ಗೀತೆಗಳ ಆಧರಿಸಿದ ಕಾರ್ಯಕ್ರಮ. 5:30ಕ್ಕೆ ಪ್ರಚಲಿತ ವಿದ್ಯಮಾನಗಳ ಪಕ್ಷಿನೋಟ, ಪ್ರಸ್ತುತಿ ವೆಂಕಟೇಶ್ ಹೋಗರ್, ನಿರ್ವಹಣೆ ವೆಂಕಟೇಶ್ ಬೇನುಬೆಂಚಿ. ಸಂಜೆ 6 ಗಂಟೆಗೆ ಕಾರ್ಯಕ್ರಮ ವಿವರಣೆ, 6:10ಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ಮಕ್ಕಳಲ್ಲಿ ಕಂಡುಬರುವ ಕ್ಯಾನ್ಸರ್ ಕುರಿತು ಜಾಗೃತಿ, ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಕರ್ನಾಟಕ ಚಾಪ್ಟರ್. 6:20ಕ್ಕೆ ಗೋದುಳಿ, ರಾಯಚೂರಿನ ಗಾಜಗರ್ಪೇಟೆಯ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ, ಪ್ರಸ್ತುತಿ ರಮಾ ಕುಲಕರ್ಣಿ, ನಿರ್ವಹಣೆ ವೆಂಕಟೇಶ್ ಬೇನುಬೆಂಚಿ. 6:51ಕ್ಕೆ ಕೃಷಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಸುಸ್ಥಿರ ಮೀನುಗಾರಿಕೆ ಮತ್ತು ಜಲಸಂಪನ್ಮೂಲ ಸಂರಕ್ಷಣೆ ಕುರಿತು ಡಾಕ್ಟರ್ ಚೇತನ್ ಎನ್ ಅವರೊಡನೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. 7:20ಕ್ಕೆ ಜನಪದ ಸಂಗೀತ, ಹುಲಿಹೈದ ಗ್ರಾಮದ ಮಾರಪ್ಪ ಹನುಮಂತ ಅವರಿಂದ ಸಂಗಡಿಗರಿಂದ ತತ್ವ ಪದಗಳು. ಎಂಟು 8:30ಕ್ಕೆ ಜನಪದ ಸಂಗೀತ, 9:15ಕ್ಕೆ ಭಾವಗೀತೆಗಳು, 9:30ಕ್ಕೆ ಯುವಾಣೆ, 10 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಡಾಕ್ಟರ್ ಎಂ ಬಾಲಮುರಳಿಕೃಷ್ಣ ಅವರ ಹಾಡುಗಾರಿಕೆ ಮತ್ತು 10:30ಕ್ಕೆ ಕನ್ನಡ ಚಿತ್ರಗೀತೆಗಳು. ಇದುವರೆಗೆ ನಮ್ಮ ನಿಲಯದಿಂದ ಈ ದಿನ ಪ್ರಸಾರವಾಗುವ ಕಾರ್ಯಕ್ರಮ ವಿವರಣೆ ಕೇಳಿದ್ರೆ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ನಮ್ಮ ಮುಂದಿನ ಕಾರ್ಯಕ್ರಮ ಇಂಗ್ಲಿಷ್ನಲ್ಲಿ ವಾರ್ತೆಗಳು.
1: The 18th BRICS summit is set to begin at Bharat Mandapam in New Delhi today. The two-day grand event will bring together 11 major emerging and developing economies, including Brazil, China, Egypt,

0: ಶಿಶುನಾಳ್ ಶರೀಫರವರ ರಚನೆಯ ಭಕ್ತಿಗೀತೆಯನ್ನು ಕೇಳಿ ವೃಂದಗಾನದಲ್ಲಿ
1: ಗಣೇಶ ಹಬ್ಬದ ಸಂದರ್ಭದಲ್ಲಿ ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದ ಶ್ರೀರಾಮಲಿಂಗಾರೆಡ್ಡಿ ಅವರ ಸಂದೇಶ.
2: ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ.
3: ಪರಿಸರ ಪ್ರೇಮಿ ಗಣೇಶ ವಿಗ್ರಹಗಳನ್ನ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ. POP ಮತ್ತೆ ರಾಸಾಯನಿಕ ಲೇಪಿತ ಗಣೇಶ ಗೌರಿ ವಿಗ್ರಹಗಳನ್ನ ಬಳಸ್ತಾ ಇದ್ದಾರೆ. ಇದರಿಂದ ನಮ್ಮ ಪರಿಸರಕ್ಕೆ ಹಾನಿಯಾಗುತ್ತೆ. ವಿನಾಯಕನ ಹಬ್ಬದ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಗಣೇಶಗಳನ್ನೇ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ.
1: ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.

ವಂದನಾ ಭಕ್ತಿ ಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ನಮ್ಮ ಮುಂದಿನ ಕಾರ್ಯಕ್ರಮ ಚಿಂತನ 6:30 ಶಾಂತಲಾ ನಾಗರಾಜು ಅವರಿಂದ.

0: ಇಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ. ಈಗ ಚಿಂತನ, ಶಾಂತಲಾ ನಾಗರಾಜ್ ಅವರಿಂದ.
1: ಅಂದು ಆಪ್ತ ಸಮಾಲೋಚನಾ ಕೇಂದ್ರದಲ್ಲಿ ಭಾರೀ ಕೋಲಾಹಲವಾಗಿತ್ತು. 14 ವರ್ಷದ ಹುಡುಗನೊಬ್ಬ ತನ್ನ ತಂದೆಯನ್ನು ಕೋಲಿನಿಂದ ಸಾಯುವಂತೆ ಹೊಡೆದು ಬಿಟ್ಟಿದ್ದ. ಅವನ ತಾಯಿ ಗಂಡನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದರು. ಅವನ ಚಿಕ್ಕಮ್ಮ ಅವನನ್ನು ದರದರನೆ ಎಳೆದುಕೊಂಡು ಹತ್ತಿರವಿದ್ದ ಆಪ್ತ ಸಮಾಲೋಚನಾ ಕೇಂದ್ರಕ್ಕೆ ಕರೆತಂದರು. ಅಷ್ಟು ಹೊತ್ತಿಗಾಗಲೇ ತಾಯಿ ಮತ್ತು ಚಿಕ್ಕಮ್ಮಂದರಿಂದ ಬೈಗುಳ ಹೊಡೆತ ತಿಂದಿದ್ದ. ಆದರೂ ಅವನ ಮುಖ ಬಿರುಸಾಗಿಯೇ ಇತ್ತು ಮತ್ತು ತಾನು ಮಾಡಿದ್ದೇ ಸರಿ, ತನ್ನಪ್ಪ ಅದಕ್ಕೆ ಲಾಯಕ್ಕು ಎಂದೇ ವಾದಿಸುತ್ತಿದ್ದ. ಅಲ್ಲಿದ್ದ ಹಿರಿಯ ಆಪ್ತ ಸಮಾಲೋಚಕಿ ಅವನನ್ನು ತಮ್ಮ ಮುಂದಿದ್ದ ಕುರ್ಚಿಯಲ್ಲಿ ಕೂಡಿಸಿ ಒಂದು ಲೋಟ

0: ನೀರು ಕುಡಿಸಿ ಚಿಕ್ಕಮ್ಮನನ್ನು ಆ ರೂಮಿನಿಂದ ಹೊರಗೆ ಕಳಿಸಿ ಸ್ನೇಹದ ಧ್ವನಿಯಲ್ಲಿ ಕೇಳಿದರು, ಮಗು ನಿನಗೆ ಈಗ ಹೇಗನಿಸುತ್ತದೆ? ಅವನು ಸುಮ್ಮನೆ ಅವರ ಮುಖ ನೋಡಿದ. ನಂತರ ತಲೆ ಕೆಳಗಡೆ ಹಾಕಿ ಒಂದು ಪಾದದಿಂದ ಮತ್ತೊಂದು ಪಾದವನ್ನು ಹೊಸೆಯುತ್ತಾ ನಿರಾಸೆಯನ್ನೇ ಮೈತುಂಬಾ ಹೊದ್ದಂತೆ ಕುಳಿತ. 5 ನಿಮಿಷಗಳ ನಂತರ ಆಪ್ತ ಸಮಾಲೋಚಕಿಯ ಕೈ ಹಿಡಿದು ಗೊಳೋ ಎಂದು ಅಳಲು ಪ್ರಾರಂಭಿಸಿದ. ಅವರು ಹಾಗೆ ಅಳುತ್ತಿದ್ದರೂ ಏನೂ ಹೇಳದೆ ಸುಮ್ಮನೆ ತಲೆ ಸವರಿಸಿದರು. ನಿಧಾನವಾಗಿ ಸುಧಾರಿಸಿಕೊಂಡ ಹುಡುಗ ಹೇಳಿದ್ದು, ನನ್ನ ತಂದೆ ಸದಾ ನನ್ನನ್ನು ಹೀಯಾಳಿಸುತ್ತಿದ್ದರು. ನಾನು ಏನು ಮಾಡಿದರೂ ಅದರಲ್ಲೂ ತಪ್ಪು ಹುಡುಕುತ್ತಿದ್ದರು. ನನ್ನಣ್ಣನನ್ನು ಹೋಲಿಸುತ್ತಾ ಅವನ ಕಾಲಿನ ಕೆಳಗೆ ತೂರು ಎನ್ನುತ್ತಿದ್ದರು. ಅಣ್ಣನೂ ವ್ಯಂಗ್ಯವಾಗಿ ನಗುತ್ತಿದ್ದ. ನಾನು ಆತ್ಮಹತ್ಯೆ ಮಾಡಿಕೊಂಡು ಸಾಯೋಣವೆಂದು ನಿರ್ಧಾರ ಮಾಡಿದ್ದೆ. ಸಾಯುವ ಮೊದಲು ಅಪ್ಪನಿಗೆ ಅವರು ನನಗೆ ಹೊಡೆಯುತ್ತಿದ್ದಂತೆ ಹೊಡೆದು ನನ್ನ ಕೋಪ ತೀರಿಸಿಕೊಳ್ಳಬೇಕೆಂದು ಈ ದಿನ ಹೊಡೆದೆ. ಇದು ಕೀಳರಿಮೆ ಎನ್ನುವ ಮಾನಸಿಕ ವ್ಯತ್ಯಯದ ಫಲಿತಾಂಶ. ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಎನ್ನುವುದು ಮಾನಸಿಕ ರೋಗವಲ್ಲ, ಆದರೆ ಯಾವುದೇ ಮಾನಸಿಕ ರೋಗಕ್ಕೆ ಎಡೆಮಾಡಿ ಕೊಡಬಹುದಾದ ಸಾಧ್ಯತೆ ಉಳ್ಳದ್ದು. ಮೇಲಿನ ಉದಾಹರಣೆಯನ್ನೇ ತೆಗೆದುಕೊಂಡರೆ ಆ ಹುಡುಗನಿಗೆ ಈ ಕೀಳರಿಮೆ ಆಂಟಿ ಸೋಷಿಯಲ್ ಪರ್ಸನಾಲಿಟಿ ಡಿಸಾರ್ಡರ್ಗೆ ಎಡೆಮಾಡಿ ಕೊಟ್ಟಿದೆ. ತಂದೆಯಾದವನನ್ನು ಮಗ ಹೊಡೆಯುವುದನ್ನು ಸಮಾಜ ಒಪ್ಪುವುದಿಲ್ಲ. ಅಷ್ಟೇ ಅಲ್ಲ, ಇವತ್ತು ತಂದೆಯನ್ನು ಹೊಡೆಯುವ ಕ್ರೌರ್ಯ ತೋರಿಸಿದವನು ನಾಳೆ ರಸ್ತೆಯಲ್ಲೂ ಯಾರಾದರೂ ಇವನಿಗಿಷ್ಟವಾಗದ ಹಾಗೆ ನಡೆದುಕೊಂಡರೆ ಅವರನ್ನೂ ಹೊಡೆಯಬಹುದು. ಹೀಗೆ ಕ್ರೌರ್ಯವೇ ಆಪ್ತವಾಗಿ ಬಿಟ್ಟರೆ ಆತ್ಮಸಾಕ್ಷಿ ನಾಶವಾಗಿ ಸಮಾಜದ ಭಯ, ಹಿರಿಯರ ಭಯ, ಪೊಲೀಸು ವ್ಯವಸ್ಥೆಯ ಭಯ ಇಲ್ಲವಾಗುತ್ತದೆ. ಇಂಥ ವ್ಯಕ್ತಿಗಳು ಸಮಾಜ ಕಂಟಕರಾಗುತ್ತಾರೆ. ಮಕ್ಕಳಲ್ಲಿ ಕೀಳರಿಮೆ ಯಾಕೆ ಬೆಳೆಯುತ್ತದೆ ಎನ್ನುವುದನ್ನ ಮನೋವಿಜ್ಞಾನ ಹಲವು ಕಾರಣಗಳಿಂದ ವಿವರಿಸುತ್ತದೆ. ಮನೆಯಲ್ಲಿ, ಶಾಲೆಯಲ್ಲಿ, ಸ್ನೇಹಿತರ ವಲಯದಲ್ಲಿ ಯಾವುದೇ ಕಾರಣಕ್ಕೆ ಪದೇ ಪದೇ ಹೀಯಾಳಿಸುತ್ತಿದ್ದರೆ ಮಕ್ಕಳಿಗೆ ಕೀಳರಿಮೆ ಬರಬಹುದು. ಉದಾಹರಣೆಗೆ ಕಪ್ಪು ಬಣ್ಣ, ಕುಳ್ಳು, ಉಬ್ಬು ಹಲ್ಲು, ಕಡಿಮೆ ಅಂಕ ತೆಗೆಯುವ ಪೆದ್ದುತನ, ಇಂಥವನ್ನ ಪದೇ ಪದೇ ಹೇಳಿ ಮತ್ತೊಬ್ಬರೊಡನೆ ಹೋಲಿಸುತ್ತಿದ್ದರೆ ಮಕ್ಕಳಿಗೆ ಕೀಳರಿಮೆ ಖಂಡಿತ ಬರಬಹುದು. ಕೀಳರಿಮೆ ಬಂದ ಎಲ್ಲ ಮಕ್ಕಳು ಮಾನಸಿಕ ವ್ಯತ್ಯಯಗಳೇನೂ ಆಗುವುದಿಲ್ಲ, ಆದರೆ ಮಕ್ಕಳು ಅದನ್ನು ಮೀರಿ ಬದುಕನ್ನು ಸುಂದರವಾಗಿಯೇ ಕಟ್ಟಿಕೊಳ್ಳಬಹುದು. ಕೆಲವರು ಹಿಂಜರಿಕೆಯ ಸ್ವಭಾವ ಬೆಳೆಸಿಕೊಂಡು ಎಲೆಮರೆಯ ಕಾಯಿಗಳಂತೆ ಬದುಕು ಬಿಡಬಹುದು. ಕೆಲವರು ಮಾತ್ರ ಉಗ್ರರಾಗಿ ಪ್ರತೀಕಾರಕ್ಕೆ ಹಲವು ಸಮಾಜ ಬಾಹಿರ ಕೆಲಸಗಳನ್ನು ಮಾಡಿ ಅದರಲ್ಲೇ ತೃಪ್ತಿ ಹೊಂದಬಹುದು. ಮಕ್ಕಳನ್ನು ಬೆಳೆಸುವಾಗ ಪೋಷಕರಿಗೆ ಈ ಬಗ್ಗೆ ವೈಜ್ಞಾನಿಕ ಅರಿವು ಇರುವುದು ಅತಿ ಮುಖ್ಯ. ಮಕ್ಕಳನ್ನು ಗದರದೆ ಬಯ್ಯದೆ ಬೆಳೆಸುವುದು ಖಂಡಿತ ಸಾಧ್ಯವಿಲ್ಲ, ಆದರೆ ಅದರಲ್ಲಿ ಮಿತಿ ಇರಬೇಕು. ಆದಷ್ಟು ಬೇರೆಯವರ ಜೊತೆಯಲ್ಲಿ ಹೋಲಿಸುವುದನ್ನು ನಿಲ್ಲಿಸಬೇಕು. ಮನೋವಿಜ್ಞಾನ ಹೇಳುವುದೆಂದರೆ ಪ್ರತಿ ಜೀವಿಯೂ ವಿಭಿನ್ನ. ಒಬ್ಬರ ಬುದ್ಧಿಯ ಹಾಗೆ ಮತ್ತೊಬ್ಬರಿಗೂ ಇರುವುದು ಸಾಧ್ಯವೇ ಇಲ್ಲ. ಪ್ರತಿಯೊಂದು ಜೀವಿಗೂ ಒಂದಲ್ಲ ಒಂದು ಜಾಣತನ ಇದ್ದೇ ಇರುತ್ತದೆ. ಅದನ್ನ ಬಾಲ್ಯದಲ್ಲೇ ಹೆತ್ತವರು ಗುರುತಿಸಬೇಕು. ಮಕ್ಕಳು ಮಾಡುವ ಸಣ್ಣ ಕೆಲಸವನ್ನು ಮೆಚ್ಚಬೇಕು. ಅದನ್ನ ಪಾಸಿಟಿವ್ ಸ್ಟ್ರೋಕ್ ಎನ್ನುತ್ತಾರೆ. ತಪ್ಪು ಮಾಡಿದಾಗ ಧಾರಾಳವಾಗಿ ಬೈಯುವ ಪೋಷಕರು ಒಳ್ಳೆಯ ಕೆಲಸ ಮಾಡಿದಾಗ ಹೊಗಳುವುದಕ್ಕೆ ಜಿಪ್ಪಿಣತನವನ್ನು ತೋರಿಸಬಾರದು. ನೀವು ಕೊಡುವ ಒಂದೊಂದು ಮೆಚ್ಚುಗೆಯು ಮಗುವಿನಲ್ಲಿ ಆತ್ಮಬಲವನ್ನು ಬೆಳೆಸುತ್ತದೆ. ಮುಂದೆ ಅವರು ಸತ್ಪ್ರಜೆಗಳಾಗಿ ಬಾಳುತ್ತಾರೆ.
1: ಇದುವರೆಗೆ ಶಾಂತಲಾ ನಾಗರಾಜು ಅವರಿಂದ ಚಿಂತನ ಕೇಳಿದರೆ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:30 ದೇಶಭಕ್ತಿ ಗೀತೆಗಳ ಕಾರ್ಯಕ್ರಮ. ಕೆಳಿ ಕುವೆಂಪು ಅವರ ರಚನೆ ವೃಂದಗಾನದಲ್ಲಿ.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:40. ಜನಪದ ಗೀತೆಗಳ ಕಾರ್ಯಕ್ರಮ. ಲಿಂಗಸೂರು ತಾಲೂಕಿನ ತನಮನಕಲ್ ಗ್ರಾಮದ ತಂಗಮ್ಮ, ದೇವಮ್ಮ ಮತ್ತು ಸಂಗಡಿಗರಿಂದ ಆರಿಸಿ ಸಂಪ್ರದಾಯ ಪದಗಳನ್ನು.

0: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
1: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
0: ಇಲ್ಲಿಯವರೆಗೆ 9,50,000 ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
2: ಇದುವರೆಗೆ ಲಿಂಗಸೂರು ತಾಲೂಕಿನ ತನಮನಕಲ್ ಗ್ರಾಮದ ತಂಗಮ್ಮ ಮತ್ತು ದೇವಮ್ಮ ಹಾಗೂ ಸಂಗಡಿಗರಿಂದ ಸಂಪ್ರದಾಯ ಪದಗಳನ್ನು ಆಲಿಸಿದಿರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. 6:50 ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
3: ಸಂಪ್ರತಿ ವಾರ್ತಾಃ ಶ್ರೂಯಂತಾಂ. ಪ್ರವಾಚಿಕಾ ರಚಾ ಝಾ. ಅಥ ವಾರ್ತಾಃ. ಅಷ್ಟಾದಶತಮಂ ಬ್ರಿಕ್ಸ್ ಶಿಖರ ಸಮ್ಮೇಳನಂ ಅದ್ಯ ನವದೆಹಲ್ಯಾಃ ಭಾರತ ಮಂಡಪಂ ಇತ್ಯತ್ರ ಆರಪ್ಸ್ಯತೆ. ದ್ವಿದಿವಸೀಯಮಿದಂ ಭವ್ಯಂ ಸಮ್ಮೇಳನಂ ಏಕಾದಶ ಪ್ರಮುಖೋದಯಮಾನಾನಾಂ ವಿಕಾಸಶೀಲಾನಾಂಚ ಅರ್ಥವ್ಯವಸ್ಥಾನಾಂ ಪ್ರತಿನಿಧೀನ್ ಪರಸ್ಪರಂ ಸಂಯೋಜಯಿಷ್ಯತಿ. ಉಚ್ಚಸ್ತರೀಯಸ್ಯ ಅಸ್ಯ ಸಮ್ಮೇಳನಸ್ಯ ಅವಸರೆ ಬ್ರಿಕ್ಸ್ ಸದಸ್ಯ ದೇಶಾನಾಂ ನೇತಾರಃ ವೈಶ್ವಿಕ ಶಾಸನಂ ಬಹುಪಕ್ಷವಾದಃ ವ್ಯಾಪಾರಃ ನಿವೇಶಃ ಪ್ರೌದ್ಯೋಗಿಕೀ ಖಾದ್ಯೋರ್ಜಾ ಸುರಕ್ಷಾ ಸ್ವಾಸ್ಥ್ಯ ಸೇವಾ ಮಹತ್ವಪೂರ್ಣಃ ಆಪೂರ್ತಿ ಶೃಂಖಲಾಃ ಚೇತ್ಯತೇಷು ಪ್ರಮುಖೇಷು ವಿಷಯೇಷು ಚರ್ಚಾಂ ಕರಿಷ್ಯಂತಿ. ಇದಂ ಶಿಖರ ಸಮ್ಮೇಳನಂ ಭಾರತಸ್ಯ ಅಸ್ಯ ವರ್ಷಸ್ಯ ಬ್ರಿಕ್ಸ್ ಅಧ್ಯಕ್ಷತಾಯಾಃ ಅಂತರ್ಗತಂ ಆಯೋಜ್ಯತೆ. ಅಸ್ಯ ಸಮ್ಮೇಳನಸ್ಯ ವಿಷಯೋ ವರ್ತತೆ ಸುದೃಢತಾಯೈ ನವಾಚಾರಾಯ ಸಹಕಾರಾಯ ಸತತ ವಿಕಾಸಾಯ ಚ ನಿರ್ಮಾಣಂ. ಅಸ್ಮಿನ್ ಮಹತ್ವಪೂರ್ಣೆ ಶಿಖರ ಸಮ್ಮೇಳನೆ ಅನೇಕೆ ಪ್ರಮುಖಾಃ ವಿಶ್ವ ನೇತಾರಃ ಸಹಭಾಗಂ ಕರಿಷ್ಯಂತಿ. ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಸಹ ರೂಸಸ್ಯ ರಾಷ್ಟ್ರಪತಿ ವ್ಲಾದಿಮಿರ್ ಪುಟಿನ್, ಚೀನಸ್ಯ ರಾಷ್ಟ್ರಪತಿ ಶೀ ಜಿನ್ಪಿಂಗ್, ದಕ್ಷಿಣಾಫ್ರಿಕಾ ದೇಶಸ್ಯ ರಾಷ್ಟ್ರಪತಿ ಸಿರಿಲ್ ರಾಮಫೋಸಾ, ಮಿಸ್ರಸ್ಯ ರಾಷ್ಟ್ರಪತಿ ಅಬ್ದುಲ್ ಫತಹ್ ಸಿಸಿ, ಇಂಡೋನೇಷ್ಯಾ ದೇಶಸ್ಯ ರಾಷ್ಟ್ರಪತಿ ಪ್ರಾಬೋವೋ ಸುಬಿಯಾಂತೋ ತಥಾ ಈರಾನಸ್ಯ ರಾಷ್ಟ್ರಪತಿ ಮಸೂದ್ ಪಿಜಿಷ್ಕಿಯನಪಿ ಸಮ್ಮೇಳನೆ ಸಹ ಸಮ್ಮಿಳಿತಾಃ ಭವಿಷ್ಯಂತಿ. ಶಿಖರ ಸಮ್ಮೇಳನಸ್ಯ ಪ್ರಾರಂಭಃ ಬ್ರಿಕ್ಸ್ ಸದಸ್ಯ ದೇಶೇಭ್ಯಃ ಸಮಾವೇಶಿನಃ ವೈಶ್ವಿಕ ಶಾಸನಸ್ಯ ಬಹುಪಕ್ಷವಾದಸ್ಯ ಚ ಸುದೃಢೀಕರಣಂ ಇತಿ ವಿಷಯಮಾಧೃತ್ಯ ಆಯೋಜಿತೇನ ಸಂವೃತ್ಸತ್ರೇಣ ಭವಿಷ್ಯತಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ಶಿಖರ ಸಮ್ಮೇಳನಸ್ಯ ಅಂತರಾಲೆ ಬ್ರಿಕ್ಸ್ ನೇತೃಭಿಃ ಸಹ ಅನೇಕಾಃ ದ್ವಿಪಕ್ಷೀಯ ವಾರ್ತಾಃ ಕರಿಷ್ಯತಿ. ಅಷ್ಟಾದಶತಮೇ ಬ್ರಿಕ್ಸ್ ಶಿಖರ ಸಮ್ಮೇಳನೆ ಭಾಗಂ ಗ್ರಹೀತುಂ ಅನೇಕೆ ವೈದೇಶಿಕ ನೇತಾರಃ ವರಿಷ್ಠಾಧಿಕಾರಿಣಶ್ಚ ನವದೆಹಲ್ಯಾಂ ಪ್ರಾಪ್ತವಂತಃ. ಇಂಡೋನೇಷ್ಯಾ ದೇಶಸ್ಯ ರಾಷ್ಟ್ರಪತಿ ಪ್ರಾಬೋವೋ ಸುಬಿಯಾಂತೋ ಹ್ಯಃ ರಾತ್ರೌ ರಾಷ್ಟ್ರೀಯ ರಾಜಧಾನೀಂ ಪ್ರಾಪ್ತವಾನ್. ಅಬುಧಾಬಿ ದೇಶಸ್ಯ ಯುವರಾಜಃ ಶೇಖ್ ಖಾಲಿದ್ ಬಿನ್ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹ್ಯಾನ್, ಮಲೇಷಿಯಾ ದೇಶಸ್ಯ ಪ್ರಧಾನಮಂತ್ರಿ ಅನ್ವರ್ ಇಬ್ರಾಹಿಂ, ಮಿಸ್ರಸ್ಯ ರಾಷ್ಟ್ರಪತಿ ಅಬ್ದುಲ್ ಫತ್ತಹ್ ಅಸೀಸಿ ತಥಾ ಇಥಿಯೋಪಿಯಾ ದೇಶಸ್ಯ ಪ್ರಧಾನಮಂತ್ರಿ ಆಬಿ ಅಹಮದ್ ಅಲಿ ಚ ಹ್ಯಃ ಸಾಯಂಕಾಲೆ ನವದೆಹಲ್ಯಾಂ ಪ್ರಾಪ್ತವಂತಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಉಕ್ತವಾನ್ ಯತ್ ಬ್ರಿಕ್ಸ್ ದೇಶಾಃ ವೈಶ್ವಿಕ ನವಾಚಾರಸ್ಯ ಅಥ ಸಮಾಧಾನಾಂಚ ಮಹತ್ವಪೂರ್ಣ ಕೇಂದ್ರ ರೂಪೇಣ ಉದ್ಭವಂತಿ. ಹ್ಯಃ ಸಾಯಂಕಾಲೆ ನವದೆಹಲ್ಯಾಃ ಭಾರತ ಮಂಡಪಂ ಇತ್ಯತ್ರ ಬ್ರಿಕ್ಸ್ ವ್ಯಾಪಾರ ಮಂಚಸ್ಯ ನೇತೃಣಾಂ ಸತ್ರಂ ಸಂಬೋಧಯನ್ ಪ್ರಧಾನಮಂತ್ರಿ ಉಕ್ತವಾನ್ ಯತ್ ಬ್ರಿಕ್ಸ್ ದೇಶಾನಾಂ ಆರ್ಥಿಕ ಸಾಮರ್ಥ್ಯಂ ವಿಶ್ವಸ್ಯ ಅನ್ಯ ಭಾಗಾನಾಂ ಅಪೇಕ್ಷೆಯಾ ಪ್ರಾಯಃ ದ್ವಿಗುಣಿತಗತ್ಯ ವರ್ಧಿತಮಸ್ತಿ. ಸುರಕ್ಷಿತ ಸಾಮುದ್ರಿಕ ಮಾರ್ಗಾಣಾಂ ಮಹತ್ವಂ ಪ್ರತಿಪಾದಯನ್ ಪ್ರಧಾನಮಂತ್ರಿ ಉಕ್ತವಾನ್ ಯತ್ ವೈಶ್ವಿಕ ವ್ಯಾಪಾರ ತದೈವ ಅಗ್ರೆ ಗಂತುಂ ಶಕ್ನೋತಿ. ಯದಾ ಸಾಮುದ್ರಿಕ ಮಾರ್ಗಾಃ ಸುರಕ್ಷಿತಾಃ ಭವಂತಿ ಆಪೂರ್ತಿ ಮಾರ್ಗಾಃ ಮುಕ್ತಾಃ ತಿಷ್ಠಂತಿ ಅಥ ನಾವಿಕಾಃ ಚ ಸುರಕ್ಷಿತಾಃ ಭವಂತಿ.
4: ಗ್ಲೋಬಲ್ ಟ್ರೇಡ್ ತಭೀ ಆಗೇ ಬಡ ಸಕ್ತಾ ಹೈ ಜಬ್ ಸೀ ಲೇನ್ ಸೆಕ್ಯೂರ್ ಹೋ, ಸಪ್ಲೈ ರೂಟ್ ಓಪನ್ ಹೋ ಔರ್ ಸೀ ಫೇರರ್ ಸೇಫ್ ಹೋ ಔರ್ ಇಸ್ಲಿಯೆ ಭಾರತ್ ಫ್ರೀಡಮ್ ಆಫ್ ನೇವಿಗೇಷನ್ ಔರ್ ಸೀ ಫೇರರ್ಸ್ ಕಿ ಸೇಫ್ಟಿ ಕಾ ದೃಢ ಸಮರ್ಥಕ ಹೈ.
3: प्रधानमंत्री नरेन्द्र मोदी रूसस्य राष्ट्रपतिः व्लादिमीर पुतिन च ह्यः रक्षा ऊर्जा अंतरिक्ष कौशल गतिशीलता जनानां मध्ये परस्पर संपर्कः चेत्येतेषु सदृशेषु क्षेत्रेषु द्विपक्षीय सहकारस्य प्रगतेः समीक्षां कृतवन्तौ। नवदिल्ल्यां सम्पन्नायां द्विपक्षीय वार्तायाम् उभौ नेतारौ पश्चिमैशियायां कृष्ण सागर क्षेत्रे च प्रवर्तमानान् संघर्षान् समेत्य परस्परहित सम्बद्धेषु प्रमुखेषु क्षेत्रीय वैश्विक विषयेषु स्वकीय विचारान् प्रकटितवन्तौ। प्रधानमंत्री मोदी पुनः प्रतिपादितवान् यत् संघर्षाणां समाधानस्य मार्गः संवादेन एव प्रशस्तः भवति तथा भारतं शान्ति प्रयासेषु साहाय्याय तत्परमस्ति। इति वार्ताः।

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7 ಗಂಟೆ. ಕೇಳಿ ಕೆಲವು ವಾಣಿಜ್ಯ ಪ್ರಕಟಣೆಗಳನ್ನು.
1: ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರ ಸಂದೇಶ.
2: ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ.
3: ಪರಿಸರ ಪ್ರೇಮಿ ಗಣೇಶ ವಿಗ್ರಹಗಳನ್ನ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ. ಪಿಒಪಿ ಮತ್ತೆ ರಾಸಾಯನಿಕ ಲೇಪಿತ ಗಣೇಶ ಗೌರಿ ವಿಗ್ರಹಗಳನ್ನ ಬಳಸ್ತಾ ಇದ್ದಾರೆ. ಇದರಿಂದ ನಮ್ಮ ಪರಿಸರಕ್ಕೆ ಹಾನಿಯಾಗುತ್ತೆ. ವಿನಾಯಕನ ಹಬ್ಬದ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಗಣೇಶಗಳನ್ನೇ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ.
1: ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ. ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡದ ಪ್ರಕಟಣೆ.
4: ಇನ್ನು ವಿದೇಶದಲ್ಲಿರುವ ನಿಮ್ಮ ಬಂಧುಗಳಿಗೆ ಆಹಾರ ಪದಾರ್ಥಗಳು, ಔಷಧಿಗಳು, ಉಡುಗೊರೆಗಳು ಹಾಗೂ ದಾಖಲೆಗಳನ್ನು ಕಳುಹಿಸುವುದು ಇನ್ನಷ್ಟು ಸುಲಭ.
1: ಭಾರತೀಯ ಅಂಚೆಯ ಮೂಲಕ 150ಕ್ಕೂ ಹೆಚ್ಚು ದೇಶಗಳಿಗೆ ಪಾರ್ಸೆಲ್ ಮತ್ತು ದಾಖಲೆಗಳನ್ನು ಅತ್ಯಂತ ಕೈಗೆಟುಕುವ ದರದಲ್ಲಿ ರವಾನಿಸಬಹುದು. ಉದ್ಯಮಿಗಳ ರಫ್ತು ಸೇವೆಗಳಿಗೂ ಭಾರತೀಯ ಅಂಚೆ ವಿಶ್ವಾಸಾರ್ಹ ಆಯ್ಕೆ. ಡಾಕ್ ಸೇವಾ ಆಪ್ ಮೂಲಕ ವಿವಿಧ ದೇಶಗಳ ಅಂಚೆ ದರಗಳನ್ನು ಪರಿಶೀಲಿಸಿ ಮನೆಯಲ್ಲೇ ಬುಕಿಂಗ್ ಮಾಡಿ ಪೋಸ್ಟ್ಮ್ಯಾನ್ ಮೂಲಕ ಪಿಕಪ್ ಸೌಲಭ್ಯ ಪಡೆಯಿರಿ.
5: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಮ್ಮ ವಾಟ್ಸ್ಆಪ್ ಸಹಾಯವಾಣಿ 9449849350.
0: ಪ್ರಕಟಣೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. 7 ಗಂಟೆ 2 ನಿಮಿಷಕ್ಕೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ 7 ಗಂಟೆ 5 ನಿಮಿಷಕ್ಕೆ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
6: ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6 ಗಂಟೆಗೆ ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
7: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
8: ನ್ಯೂಸ್ ಆನ್ AIR ಪ್ರೋಗ್ರಾಮ್ ಬಾಂಗ್ಲಾ ಭಾಷೆಯ ಭಲ ಸಂಗೀತ ಖಬರ್ আর অনেক রকম ভালো প্রোগ্রাম শোনা যাচ্ছে, আমিও শুনছি আর আপনারাও এর সাথে যোগদান করুন.

0: बरसती धारा। अथ मराठी भाषा न्यूज ऑन AIR ऐप मध्ये उपलब्ध आहे।
1: और बिहार के सभी भाषा के कार्यक्रम को सुन।
2: हिंदी भाषा के कार्यक्रम, संगीत और समाचार सुनने के लिए डाउनलोड करें न्यूज ऑन AIR ऐप।
0: राघम 24x7 DTH वाहिनी, FM रेनबो, विविध भारती ಮತ್ತು ಭಾರತದ ಎಲ್ಲಾ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಬಾಗಲಕೋಟೆ ಜಿಲ್ಲೆಯಲ್ಲಿ ಮೊಬೈಲ್ ಹಿಡಿಯಿರಿ, ಪುಸ್ತಕ ಹಿಡಿಯಿರಿ, ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗಾಗಿ ವಿಶೇಷ ಅಭಿಯಾನ. ಆಪರೇಷನ್ ನನ್ಹೆ ಫರಿಶ್ತೆ. ನೈಋತ್ಯ ರೈಲ್ವೆ ಹುಬ್ಬಳ್ಳಿ ವಲಯದಿಂದ ಆಗಸ್ಟ್ ತಿಂಗಳಲ್ಲಿ 33 ಮಕ್ಕಳ ರಕ್ಷಣೆ. ಮೇರಾ ಯುವ ಭಾರತ್, ನಶೆಮುಕ್ತ ಯುವಜನತೆ, ಬಳ್ಳಾರಿ ಜಿಲ್ಲಾ ಮಟ್ಟದ ಸ್ಪರ್ಧೆಗಳಿಗೆ ಚಾಲನೆ. ಇಂದು ಬೀದರ್ ವಿಶ್ವವಿದ್ಯಾಲಯದ ಪ್ರಥಮ ಘಟಿಕೋತ್ಸವ. ನಾಗಯ್ಯ ಸ್ವಾಮಿ ಹಾಗೂ ಎಸ್ಎಂ ಜನವಾಡ್ಕರ್ ಅವರಿಗೆ ಗೌರವ ಡಾಕ್ಟರೇಟ್ ಪ್ರದಾನ. ಈಗ ವಾರ್ತೆಗಳ ವಿವರ. ಬಾಗಲಕೋಟೆ ಜಿಲ್ಲೆಯಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಕಲಿಕಾ ಸಾಮರ್ಥ್ಯ ಹೆಚ್ಚಿಸುವ ಉದ್ದೇಶದಿಂದ ಗ್ರಾಮೀಣ ಭಾಗದಲ್ಲಿ ಮೊಬೈಲ್ ಬಿಡಿ, ಪುಸ್ತಕ ಹಿಡಿ ಜಾಗೃತಿ ಅಭಿಯಾನ ಜರುಗುತ್ತಿದೆ. ಪ್ರತಿದಿನ ಸಂಜೆ 6-8 ಗಂಟೆಯವರೆಗೆ ಮಕ್ಕಳು ಮೊಬೈಲ್ ಹಾಗೂ ಟಿವಿ ಬಳಕೆಯನ್ನು ಕಡಿಮೆ ಮಾಡಿ ಓದು ಮತ್ತು ಶೈಕ್ಷಣಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಸಮಯ ಮೀಸಲಿಡುವಂತೆ ಪೋಷಕರು ಹಾಗೂ ಮಕ್ಕಳಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದು ಜಿಲ್ಲಾ ಪಂಚಾಯಿತಿ ಸಿಇಒ ಗಜಾನನ ಬಾಲೆ ತಿಳಿಸಿದ್ದಾರೆ. ವಿಷನ್ 90+ ಆನ್ಲೈನ್ ತರಗತಿಯನ್ನು ಸಹ ಆರಂಭಿಸಲಾಗಿದೆ ಎಂದರು. ಆಪರೇಷನ್ ನನ್ಹೆ ಫರಿಶ್ತೆ ಅಡಿ ನೈಋತ್ಯ ರೈಲ್ವೆ ವಲಯದಲ್ಲಿ ರೈಲ್ವೆ ರಕ್ಷಣಾ ದಳ ಆಗಸ್ಟ್ ತಿಂಗಳಲ್ಲಿ ಒಟ್ಟು 33 ಮಕ್ಕಳನ್ನು ರಕ್ಷಿಸಿದೆ. ಆಪರೇಷನ್ ಸತರ್ಕ್ ಹಾಗೂ ನಾರ್ಕೋ ಅಡಿ ಅಕ್ರಮ ಮದ್ಯ ಹಾಗೂ ಮಾದಕ ವಸ್ತುಗಳ ಸಾಗಾಟಕ್ಕೂ ರೈಲ್ವೆ ಪೊಲೀಸರು ಕಡಿವಾಣ ಹಾಕಿದ್ದಾರೆ. ನೈಋತ್ಯ ರೈಲ್ವೆ ಹುಬ್ಬಳ್ಳಿ ವಿಭಾಗದ ಮುಖ್ಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ಮಂಜುನಾಥ್ ಕನಮಡಿ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ನೈಋತ್ಯ ರೈಲ್ವೆಯ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಆಪರೇಷನ್ ನನ್ನೆ ಫರಿಸ್ತೆಯಲ್ಲಿ 33 ಮಕ್ಕಳಲ್ಲಿ 27 ಹುಡುಗರು ಮತ್ತು 6 ಹುಡುಗಿಯರನ್ನು ರಕ್ಷಿಸಿ ಅವರ ಕುಟುಂಬಗಳಿಗೆ ಹಸ್ತಾಂತರಿಸಲಾಗಿದೆ. ಆಪರೇಷನ್ ನಾರ್ಕೋ ಮತ್ತು ಸತರ್ಕ್ 127 ಕೆಜಿ ಗಾಂಜಾ, 15 ಕೆಜಿ ಅಂಫೆಟಮಿನ್ ಸೇರಿ 12.5 ಕೋಟಿ ಮೌಲ್ಯದ ಮಾದಕ ವಸ್ತುಗಳನ್ನು ವಶಪಡಿಸಿಕೊಂಡು 6 ಆರೋಪಿಗಳನ್ನು ಬಂಧಿಸಲಾಗಿದೆ. ಆಪರೇಷನ್ ಉಪಲಬ್ಧ 12 ಟಿಕೆಟ್ ದಲ್ಲಾಳಿಗಳನ್ನು ಬಂಧಿಸಿ 3 ಲಕ್ಷ ಮೌಲ್ಯದ ಟಿಕೆಟ್ಗಳನ್ನು ಜಪ್ತಿ ಮಾಡಲಾಗಿದೆ. 67 ಪ್ರಕರಣಗಳಲ್ಲಿ 66 ಲಕ್ಷ ಮೌಲ್ಯದ ಕಳೆದು ಹೋದ ವಸ್ತುಗಳನ್ನು ವಶಪಡಿಸಿಕೊಂಡು ವಾರಸುದಾರರಿಗೆ ಹಿಂದಿರುಗಿಸಲಾಗಿದೆ. ಈ ಪ್ರಯಾಣಿಕರ ಸುರಕ್ಷತೆಗೆ ಶ್ರಮಿಸಿದ ಆರ್ಪಿಎಫ್ ಸಿಬ್ಬಂದಿಯನ್ನು ವ್ಯವಸ್ಥಾಪಕರಾದ ಪಿ ಅನಂತ್ ಅವರು ಮನಸಾರೆ ಮೆಚ್ಚಿದ್ದಾರೆ.
0: ಬಳ್ಳಾರಿ ಯುವ ಭಾರತ ಕೇಂದ್ರ ಆಯೋಜಿಸಿದ್ದ ವಿಕಸಿತ ಭಾರತಕ್ಕಾಗಿ ನಶೆಮುಕ್ತ ಯುವಜನತೆ ಜಿಲ್ಲಾ ಮಟ್ಟದ ಸಾಂಸ್ಕೃತಿಕ ಸ್ಪರ್ಧೆಗಳಿಗೆ ಜಿಲ್ಲಾ ಮನೋ ಆರೋಗ್ಯ ಕಾರ್ಯಕ್ರಮ ಅನುಷ್ಠಾನ ಅಧಿಕಾರಿ ಡಾ ವೀರೇಂದ್ರ ಕುಮಾರ್ ಚಾಲನೆ ನೀಡಿದರು. ಬಳಿಕ ಮಾತನಾಡಿ, ಅನೇಕ ಯುವಜನರು ಮದ್ಯ, ಮಾದಕ ಹಾಗೂ ತಂಬಾಕು ಉತ್ಪನ್ನಗಳ ವ್ಯಸನದಿಂದ ವೈಯಕ್ತಿಕ, ಕುಟುಂಬದ ಹಾಗೂ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡುತ್ತಿದ್ದಾರೆ. ಆಪ್ತ ಸಮಾಲೋಚನೆ ಹಾಗೂ ವ್ಯಸನ ಮುಕ್ತಿ ಚಿಕಿತ್ಸೆಯಿಂದ ಅವರ ಮುಖ್ಯವಾಹಿನಿಗೆ ಮರಳಲು ಎಲ್ಲ ಜಿಲ್ಲಾ ಆಸ್ಪತ್ರೆಗಳಲ್ಲಿ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದರು. ಬೀದರ್ ವಿಶ್ವವಿದ್ಯಾಲಯದ ಪ್ರಥಮ ಘಟಿಕೋತ್ಸವ ಬೀದರ್ ಜಿಲ್ಲೆ ಭಾಲ್ಕಿ ತಾಲೂಕು ಹಾಲಹಳ್ಳಿಯ ಕರ್ನಾಟಕ ಪಶು ವೈದ್ಯಕೀಯ, ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಆವರಣದ ಸಭಾಂಗಣದಲ್ಲಿ ಇಂದು ನಡೆಯಲಿದೆ. ಸಮಾಜ ಸೇವಕ ನಾಗಯ್ಯ ಸ್ವಾಮಿ ಹಾಗೂ ಸಾಹಿತಿ ಎಸ್ಎಂ ಜನವಾಡ್ಕರ್ ಅವರಿಗೆ ಗೌರವ ಡಾಕ್ಟರೇಟ್ ಪದವಿಯನ್ನು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಹಾಗೂ ಉನ್ನತ ಶಿಕ್ಷಣ ಖಾತೆ ಸಚಿವ ಬಸವರಾಜ ರಾಯರೆಡ್ಡಿ ಪ್ರದಾನಿಸಲಿದ್ದಾರೆ. 20 ವಿದ್ಯಾರ್ಥಿಗಳಿಗೆ ವಿವಿಧ ವಿಭಾಗಗಳಲ್ಲಿ 20 ಚಿನ್ನದ ಪದಕ ಹಾಗೂ ಒಟ್ಟು 112 ವಿದ್ಯಾರ್ಥಿಗಳಿಗೆ ಕುಲಾಧಿಪತಿ ಗೆಹ್ಲೋಟ್ ಪದವಿಗಳನ್ನು ಪ್ರದಾನಿಸಲಿದ್ದಾರೆ. ಸಕ್ಕರೆ ವಲಯದಲ್ಲಿ ಆರ್ಥಿಕ ಸುದೃಢತೆ ಖಾತ್ರಿಪಡಿಸಲು ಕೇಂದ್ರ ಸರ್ಕಾರ ಕಬ್ಬು ಬೆಳೆಗಾರರಿಗೆ ಕಬ್ಬಿನ ಬಾಕಿ ಹಣ ಸಕಾಲಿಕ ಪಾವತಿಗೆ ಆದ್ಯತೆ ನೀಡಿದೆ. ಪ್ರಸ್ತುತ ಶೇಕಡ 97% ಕಬ್ಬು ಬಾಕಿ ಹಣ ಪಾವತಿಸಿದೆ. 2025-26 ಸಕ್ಕರೆ ಹಂಗಾಮಿನಲ್ಲಿ ಆಗಸ್ಟ್ 20 ವೇಳೆಗೆ ಶೇಕಡ 97% ಕಬ್ಬಿನ ಹಣ ಪಾವತಿಸಿದೆ. ಸಕ್ಕರೆ ಕಾರ್ಖಾನೆಗಳಲ್ಲಿ ಗಮನಾರ್ಹ ಸುಧಾರಣೆ ಮತ್ತು ರೈತರಿಗೆ ಸಕಾಲಿಕ ಬಾಕಿ ಪಾವತಿಗೆ ಯೋಜಿಸಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯ ಸಚಿವ ಸಂಪುಟ ಸಭೆ 18 ಮಂಗಳೂರಿನಲ್ಲಿ ನಡೆಯಲಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್ ಮಾಹಿತಿ ನೀಡಿ, ಈ ಸಭೆಯಲ್ಲಿ ಕರಾವಳಿ ಜಿಲ್ಲೆಗಳ ಸಮಗ್ರ ಅಭಿವೃದ್ಧಿ, ಮೀನುಗಾರಿಕೆ, ಪ್ರವಾಸೋದ್ಯಮ ಮತ್ತು ಕೈಗಾರಿಕೆಗಳ ಅಭಿವೃದ್ಧಿಗೆ ಆದ್ಯತೆ ನೀಡಿ ಚರ್ಚಿಸಲಾಗುವುದು ಎಂದರು. ರಾಜ್ಯ ಸಚಿವ ಸಂಪುಟ ಸಭೆಯ ಹಿನ್ನೆಲೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ವಿವಿಧ ಕ್ಷೇತ್ರಗಳ ಉದ್ಯಮಿಗಳು ಮತ್ತು ಅಧಿಕಾರಿಗಳೊಂದಿಗೆ ಅವರು ಸಭೆ ನಡೆಸಿದರು. ಬೈಕಂಪಾಡಿ ಕೈಗಾರಿಕಾ ಪ್ರದೇಶದ ರಸ್ತೆ ಅಭಿವೃದ್ಧಿಗೆ 28 ಕೋಟಿ ರೂಪಾಯಿ ಯೋಜಿತ ಪ್ರಸ್ತಾವ ಹಾಗೂ ಕೈಗಾರಿಕಾ ಪ್ರದೇಶದಲ್ಲಿ ಅಪ್ರೆಂಟಿಸ್ಗಳ ವಾಸ್ತವ್ಯಕ್ಕೆ ವಸತಿ ಗೃಹ ಸ್ಥಾಪಿಸಲು ನೂತನ ಪ್ರಸ್ತಾವ ಸಲ್ಲಿಸಲು ಸಚಿವ ಖಾದರ್ ಅಧಿಕಾರಿಗಳಿಗೆ ಸೂಚಿಸಿದರು. ನೆದರ್ಲ್ಯಾಂಡ್ಸ್ ಜಾಗತಿಕ ಸೆಮಿಕಂಡಕ್ಟರ್ ಸಂಸ್ಥೆ ನೆಕ್ಸ್ಪೀರಿಯಾ ರಾಜ್ಯದಲ್ಲಿ ಸೆಮಿಕಂಡಕ್ಟರ್ ಮತ್ತು ಇತರೆ ಎಲೆಕ್ಟ್ರಾನಿಕ್ಸ್ ಉತ್ಪಾದನಾ ಘಟಕ ಸ್ಥಾಪಿಸಲು ರಾಜ್ಯದಲ್ಲಿ ಹೂಡಿಕೆ ಮಾಡಲಿದೆ ಎಂದು ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ನೆಕ್ಸ್ಪೀರಿಯಾ ಸಂಸ್ಥೆಯ ಜಾಗತಿಕ ಮೈತ್ರಿ ವಿಭಾಗದ ಹಿರಿಯ ನಿರ್ದೇಶಕ ಹ್ಯಾನೆಸ್ ವ್ಯಾನ್ ರೇಮ್ಡಾಂಕ್ ಅವರನ್ನು ಭೇಟಿಯಾಗಿ ಸಚಿವರು ಮಾತುಕತೆ ಕೈಗೊಂಡರು. ಸೆಮಿಕಂಡಕ್ಟರ್ ಮತ್ತು ಎಲೆಕ್ಟ್ರಾನಿಕ್ಸ್, ಆಹಾರ ಮತ್ತು ಪೌಷ್ಟಿಕತೆ, ಪಾನೀಯ, ಆರೋಗ್ಯ ತಂತ್ರಜ್ಞಾನ ಮತ್ತು ಜೀವ ವಿಜ್ಞಾನ, ಕೃಷಿ, ಗ್ರಾಹಕ ಉತ್ಪನ್ನಗಳು ಹಾಗೂ ಮೂಲಸೌಕರ್ಯ ಸೇರಿದಂತೆ ವಿವಿಧ ಕ್ಷೇತ್ರಗಳ ಪ್ರಮುಖ ಕಂಪನಿಗಳೊಂದಿಗೆ ಸಚಿವರು ಸರಣಿ ಸಭೆಗಳನ್ನು ನಡೆಸಿದರು. ರಾಜ್ಯದ ಪ್ರಸ್ತುತ ಕೆರೆಗಳ ಸ್ಥಿತಿ, ನೀರು ತುಂಬಿಸುವ ಸಾಧ್ಯತೆ, ಲಭ್ಯ ಜಲಮೂಲ ಹಾಗೂ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು 1 ವಾರದೊಳಗೆ ಸಮಗ್ರ ವರದಿ ಸಲ್ಲಿಸುವಂತೆ ಸಣ್ಣ ನೀರಾವರಿ ಖಾತೆ ಸಚಿವ ಡಾ ಅಜಯ್ ಧರ್ಮಸಿಂಗ್ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಲಾಖೆಯ ಪ್ರಗತಿ ಪರಿಶೀಲಿಸಿ ಮಾತನಾಡಿದ ಸಚಿವರು, ಸದ್ಯ ಕೆರೆಗಳಲ್ಲಿ ಸಂಗ್ರಹವಾಗಿರುವ ನೀರನ್ನು ಹಿತಮಿತವಾಗಿ ಬಳಸುವಂತೆ ಕೋರಿದರು. ರಾಜ್ಯದ ಬರಬಾಧಿತ ತಾಲೂಕುಗಳಲ್ಲಿ ಕುಡಿಯುವ ನೀರು, ಜಾನುವಾರುಗಳಿಗೆ ಮೇವು ಖಾತ್ರಿಪಡಿಸಿ ಅಂತರ್ಜಲ ಮರುಪೂರಣಕ್ಕೆ ಏತ ನೀರಾವರಿ ಯೋಜನೆಗಳು ಹಾಗೂ ಲಭ್ಯ ನೀರಿನ ಮೂಲಗಳ ಮೂಲಕ ಕೆರೆಗಳನ್ನು ತುಂಬಿಸಲು ಆದ್ಯತೆ ನೀಡುವಂತೆ ನಿರ್ದೇಶಿಸಿದರು. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ರಾಜ್ಯದ 4 ಸಾರಿಗೆ ಸಂಸ್ಥೆಗಳನ್ನು ಒಂದೇ ಸೂರಿನಡಿ ತರುವ ಒನ್ ಕರ್ನಾಟಕ ಮೊಬಿಲಿಟಿ ಆಪ್, ಕೆಎಸ್ಆರ್ಟಿಸಿ ಅವತಾರ್ 2.0 ಹಾಗೂ ವಾಟ್ಸ್ಆಪ್ ಟಿಕೆಟಿಂಗ್ ಸೌಲಭ್ಯ ಜಾರಿಗೊಳಿಸಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನ ವಿಧಾನಸೌಧದಲ್ಲಿ 2 ಸೇವೆಗಳಿಗೆ ಚಾಲನೆ ನೀಡಿದರು. ಕೆಎಸ್ಆರ್ಟಿಸಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ, ಎನ್ಡಬ್ಲ್ಯೂಕೆಆರ್ಟಿಸಿ ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ, ಕೆಕೆಆರ್ಟಿಸಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಹಾಗೂ ಬಿಎಂಟಿಸಿ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಗಳ ಸೇವೆಗಳು ಒಂದೇ ಆಪ್ನಲ್ಲಿ ಪ್ರಯಾಣಿಕರಿಗೆ ಲಭ್ಯವಾಗಿವೆ. ದೊಡ್ಡಾಟದ ಹಿರಿಯ ಮದ್ದಳೆ ಕಲಾವಿದ ವೀರಭದ್ರಯ್ಯ ಬೋಳಯ್ಯ ಗುರಯ್ಯನವರ್ ಕುಂದಗೋಳ ತಾಲೂಕು ಹಿರೇ ಹರಕುಣಿ ಗ್ರಾಮದಲ್ಲಿ ನಿನ್ನೆ ನಿಧನರಾಗಿದ್ದಾರೆ. ಅವರಿಗೆ 68 ವಯಸ್ಸಾಗಿತ್ತು. ದಶಕಗಳಿಂದ ದೊಡ್ಡಾಟ ಹಾಗೂ ಜನಪದ ಕಲಾಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ್ದ ವೀರಭದ್ರಯ್ಯ ಹಲವು ಪುರಸ್ಕಾರಗಳಿಗೆ ಭಾಜನರಾಗಿದ್ದಾರೆ. ಗಣ್ಯರು ಕಂಬನಿ ಮಿಡಿದಿದ್ದಾರೆ. ಧಾರವಾಡ ಜಿಲ್ಲೆ ವಿವಿಧ ವಿಧಾನಸಭಾ ಕ್ಷೇತ್ರಗಳಲ್ಲಿ ಸ್ಥಳೀಯ ಶಾಸಕರ ನೇತೃತ್ವದಲ್ಲಿ ಪ್ರಜಾಸೇವಾ ಆಂದೋಲನ ಸಭೆಯನ್ನು ಇಂದು ಆಯೋಜಿಸಲಾಗಿದೆ. ಅಳ್ನಾವರ ತಾಲೂಕು ಪ್ರಜಾಸೇವಾ ಆಂದೋಲನ ಸಭೆ ಅರವಟಗಿಯ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ಇಂದು ಬೆಳಗ್ಗೆ 10 ಆರಂಭವಾಗಲಿದೆ. ಕುಂದಗೋಳ ತಾಲೂಕಿನ ಸಭೆ ಸಂಶಿಯ ವಾಲ್ಮೀಕಿ ಸಮುದಾಯ ಭವನದಲ್ಲಿ ನಡೆಯಲಿದೆ ಎಂದು ಅಪರ ಜಿಲ್ಲಾಧಿಕಾರಿ ಸಿಡಿ ಗೀತಾ ತಿಳಿಸಿದ್ದಾರೆ. ಕಲಬುರಗಿ ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರಜಾಸೇವೆ ಸಭೆ ಇಂದು ಬೆಳಗ್ಗೆ 11 ನಡೆಯಲಿದೆ ಎಂದು ಜಿಲ್ಲಾಧಿಕಾರಿ ಇಕ್ರಂ ಶರೀಫ್ ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆಯ ವಿವಿಧ ಹೋಬಳಿ ಕೇಂದ್ರಗಳಲ್ಲಿ 2 ಪ್ರಜಾಸೇವೆ ಆಂದೋಲನ ಸಭೆಗಳು ಆಯೋಜಿತವಾಗಿವೆ ಎಂದು ಕೋಲಾರ ಜಿಲ್ಲಾಧಿಕಾರಿ ಎಂಆರ್ ರವಿಕುಮಾರ್ ತಿಳಿಸಿದ್ದಾರೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಸರ್ ಸಿದ್ದಪ್ಪ ಕಂಬಳಿ ಅವರ ಜನ್ಮದಿನದ ಹಿನ್ನೆಲೆ ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಚಿಟಗುಪ್ಪಿ ಆಸ್ಪತ್ರೆ ಉದ್ಯಾನ ಆವರಣದ ಪ್ರತಿಮೆಗೆ ಪಾಲಿಕೆ ಮಹಾಪೌರರಾದ ದುರ್ಗಮ್ಮ ಶಶಿಕಾಂತ್ ಬಿಜವಾಡ ಗೌರವಾರ್ಪಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಾಗಲಕೋಟೆ ಜಿಲ್ಲೆಯಲ್ಲಿ ಮೊಬೈಲ್ ಬಿಡಿರಿ, ಪುಸ್ತಕ ಹಿಡಿಯಿರಿ, ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗಾಗಿ ವಿಶೇಷ ಅಭಿಯಾನ. ಆಪರೇಷನ್ ನನ್ಹೆ ಫರಿಶ್ತೆ ನೈರುತ್ಯ ರೈಲ್ವೆ ಹುಬ್ಬಳ್ಳಿ ವಲಯದಿಂದ ಆಗಸ್ಟ್ ತಿಂಗಳಲ್ಲಿ 33 ಮಕ್ಕಳ ರಕ್ಷಣೆ. ಮೇರ ಯುವ ಭಾರತ ನಶೆ ಮುಕ್ತ ಯುವಜನತೆ ಬಳ್ಳಾರಿ ಜಿಲ್ಲಾ ಮಟ್ಟದ ಸ್ಪರ್ಧೆಗಳಿಗೆ ಚಾಲನೆ. ಇಂದು ಬೀದರ್ ವಿಶ್ವವಿದ್ಯಾಲಯದ ಪ್ರಥಮ ಘಟಿಕೋತ್ಸವ. ನಾಗಯ್ಯ ಸ್ವಾಮಿ ಹಾಗೂ ಎಸ್ಎಂ ಜನವಾಡ್ಕರ್ ಅವರಿಗೆ ಗೌರವ ಡಾಕ್ಟರೇಟ್ ಪ್ರದಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ
5: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:15. ಭಾವಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳೋಣ. ದರಾ ಬೇಂದ್ರೆ ಅವರ ರಚನೆಯ ಭಾವಗೀತೆಯನ್ನು ಸಂಗೀತ ಕಟ್ಟಿ ಹಾಗೂ ಯಶವಂತ್ ಹೆಚ್ ಅವರ ಧ್ವನಿಯಲ್ಲಿ.

ಇದುವರೆಗೆ ದರಾ ಬೇಂದ್ರೆ ಅವರ ರಚಿತ ಭಾವಗೀತೆಗಳನ್ನ ವಿವಿಧ ಕಲಾವಿದರ ಧ್ವನಿಯಲ್ಲಿ ಕೇಳಿದಿರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಕೇಳಿ ಕೆಲವು ವಾಣಿಜ್ಯ ಪ್ರಕಟಣೆಗಳನ್ನು.

0: ಎಲ್ಲಿಗೆ ಹೋಗ್ತಾ ಇದೆಯಪ್ಪ ನೀನು?
1: ನಡಿ ನಡಿ, ಜಲ್ದಿ ಮೊಬೈಲ್ಗ ಸ್ಕ್ರೀನ್ ಗಾರ್ಡ್ ಹಾಕ್ಬೇಕು ನಡಿ.
0: ಅಲ್ಲಪ್ಪ, ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕೋದ್ಕಿಂತ ಮುಂಚೆ ನಿನ್ನ ತಲೆಗೆ ಹೆಲ್ಮೆಟ್ ಹಾಕು. ಬಾಕಿದವ್ರ ಸಲುವಾಗಿ ಅಲ್ಲ, ನಿನ್ನ ಜೀವದ ಸಲುವಾಗಿ ನಿನ್ನ ತಲೆಗೆ ಹೆಲ್ಮೆಟ್ ಹಾಕು.
2: ಹೌದು, ನಿಮ್ಮ ಜೀವ ಹಾಗೂ ಜೀವನ ಎರಡು ಅಮೂಲ್ಯವಾದದ್ದು.
3: ಯಾವಾಗಲೂ ಹೆಲ್ಮೆಟ್ ಹಾಕಿ ವಾಹನವನ್ನು ಚಲಾಯಿಸಿ, ಸುರಕ್ಷಾ ನಿಯಮವನ್ನು ನಿರಂತರವಾಗಿ ಪಾಲಿಸಿ.
4: ಕೆಳಗರೆ ಇಂದು 8:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ಯವಾಣಿ, ವಿಷಯ ಋತು ಬಂಧ. ಭಾಗವಹಿಸ್ತಾರೆ ಡಾಕ್ಟರ್ ಶ್ರೀದೇವಿ ಡಿ ವೆಂಕಟಾಪುರ್, ವೈದ್ಯಾಧಿಕಾರಿ, ಸರ್ಕಾರಿ ಹೋಮಿಯೋಪತಿ ಚಿಕಿತ್ಸಾಲಯ ಗುರುಪುರ, ದಕ್ಷಿಣ ಕನ್ನಡ ಜಿಲ್ಲೆ. ಪ್ರಾಯೋಜಕರು ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರ ಸಂದೇಶ.
1: ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ.
2: ಪರಿಸರ ಪ್ರೇಮಿ ಗಣೇಶ ವಿಗ್ರಹಗಳನ್ನ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ. POP ಮತ್ತೆ ರಾಸಾಯನಿಕ ಲೇಪಿತ ಗಣೇಶ ಗೌರಿ ವಿಗ್ರಹಗಳನ್ನ ಬಳಸ್ತಾ ಇದ್ದಾರೆ. ಇದರಿಂದ ನಮ್ಮ ಪರಿಸರಕ್ಕೆ ಹಾನಿಯಾಗುತ್ತೆ. ವಿನಾಯಕನ ಹಬ್ಬದ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಗಣೇಶಗಳನ್ನೇ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ.
0: ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
3: ಪ್ರಕಟಣೆಗಳನ್ನ ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. 7:34 ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ 7:30 ಕನ್ನಡದಲ್ಲಿ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

ಆಕಾಶವಾಣಿ ಪ್ರತಿ ಸೋಮವಾರ ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. 18ನೇ ಬ್ರಿಕ್ಸ್ ಶೃಂಗಸಭೆ ನವದೆಹಲಿಯ ಭಾರತ್ ಮಂಟಪದಲ್ಲಿಂದು ಆರಂಭ. 2 ದಿನಗಳ ಭವ್ಯ ಕಾರ್ಯಕ್ರಮದಲ್ಲಿ 11 ದೇಶಗಳ ನಾಯಕರು ಉಪಸ್ಥಿತಿ. ರಷ್ಯಾ ಇರಾನ್ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಉಭಯ ನಾಯಕರೊಂದಿಗೆ ರಕ್ಷಣೆ, ಇಂಧನ, ಬಾಹ್ಯಾಕಾಶ ಸೇರಿ ಹಲವು ವಿಚಾರಗಳ ಕುರಿತು ವಿಸ್ತೃತ ಚರ್ಚೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಗೆ 7 ವರ್ಷ. ಸಣ್ಣ ಅತಿ ಸಣ್ಣ ರೈತರ ಸಾಮಾಜಿಕ ಭದ್ರತೆಗೆ ಕೇಂದ್ರ ಒತ್ತು. ಮಹಿಳೆಯರ ಏಷ್ಯಾ ಕಪ್ ಹಾಕಿ ಮೊದಲ ಸೆಮಿಫೈನಲ್ನಲ್ಲಿ ಇಂದು ಭಾರತ ದಕ್ಷಿಣ ಕೊರಿಯಾ ಮುಖಾಮುಖಿ. ವಾರ್ತೆಗಳ ವಿವರ. 18ನೇ ಬ್ರಿಕ್ಸ್ ಶೃಂಗಸಭೆ ಇಂದು ನವದೆಹಲಿಯ ಭಾರತ್ ಮಂಟಪದಲ್ಲಿ ಪ್ರಾರಂಭವಾಗಲಿದೆ. 2 ದಿನಗಳ ಭವ್ಯ ಕಾರ್ಯಕ್ರಮವು ಬ್ರೆಜಿಲ್, ಚೀನಾ, ಈಜಿಪ್ಟ್, ಇಥಿಯೋಪಿಯಾ, ಇಂಡೋನೇಷ್ಯಾ, ಭಾರತ, ಇರಾನ್, ರಷ್ಯಾ, ಸೌದಿ ಅರೇಬಿಯಾ, ದಕ್ಷಿಣ ಆಫ್ರಿಕಾ ಮತ್ತು ಯುಎಇ ಸೇರಿದಂತೆ 11 ಪ್ರಮುಖ ಉದಯೋನ್ಮುಖ ಮತ್ತು ಅಭಿವೃದ್ಧಿಶೀಲ ಆರ್ಥಿಕತೆಗಳನ್ನು ಒಟ್ಟುಗೂಡಿಸುತ್ತದೆ. ಉನ್ನತ ಮಟ್ಟದ ಕಾರ್ಯಕ್ರಮದಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳ ನಾಯಕರು ಜಾಗತಿಕ ಆಡಳಿತ, ಬಹುಪಕ್ಷೀಯತೆ, ವ್ಯಾಪಾರ ಮತ್ತು ಹೂಡಿಕೆ, ತಂತ್ರಜ್ಞಾನ, ಆಹಾರ ಮತ್ತು ಇಂಧನ ಭದ್ರತೆ, ಆರೋಗ್ಯ, ವಿಪತ್ತು ಸ್ಥಿತಿಸ್ಥಾಪಕತ್ವ ಮತ್ತು ನಿರ್ಣಾಯಕ ಪೂರೈಕೆ ಸರಪಳಿಗಳು ಸೇರಿದಂತೆ ಪ್ರಮುಖ ವಿಷಯಗಳ ಬಗ್ಗೆ ಚರ್ಚಿಸುವ ನಿರೀಕ್ಷೆ ಇದೆ. ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಧ್ಯೇಯ ವಾಕ್ಯದೊಂದಿಗೆ ಭಾರತದ 2026ರ ಬ್ರಿಕ್ಸ್ ಅಧ್ಯಕ್ಷತೆಯಲ್ಲಿ ಶೃಂಗಸಭೆ ನಡೆಯುತ್ತಿದೆ. ಶೃಂಗಸಭೆಯಲ್ಲಿ ಹಲವು ಪ್ರಮುಖ ವಿಶ್ವ ನಾಯಕರು ಭಾಗಿಯಾಗಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್, ಚೀನಾ ಅಧ್ಯಕ್ಷ ಜಿ ಜಿನ್ಪಿಂಗ್, ದಕ್ಷಿಣ ಆಫ್ರಿಕಾ ಅಧ್ಯಕ್ಷ ಸಿರಿಯಲ್ ರಾಮಪೋಸಾ, ಈಜಿಪ್ಟ್ ಅಧ್ಯಕ್ಷ ಅಬ್ದುಲ್ ಫತ್ತಾಹ್ ಎಲ್ ಸಿಸಿ, ಇಂಡೋನೇಷ್ಯಾ ಅಧ್ಯಕ್ಷ ಪ್ರಬೋವೊ ಸುಬಿಯಾಂಟೋ ಮತ್ತು ಇರಾನ್ ಅಧ್ಯಕ್ಷ ಮಸೂದ್ ಪೆಜಶ್ಕಿಯಾನ್ ಭಾಗಿಯಾಗಲಿದ್ದಾರೆ. ಎಥಿಯೋಪಿಯಾದ ಪ್ರಧಾನಿ ಅಬಿ ಅಹಮದ್ ಅಲಿ ಮತ್ತು ಅಬುಧಾಬಿಯ ರಾಜಕುಮಾರ ಶೇಖ್ ಖಾಲಿದ್ ಬಿನ್ ಮೊಹಮ್ಮದ್ ಬಿನ್ ಜಾಯೆದ್ ಅಲ್ ನಹ್ಯಾನ್ ಕೂಡ ಶೃಂಗಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಬ್ರೆಜಿಲ್ ಅನ್ನು ವಿದೇಶಾಂಗ ವ್ಯವಹಾರಗಳ ಸಚಿವ ಮೌರೋ ವಿಯೇರಾ ಪ್ರತಿನಿಧಿಸಲಿದ್ದು, ಸೌದಿ ಅರೇಬಿಯಾದ ವಿದೇಶಾಂಗ ಸಚಿವ ರಾಜಕುಮಾರ ಫೈಸಲ್ ಬಿನ್ ಫರ್ಹಾನ್ ಅಲ್ ಸೌದ್ ಕೂಡ ಭಾಗಿಯಾಗಲಿದ್ದಾರೆ. ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳಿಗೆ ಅಂತರ್ಗತ ಜಾಗತಿಕ ಆಡಳಿತ ಮತ್ತು ಬಹುಪಕ್ಷೀಯತೆಯನ್ನು ಬಲಪಡಿಸುವುದು ಕುರಿತ ಮುಕ್ತಾಯದ ಅಧಿವೇಶನದೊಂದಿಗೆ ಶೃಂಗಸಭೆ ಪ್ರಾರಂಭವಾಗಲಿದೆ. ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳ ನಾಯಕರು ಭಾರತ ಮಂಟಪದಲ್ಲಿ ಭಾರತ್ ಇನೋವೇಟಿವ್ಸ್ ಪ್ರದರ್ಶನಕ್ಕೂ ಭೇಟಿ ನೀಡಲಿದ್ದಾರೆ. ಇದರ ನಂತರ ಜಂಟಿ ಗಿಡ ನೆಡುವ ಸಮಾರಂಭ ಮತ್ತು ಪ್ರಧಾನಿ ಮೋದಿ ಅವರು ಆಯೋಜನೆ ಮಾಡಿರುವಂತಹ ಭೋಜನಕೂಟದಲ್ಲೂ ಕೂಡ ಎಲ್ಲರೂ ಪಾಲ್ಗೊಳ್ಳಲಿದ್ದಾರೆ. ಶೃಂಗದ ನೇಪಥ್ಯದಲ್ಲಿ ಬ್ರಿಕ್ಸ್ ನಾಯಕರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿಯವರು ಸರಣಿ ದ್ವಿಪಕ್ಷೀಯ ಮಾತುಕತೆಯನ್ನು ನಡೆಸಲಿದ್ದಾರೆ. ಇವುಗಳಲ್ಲಿ ಚೀನಾ ಅಧ್ಯಕ್ಷ ಜಿ ಜಿನ್ಪಿಂಗ್, ಅಬುಧಾಬಿಯ ಯುವರಾಜ ಶೇಖ್ ಖಾಲಿದ್ ಬಿನ್ ಮೊಹಮ್ಮದ್ ಬಿನ್ ಜಾಯೆದ್ ಅಲ್ ನಹ್ಯಾನ್, ಇಥಿಯೋಪಿಯಾದ ಪ್ರಧಾನಿ ಅಬಿ ಅಹಮದ್ ಅಲಿ, ಮಲೇಷ್ಯಾದ ಪ್ರಧಾನಿ ಅನ್ವರ್ ಇಬ್ರಾಹಿಂ ಮತ್ತು ವಿಯೆಟ್ನಾಂ ಪ್ರಧಾನಿ ಲೇ ಮಿನ್ಹ್ ಹಂಗ್ ಅವರೊಂದಿಗಿನ ಸಭೆಗಳು ಸೇರಿವೆ. ಜಾಗತಿಕ ವ್ಯಾಪಾರವನ್ನು ಉಳಿಸಿಕೊಳ್ಳಲು ಸುರಕ್ಷಿತ ಸಮುದ್ರ ಮಾರ್ಗಗಳು, ಮುಕ್ತ ಪೂರೈಕೆ ಮಾರ್ಗ ಮತ್ತು ನಾವಿಕರ ಸುರಕ್ಷತೆಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ವ್ಯಾಪಾರ ಅಡೆತಡೆಗಳನ್ನು ತೆಗೆದುಹಾಕಲು ಮತ್ತು ವ್ಯವಹಾರಗಳಿಗೆ ಅವಕಾಶಗಳನ್ನು ವಿಸ್ತರಿಸಲು ಕೆಲಸ ಮಾಡುವಂತೆ ಅವರು ಬ್ರಿಕ್ಸ್ ದೇಶಗಳನ್ನು ಒತ್ತಾಯಿಸಿದ್ದಾರೆ. ನಿನ್ನೆ ಸಂಜೆ ನವದೆಹಲಿಯ ಭಾರತ್ ಮಂಟಪದಲ್ಲಿ ನಡೆದಂತಹ ಬ್ರಿಕ್ಸ್ ವ್ಯಾಪಾರ ವೇದಿಕೆಯ ನಾಯಕರ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಈ ವಿಷಯವನ್ನು ಪ್ರಸ್ತಾಪಿಸಿದ್ದಾರೆ. ಭಾರತವು ನೌಕಾಯಾನ ಸ್ವಾತಂತ್ರ್ಯ ಮತ್ತು ನಾವಿಕರ ಸುರಕ್ಷತೆಯ ಬಲವಾದ ಪ್ರತಿಪಾದಕವಾಗಿದೆ ಎಂದು ಹೇಳಿದ ಅವರು, ಜಾಗತಿಕ ವ್ಯಾಪಾರದ ಸುಗಮ ಚಲನೆಗೆ ಸುರಕ್ಷಿತ ಕಡಲ ಮಾರ್ಗಗಳು ಅತ್ಯಗತ್ಯ ಎಂದು ಒತ್ತಿ ಹೇಳಿದ್ದಾರೆ. ಜಾಗತಿಕವಾಗಿ ಹೆಚ್ಚುತ್ತಿರುವಂತಹ ವ್ಯಾಪಾರ ಅಡೆತಡೆಗಳ ನಡುವೆ ಭಾರತವು ಆರ್ಥಿಕ ಸೇತುವೆಗಳನ್ನು ನಿರ್ಮಿಸಲು ಪ್ರಯತ್ನ ಮಾಡುತ್ತಿದೆ. ಭಾರತವು ಇಂದು ಬೆಳವಣಿಗೆ ಮತ್ತು ಸ್ಥಿರತೆಗೆ ವಿಶ್ವಾಸದ ಮೂಲವನ್ನು ನೀಡುತ್ತದೆ ಎಂದು ಅವರು ಹೇಳಿದ್ದಾರೆ. ಮೇಕ್ ಇನ್ ಇಂಡಿಯಾ, ಇನೋವೇಟ್ ವಿತ್ ಇಂಡಿಯಾ ಮತ್ತು ಸ್ಕೇಲ್ ಫಾರ್ ದಿ ಜಗತ್ತಿಗೆ ಅವರು ಕರೆ ನೀಡಿದ್ದಾರೆ. 18ನೇ ಬ್ರಿಕ್ಸ್ ಶೃಂಗಸಭೆಗೆ ಮುನ್ನ ಪ್ರಧಾನಿ ನರೇಂದ್ರ ಮೋದಿಯವರು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್, ಇರಾನ್ ಅಧ್ಯಕ್ಷ ಮಸೂದ್ ಪೆಜಶ್ಕಿಯಾನ್ ಮತ್ತು ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರೆಸ್ ಅವರೊಂದಿಗೆ ದ್ವಿಪಕ್ಷೀಯ ಸಭೆಗಳನ್ನು ನಡೆಸಿದ್ದಾರೆ. ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರೊಂದಿಗಿನ ಭೇಟಿಯ ವೇಳೆ ಉಭಯ ನಾಯಕರು ರಾಜಕೀಯ, ವ್ಯಾಪಾರ ಮತ್ತು ಆರ್ಥಿಕತೆ, ರಕ್ಷಣೆ, ಇಂಧನ, ಬಾಹ್ಯಾಕಾಶ, ಕೌಶಲ್ಯ, ಚಲನಶೀಲತೆ ಮತ್ತು ಜನರ ನಡುವಿನ ಸಂಬಂಧ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಭಾರತ ರಷ್ಯಾ ಸಹಕಾರದ ಪ್ರಗತಿಯನ್ನು ಪರಿಶೀಲನೆ ನಡೆಸಿದರು. ಪಶ್ಚಿಮ ಏಷ್ಯಾ ಮತ್ತು ಕಪ್ಪು ಸಮುದ್ರ ಪ್ರದೇಶದಲ್ಲಿನ ಸಂಘರ್ಷಗಳು ಸೇರಿದಂತೆ ಪರಸ್ಪರ ಹಿತಾಸಕ್ತಿಯ ಪ್ರಮುಖ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಬಗ್ಗೆ ಎರಡೂ ಕಡೆಯವರು ದೃಷ್ಟಿಕೋನಗಳನ್ನು ಹಂಚಿಕೊಂಡರು. ಸಂಘರ್ಷಗಳನ್ನು ಪರಿಹರಿಸುವಲ್ಲಿ ಮಾತುಕತೆ ಮತ್ತು ರಾಜತಾಂತ್ರಿಕತೆಯು ಮುಂದಿನ ಮಾರ್ಗವಾಗಿದೆ ಮತ್ತು ಶಾಂತಿ ಪ್ರಯತ್ನಗಳಿಗೆ ಸಹಾಯ ಮಾಡಲು ಭಾರತ ಸಿದ್ಧವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ. ಉಭಯ ದೇಶಗಳ ನಡುವಿನ ವಿಶೇಷ ಮತ್ತು ಸವಲತ್ತು ಪಡೆದ ಕಾರ್ಯತಂತ್ರದ ಸಹಭಾಗಿತ್ವವನ್ನು ಮತ್ತಷ್ಟು ಬಲಪಡಿಸುವ ಪ್ರಯತ್ನದಲ್ಲಿ ತೊಡಗಿಸಿಕೊಳ್ಳಲು ಉಭಯ ನಾಯಕರು ಸಮ್ಮತಿಸಿದ್ದಾರೆ. 24ನೇ ಭಾರತ ರಷ್ಯಾ ವಾರ್ಷಿಕ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲು ರಷ್ಯಾಕ್ಕೆ ಭೇಟಿ ನೀಡುವಂತೆ ಅಧ್ಯಕ್ಷ ಪುಟಿನ್ ಪ್ರಧಾನಮಂತ್ರಿ ಅವರಿಗೆ ಆಹ್ವಾನ ನೀಡಿದ್ದಾರೆ. ಪ್ರಧಾನಮಂತ್ರಿಯವರು ಈ ಆಹ್ವಾನವನ್ನು ಸ್ವೀಕರಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಅಸೋಚಾಮ್ ಬ್ರಿಕ್ಸ್ ಅಸೋಸಿಯೇಟೆಡ್ ಚೇಂಬರ್ಸ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಆಫ್ ಇಂಡಿಯಾ ಅಸೋಚಾಮ್ ಬ್ರಿಕ್ಸ್ ಅನ್ನು ಜಾಗತಿಕ ಸಹಕಾರಕ್ಕಾಗಿ ಪ್ರಬಲ ವೇದಿಕೆಯಾಗಿ ಮತ್ತು ಜಾಗತಿಕ ದಕ್ಷಿಣದ ಬಲವಾದ ಧ್ವನಿಯಾಗಿ ಬಲಪಡಿಸುವ ಪ್ರಧಾನಿ ನರೇಂದ್ರ ಮೋದಿಯವರ ದೃಷ್ಟಿಕೋನವನ್ನು ಶ್ಲಾಘಿಸಿದೆ. ಅಸೋಚಾಮ್ ಅಧ್ಯಕ್ಷ ನಿರ್ಮಲ್ ಕೆ ಮೀಂಡಾ ಮಾತನಾಡಿ, ಬ್ರಿಕ್ಸ್ ಸಹಕಾರವನ್ನು ದೃಢವಾದ ವ್ಯಾಪಾರ ಫಲಿತಾಂಶಗಳಾಗಿ ಪರಿವರ್ತಿಸುವ ಪ್ರಧಾನ ಮಂತ್ರಿ ನರೇಂದ್ರ ಮೋದಿಯವರ ದೃಷ್ಟಿಕೋನವು ಹೆಚ್ಚು ಮಹತ್ವದ್ದಾಗಿದೆ. ಬ್ರಿಕ್ಸ್ ಆರ್ಥಿಕತೆಗಳ ನಡುವೆ ವ್ಯಾಪಾರ, ಹೂಡಿಕೆ, ತಂತ್ರಜ್ಞಾನ, ನವೋದ್ಯಮ ಮತ್ತು ವ್ಯಾಪಾರ ಸಹಭಾಗಿತ್ವವನ್ನು ಆಳಗೊಳಿಸುವುದರಿಂದ ಅಗಾಧ ಅವಕಾಶಗಳನ್ನು ತೆರೆಯಬಹುದು ಮತ್ತು ಅಂತರ್ಗತ ಮತ್ತು ಸುಸ್ಥಿರ ಬೆಳವಣಿಗೆಗೆ ಹೊಸ ಮಾರ್ಗಗಳನ್ನು ಸೃಷ್ಟಿಸಬಹುದು ಎಂದು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಮಾನ್ಧನ್ ಯೋಜನೆ PMKMY ಇಂದಿಗೆ 7 ವರ್ಷಗಳನ್ನು ಪೂರೈಸಿದೆ. ಸಣ್ಣ ಮತ್ತು ಅತಿಸಣ್ಣ ರೈತರಿಗೆ ಸಾಮಾಜಿಕ ಭದ್ರತೆ ಒದಗಿಸುವ ಉದ್ದೇಶದಿಂದ ಈ ಯೋಜನೆಯನ್ನು 2019ರಲ್ಲಿ ಈ ದಿನದಂದು ಪ್ರಾರಂಭ ಮಾಡಲಾಯಿತು. ಈ ಯೋಜನೆಯಡಿ ಅರ್ಹ ಭೂ ಹಿಡುವಳಿದಾರ ಸಣ್ಣ ಮತ್ತು ಅತಿಸಣ್ಣ ರೈತರಿಗೆ 60ನೇ ವಯಸ್ಸಿನಿಂದ ಕನಿಷ್ಠ 3,000 ರೂಪಾಯಿಗಳ ಮಾಸಿಕ ಪಿಂಚಣಿಯನ್ನು ಖಾತರಿಪಡಿಸಲಾಗುತ್ತದೆ. ರೈತರಿಗೆ ಅವರ ವೃದ್ಧಾಪ್ಯದಲ್ಲಿ ಹೆಚ್ಚಿನ ಆರ್ಥಿಕ ಸ್ಥಿರತೆ ಮತ್ತು ಘನತೆಯನ್ನು ಒದಗಿಸಲು ಪಿಂಚಣಿ ಯೋಜನೆಯನ್ನು ವಿನ್ಯಾಸಗೊಳಿಸಲಾಗಿದೆ. ಅವರ ನಂತರದ ವರ್ಷಗಳು ಹೆಚ್ಚಿನ ಭದ್ರತೆ ಮತ್ತು ಮನಸ್ಸಿನ ಶಾಂತಿಯಿಂದ ಗುರುತಿಸಲ್ಪಟ್ಟಿವೆ. ಕಳೆದ 7 ವರ್ಷಗಳಲ್ಲಿ PMKMY ಸಣ್ಣ ಮತ್ತು ಅತಿಸಣ್ಣ ರೈತರಿಗೆ ಪ್ರಮುಖ ಸಾಮಾಜಿಕ ಭದ್ರತಾ ಕ್ರಮವಾಗಿ ಹೊರಹೊಮ್ಮಿದೆ. ಇದು ಹೆಚ್ಚಿನ ಆರ್ಥಿಕ ವಿಶ್ವಾಸದೊಂದಿಗೆ ತಮ್ಮ ಭವಿಷ್ಯವನ್ನು ಯೋಜಿಸಲು ಸಹಾಯವನ್ನು ಒದಗಿಸಲಿದೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರ 2.0 ಅಡಿಯಲ್ಲಿ ಸರ್ಕಾರವು 18,87,000 ಮನೆಗಳನ್ನು ಅನುಮೋದಿಸಿದೆ. ಇದು ಯೋಜನೆಯ ಅನುಷ್ಠಾನಕ್ಕೆ ಮತ್ತಷ್ಟು ಉತ್ತೇಜನ ನೀಡುತ್ತದೆ ಮತ್ತು ನಗರ ಪ್ರದೇಶಗಳಲ್ಲಿ ಎಲ್ಲರಿಗೂ ವಸತಿ ಗುರಿಯನ್ನು ಪೂರೈಸಲಿದೆ. ಇತ್ತೀಚೆಗೆ ನವದೆಹಲಿಯಲ್ಲಿ ನಡೆದಂತಹ ಕೇಂದ್ರ ಮಂಜೂರಾತಿ ಮತ್ತು ಮೇಲ್ವಿಚಾರಣಾ ಸಮಿತಿಯ 9ನೇ ಸಭೆಯಲ್ಲಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಸಭೆಯ ಅಧ್ಯಕ್ಷತೆಯನ್ನು ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯದ ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿ ಸತೇಂದ್ರ ಸಿಂಗ್ ವಹಿಸಿದ್ದರು. ಸಭೆಯಲ್ಲಿ PMAYU 2.0 ಪಾಲುದಾರಿಕೆಯಲ್ಲಿ ಫಲಾನುಭವಿ ನೇತೃತ್ವದ ನಿರ್ಮಾಣ ಮತ್ತು ಕೈಗೆಟುಕುವ ವಸತಿ ವಿಭಾಗದ ಅಡಿಯಲ್ಲಿ ಸುಮಾರು 29,000 ಹೆಚ್ಚುವರಿ ಮನೆಗಳನ್ನು ಅನುಮೋದಿಸಲಾಯಿತು. ಅನುಮೋದನೆಗಳು ಅಸ್ಸಾಂ, ಬಿಹಾರ, ಗುಜರಾತ್, ತೆಲಂಗಾಣ, ತ್ರಿಪುರಾ ಮತ್ತು ಉತ್ತರ ಪ್ರದೇಶ 6 ರಾಜ್ಯಗಳನ್ನು ಒಳಗೊಂಡಿವೆ. ರಾಜ್ಯಗಳನ್ನು ಉದ್ದೇಶಿಸಿ ಮಾತನಾಡಿದಂತಹ ಸಿಂಗ್, PMAYU 2.0 ಸಮಯೋಚಿತ ಮತ್ತು ಪರಿಣಾಮಕಾರಿ ಅನುಷ್ಠಾನ ಮತ್ತು ಮೇಲ್ವಿಚಾರಣೆಯನ್ನು ಖಚಿತಪಡಿಸಿಕೊಳ್ಳಲು ಸಂಘಟಿತ ಪ್ರಯತ್ನಗಳಿಗೆ ಕರೆ ನೀಡಿದರು. ಇದರಿಂದ ಯೋಜನೆಯ ಪ್ರಯೋಜನಗಳು ಎಲ್ಲ ಅರ್ಹ ಫಲಾನುಭವಿಗಳನ್ನು ತಲುಪುತ್ತವೆ ಎಂದು ಅವರು ಹೇಳಿದ್ದಾರೆ. ಭಾರತೀಯ ಮಹಿಳಾ ಹಾಕಿ ತಂಡ ಇಂದು ಬೆಳಗ್ಗೆ ಚೀನಾದ ಮೊಕಿಯಲ್ಲಿ ನಡೆಯಲಿರುವಂತಹ ಜೂನಿಯರ್ ಏಷ್ಯಾ ಕಪ್ ಹಾಕಿ ಮೊದಲ ಸೆಮಿಫೈನಲ್ನಲ್ಲಿ ದಕ್ಷಿಣ ಕೊರಿಯಾ ವಿರುದ್ಧ ಸೆಣಸಾಟ ನಡೆಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಬೆಳಗ್ಗೆ 9:15 ಆರಂಭವಾಗಲಿದೆ. ಹಾಲಿ ಚಾಂಪಿಯನ್ ಭಾರತ ತನ್ನ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಪಾಕಿಸ್ತಾನವನ್ನು ನಿರ್ದಯವಾಗಿ 19-0 ಅಂತರದಿಂದ ಸೋಲಿಸುವ ಮೂಲಕ ಅಂತಿಮ 4ಕ್ಕೆ ಪ್ರವೇಶವನ್ನು ಪಡೆಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 18ನೇ ಬ್ರಿಕ್ಸ್ ಶೃಂಗಸಭೆ ನವದೆಹಲಿಯ ಭಾರತ ಮಂಟಪದಲ್ಲಿಂದು ಆರಂಭ. 2 ದಿನಗಳ ಭವ್ಯ ಕಾರ್ಯಕ್ರಮದಲ್ಲಿ 11 ದೇಶಗಳ ನಾಯಕರು ಉಪಸ್ಥಿತಿ. ರಷ್ಯಾ ಇರಾನ್ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಉಭಯ ನಾಯಕರೊಂದಿಗೆ ರಕ್ಷಣೆ, ಇಂಧನ, ಬಾಹ್ಯಾಕಾಶ ಸೇರಿ ಹಲವು ವಿಚಾರಗಳ ಕುರಿತು ವಿಸ್ತೃತ ಚರ್ಚೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಗೆ 7 ವರ್ಷ. ಸಣ್ಣ ಅತಿಸಣ್ಣ ರೈತರ ಸಾಮಾಜಿಕ ಭದ್ರತೆಗೆ ಕೇಂದ್ರ ಒತ್ತು. ಮಹಿಳೆಯರ ಏಷ್ಯಾ ಕಪ್ ಹಾಕಿ ಮೊದಲ ಸೆಮಿಫೈನಲ್ನಲ್ಲಿ ಇಂದು ಭಾರತ ದಕ್ಷಿಣ ಕೊರಿಯಾ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
3: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:45. ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳೋಣ. ಮುಗಿಯದ ಕತೆ ಚಿತ್ರಕ್ಕಾಗಿ ಧ್ವನಿಯಾಗಿದ್ದಾರೆ ಎಸ್ ಜಾನಕಿ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಸಾಹಿತ್ಯ ಆರ್ ಎನ್ ಜೈಗೋಪಾಲ್ ಮತ್ತು ಸಂಗೀತಗಾರ ರಾಜನ್ ನಾಗೇಂದ್ರ.

ಕೇಳ್ತಾ ಇದ್ದೀರಿ ಬೆಸುಗೆ ಚಿತ್ರದ ಗೀತೆಯನ್ನು. ಈ ಚಿತ್ರಕ್ಕೆ ಧ್ವನಿಯಾಗಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್. ಸಾಹಿತ್ಯದ ಚಿ ಉದಯಶಂಕರ್ ಅವರದು ಮತ್ತು ಸಂಗೀತ ವಿಜಯ ಭಾಸ್ಕರ್.

జనుమ జనుమకు. ಕಿಳಿ ಬಂಗಾರದ ಜಿಂಕೆ ಚಿತ್ರ, ಈ ಚಿತ್ರಕ್ಕೆ ಧ್ವನಿಯಾಗಿದ್ದಾರೆ ಡಾಕ್ಟರ್ ಎಸ್ ಬಿ ಬಾಲಸುಬ್ರಹ್ಮಣ್ಯಂ. ಸಾಹಿತ್ಯ ದೊಡ್ಡರಂಗೇಗೌಡ, ಸಂಗೀತ ವಿಜಯ ಭಾಸ್ಕರ್.

ಕೇಳಿ. ಕೊನೆಯದಾಗಿ ಬಯಲುದಾರಿ ಚಿತ್ರಗೀತೆ. ಈ ಚಿತ್ರಕ್ಕೆ ಧ್ವನಿಯಾಗಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್. ಸಾಹಿತ್ಯ ಚಿ ಉದಯಶಂಕರ್ ಮತ್ತು ಸಂಗೀತಗಾರ ರಾಜನ್ ನಾಗೇಂದ್ರ.

ಚಿತ್ರಗೀತೆಗಳನ್ನ ಕೇಳಿದರೆ ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ. 8 ಗಂಟೆಗೆ ಸಮಾಚಾರ ಪ್ರಭಾತ್, 8:15ಕ್ಕೆ ಮಾರ್ನಿಂಗ್ ನ್ಯೂಸ್, 8:30ಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: with a ruthless 19-0 demolition of Pakistan in their quarterfinal match. India topped the elite pool A with an impressive unbeaten record, earning 10 points from 3 dominant victories and 1 hard-fought draw. Host China will face Japan in the second semi-final at Mochi. In women's cricket, India will face defending champion Sri Lanka in the summit clash of T20 Asia Cup in Dubai tomorrow. Sri Lanka stormed into the final last night, defeating Pakistan by 4 wickets. Chasing a target of 131, Sri Lanka overhauled the score in 18.4 overs, posting 134 runs for the loss of 6 wickets. And now, for a look at today's newspapers, it's over to Sarabjit Kaur.
1: Thank you, Anuja. The dailies today have highlighted India's readiness to help bring peace with diplomacy, being the only way forward as world leaders arrive for the BRICS summit. The Pioneer headline says, a warm embrace and a tough message. The Tribune writes, Modi presses Putin for Ukraine peace, safety of Indian seafarers in Black Sea. Building economic bridges during the BRICS summit in the national capital, the Indian Express states, grouping looks at pragmatic cross-border payment mechanism, local currency trade. AI cancer screening among 37 innovations on display in BRICS Bharat Innovates after making its debut in France, writes the Indian Express. Hotels see rise in advance bookings for destination weddings within the country after PM emphasized on travelling domestically, cites the Economic Times. And finally, India's BRICS hamper serves up culture, cuisine and convenience, containing Bihar's sattu and makhana, Odisha's coffee, focusing on vocal for local, notes the Pioneer. And with that, it's back to you, Anuja.
0: Thank you, Sarabjit. And now before we end the bulletin, the headlines once again. 18th BRICS Summit to begin in New Delhi today. Discussions to focus on global governance, trade, security and supply chains as world leaders assemble for two-day summit. Prime Minister Narendra Modi to hold bilateral talks with Chinese President and other BRICS leaders today on the sidelines of summit. Prime Minister Modi pushes for secure sea lanes, open supply routes and removal of trade barriers at BRICS Business Forum to sustain global trade. Saudi Arabia shuts vital pipeline after attack. Houthi rebels in Yemen seize strategic islands, tightening grip on key Red Sea shipping route. Uttar Pradesh government steps up relief and rescue operations as flood affects 25 districts. And with that, we end the morning news. Have a nice day.
2: Akashvani, Ayushvani, ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಋತುಬಂಧದ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಶ್ರೀದೇವಿ ಡಿ ವೆಂಕಟಾಪುರ್. ವೈದ್ಯಾಧಿಕಾರಿಗಳು ಸರ್ಕಾರಿ ಹೋಮಿಯೋಪತಿ ಚಿಕಿತ್ಸಾಲಯ ಗುರುಪುರ, ದಕ್ಷಿಣ ಕನ್ನಡ ಜಿಲ್ಲೆ. ಕೇಳಿ ಆಯುಷ್ ವಾಣಿ.
3: ಕೇಳುಗ ಶ್ರೋತೃಗಳಿಗೆ ನಮಸ್ಕಾರ. ನಾನು ಡಾಕ್ಟರ್ ಶ್ರೀದೇವಿ ಡಿ ವೆಂಕಟಾಪುರ್, ಸರ್ಕಾರಿ ಹೋಮಿಯೋಪತಿ ಚಿಕಿತ್ಸಾಲಯ ಗುರುಪುರ, ದಕ್ಷಿಣ ಕನ್ನಡ ಜಿಲ್ಲೆ. ಇಲ್ಲಿ ವೈದ್ಯಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇವತ್ತಿನ ವಿಷಯ ಋತುಬಂಧ. ಇದನ್ನು ವೈದ್ಯಕೀಯ ಭಾಷೆಯಲ್ಲಿ ಮೆನೋಪಾಸ್ ಎಂದು ಕರೆಯುತ್ತೇವೆ. ಮೆನೋಪಾಸ್ ಎಂಬ ಶಬ್ದವು ಋತುಬಂಧ, ರಜೋನಿವೃತ್ತಿ ಅಥವಾ ಮುಟ್ಟು ನಿಲ್ಲುವ ಕಾಲ ಎಂದು ಸೂಚಿಸುತ್ತದೆ. ಮಹಿಳೆಯರಲ್ಲಿ ಮೆನೋಪಾಸ್ ಒಂದು ಸಹಜ ಪ್ರಕ್ರಿಯೆ. ಸಂತಾನೋತ್ಪತ್ತಿ ಕಾಲದ ಕೊನೆಯ ಹಂತದಲ್ಲಿ ಅಂಡಾಶಯಗಳ ಕಾರ್ಯಕ್ಷಮತೆ ಕ್ಷೀಣಿಸುತ್ತಾ ಹೋಗುತ್ತದೆ. ಈ ಸಮಯದಲ್ಲಿ ಹಾರ್ಮೋನ್ಗಳ ಸ್ರವಿಕೆಯ ವ್ಯತ್ಯಾಸದಿಂದ ಶಾಶ್ವತವಾಗಿ ಮುಟ್ಟು ನಿಲ್ಲುತ್ತದೆ. ಸುಮಾರು 45-55 ವರ್ಷದ ಪ್ರಾಯದ ಮಹಿಳೆಯರಲ್ಲಿ ಋತುಬಂಧವನ್ನು ಕಾಣಬಹುದು. ಈ ಹಂತದಲ್ಲಿ ಹಾರ್ಮೋನ್ಗಳ ವ್ಯತ್ಯಾಸಗಳಿಂದ ಮಹಿಳೆಯರಲ್ಲಿ ದೈಹಿಕ ಹಾಗೂ ಮಾನಸಿಕ ಬದಲಾವಣೆಗಳನ್ನು ಕಾಣಬಹುದು. ಋತುಬಂಧದಲ್ಲಿ 3 ಹಂತಗಳಿರುತ್ತವೆ: ಪೆರಿಮೆನೋಪಾಸ್, ಮೆನೋಪಾಸ್ ಮತ್ತು ಪೋಸ್ಟ್ ಮೆನೋಪಾಸ್. ಪೆರಿಮೆನೋಪಾಸ್ ಅಂದರೆ ಋತುಬಂಧದ ಪೂರ್ವ ಹಂತ. ಈ ಹಂತದಲ್ಲಿ ಋತುಚಕ್ರವು ಅನಿಯಮಿತವಾಗಲು ಪ್ರಾರಂಭವಾಗುತ್ತದೆ ಮತ್ತು ಪ್ರೊಜೆಸ್ಟ್ರಾನ್ ಹಾಗೂ ಇಸ್ಟ್ರೋಜನ್ ಹಾರ್ಮೋನ್ಗಳ ಮಟ್ಟ ಕಡಿಮೆಯಾಗುತ್ತದೆ. ಮೆನೋಪಾಸ್ ಅಂದರೆ ಋತುಬಂಧದ ಹಂತ. 1 ವರ್ಷದ ಕಾಲ ಯಾವುದೇ ಋತುಚಕ್ರವಿಲ್ಲದಿದ್ದಾಗ ಅದನ್ನು ಮೆನೋಪಾಸ್ ಅಥವಾ ಋತುಬಂಧ ಎಂದು ಕರೆಯುತ್ತೇವೆ. ಪೋಸ್ಟ್ ಮೆನೋಪಾಸ್ ಇದು ಋತುಬಂಧದ ನಂತರದ ಹಂತ. ಈ ಹಂತದಲ್ಲಿ ಹಾರ್ಮೋನ್ಗಳ ಸ್ರವಿಕೆಯಲ್ಲಿ ಆಗುವ ಬದಲಾವಣೆಗಳಿಂದಾಗಿ ಶರೀರದಲ್ಲಿ ಅನೇಕ ಮಾನಸಿಕ ಬದಲಾವಣೆಗಳು ಹಾಗೂ ದೈಹಿಕ ಲಕ್ಷಣಗಳು ಕಂಡುಬರುತ್ತವೆ. ಮುಖ್ಯವಾಗಿ ಕಂಡುಬರುವ ಮಾನಸಿಕ ಲಕ್ಷಣಗಳೆಂದರೆ ಮೂಡ್ ಸ್ವಿಂಗ್ ಅಥವಾ ಚಿತ್ತಚಂಚಲತೆ, ಖಿನ್ನತೆ, ಕಾರಣವೇ ಇಲ್ಲದೆ ಕೋಪಿಸಿಕೊಳ್ಳುವುದು, ಆತಂಕ, ಭಯ, ನಿದ್ರಾಹೀನತೆ, ನೆನಪಿನ ಶಕ್ತಿಯಲ್ಲಿ ತೊಂದರೆ, ಲೈಂಗಿಕ ಆಲಸ್ಯ, ಕೆಲಸದಲ್ಲಿ ನಿರಾಸಕ್ತಿ ಇತ್ಯಾದಿ. ದೈಹಿಕ ಲಕ್ಷಣಗಳೆಂದರೆ ತೀವ್ರ ತಲೆನೋವು, ಸ್ನಾಯು ನೋವು, ಚರ್ಮ ಒಣಗುವಿಕೆ, ಯೋನಿಯ ಒಣಗುವಿಕೆ, ಕೂದಲುದುರುವುದು, ಮಲಬದ್ಧತೆ, ಉಷ್ಣತೆಯ ಅನುಭವ, ತೀವ್ರವಾಗಿ ಬೆವರುವುದು, ಕೆಲವೊಮ್ಮೆ ಚಳಿಯ ಅನುಭವ, ದೈಹಿಕ ಶಕ್ತಿ ಕಡಿಮೆಯಾಗುವುದು, ಆಸ್ಟಿಯೋಪೊರೋಸಿಸ್ ಅಂದರೆ ಎಲುಬಿನ ದುರ್ಬಲತೆ, ಗಂಟುಗಳಲ್ಲಿ ನೋವು, ತೂಕದಲ್ಲಿ ವ್ಯತ್ಯಾಸ, ಸ್ತನದಲ್ಲಿ ನೋವು, ಕೆಲವೊಮ್ಮೆ ಮೂತ್ರಪಿಂಡದ ತೊಂದರೆಗಳು ಹಾಗೂ ಹೃದಯ ಸಂಬಂಧಿ ರೋಗಗಳು ಕಾಣಬಹುದು. ಪರಿಹಾರಗಳು. ಸರಳ ಮತ್ತು ಸುಲಭವಾದ ಪರಿಹಾರವೆಂದರೆ ಆರೋಗ್ಯಯುತವಾದ ಜೀವನ ಶೈಲಿಯನ್ನು ನಿರ್ವಹಿಸುವುದು, ಅಂದರೆ ಸಮತೋಲನವಾದ ಆಹಾರ ಸೇವನೆ, ಹಸಿರು ಸೊಪ್ಪು, ತರಕಾರಿಗಳು, ಅಧಿಕ ನಾರಿನಾಂಶ ಇರುವ ಆಹಾರಗಳ ಸೇವನೆ, ಹಣ್ಣುಗಳ ಸೇವನೆ, ಹೆಚ್ಚು ನೀರು ಕುಡಿಯುವುದು, ಸಂಸ್ಕರಿಸಿದ ಆಹಾರಗಳು, ಹೆಚ್ಚು ಉಪ್ಪು, ಖಾರಯುಕ್ತ ಆಹಾರಗಳನ್ನು ತ್ಯಜಿಸುವುದು, ನಿಯಮಿತವಾಗಿ ಯೋಗ, ವ್ಯಾಯಾಮ ಹಾಗೂ ಧ್ಯಾನ ಇವುಗಳನ್ನು ಪ್ರತಿನಿತ್ಯ ಅಳವಡಿಸಿಕೊಳ್ಳುವುದು, ನಿಯಮಿತವಾಗಿ ವೈದ್ಯಕೀಯ ತಪಾಸಣೆಗೊಳಗಾಗುವುದು ಮತ್ತು ಆಪ್ತ ಸಮಾಲೋಚನೆ. ಹೋಮಿಯೋಪತಿ ಚಿಕಿತ್ಸೆ. ಹೋಮಿಯೋಪತಿ ಮಹಿಳೆಯರ ಆರೋಗ್ಯವನ್ನು ಕಾಪಾಡಲು ನೈಸರ್ಗಿಕ ಹಾಗೂ ಸೂಕ್ತ ಚಿಕಿತ್ಸಾ ಪದ್ಧತಿಯಾಗಿದೆ. ಇದು ಶರೀರದ ಸ್ವಾಭಾವಿಕ ಶಕ್ತಿಯನ್ನು ಉತ್ತೇಜಿಸುವ ಮೂಲಕ ರೋಗ ನಿವಾರಣೆಗೆ ಸಹಾಯ ಮಾಡುತ್ತದೆ. ಹೋಮಿಯೋಪತಿ ಔಷಧಿಗಳು ಸುರಕ್ಷಿತ ಹಾಗೂ ಪ್ರಭಾವಶಾಲಿಗಳಾಗಿರುತ್ತವೆ. ಚಿಕ್ಕ ಔಷಧಿಯಾದರೂ ದೊಡ್ಡ ಪರಿಹಾರ. ದೈಹಿಕ, ಮಾನಸಿಕ ಮತ್ತು ಭಾವನಾತ್ಮಕ ಲಕ್ಷಣಗಳನ್ನು ಪರಿಗಣಿಸಿ ಔಷಧಿಗಳನ್ನು ಕೊಡಲಾಗುತ್ತದೆ. ಸಾಮಾನ್ಯವಾಗಿ ಹೋಮಿಯೋಪತಿಯಲ್ಲಿ ಬಳಸಲಾಗುವ ಔಷಧಿಗಳೆಂದರೆ ಲಕ್ಯಾಸಿಸ್, ಸಿಪಿಯಾ, ನ್ಯಾಟ್ರಮ್ಯೂರ್, ಕೊಲೊಫೈಲಂ, ಬೆಲ್ಲಡೋನಾ, ಸಲ್ಫರ್, ಮ್ಯೂರ್ಯಾಕ್ಸ್, ಕಲ್ಕೇರಿಯಾ ಕಾರ್ ಇತ್ಯಾದಿ. ವಯೋಸಹಜವಾಗಿ ಕಂಡುಬರುವ ಈ ಅವಸ್ಥೆಗಳಲ್ಲಿ ಮಹಿಳೆಯರು ಹೋಮಿಯೋಪತಿ ಚಿಕಿತ್ಸೆಯೊಂದಿಗೆ ಆರೋಗ್ಯಕರ ಜೀವನವನ್ನು ನಡೆಸಬಹುದು. ನಮಸ್ಕಾರ.
2: ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಋತುಬಂಧದ ಕುರಿತು ಮಾಹಿತಿ ನೀಡಿದವರು ಡಾಕ್ಟರ್ ಶ್ರೀದೇವಿ ಟಿ ವೆಂಕಟಾಪುರ್, ವೈದ್ಯಾಧಿಕಾರಿಗಳು, ಸರ್ಕಾರಿ ಹೋಮಿಯೋಪತಿ ಚಿಕಿತ್ಸಾಲಯ, ಗುರುಪುರ, ದಕ್ಷಿಣ ಕನ್ನಡ ಜಿಲ್ಲೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 8:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ರಾಯಚೂರು ನುಡಿ ಚಿತ್ರ
2: ಗುಡಿಯ ಬೆರಗು
1: ಗುಡಿಯ ಬೆರಗು ರಾಯಚೂರು ಜಿಲ್ಲೆಯ ಪುರಾತನ ದೇವಸ್ಥಾನಗಳ ಪರಿಚಯಾತ್ಮಕ ಕಾರ್ಯಕ್ರಮ. ನಿರ್ಮಾಣ ಮತ್ತು ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ,
2: ಪ್ರಸ್ತುತಿ
1: ತಿಮ್ಮಪ್ಪ ಗಂಜಳ್ಳಿ.

0: ರಾಯಚೂರು ನಗರದ ಮಂತ್ರಾಲಯ ರಸ್ತೆ ಐಬಿ ಪಕ್ಕದ ರಾಮನಗರ ಮುಂಭಾಗದಲ್ಲಿ ಕಾಣಿಸುವ ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನದ ಇತಿಹಾಸದ ಬಗ್ಗೆ ಇಂದು ನಾವು ತಿಳಿದುಕೊಳ್ಳೋಣ, ಬನ್ನಿ. ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನವು ವಿಜಯನಗರ ಸಾಮ್ರಾಜ್ಯದ ಹಕ್ಕಬುಕ್ಕರ ಆಳ್ವಿಕೆಯ ಸಂದರ್ಭದಲ್ಲಿ 1336 ಇಸ್ವಿಯ ಕಾಲದಲ್ಲಿ ರಾಯಚೂರು ನಗರದಲ್ಲಿ ಲಿಂಗವು ಉದ್ಭವವಾಗಿದೆ ಎಂದು ಹೇಳಲಾಗಿದೆ.
1: ಈ ದೇವಸ್ಥಾನದ ದ್ವಾರಬಾಗಿಲುಗಳಿಗೆ ಸಿಂಹಗಳು ಇರುವ ಚಿತ್ರಗಳನ್ನು ಕಾಣಬಹುದಾಗಿದೆ. ಇಲ್ಲಿರುವ ಚಿತ್ರಗಳನ್ನು ನೋಡುವುದರ ಮೂಲಕ 13ನೇ ಶತಮಾನದಲ್ಲಿ ಹಕ್ಕಬುಕ್ಕರು ನಿರ್ಮಿಸಿದರು ಎಂಬುದು ಅಲ್ಲಿರುವ ಜನರ ಅಭಿಪ್ರಾಯವಾಗಿದೆ. ಈ ದೇವಸ್ಥಾನಕ್ಕೆ ರಾಮಲಿಂಗೇಶ್ವರ ದೇವಸ್ಥಾನ ಎಂದು ಹೆಸರು ಬರಲು ಮುಖ್ಯ ಕಾರಣವೇನೆಂದರೆ, ತ್ರೇತಾಯುಗದ ಕಾಲದಲ್ಲಿ, ಅಂದರೆ ರಾಮಾಯಣ ನಡೆಯುವಂತಹ ಕಾಲದ ಸಂದರ್ಭದಲ್ಲಿ, ಶ್ರೀರಾಮ ಮತ್ತು ಲಕ್ಷ್ಮಣರು ಸೀತೆಯನ್ನು ಹುಡುಕುತ್ತಾ ಬಂದಾಗ ಕೆಲವು ದಿನಗಳ ಕಾಲ ಈ ಸ್ಥಳದಲ್ಲಿ ವಾಸವಾಗಿದ್ದರು ಎಂಬುದು ಪ್ರತೀತಿಯಾಗಿದೆ.

0: ಇದೇ ಸಂದರ್ಭದಲ್ಲಿ ಶ್ರೀರಾಮನ ತಮ್ಮನಾದ ಲಕ್ಷ್ಮಣನಿಗೆ ಆರೋಗ್ಯದ ಸಮಸ್ಯೆ ಎದುರಾಗಿತ್ತು. ಆ ಸಮಯದಲ್ಲಿ ಲಕ್ಷ್ಮಣ ಲಿಂಗದ ಪಕ್ಕದಲ್ಲಿ ತಲೆಯನ್ನಿಟ್ಟು ಮಲಗಿದ್ದಾಗ ಆ ಲಿಂಗದಿಂದ ಉಪದೇಶವಾಗುತ್ತದೆ. ಅದು ಏನೆಂದರೆ, ದೇವಸ್ಥಾನದ ಆವರಣದಲ್ಲಿರುವ ದೊಡ್ಡ ಗಾತ್ರದ ತೆಗ್ಗಿನಲ್ಲಿರುವ ನೀರಿನಿಂದ ಸ್ನಾನ ಮಾಡಿ ಲಿಂಗಾಭಿಷೇಕ ಮಾಡಿ ಪೂಜೆ ಮಾಡುವುದರಿಂದ ನಿಮ್ಮ ಆರೋಗ್ಯ ಸಮಸ್ಯೆ ಸರಿಹೊಂದುತ್ತದೆ ಎಂದು ಲಿಂಗದಿಂದ ವಾಣಿಯಾಗುತ್ತದೆ. ವಾಣಿಯಾದ ಕಾರಣ ಈ ದೇವಸ್ಥಾನಕ್ಕೆ ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನ ಎಂದು ಕರೆಯಲಾಗುತ್ತದೆ.
1: ಇಂದಿಗೂ ಸಹ ಶ್ರೀರಾಮಲಿಂಗ ದೇವಸ್ಥಾನದ ಮುಂಭಾಗದಲ್ಲಿ ಕಲ್ಲಿನಿಂದ ಕಟ್ಟಿದಂತಹ ಪುರಾತನ ಬಾವಿಯನ್ನು ನೋಡಬಹುದಾಗಿದೆ. ಇದೇ ಬಾವಿಯು ಆಗಿನ ಕಾಲದಲ್ಲಿ ದೊಡ್ಡ ಗಾತ್ರದ ಕುಣಿಯಾಗಿತ್ತು. ಈ ದೇವಸ್ಥಾನದ ಆವರಣದಲ್ಲಿರುವ ಕಲ್ಲುಗಳಲ್ಲಿ ಕೆತ್ತನೆ ಮಾಡಿದಂತಹ ಸುಂದರವಾದ ಚಿತ್ರಗಳು ಇರುವುದನ್ನ ನಾವು ನೋಡಬಹುದು. ಇದೇ ದೇವಸ್ಥಾನದ ಆವರಣದಲ್ಲಿ ದೇವಿ ಆಕಾರದ ಕಲ್ಲು ಮೂರ್ತಿಯನ್ನು ರಾಯಚೂರಿನ ನವರಂಗ್ ದರ್ವಾಜದ ಮ್ಯೂಸಿಯಂನಲ್ಲಿ ಇಡಲಾಗಿದೆ.
0: ಈ ಸ್ಥಳವು ಬಹಳಷ್ಟು ಜನ ಋಷಿ ಮುನಿಗಳು ತಪಸ್ಸು ಮಾಡಿ ಸಾಧನೆಗೈದಿರುವಂತಹ ಪುಣ್ಯಕ್ಷೇತ್ರವೂ ಇದಾಗಿದೆ.

0: ಈ ದೇವಸ್ಥಾನವು ಸಾವಿರಾರು ವರ್ಷಗಳ ಪುರಾತನದ ಕಥೆಯನ್ನು ಹೇಳುತ್ತದೆ. ದೇವಸ್ಥಾನದ ಒಳಗೆ ಪುರಾತನದ ಶಾಸಿಕಟ್ಟೆಯನ್ನು ನೋಡಬಹುದಾಗಿದೆ. ಈ ಶಾಸಿಕಟ್ಟೆಯ ಮೇಲೆ ಸುಮಾರು 100,000ಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಶುಭ ವಿವಾಹಗಳು ನಡೆದಿವೆ.
1: ರಾಯಚೂರಿನ ಸುತ್ತಮುತ್ತಲಿನ ಗ್ರಾಮೀಣ ಪ್ರದೇಶಗಳಿಂದ ಭಕ್ತರು ಬಂದು ಮದುವೆ ಮತ್ತು ಶುಭ ಸಮಾರಂಭದ ಇನ್ನಿತರ ಕಾರ್ಯಕ್ರಮಗಳನ್ನು ಮಾಡುತ್ತಾರೆ. ಶ್ರೀರಾಮಲಿಂಗವು ಬೇಡಿದ ವರವನ್ನು ಕೊಡುವ ಜಗದೊಡೆಯ ಎಂದು ಇಲ್ಲಿಗೆ ಬರುವ ಭಕ್ತರು ನಂಬುತ್ತಾರೆ. ಈ ದೇವಸ್ಥಾನದ ಒಳಗಡೆ ಯಾರಾದರೂ ಅನಾಚಾರ ಮಾಡಿದರೆ ದೈವ ಸ್ವರೂಪದ ಶಿಕ್ಷೆಗೆ ಒಳಗಾಗುತ್ತಾರೆ ಎಂಬುದು ಬಹಳಷ್ಟು ಉದಾಹರಣೆಗಳಿವೆ. ಏಕೆಂದರೆ ಇದು ಅತ್ಯಂತ ಸತ್ಯ ಜಾಗೃತವಾದ ಉದ್ಭವ ಶಿವಲಿಂಗ ಇರುವ ಶ್ರೀ ರಾಮಲಿಂಗ ದೇವಸ್ಥಾನವೂ ಇದಾಗಿದೆ.
0: ದೇವಸ್ಥಾನದ ಮುಂದಿನ ಪಡಸಲಿಯನ್ನು ಇತ್ತೀಚಿನ 100 ವರ್ಷಗಳ ಹಿಂದೆ ಸರಪ್ಪ ವ್ಯಾಪಾರಿಗಳಾದ ಕುರುಡಿ ಅಮರಪ್ಪ ಎಂಬುವವರು ನಿರ್ಮಾಣ ಮಾಡಿದ್ದಾರೆ ಎಂಬುವ ಗೋಡೆಗಳ ಮೇಲೆ ಉಲ್ಲೇಖಗಳಿವೆ. ಈ ದೇವಸ್ಥಾನದ ಬಲಭಾಗದಲ್ಲಿ ದೇವಸ್ಥಾನಕ್ಕೆ ಸೇವೆಯನ್ನು ಸಲ್ಲಿಸಿದ ವ್ಯವಸ್ಥಾಪಕರಾದ ಕುರುಡಿ ಶಿವಕುಮಾರಪ್ಪ, ಇವರ ತಂದೆಯಾದ ಕುರುಡಿ ಅಮರಪ್ಪ ಮತ್ತು ಬಂಡಯ್ಯ ಸ್ವಾಮಿ ಎಂಬುವವರ ಸಮಾಧಿಗಳನ್ನು ನಾವು ಕಾಣಬಹುದಾಗಿದೆ. ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನದ ಇತಿಹಾಸದ ಕುರಿತು ರಾಯಚೂರಿನ ಮಹಾನಗರ ಪಾಲಿಕೆಯ ಸದಸ್ಯರಾದ ಜಯಣ್ಣ ಸರ್ ಅವರು ಈ ದೇವಸ್ಥಾನದ ಬಗ್ಗೆ ಏನು ಹೇಳ್ತಾರೆ ಎಂಬುದನ್ನು ಕೇಳೋಣ, ಬನ್ನಿ.
2: ನಾನು ಜಯಣ್ಣ, ಮಹಾನಗರ ಪಾಲಿಕೆಯ ಸದಸ್ಯರು. ರಾಯಚೂರು ನಗರದ IB ರಸ್ತೆಯಲ್ಲಿರುವಂಥ ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನ ಅತ್ಯಂತ ಪುರಾತನವಾದಂಥ ದೇವಸ್ಥಾನ. ಇದಕ್ಕೆ ಒಂದು ಐತಿಹಾಸಿಕವಾದಂಥ ಹಿನ್ನೆಲೆ ಇರುವಂಥ ಈ ದೇವಸ್ಥಾನ ಸುಮಾರು 700 ವರ್ಷಗಳಿಗೂ ಹೆಚ್ಚು ಕಾಲ ಈ ದೇವಸ್ಥಾನ ಪುರಾತನವಾಗಿದೆ ಅಂತೇಳಿ ಕೂಡ ಹೇಳಲಾಗಿದೆ. ಮತ್ತು ಈ ದೇವಸ್ಥಾನದ ವಿಶೇಷ ಅಂದರೆ ನಾವೆಲ್ಲ ಸಣ್ಣವರು ಇರುವಾಗ ಅಲ್ಲಿಗೆ ಹೋಗಿ ಆ ದೇವಸ್ಥಾನಕ್ಕೆ ಹೋಗಿ ನಾವು ದರ್ಶನ ಮಾಡ್ಕೊಳ್ತಿದ್ವಿ. ಯಾಕಂದರೆ ಅಲ್ಲಿ ನಮ್ಮ ಸ್ನೇಹಿತರೊಬ್ಬರು ನನ್ನ ಕ್ಲಾಸ್ಮೇಟ್ ಇದ್ದರು, ನಾವು ಸ್ಟೇಷನ್ ಬಜಾರ್ ಶಾಲೆಯಲ್ಲಿ ಓದ್ತಿದ್ವಿ ಇಬ್ಬರು. ಆ ದೇವಸ್ಥಾನಕ್ಕೆ ಹೆಚ್ಚು ನಾನು ಭೇಟಿ ಕೊಟ್ಟಿರುವಂಥ ನನ್ನ ಬಾಲ್ಯದಲ್ಲಿ. ಮತ್ತು ಅಲ್ಲಿ ಸಾಕಷ್ಟು ಮದುವೆಗಳು ರಾಯಚೂರು ತಾಲೂಕಿನ ಸುತ್ತಮುತ್ತಲಿನ ಎಲ್ಲ ಜನಾಂಗದ ಮದುವೆಗಳು, ದೊಡ್ಡ ದೊಡ್ಡ ಮದುವೆಗಳಿಂದ ಹಿಡಿದು ಕೊನೆ ಸಮಾಜದ ಕೊನೆಯ ಬಡವನ ಮಡಿಯೋದು ಕೂಡ ಅಲ್ಲಿ ಆಗಿರುವಂಥದ್ದು. ಅತ್ಯಂತ ಜಾತ್ಯತೀತ ಅನುಭವ ನಮಗಲ್ಲಿ ಆಗ್ತದೆ. ಯಾಕಂದರೆ ಅಲ್ಲಿ ಯಾವುದೇ ಭೇದ ಭಾವ ಇಲ್ಲ ಮತ್ತು ಯಾವುದೇ ಅಂತರ ಇಲ್ಲ. ಸಾಮಾಜಿಕವಾದ ಸಮಾನತೆಯ ಒಂದು ಸಂಕೇತವಾಗಿ ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನವನ್ನು ನಾವು ನೋಡಬಹುದಾಗಿದೆ. ಅಂಥ ಒಂದು ದೇವಸ್ಥಾನ ಈ ಹಿಂದೆ ನಮಗೆ ಗೊತ್ತಿದ್ದಾಗೆ ಕುರುಡಿ ಶಿವಕುಮಾರಪ್ಪ ಅವರ ನೇತೃತ್ವದಲ್ಲಿ ಆ ದೇವಸ್ಥಾನ ನಡೀತಿತ್ತು. ಯಾಕೆ ಅವ್ರ ಜೊತೆಯಲ್ಲಿ ಅವರ ಹೆಸರನ್ನು ಪ್ರಸ್ತಾಪ ಮಾಡ್ತೀನಿ ಅಂದರೆ ಆ ಒಂದು ಮೈದಾನವನ್ನು ಕೇಳಬೇಕಾದ್ರೆ ಕುರುಡಿ ಶಿವಕುಮಾರಪ್ಪ ಅವರು ಅನುಮತಿ ಬೇಕಾಗ್ತಿತ್ತು. ಹಂಗಾಗಿ ಅವ್ರ ಹತ್ರ ಹೋಗಿ ನಾವು ಸಾಕಷ್ಟು ಸಲ ಈ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಅನುಮತಿಯನ್ನು ತೆಗೆದುಕೊಂಡು ಬಂದು ಆ ಗ್ರೌಂಡಲ್ಲಿ ವ್ಯವಸ್ಥಾಪಕರಿಗೆ ಸಹಾಯ ಮಾಡ್ತಿದ್ವಿ ನಾವು. ತದನಂತರ ಅಲ್ಲಿ ಗುರುಲಿಂಗಯ್ಯ ಅಂತೇಳಿ ಒಬ್ಬ ಪೂಜಾರವರು ಅರ್ಚಕರಿದ್ದರು. ಅವಾಗ ನಾವು ಬಾಲ್ಯದಲ್ಲಿ ಅವರಿದ್ದರು. ಅವರು ಸಾಕಷ್ಟು ಶ್ರದ್ಧಾಭಕ್ತಿಯಿಂದ ಆ ದೇವಸ್ಥಾನವನ್ನು ನಡೆಸ್ಕೊಂಡು ಹೋಗ್ತಿದ್ರು. ಮತ್ತು ಅಲ್ಲೆಲ್ಲ ಸುತ್ತಮುತ್ತ ಏನು ಆ ಕೊಳಚೆ ಪ್ರದೇಶಗಳಿವೆ, ರಾಮನಗರ, ಈಶ್ವರನಗರ, ರಾಜಮಾನಗಡ್ಡ, ಇಂದ್ರಾನಗರ, ಹೀಗೆ ಸುತ್ತಮುತ್ತ ಪ್ರದೇಶಗಳ ಜನ ಅಲ್ಲಿ ಸಾಕಷ್ಟು ಅಲ್ಲಿ ಮದುವೆಗಳನ್ನು ಮಾಡಿಕೊಂಡಿರುವಂಥದ್ದು. ಬಟ್ಟು ಯಾವತ್ತೂ ಕೂಡ ಲವಲೇಶವೂ ಕೂಡ ಅಂತರವನ್ನು ಮತ್ತು ಭೇದವನ್ನು ತೋರಿಸದೆ ಅಲ್ಲಿ ಸಾಮಾಜಿಕವಾಗಿ ಒಂದು ಸಮಾನತೆಯನ್ನು ಮಾಡುವಂಥ ಕೆಲಸವನ್ನು ಆ ದೇವಸ್ಥಾನದಲ್ಲಿ ನಡೀತಿತ್ತು. ಹಾಗಾಗಿ ಆ ದೇವಸ್ಥಾನ ಸಹಜವಾಗಿ ಇಂಥ ಒಂದು ಸಕಾರಾತ್ಮಕವಾದಂಥ ಭಾವನೆಯಿಂದ ಆ ದೇವಸ್ಥಾನ ಸಹಜವಾಗಿ ಜನರ ಆಕರ್ಷಣೆಗೊಳಗಾಯಿತು. ಎಲ್ಲ ಸಮುದಾಯದ ಜನ, ಎಲ್ಲ ಜನಾಂಗದ ಜನ ಭಾಳ ಇಷ್ಟಪಡುವಂಥ ದೇವಸ್ಥಾನ, ಭಾಳ ಶ್ರದ್ಧಾಪೂರ್ವಕವಾಗಿ ಅದನ್ನು ನಡೆದುಕೊಳ್ಳುವಂಥ ದೇವಸ್ಥಾನ. ವಿಶೇಷವಾಗಿ ಅಲ್ಲಿ ಆ ಗುಡಿಯ ಮುಂದೆ ಸುತ್ತಮುತ್ತ ಸಾಕಷ್ಟು ಆಗ ಭೋವಿ ಜನ ಈಗಲೂ ಇದ್ದಾರೆ. ಅವರು ಭಾಳ ಚೆನ್ನಾಗಿ ಆ ದೇವಸ್ಥಾನಕ್ಕೆ ಭಾಳ ಭಾವನಾತ್ಮಕವಾದಂಥ ಸಂಬಂಧವನ್ನು ಇಟ್ಕೊಂಡಿರುವಂಥದ್ದು. ಯಾಕಂದರೆ ನಾವು ಅಲ್ಲೇ ಕೆಲವು ವರ್ಷಗಳು ನಾನು ಕೂಡ ಅಲ್ಲಿ ಟೆಂಪಲ್ ಮುಂದೆ ಹಾಸ್ಟೆಲಲ್ಲಿ 75, 76, 74ರಲ್ಲಿ ನಾನು ಹಾಸ್ಟೆಲ್ ಓದ್ತಾ ಇದ್ದೆ. ಆ ಸಂದರ್ಭದಲ್ಲಿ ನಾನು ಆ ಗುಡಿಗೆ ಮತ್ತೂ ಹೆಚ್ಚು ಹತ್ತಿರವಾದೆ. ಹಾಗಾಗಿ ಆ ದೇವಸ್ಥಾನ ವಿಶೇಷವಾದಂಥದ್ದು ಮತ್ತು ಯಾವುದೇ ಒಂದು ಜಾತೀಯತನ ತೋರಿಸದೆ ಅಂಥ ಒಂದು ಕಾಲದಲ್ಲಿ ಜಾತೀಯತ ಜಡತ್ವದ ಕಾಲದಲ್ಲಿ ಕೂಡ ಅಲ್ಲಿ ಭೇದ ಭಾವ ಇದ್ದಿಲ್ಲ. ಅರ್ಚಕರು ಎಲ್ಲರನ್ನು ಕೂಡ ಸಮಾನ ಮನಸ್ಸಿನಿಂದ ಸ್ವೀಕರಿಸಿ ಅವರಿಗೆ ಮದುವೆ ಕಾರ್ಯಕ್ರಮಗಳನ್ನು ನಡೆಸಿಕೊಡ್ತಾ ಇದ್ದರು. ಮತ್ತು ನಾವು ಅಲ್ಲಿ ಹೋದಾಗ ನನ್ನ ಕ್ಲಾಸ್ಮೇಟ್ ಅಲ್ಲಿದ್ದರು, ಅಲ್ಲಿ ಅವ್ರು ನಮ್ಮನ್ನ ಒಳಗೆ ಕರೆದುಕೊಂಡು ಅವರ ಮಗನಂತೆ ನೋಡಿದ್ರು. ಅವರಾಗಲಿ ಆಗಿನ ಅರ್ಚಕರಾದಂಥ ಗುರುಲಿಂಗ ಅವರಾಗಲಿ ಬಹಳ ಪ್ರೀತಿಯಿಂದ ನಮ್ಮನ್ನು ನೋಡ್ತಾ ಇದ್ದರು. ತದನಂತರ ಅವರ ಮಗ ಅಮರೇಶ್ ಪೂಜಾರಿ ಅಂತೇಳಿ ಇತ್ತೀಚಿನ ವರ್ಷಗಳಲ್ಲಿ ನಡೆಸ್ತಾ ಇದ್ದರೆ ಭಾಳ ಭಾಳ ಪ್ರೀತಿ ನಮಗೆ, ಭಾಳ ಒಂದು ಅಟ್ಯಾಚ್ಮೆಂಟ್, ಭಾಳ ಭಾವನಾತ್ಮಕವಾದಂಥ ಸಂಬಂಧ ಅಲ್ಲಿರುವಂಥ ಗುಡಿಯ ಅರ್ಚಕರ ಕುಟುಂಬಕ್ಕೆ ನಮಗೆ ಸಾಕಷ್ಟು ಭಾವನಾತ್ಮಕವಾದಂಥ ಸಂಬಂಧವಿದೆ. ಏನೇ ಒಂದು ಅಲ್ಲಿಯ ಗುಡಿಯ ಕೆಲಸಗಳಿದ್ದರೂ ಕೂಡ ನಮ್ಮ ಜೊತೆಯಲ್ಲಿ ಕೇಳ್ತಿದ್ರು. ನಾನು 30 ವರ್ಷದಿಂದ ಕೂಡ ಈ ನಗರಸಭಾ ಸದಸ್ಯನಾಗಿರುವಂಥ ಸಂದರ್ಭದಲ್ಲಿ ಸಾಕಷ್ಟು ಸಲ ಅವರಿಗೆ ನಮಗೆ ಆ ಗುಡಿಗೆ ಸೇವೆ ಮಾಡುವಂಥ ಅವಕಾಶ ನಮಗೆ ಒದಗಿ ಬಂತು. ಆ ಕಾರಣಕ್ಕಾಗಿ ಆ ಗುಡಿ ನಿಜವಾಗಲೂ ಕೂಡ ಬಹುಶಃ ಭಿನ್ನವಾಗಿ ನಮಗೆ ಈ ರಾಯಚೂರು ನಗರದಲ್ಲಿ ಕಾಣ್ತಾ ಇದೆ. ಮತ್ತು ಇತ್ತೀಚಿನ ವರ್ಷಗಳಲ್ಲಿ ವೀರಶೈವ ಸಮಾಜದವರು ಕೂಡ ಭಾಳ ಸಂಘಟಿತರಾಗಿ ಆ ಗುಡಿಯ ಎಲ್ಲ ಒಂದು ಅಭಿವೃದ್ಧಿಗೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಟ್ಟಾರೆ ನಮಗೆ ತಿಳಿದಂತೆ ಸುಮಾರು ನನಗೆ ನೆನಪಿದ್ದಂತೆ ಒಂದು 50 ವರ್ಷಗಳ ನೆನಪಿದೆ ನನಗೆ. ನನಗೀಗ 66 ವರ್ಷ, 50 ವರ್ಷಗಳ ನೆನಪಿದೆ. ಈ ಸುಮಾರು ಅರ್ಧ ಶತಮಾನದ ಆ ನೆನಪಿನ ನನ್ನ ಇದರಲ್ಲಿ ಫಸ್ಟು ಭಾಳ ಒಂದು ಜನಮೆಚ್ಚುಗೆಯನ್ನು ಪಡೆದಿರುವಂಥ ಮತ್ತು ಆ ಪ್ರಾಂಗಣವೇ ಒಂದು ರೀತಿ ಭಾವನಾತ್ಮಕವಾದಂಥ ಪ್ರಾಂಗಣ, ಆ ಗುಡಿಯೇ ಒಂದು ರೀತಿ ಭಾವನಾತ್ಮಕವಾಗಿ ಜನರ ಜೊತೆಯಲ್ಲಿ ಅದು ಬೆಸೆದುಕೊಂಡಿದೆ ಅಂದರೆ ಕೂಡ ತಪ್ಪಾಗಲಿಕ್ಕಿಲ್ಲ. ಆ ಕಾರಣಕ್ಕಾಗಿ ಇವತ್ತು ಎಲ್ಲ ಜನಾಂಗ, ಎಲ್ಲ ಸಮುದಾಯ, ಎಲ್ಲ ಥರದ ಜನ ಇವತ್ತು ಭಾಳ ಆಕರ್ಷಿತರಾಗಿದ್ದಾರೆ. ಆ ಗುಡಿಗಳಿಗೆ ಆ ಗುಡಿಯನ್ನು ಭಾಳ ಪ್ರೀತಿಸ್ತಾರೆ. ಆ ಗುಡಿ ನಮ್ಮದೇ ಗುಡಿ ಅನ್ನೋ ರೀತಿಯಲ್ಲಿ ಇವತ್ತು ಜನಜನಿತವಾಗಿದೆ ಅಂತೇಳಿ ಕೂಡ ನಾನು.
1: ದೇವಸ್ಥಾನದಲ್ಲಿ ಪ್ರತಿ ಸೋಮವಾರ ಹಾಗೂ ಅಮಾವಾಸ್ಯೆ ಹುಣ್ಣಿಮೆಯ ದಿನಗಳಂದು ಶ್ರೀರಾಮಲಿಂಗೇಶ್ವರ ಮಹಾಸ್ವಾಮಿಗೆ ರುದ್ರಾಭಿಷೇಕ ಪೂಜೆಯನ್ನು ನೆರವೇರಿಸಲಾಗುತ್ತದೆ. ಅಷ್ಟೇ ಅಲ್ಲದೆ ಪ್ರತಿ ವರ್ಷ ಹಂಪಿ ಹುಣ್ಣಿಮೆಯ ದಿನದಂದು ರಥೋತ್ಸವವೂ ಇರುತ್ತದೆ. ಶ್ರಾವಣ ಮಾಸದಲ್ಲಿ ಪ್ರತಿ ಸಂಜೆ ಪ್ರವಚನ ಕಾರ್ಯಕ್ರಮವೂ ಜರುಗುತ್ತದೆ. ಶಿವರಾತ್ರಿಯ ದಿನ ಮಧ್ಯರಾತ್ರಿ 2 ಗಂಟೆಯ ಸಮಯಕ್ಕೆ ಅಭಿಷೇಕ ಪ್ರಾರಂಭವಾಗುತ್ತದೆ. ತದನಂತರ ಭಕ್ತಾದಿಗಳಿಗೆ ಸ್ಪರ್ಶ ದರ್ಶನದ ಅವಕಾಶ ಮಾಡಿಕೊಡಲಾಗುತ್ತದೆ. ಅಷ್ಟೇ ಅಲ್ಲದೆ ಪ್ರತಿ ವರ್ಷ ಶಿವರಾತ್ರಿ ಮತ್ತು ಯುಗಾದಿಯ ಸಂದರ್ಭದಲ್ಲಿ ಕೇವಲ ಕರ್ನಾಟಕ ರಾಜ್ಯದಿಂದ ಮಾತ್ರವಲ್ಲದೆ ಬೇರೆ ಬೇರೆ ರಾಜ್ಯಗಳಿಂದ ಶ್ರೀಶೈಲಕ್ಕೆ ಹೋಗುವಂತಹ ಅನೇಕ ಭಕ್ತಾದಿಗಳ ಪಾದಯಾತ್ರಿಗಳಿಗೆ ಈ ಒಂದು ಶ್ರೀರಾಮಲಿಂಗೇಶ್ವರ ದೇವಸ್ಥಾನದ ಆವರಣದಲ್ಲಿ ಪ್ರತಿ ವರ್ಷವೂ ಕೂಡ ಅನ್ನಸಂತರ್ಪಣೆ ಕಾರ್ಯಕ್ರಮವೂ ಜರುಗುತ್ತದೆ.

0: శ్రీ గురుభ్యో నమః, పరమ గురుభ్యో నమః. ఓం శ్రీ రామలింగేశ్వరాయ నమః. రాయచూరు నగరద ఇతిహాసద ಹೊಂದಿರತಕ್ಕಂಥ ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನವು ಬಹು ಪ್ರಾಚೀನವಾಗಿದೆ. ಇಲ್ಲಿ ಈಶ್ವರನು ಸ್ಥಳದಲ್ಲಿ ಉದ್ಭವವಾಗಿ ಶ್ರೀರಾಮಲಿಂಗೇಶ್ವರ ಎಂದು ಹೆಸರಿನಿಂದ ನಾಮಾಂಕಿತವಾಗಿದೆ. ಶ್ರೀರಾಮಲಿಂಗೇಶ್ವರ ಎಂಬ ಹೆಸರು ಬರಲಿಕ್ಕೆ ಕಾರಣ ಏನೆಂದರೆ, ಶ್ರೀರಾಮನು ವನವಾಸದಲ್ಲಿ ಹೋಗುತ್ತಿರುವಾಗ ಲಕ್ಷ್ಮಣನಿಗೆ ಆರಾಮಿಲ್ಲದ ಕಾರಣ ಶ್ರೀ ಇಲ್ಲಿರ್ತಕ್ಕಂಥ ಈಶ್ವರನು ರಾಮನ ಕನಸಿನಲ್ಲಿ ಐಕ್ಯನಾಗಿ, ಇಲ್ಲಿ ನಾನಿದ್ದೇನೆ, ನನಗೆ ಒಂದು ತಂಬಿಗೆಯಿಂದ ಅಭಿಷೇಕ ಮಾಡು, ಜಲದಿಂದ ಅಭಿಷೇಕ ಮಾಡು, ರಾಮ ಲಕ್ಷ್ಮಣನಿಗೆ ಆರಾಮಾಗುತ್ತದೆ ಎಂದು ಹೇಳಿದಾಗ ರಾಮನು ಇಲ್ಲೇ ಬಾವಿಯಿಂದ ಒಂದು ತಂಬಿಗೆ ನೀರನ್ನು ಜಲದಿಂದ ಅಭಿಷೇಕ ಮಾಡಿದಾಗ ಲಕ್ಷ್ಮಣನಿಗೆ ಆರಾಮಾಗಿದ ನಂತರ ಈ ಕ್ಷೇತ್ರವು ರಾಮಲಿಂಗೇಶ್ವರ ಎಂದು ಹೆಸರಾಗುತ್ತದೆ. ಇಲ್ಲಿ ಜಾತ್ರೆ ಉತ್ಸವಗಳು, ಶಿವರಾತ್ರಿ ಮುಂತಾದ ಉತ್ಸವಗಳು ನೆರೆಯುತ್ತದೆ. ಇಲ್ಲಿ ಬಂದಂಥ ಭಕ್ತಾದಿಗಳಿಗೆ ತಮ್ಮ ಸಂಕಲ್ಪ ಏನಿದೆ ಬೇಡಿಕೊಂಡಾಗ ಎಲ್ಲ ಕಾರ್ಯಗಳು ಶೀಘ್ರದಲ್ಲಿ ಸಫಲವಾಗುತ್ತದೆ ಎಂದು ಹೇಳಲು ಬಯಸುತ್ತಿದ್ದೇನೆ. ಧನ್ಯವಾದಗಳು.
1: ಸುತ್ತಮುತ್ತಲಿನ ನಗರ ಮತ್ತು ಗ್ರಾಮೀಣ ಪ್ರದೇಶಗಳಿಂದ ಭಕ್ತರು ಬಂದು ಶ್ರೀ ರಾಮಲಿಂಗೇಶ್ವರ ಜಾತ್ರೆಯನ್ನು ನೆರವೇರಿಸಿ ದೇವರ ಕೃಪೆಗೆ ಪಾತ್ರರಾಗುತ್ತಾರೆ.
2: ಇದುವರೆಗೂ ಕಾರ್ಯಕ್ರಮ ನುಡಿ ಚಿತ್ರ ಗುಡಿಯ ಬೆರಗು ಕೇಳಿದಿರಿ. ರಾಯಚೂರು ಜಿಲ್ಲೆಯ ಪುರಾತನ ದೇವಸ್ಥಾನಗಳ ಪರಿಚಯಾತ್ಮಕ ಕಾರ್ಯಕ್ರಮ.
1: ಪ್ರಸ್ತುತಿ
2: ತಿಮ್ಮಪ್ಪ ಗಂಜಳ್ಳಿ. ನಿರ್ಮಾಣ ಮತ್ತು ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ನಿರೂಪಣಾ ಧ್ವನಿಗಳು
1: ಶ್ರೀದೇವಿ
2: ಮತ್ತು ತಿಮ್ಮಪ್ಪ.

0: ದರಾ ಬೇಂದ್ರೆ ಅವರ ರಚಿತ ಭಾವಗೀತೆಯನ್ನು ಸಂಗೀತಾ ಕಟ್ಟಿ ಅವರ ಧ್ವನಿಯಲ್ಲಿ ಕೇಳಿದಿರಿ.
1: ಗೌರಿ ಹಬ್ಬದ ಸಂದರ್ಭದಲ್ಲಿ ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರ ಸಂದೇಶ.
2: ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ.
3: ಪರಿಸರ ಪ್ರೇಮಿ ಗಣೇಶ ವಿಗ್ರಹಗಳನ್ನ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ. ಪಿಒಪಿ ಮತ್ತೆ ರಾಸಾಯನಿಕ ಲೇಪಿತ ಗಣೇಶ ಗೌರಿ ವಿಗ್ರಹಗಳನ್ನ ಬಳಸ್ತಾ ಇದ್ದಾರೆ. ಇದರಿಂದ ನಮ್ಮ ಪರಿಸರಕ್ಕೆ ಹಾನಿಯಾಗುತ್ತೆ. ವಿನಾಯಕನ ಹಬ್ಬದ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಗಣೇಶಗಳನ್ನೇ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ.
1: ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
4: ಕೆಮ್ಮಲು ಡಾಕ್ಟರ್ ತಾವ ಹೋಗ್ಬೇಕು. ಡಾಕ್ಟ್ರೆ ನಮಸ್ಕಾರ. ಡಾಕ್ಟ್ರೆ
5: ಓ ಬಾಪ್ಪ, ಏನಪ್ಪ ಬಂದಿದ್ದು, ಏನ್ ಸಮಾಚಾರ ಅಂತ?
4: ಒಂದ್ ವಾರ ಆಯ್ತು ಡಾಕ್ಟ್ರೆ, ಕೆಮ್ಮಲು ಹೋಯಕ್ಕೆ ಇಲ್ಲ ಅಂತದೆ.
5: ಕೆಮ್ಮಲು ಏನ್ ಕೆಲಸ ಮಾಡ್ತೀಯ ನೀನು?
4: ರೈತ ಸ್ವಾಮಿ.
5: ಅಲ್ಲ, ಎಷ್ಟ್ ಜನ ಮಕ್ಳು ನಿಂಗೆ?
4: ಮೂರುವರೆ. ಅವೇ ಮೂರ್ ಮಕ್ಳವೇ ಮನೇಲಿ, ಇನ್ನೊಂದು ಹೊಟ್ಟೆಲ್ಲ.
5: ಅದಕ್ಕೆ ಅರ್ಧ ಹೊರೆ ಅಂತಂದ್ರೆ ಹೊರೇನು ಒಂಥರ ಹೊರೇನೆ ತಾನೆ ನಿನ್ ಹೆಂಡತಿಗೆ. ಅಲ್ಲ, ನೀನು ಈ ಕೆಲಸ ಮಾಡಕ್ ಹೋಯ್ತೀಯಲ್ಲ, ನೀನ್ ಹೆಂಡತಿ ಏನ್ ಮಾಡ್ತಾಳೆ ಅವಳು?
4: ಇಲ್ಲ ಸ್ವಾಮಿ, ಮನೇಲೆ ಇರ್ತಾಳೆ.
5: ಮನೇನಲ್ಲೇ ಇರ್ತಾಳೆ? ಏನು ಕೆಲಸ ಮಾಡಲ್ವಾ?
4: ಇಲ್ಲ, ಬೆಳಿಗ್ಗೆ 4 ಗಂಟೆಗೆ ಎದ್ದೇಳ್ತಾಳೆ, ನೀರು ಸೌದೆ ಒತ್ಕ ಬರ್ತಾಳೆ, ಒಲೆ ಒತ್ತಿಸಿ ನಾಷ್ಟ ತಯಾರು ಮಾಡ್ತಾಳೆ, ನಂತರ ಒಳಗೆ ಹೋಗಿ ಸ್ನಾನ ಮಾಡ್ಕೊಂಡು ಹಂಗೆ ಬಟ್ಟೆ ಹೋಗ್ಕೊಂಡ್ ಬರ್ತಾಳೆ. ವಾರಕ್ಕೊಂದ್ ಬಾರಿ ಗಿರಣಿಗೆ ಹೋಗಿ ಇಟ್ಟು ಬೀಸ್ಕೊಂಡ್ ಬರ್ತಾಳೆ. ನಂತರದ ಹತ್ರ ಸಂತೆಗೆ 2 ಮಕ್ಕಳನ್ನ ಜೊತೆಲಿ ಕರ್ಕೊಂಡು ಹೋಗಿ ಟೊಮೆಟೊ ಮಾರ್ತಾಳೆ. ಮಾರ್ತಾ ಮಾರ್ತಾ ಬುಟ್ಟಿ ಎಣಿತಾಳೆ. ಬರುವಾಗ ಮನೆ ಬೇಕಾದ ಸಾಮಾನು ತತ್ತಾಳೆ. ಅಲ್ಲಿಂದ ಬಂದು ಮಧ್ಯಾಹ್ನದ ಅಡಿಗೆ ತಯಾರು ಮಾಡ್ತಾಳೆ.
5: ಮಧ್ಯಾಹ್ನ ಉಣ್ಣಕ್ ಬತ್ತಿಯತ್ತಾನೆ?
4: ಇಲ್ಲ ಇಲ್ಲ ಸ್ವಾಮಿ, ಅವಳೆ 3 ಕಿಲೋಮೀಟರ್ ನಡ್ಕೊಂಡ್ಬಂದು ಹೊಲಕ್ಕೆ ಊಟ ತಂದ್ಕೋತಾಳೆ. ನಾನು ಊಟ ಮಾಡಿ ಬದುವಿನಲ್ಲಿ ಮಲಗಿ ಸ್ವಲ್ಪ ವಿಶ್ರಾಂತಿ ತಗತೇನೆ.
5: ಆಮೇಲೆ
4: ನಂತರ ಅವಳು ಹೊಲದಲ್ಲಿ ಕಳೆ ಗಿಳೆ ಕೀಳ್ತಾಳೆ, ತರಕಾರಿ ತೋಟಕ್ಕೆ ನೀರ್ ಹಾಕ್ತಾಳೆ. ಸಂಜೆ ಇಬ್ರು ಒಟ್ಟಿಗೆ ಮನೆಗೆ ಹೋಗ್ತೀವಿ.
5: ಸಂಜೆ ಮನೆಗೆ ಹೋಯ್ತೀಯ? ಮನೆಗೆ ಹೋದ್ಮೇಲೆ
4: ಸಂಜೆ ಸ್ವಲ್ಪ ಸ್ನೇಹಿತರ ಜೊತೆ ಸಾಯಂಕಾಲ ಒಂದ್ ಸ್ವಲ್ಪ ಹಂಗೆ ಕಾಲ ಕಳಿತೀವಿ.
5: ಅಲ್ಲಪ್ಪ, ಸಂಜೆ ನೀನೇನ ಸ್ನೇಹಿತರ ಜೊತೆ ಹಂಗೆ ಹೊರಗಡೆ ಹೊರಟೈತಿಯ? ಅವಳೇನ್ ಮಾಡ್ತಾಳೆ ಅಂತೀನಿ?
4: ಅವ್ನು ಮನೇಲೆ ಇರ್ತಾಳೆ ಸಮಯ, ರಾತ್ರಿ ಊಟಕ್ಕೆ ರೆಡಿ ಮಾಡ್ಬೇಕಲ್ಲ.
5: ಓಹ್, ಅಂದ್ರೆ ಮನೆಗೆ ರಾತ್ರಿ ಊಟಕ್ಕೆ ಮಾತ್ರ ನೀನ್ ತಪ್ಪದೆ ಬರ್ತೀಯ, ಅಥವಾ ಅಲ್ಲೇ ಸ್ನೇಹಿತರ ಜೊತೆ ಏನಾದ್ರು ಮುಗಿಸ್ಕೊ ಬಂದ್ಬಿಡ್ತೀಯ?
4: ಇಲ್ಲ ಇಲ್ಲ, ಊಟಕ್ಕೆ ಮಾತ್ರ ನಾನು ಮನೆಗೆ ಬರ್ತೀನಿ, ಊಟ ಮಾಡಿ ಮಲ್ಕೊಬಿಡ್ತೀನಿ.
5: ಆಯ್ತು, ನೀನ್ ಮನೆ ಕಂಬಿಟ್ಟೆ, ಅವಳು ಊಟ ಗಿಟ ಮಾಡಿ ಮನೆ ಕತ್ತಾಳ ಹೆಂಗೆ ಅಂತ?
4: ಇಲ್ಲ ಸಮಯ, ಪಾತ್ರೆ ಅವು ಇವು ತೊಳಿಬೇಕಲ್ಲ.
5: ಅಂದ್ರೆ ನೀನ್ ಹಾಕ್ಲಿ ಹೇಳ್ದೆ ಅವಳು ಏನು ಕೆಲಸ ಮಾಡಲ್ಲ, ಸುಮ್ಮನೆ ಮನೆಯಲ್ಲೇ ಇರ್ತಾಳೆ ಅಂತ?
4: ಹ್ಞೂ, ಹೇಳದ್ನಲ್ಲ, ಅವಳು ಕೆಲಸ ಏನು ಮಾಡಲ್ಲ, ಮನೇಲೆ ಇರ್ತಾಳ.
5: ಹಂಗಾದ್ರೆ ನಿನ್ ದೃಷ್ಟಿನಲ್ಲಿ ಇವೆಲ್ಲ ಮಾಡ್ತಾಳಲ್ಲ, ಇದೇನು ಕೆಲಸನೇ ಅಲ್ವಾ?
4: ಹ್ಞೂ. ಮತ್ತೆ
6: ಈ ಧೋರಣೆ ಖಂಡಿತ ಬೇಡ. ಹೆಣ್ಣಿನ ಶ್ರಮ, ಹೆಣ್ಣಿನ ಶಕ್ತಿ, ಹೆಣ್ಣಿನ ತ್ಯಾಗದ ಕುರಿತು ಗೌರವ ಬೆಳೆಸಿಕೊಳ್ಳೋಣ. ಗಂಡು ಹೆಣ್ಣು ಒಂದೇ ನಾಣ್ಯದ ಎರಡು ಮುಖಗಳು.

0: ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
1: ಪ್ರಿಯ ಕೇಳುಗರೆ ನಮಸ್ಕಾರ. ಮಗುವೊಂದು ಆಟದಲ್ಲಿ ಗೆಲ್ಲಲು ಹೋರಾಡಬೇಕೇ ವಿನಃ ಕ್ಯಾನ್ಸರ್ ವಿರುದ್ಧ ಅಲ್ಲ. ನಾವು ಈ ಸೆಪ್ಟೆಂಬರ್ ಮಾಸವನ್ನ ಬಾಲ್ಯದ ಕ್ಯಾನ್ಸರ್ ಜಾಗೃತಿ ಮಾಸವೆಂದು ಆಚರಿಸುತ್ತೇವೆ. ಈ ಮಾಸದಲ್ಲಿ ಮಕ್ಕಳನ್ನ ಕಾಡುವ, ಸಾಮಾನ್ಯವಾಗಿ ನಿರ್ಲಕ್ಷಿಸಲ್ಪಡುವ ಒಂದು ಕಾಯಿಲೆ ಬಗ್ಗೆ ತಿಳಿದುಕೊಳ್ಳೋಣ. ಯುಎಸ್ನ ರಾಷ್ಟ್ರೀಯ ಕ್ಯಾನ್ಸರ್ ಸಂಸ್ಥೆ ಎನ್ಸಿಐ ಪ್ರಕಾರ ಭಾರತದಲ್ಲಿ ಪ್ರತಿ ವರ್ಷ 19 ವರ್ಷದೊಳಗಿನ ಸುಮಾರು 76,800 ಮಕ್ಕಳು ಹಾಗೂ ಹದಿಹರಿಯದವರು ಕ್ಯಾನ್ಸರ್ಗೆ ತುತ್ತಾಗುತ್ತಿದ್ದಾರೆ. ಈ ಮಾಹಿತಿಯು ದೇಶದಲ್ಲಿ ಬಾಲ್ಯದ ಕ್ಯಾನ್ಸರ್ನ ತೀವ್ರತೆಯನ್ನ ಎತ್ತಿ ತೋರಿಸುತ್ತೆ. ಬಾಲ್ಯದ ಕ್ಯಾನ್ಸರ್ ಅನ್ನ ಕೆಲವೊಮ್ಮೆ ಗುರುತಿಸುವುದು ಕಷ್ಟಕರವಾಗಿದೆ, ಯಾಕೆಂದ್ರೆ ಅದರ ಆರಂಭಿಕ ಲಕ್ಷಣಗಳು ಇತರ ಸಾಮಾನ್ಯ ಬಾಲ್ಯದ ಕಾಯಿಲೆಗಳಂತೆಯೇ ಕಾಣಿಸಬಹುದು. ಆದ್ದರಿಂದ ಪೋಷಕರೇ, ಆರೈಕೆದಾರರೇ ಮತ್ತು ಶಿಕ್ಷಕರೇ, ಮಕ್ಕಳ ದೇಹದಲ್ಲಾಗುವ ಬದಲಾವಣೆಗಳನ್ನ ಗಮನಿಸಿ. ಸದಾ ಕಾಡುವ ಜ್ವರ ಅಥವಾ ಅಸಹಜ ಆಯಾಸ, ತೂಕ ಕಡಿಮೆ ಆಗೋದು, ಸದಾ ಕಾಡುವ ಮೂಳೆ ಅಥವಾ ಕೀಲು ನೋವು, ಅಸಹಜ ಗಡ್ಡೆಗಳು ಅಥವಾ ಊತ, ಸಣ್ಣ ಪುಟ್ಟ ಗಾಯಗಳು ಅಥವಾ ರಕ್ತಸ್ರಾವ, ಸದಾ ಕಾಡುವ ತಲೆನೋವು ಅಥವಾ ವಾಂತಿ, ಕಣ್ಣಿನ ದೃಷ್ಟಿ ಅಥವಾ ಕಣ್ಣಿನಲ್ಲಾಗುವ ಬದಲಾವಣೆಗಳು, ಈ ರೀತಿಯ ಲಕ್ಷಣಗಳು ಕಾಣಿಸಿಕೊಂಡ್ರೆ ನಿರ್ಲಕ್ಷಿಸಬೇಡಿ. ಅದು ಕ್ಯಾನ್ಸರ್ ಎಂದರ್ಥವಲ್ಲ, ಆದ್ರೆ ಗಮನಿಸಲೇಬೇಕಾದ ಸಮಸ್ಯೆ ಇರಬಹುದು. ಯಾಕೆ ಇಷ್ಟೊಂದು ಒತ್ತು ಕೊಡ್ತಾ ಇರೋದು ಅಂತಂದ್ರೆ, ಬಾಲ್ಯದ ಕ್ಯಾನ್ಸರ್ ಅನ್ನ ಮೊದಲೇ ಪತ್ತೆ ಹಚ್ಚಿ ಸೂಕ್ತ ಚಿಕಿತ್ಸೆ ನೀಡಿದ್ರೆ ಅದನ್ನ ಯಶಸ್ವಿಯಾಗಿ ಗುಣಪಡಿಸಬಹುದು. ಆದ್ರಿಂದ ಈ ಸೆಪ್ಟೆಂಬರ್ನಲ್ಲಿ ಕ್ಯಾನ್ಸರ್ ಬಗ್ಗೆ ಜಾಗೃತಿ ನೀಡಿ ಭಯವನ್ನ ಹೋಗಲಾಡಿಸೋಣ. ತಡ ಮಾಡದೆ ಚಿಕಿತ್ಸೆ ಪ್ರಾರಂಭಿಸುವ ಮೂಲಕ ಚಿಂತೆ ಮಾಡದೆ ಭರವಸೆ ಹೊಂದೋಣ. ಯಾಕಂದ್ರೆ ಪ್ರತಿಯೊಂದು ಮಗುವು ಕನಸು ಕಾಣುತ್ತಾ, ಆಟವಾಡುತ್ತಾ, ಕಲಿಯುವ ಮತ್ತು ಬೆಳೆಯುವ ಅವಕಾಶ ಹೊಂದುವ ಅರ್ಹತೆ ಪಡೆದಿದೆ. ಈ ಮಹತ್ವದ ಜಾಗೃತಿ ಉಪಕ್ರಮಕ್ಕೆ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಜೊತೆ ಕೈಜೋಡಿಸಿದ್ದಾರೆ ಒರಾಕಲ್ ಸಂಸ್ಥೆ. ಯಾವುದೇ ರೋಗ ಲಕ್ಷಣಗಳನ್ನ ನಿರ್ಲಕ್ಷಿಸಬೇಡಿ, ಆರೈಕೆಯನ್ನ ವಿಳಂಬ ಮಾಡಬೇಡಿ. ಪ್ರತಿಯೊಂದು ಮಗುವು ಭವಿಷ್ಯದಲ್ಲಿ ಆರೋಗ್ಯಕರವಾಗಿ ಬದುಕಲು ಅವಕಾಶ ನೀಡಿ. ನಮಸ್ಕಾರ.
0: ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಇದುವರೆಗೂ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
2: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗೆ ಇವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
3: ಅಮ್ಮ, ನನಗಂತೂ ನಿನ್ ಇಡ್ಲಿ, ದೋಸೆ, ಅವಲಕ್ಕಿ, ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ. ನೀನ್ ಮಾಡಿದ್ದು ನೀನೇ ತಿನ್ನು.
4: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡು. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
5: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.
6: ಏನೇ ಅದು? ಸ್ವಲ್ಪ ಇರು, ಕಸ್ತೋರ್ ಬಂದಿದ್ದಾರೆ, ಕಸ ಎಸ್ ಬರ್ತೀನಿ.
7: ಏನಮ್ಮ ಹಾಗೆ ಹೇಳ್ತೀಯ? ಅವರು ಪೌರ ಕಾರ್ಮಿಕರು, ಕಸ್ತವರಲ್ಲ. ಕಸ ಎಸೆಯೋದಲ್ಲ, ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು. ಅವರು ನಮ್ ಹಾಗೆ ಮನುಷ್ಯರಲ್ವಾ?
8: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
7: ಎಲ್ಲಿ ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟು ಎಲ್ಲ ಬೇರೆ ಬೇರೆ ಮಾಡಿದೀಯ ತಾನೇ?
6: ಓ, ಅದು ಬೇರೆ ಮಾಡ್ತಾರೆ.
7: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
6: ಹೌದಾ? ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡು ಮಾಡ್ಬೇಕು, ಗೊತ್ತಾಯ್ತಾ?
7: ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ.

0: ಇದು ಆಕಾಶವಾಣಿ.
1: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 9:10. ಈ ಕೇರಳ ವಿವಿಧ ಕಲಾವಿದರ ಧ್ವನಿಯಲ್ಲಿ ವಚನ ಗಾಯನ. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ.
2: ಗೌರಿ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸಿ. ಮಣ್ಣಿನಲ್ಲಿ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ, ಬಣ್ಣವಿಲ್ಲದ ಸಣ್ಣ ಗೌರಿ ಗಣಪನ ಮೂರ್ತಿಯನ್ನು ತಂದು ಪೂಜಿಸಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಲೋಹದ ಬಣ್ಣವಿರುವ ಮೂರ್ತಿಗಳನ್ನು ಖರೀದಿಸಬೇಡಿ. ಶಬ್ದ ಮಾಲಿನ್ಯ ಉಂಟು ಮಾಡುವ ಧ್ವನಿವರ್ಧಕಗಳು, ವಾಯು ಮಾಲಿನ್ಯ ಮಾಡುವ ಪಟಾಕಿಗಳನ್ನು ಸಿಡಿಸುವುದನ್ನು ನಿಷೇಧಿಸಲಾಗಿದೆ. ಪರಿಸರ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಆಚರಿಸಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರಕಟಣೆ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
3: ಜಂಗಮದ ನುಡಿಗಡನದ ಮೇಳಾಪವಂತಿರಬೇಕೆಂದರೆ ವಚನಕಾರರು ಚೆನ್ನಬಸವಣ್ಣ, ರಾಗ ಭೀಂಪಲಾಸ್, ತಾಳ ಭಜನ್ ಠೇಕ, ಗಾಯಕರು ಕಾಶೀನಾಥ ಪತ್ತಾರ, ಸಂಗೀತ ನಿರ್ದೇಶನ ಫಯ್ಯಾಜ್ ಖಾನ್.

ಕಾಗೆ ಒಂದಗುಳ ಕಂಡಡೆ ಕರೆಯದೆ ತನ್ನ ಬಳಗವನು. ವಚನಕಾರರು ಬಸವಣ್ಣ, ರಾಗ ದುರ್ಗಾ, ತಾಳ ಭಜನ್ ಠೇಕ, ಗಾಯಕರು ರವೀಂದ್ರ ಸೂರಗಾವಿ, ಸಂಗೀತ ನಿರ್ದೇಶನ ಫಯಾಜ್ ಖಾನ್.

0: ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರ ಸಂದೇಶ.
1: ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ.
2: ಪರಿಸರ ಪ್ರೇಮಿ ಗಣೇಶ ವಿಗ್ರಹಗಳನ್ನ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ. ಪಿಒಪಿ ಮತ್ತೆ ರಾಸಾಯನಿಕ ಲೇಪಿತ ಗಣೇಶ ಗೌರಿ ವಿಗ್ರಹಗಳನ್ನ ಬಳಸ್ತಾ ಇದ್ದಾರೆ. ಇದರಿಂದ ನಮ್ಮ ಪರಿಸರಕ್ಕೆ ಹಾನಿಯಾಗುತ್ತೆ. ವಿನಾಯಕನ ಹಬ್ಬದ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಗಣೇಶಗಳನ್ನೇ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ.
0: ಪ್ರಕಟಣೆ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
3: ಕಾಳಕೂಟವ ಕೊಡುವರೆಲ್ಲರೂ ವಚನಕಾರರು ನಗೆಯ ಮಾರಿ ತಂದೆ. ರಾಗ ಮಧುವಂತಿ ಮಿಶ್ರ, ತಾಳ ಭಜನ್ ಠೇಕ, ಗಾಯಕರು ಪದ್ಮಿನಿ ಅಶೋಕ್, ಸಂಗೀತ ನಿರ್ದೇಶನ ಫಯಾಜ್ ಖಾನ್.

ಮಣ್ಣ ಹೂಟೆ ಮಳೆಗೆ ಮುಚ್ಚುವುದಲ್ಲದೆ. ವಚನಕಾರರು ಗುಪ್ತ ಮಂಚಣ್ಣ, ರಾಗ ಮಿಶ್ರ ಶಿವರಂಜನಿ, ತಾಳ ಭಜನ್ ಠೇಕ, ಗಾಯಕರು ಸುಮಲತಾ, ಸಂಗೀತ ನಿರ್ದೇಶನ ಫಯಾಜ್ ಖಾನ್.

ಇದುವರೆಗೆ ವಿವಿಧ ಕಲಾವಿದರ ಧ್ವನಿಯಲ್ಲಿ ವಚನಗಾಯನ ಆಲಿಸಿದಿರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 9:30. ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳೋಣ. SP ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಕನಸುಗಾರ ಚಿತ್ರಗೀತೆ. ಈ ಚಿತ್ರಕ್ಕೆ ಸಾಹಿತ್ಯವನ್ನು ಬರೆದಂಥವರು KKಲ್ಯಾಣ್ ಮತ್ತು ಸಂಗೀತ ಆಗಿದೆ ರಾಜೇಶ್ ರಾಮನಾಥ್.

ಐಶ್ವರ್ಯ ಚಿತ್ರದ ಗೀತೆಯನ್ನು ಕೇಳಿದ್ರೆ ಕುನಲ್ ಗಾಂಜಾವಾಲ ಅವರ ಧ್ವನಿಯಲ್ಲಿ, ಇದಕ್ಕೆ ಸಾಹಿತ್ಯ ಆಗಿತ್ತು ಕೆ ಕಲ್ಯಾಣ ಅವರದು, ಮತ್ತು ಸಂಗೀತ ಆಗಿತ್ತು ರಾಜೇಶ್ ರಾಮನಾಥ್ ಅವರದು. ಈ ಕೇಳೋಣ ಸಂಜು ವೆಟ್ಸ್ ಗೀತ ಚಿತ್ರದ ಗೀತೆಯನ್ನು.

ಕೇಳಿ ಕಡ್ಡಿಪುಡಿ ಚಿತ್ರದ ಗೀತೆ. ಚಿತ್ರಕ್ಕೆ ಧ್ವನಿಯಾಗಿದ್ದಾರೆ ಸೋನು ನಿಗಮ್. ಸಾಹಿತ್ಯ ಯೋಗರಾಜ್ ಭಟ್ ಅವರದು ಮತ್ತು ಸಂಗೀತ ಹರಿಕೃಷ್ಣ.

ಆಕಸ್ಮಿಕ ಚಿತ್ರದ ಗೀತೆಯನ್ನು ಕೇಳಿದರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಮಂಜುಳಾ ಗುರಜವರ ಧ್ವನಿಯಲ್ಲಿ ಈ ಚಿತ್ರಕ್ಕೆ ಸಾಹಿತ್ಯ ಮತ್ತು ಸಂಗೀತವನ್ನು ಕೊಟ್ಟಂಥವರು ಹಂಸಲೇಖ. ಈ ಕೇಳಿ ಕಾಂತಾರ ಲೆಜೆಂಡ್ ಚಾಪ್ಟರ್ 1 ಚಿತ್ರದ ಗೀತೆಗಾಗಿ ಧ್ವನಿಯಾಗಿದ್ದಾರೆ ವಿಜಯಪ್ರಕಾಶ್ ಹಾಗೂ ಅನನ್ಯ ಭಟ್ ಮತ್ತು ಸಂಗಡಿಗರು, ಸಾಹಿತ್ಯ ಪ್ರಮೋದ್ ಮರವಂತೆ ಮತ್ತು ಸಂಗೀತ ಆಜನೀಶ್ ಲೋಕನಾಥ್.

ಪರಮಾತ್ಮ ಚಿತ್ರದ ಗೀತೆಯನ್ನು ಕೇಳಿದ್ರೆ ಈ ಚಿತ್ರಕ್ಕೆ ಧ್ವನಿಯಾಗಿದ್ದರು ಸೋನು ನಿಗಮ್, ಸಾಹಿತ್ಯ ಜಯಂತ್ ಕಾಯ್ಕಿಣಿ ಮತ್ತು ಸಂಗೀತಾಯಿತು ಹರಿಕೃಷ್ಣ ಅವರು. ಈಗ ಕೇಳಿ ಜಾಕಿ ಚಿತ್ರದ ಗೀತೆ, ಇದಕ್ಕೆ ಸಂಗೀತ ಧ್ವನಿಯಾಗಿದ್ದಾರೆ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್, ಸಾಹಿತ್ಯ ಯೋಗರಾಜ್ ಭಟ್ ಮತ್ತು ಸಂಗೀತ ವಿ ಹರಿಕೃಷ್ಣ.

0: ಹಲೋ
1: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
0: ಮತ್ತೆ?
1: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ. ಬೇರೆ ಕೋಣೆಗೆ ಹೋಗಿ. ಒಬ್ರೆ ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ. ಸಿಕ್ಕಾಕೊಂಡಿದ್ದೀರಿ.
2: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
0: ಸರ್, ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
2: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್ 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
3: ಸರ್, 2 ಲಕ್ಷ ಏನಾಯ್ತಪ್ಪ?
0: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ ಸಿಕ್ಕಿದೆಯಂತೆ.
1: ಅರೆ,
0: ಕಟ್ ಮಾಡಿದ್ರು.
3: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ. ಇದೆಲ್ಲ ಫ್ರಾಡ್.
0: ಫ್ರಾಡ್?
3: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
0: ಹಣ ಕಳ್ಕೊಳ್ತೀರಾ.
4: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಗುರುಕಿರಣರ ಧ್ವನಿ ಮತ್ತು ಸಂಗೀತದಲ್ಲಿ ಮೂಡಿ ಬಂದಂತಹ ಚಿತ್ರ ಪಲ್ಲಕ್ಕಿ. ಈ ಚಿತ್ರಕ್ಕೆ ಸಾಹಿತ್ಯವನ್ನು ಬರೆದಂಥವರು ವಿ ಮನೋಹರ್.

ಎಸ್ ಪಿ ಶೈಲಜಾ ಅವರ ಧ್ವನಿಯಲ್ಲಿ ಪಾರಿಜಾತ ಚಿತ್ರದ ಗೀತೆಯನ್ನು ಕೇಳಿ. ಈ ಚಿತ್ರಕ್ಕೆ ಸಾಹಿತ್ಯವನ್ನು ಬರೆದವರು ಸುಂದರ್ ಕುಲಕರ್ಣಿ ಮತ್ತು ಸಂಗೀತ ಆಗಿದೆ ರಾಜನ್ ನಾಗೇಂದ್ರ.

0: ಅಂದ್ರೆ ನಂಗೆ ತುಂಬಾ ಇಷ್ಟ. ಅವಳಿಗೂ ನಾನಂದ್ರೆ ಇಷ್ಟ ಅನ್ಸತ್ತೆ.
1: ಕೊನೆಯದಾಗಿ ಕೇಳಿ ತಾಜ್ ಮೆಹಲ್ ಚಿತ್ರದ ಗೀತೆಯನ್ನ.

ಚಿತ್ರಗೀತೆಗಳನ್ನ ಕೇಳಿದ್ರೆ ಇದು ಆಕಾಶವಾಣಿಯ ರಾಯಚೂರು FM ಕೇಂದ್ರ. ನಮ್ಮ ಮುಂದಿನ ಕಾರ್ಯಕ್ರಮ ವಿವಿಧ ಭಾರತಿ ಕೇಂದ್ರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮುಂದುವರಿಯಬಹುದು.

ಕಪ್ಪುಕೊಳ ಚಿತ್ರದ ಗೀತೆ ಕೇಳಿದಿರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ವಾಣಿ ಜಯರಾಮ್ ಅವರ ಧ್ವನಿಗಳಲ್ಲಿ. ಬರೆದವರು ಆರ್ ಎನ್ ಜಯಗೋಪಾಲ್, ಸಂಗೀತ ನೀಡಿದವರು ವಿಜಯ ಭಾಸ್ಕರ್. ಈ ಗೀತೆಗೆ ಮುನ್ನ ನೀವು ಕೇಳಿದ ಗೀತೆ ಬೆತ್ತಲೆ ಸೇವೆ ಚಿತ್ರದ್ದು, ನಮಗೆಲ್ಲ ಆಧಾರ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಗಳಲ್ಲಿ ಇತ್ತು. ರಾಜನ್ ನಾಗೇಂದ್ರ ಅವರ ಸ್ವರ ಸಂಯೋಜನೆ. ಗೀತೆಯನ್ನು ಬರೆದವರು ದೊಡ್ಡರಂಗೇಗೌಡ. ಕರ್ನಾಟಕ ಸರ್ಕಾರದ 100 ದಿನಗಳ ಸಾಧನೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಕರ್ನಾಟಕ ಸರ್ಕಾರವು 100 ದಿನಗಳ ಆಡಳಿತದಲ್ಲಿ ಪ್ರಗತಿಯ ಹೊಸ ಇತಿಹಾಸ ಬರೆದಿದೆ. ರೈತರ ನೆರವಿಗೆ ಸಿಎಂ ರೈತ ಚೈತನ್ಯ ಹಾಗೂ ರೈತ ಮಿತ್ರ ಯೋಜನೆಗಳು, ಯುವಶಕ್ತಿಯ ಸಬಲೀಕರಣಕ್ಕಾಗಿ ಭಾರತ್ ಜೋಡೋ ಯುವ ಸಂಘಗಳು, ಶಿಕ್ಷಣ ತಂತ್ರಜ್ಞಾನಕ್ಕೆ ದೇಶದ ಮೊದಲ ಎಐ ವಿಶ್ವವಿದ್ಯಾಲಯ, ಎಐ ಹಬ್ಗಳು ಹಾಗೂ ಗ್ಲೋಬಲ್ ಸೆಂಟರ್ಗಳು, ರಾಜ್ಯದಾದ್ಯಂತ ವಿದ್ಯಾರ್ಥಿಗಳಿಗೆ ಉಚಿತ ಪಾಸ್ ಘೋಷಣೆ, ಉದ್ಯೋಗ ನಿಧಿ ಯೋಜನೆ ಮೂಲಕ ಹಿಂದುಳಿದ ಜಿಲ್ಲೆಗಳಲ್ಲಿ ಉದ್ಯೋಗ ಸೃಷ್ಟಿಗೆ ಪ್ರೋತ್ಸಾಹ, 2028 ಹೊತ್ತಿಗೆ ನಶೆ ಮುಕ್ತ ಕರ್ನಾಟಕ ನಿರ್ಮಾಣದ ಗುರಿ, ವಾಹನ ಮಾಲೀಕರಿಗೆ ಸರಳ ವಿಮಾ ಸೇವೆಗಾಗಿ ಕರ್ನಾಟಕ ರಾಜ್ಯ ಮೋಟಾರು ವಾಹನ ವಿಮಾ ಸಂಸ್ಥೆ, ನಾಗರಿಕರ ಕುಂದುಕೊರತೆ ನಿವಾರಣೆಗೆ ಪ್ರಜಾಸೇವಾ ಇಲಾಖೆ, ಆಸ್ತಿ ಹಕ್ಕುಗಳ ರಕ್ಷಣೆಗೆ ಭೂ ಗ್ಯಾರಂಟಿ ಯೋಜನೆ ಜಾರಿಗೆ ತರಲಾಗಿದೆ. ಸರ್ವತೋಮುಖ ಅಭಿವೃದ್ಧಿಗೆ ಒತ್ತು ನೀಡುತ್ತಾ ಜನಪರ ಯೋಜನೆಗಳನ್ನು ಜಾರಿಗೊಳಿಸುವಲ್ಲಿ ಸರ್ಕಾರದ ಬದ್ಧತೆ, ದೃಢ ಕರ್ನಾಟಕ ನಿರ್ಮಾಣದ ಸಂಕಲ್ಪ, ಟೀಂ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ. ಇದು ಶ್ರೀ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಕರ್ನಾಟಕ ಸರ್ಕಾರದ 100 ದಿನಗಳ ಸಾಧನೆ.

0: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
1: ಮಣ್ಣಿನ ಗಣಪನ ಮನೆಗೆ ತನ್ನಿ, ಪರಿಸರ ಪ್ರೀತಿಯ ಮೆರವಣಿಗೆ ಬನ್ನಿ. ಬಣ್ಣದ ಕಲ್ಮಶ ಕೆರೆಗೆ ಬಾರದು, ಗಣಪನ ಹಬ್ಬ ಪ್ರಕೃತಿಗೆ ಕಂಟಕ ಆಗಬಾರದು. ಪ್ಲಾಸ್ಟಿಕ್ ಪಿಒಪಿ ಎಲ್ಲವೂ ಹೋಗಲಿ, ಕೇವಲ ಶುದ್ಧ ಮಣ್ಣಿನ ಮೂರ್ತಿ ಮನೆಗೆ ಬರಲಿ. ವಿಸರ್ಜನೆಯಲ್ಲೂ ಜೀವ ತಳೆಯಲ್ಲಿ ಗಿಡಮರ, ಇದೇ ನೋಡಿ ನಮ್ಮ ಹಸಿರು ಹಬ್ಬದ ಸಡಗರ.

0: ಲೇಲೆ
1: ಏನ್ರಿ?
0: ಒಂದ್ ಮಾತು
1: ಹೇಳಿ.
0: ಕೇಳಿದ್ರೆ ಕೇಳ್ತೀಯ?
1: ನಿಮ್ ಮಾತು ಯಾವತ್ ಕೇಳಿಲ್ಲ.
0: ಹಾಗಾದ್ರೆ ಆ ಪಾತ್ರೆಯಲ್ಲಿಡು.
1: ಇಟ್ಟೆ.
0: ಬಾಯಲ್ಲಿ ಬಾರೆ ಅಂದ್ರೆ ಕುತ್ಕೋಯ್ ಮಂಚದ ಮೇಲೆ.
1: ಏನ್ರಿ ಇದು ಇಷ್ಟತ್ನಲ್ಲಿ?
0: ಅಯ್ಯೋ ಅದಕ್ಕಲ್ವೇ. ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ ಮಹಾರಾಣಿಯ ಹಾಗೆ.
1: ಮನೆ ಕೆಲಸ ಯಾರಿ ಮಾಡೋದು? ನಿಮ್ಮ ಮಾವನಾ?

ಹಾಲು ಜೇನು ಚಿತ್ರದ ಗೀತೆ ಕೇಳಿದಿರಿ. ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿ ಇತ್ತು, ಜೊತೆಗೆ ಸರಿತಾ ಅವರ ಧ್ವನಿ ಕೂಡ ಈ ಗೀತೆಯಲ್ಲಿ ಕೇಳಿಬಂತು. ಚಿ ಉದಯ ಶಂಕರ್ ಅವರು ಬರೆದ ಗೀತೆ, ಸಂಗೀತ ನೀಡಿದವರು ಜಿ ಕೆ ವೆಂಕಟೇಶ್. ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ, ಅಂದ್ರೆ ನಮ್ಮ ಮಳೂರಿನ ರಾಣಿ ಹೇಳ್ತಾ ಇದ್ದಾರೆ, ಹಾಯಾಗಿ ಕುಳಿತಿರೋದು ಎಲ್ಲಿ ಮೇಡಮ್, ನನಗೆ ಕಾಯಕ ಕರೀತಾ ಇದೆ ಅಂತ. ಹೌದಲ್ಲ, ಎಲ್ಲರಿಗೂ ಕಾಯಕ ಇದ್ದೇ ಇರುತ್ತೆ. ಹಾಯಾಗಿ ಕುಳಿತಿರು ಅನ್ನೋಕ್ಕಿಂತ ಮನಸ್ಸನ್ನ ಹಾಯಾಗಿ ಇರಿಸಿಕೊಳ್ಳಿ ಅಂತ ಹೇಳಿತು ಈ ಗೀತೆ ಅಂತ ಅನ್ಕೊಳ್ಳೋಣ. ಕಾಯಕ ಮಾಡ್ತಾ ಮಾಡ್ತಾನೆ ಹಾಯಾಗೂ ಇರೋದಕ್ಕೆ ಸಾಧ್ಯ ರಾಣಿಯವರೇ. ಮಂಡಿಕಲ್ ಕೃಪಾ ಅವರು ಹೇಳ್ತಾರೆ, ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ಗೀತೆಗಳು ಚೆನ್ನಾಗಿದೆ ಅಂತ. ಹಾಗೆ ಪ್ರಥಮ ಚಿಕಿತ್ಸಾ ದಿನದ ಸಂದರ್ಭದಲ್ಲಿ ಮೂಡಿ ಬಂದ ಮಾಹಿತಿಗಳು ಇಷ್ಟ ಆಯಿತು ಅಂತಾರೆ ಗಿರಿನಗರದ ವಸಂತ, ಕಾಕ್ಸ್ಟೌನ್ ಗಿಳಿಯಾರು ಸದಾನಂದ ಶೆಟ್ಟಿ, ವಿಲಿಯಂ ಪರ್ಲಡ್ಕ ಪುತ್ತೂರಿನಿಂದ ಕೌಸಲ್ಯ ಬನಶಂಕರಿ, ಕವಿತಾ ಕಬಡಿ ವಿನುತಾ ಮತ್ತು ಮನೆಯವರು. ನಂಬರ್ 24789, ನನ್ನ ಹೆಸರನ್ನು ನೀವು ಒಂದು ಸಲ ಕೂಡ ಇದುವರೆಗೆ ಹೇಳೇ ಇಲ್ಲ ಅಂತ ದೊಡ್ಡ ಕಂಪ್ಲೇಂಟ್ನ ಹಾಕಿದ್ದಾರೆ. ಆದರೆ ಇವರು ತಮ್ಮ ಹೆಸರನ್ನು ಹಾಕಿಲ್ಲ. 789 ಮಿಸ್ಟರ್ ಆರ್ ಮಿಸಸ್, ದಯಮಾಡಿ ನಿಮ್ಮ ಹೆಸರನ್ನು ಹಾಕಿ ಖಂಡಿತ ಹೇಳೇ ಬಿಡೋದೆ. ಹರೀಶ್ ಅವರು ಮಲ್ಲೇಶ್ವರದಿಂದ ಸಂದೇಶ ಕಳಿಸಿದಿರಿ. 679 ಮಹಾಲಕ್ಷ್ಮಿ ಲೇಔಟ್ನ ಜಗದೀಶ್ವರಾಚಾರ್, ರುಕ್ಮಿಣಿ ಕುಂಬಾರ್ ರಾಜು ಮತ್ತು ಮನೆಯವರು, ಗಾನಸುಮ ಪಟ್ಟಸೋಮನಹಳ್ಳಿ, ವಾಣಿ ಜಯರಾಮ್ ಅವರು ಹಾಡಿದ ಅನುರಕ್ತೆ ಚಿತ್ರದ ಹಾಡು ನನಗೆ ಬಹಳ ಇಷ್ಟ, ಈ ಗೀತೆಗಾಗಿ ನಿಮಗೆ ವಿಶೇಷ ಧನ್ಯವಾದಗಳು, ಅದ್ಭುತ ಆಕರ್ಷಣೆ. ಈ ಚಿತ್ರದಲ್ಲಿ ನೃತ್ಯ ಅಳವಡಿಕೆ ಏನಿದೆ ಈ ಹಾಡಿಗೆ ಅದು ಕೂಡ ತುಂಬ ಚೆನ್ನಾಗಿದೆ. ಈ ಹಾಡು ಕೇಳ್ತಾ ಕೇಳ್ತಾ 80ರ ದಶಕದ ಆ ಸಂದರ್ಭಕ್ಕೆ ನಾವು ಹೋದ್ವಿ ಅಂತಾರೆ. ರಾಮ ಪರಶುರಾಮ ಹಾಡು ಪ್ರಸಾರ ಮಾಡಿದ್ದಕ್ಕೆ ಸಿಕ್ಕಾಪಟ್ಟೆ ಥ್ಯಾಂಕ್ಸ್ ಅಂತಾರೆ ನಮ್ಮ ನಾಗರತ್ನ ಅವರು. ಹನುಮಂತಪ್ಪ ಹುಲಗಮ್ಮನವರವರು ಕೂಡ ಸಂದೇಶ ಕಳಿಸಿದಿರಿ. ಸ್ವಪ್ನ ಹೊಯ್ಸಳ ಯಶವಂತಪುರದಿಂದ, ಹುಸೇನ್ ಶಿವಮೊಗ್ಗದಿಂದ, ಹಲಸೂರಿನ ರಾಜೇಶ್, ಇನ್ನು ಅನೇಕರು ಸಂದೇಶಗಳನ್ನು ಕಳಿಸ್ತಾ ಇದ್ದೀರಿ. ಸುಮಾ ಸುಂಕದಕಟ್ಟೆಯಿಂದ, ಸಂಪತ್ ಲಕ್ಷ್ಮಿ ಮಲ್ಲೇಶ್ವರದಿಂದ, ನಿಮ್ಮೆಲ್ಲ ಸಂದೇಶಗಳಿಗೆ ಧನ್ಯವಾದಗಳು. ಕೇಳ್ತಾ ಇರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಓಲ್ಡ್ ಇಸ್ ಗೋಲ್ಡ್, ಕನ್ನಡ ಹಳೆಯ ಚಿತ್ರಗೀತೆಗಳು ನಿಮಗಾಗಿ. ಈಗ ಸಮಯ 10:42.

ಓಲ್ಡ್ ಇಸ್ ಗೋಲ್ಡ್ ಕೇಳ್ತಾ ಇದ್ರಿ. ಹಳೆಯ ಚಿತ್ರಗೀತೆಗಳು, ವಜ್ರದ ಜಲಪಾತ ಚಿತ್ರದ ಹಾಡನ್ನು ಕೇಳಿದ್ರಿ. ಎಸ್ ಪಿ ಶೈಲಜಾ ಮತ್ತು ಎಸ್ ಜಾನಕಿ ಅವರ ಯುಗಳ ಧ್ವನಿಗಳಲ್ಲಿ ರಮೇಶ್ ನಾಯ್ಡು ಅವರ ರಾಗ ಸಂಯೋಜನೆ. ಗೀತೆಯನ್ನು ಬರೆದವರು ನರೇಂದ್ರ ಬಾಬು.

ಕಾರ್ಮಿಕ ಕಳ್ಳನಲ್ಲ ಚಿತ್ರಕ್ಕೆಂದು ಪಿ ಸುಶೀಲಾ ಮತ್ತು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಜಿಕೆ ವೆಂಕಟೇಶ್ ಅವರ ರಾಗ ಸಂಯೋಜನೆಯಲ್ಲಿ ಹಾಡಿದ ಗೀತೆ ಕೇಳಿದಿರಿ. ಸಾಹಿತ್ಯ ಜಿ ಉದಯಶಂಕರ್ ಅವರದು.

ನಾರದ ವಿಜಯ ಚಿತ್ರಕ್ಕೆಂದು ಕೆಜೆ ಯೇಸುದಾಸ್ ಹಾಗೂ ಎಸ್ ಜಾನಕಿ ಅವರು ಹಾಡಿದ ಗೀತೆ ಕೇಳಿದಿರಿ. ಚಿ ಉದಯಶಂಕರ್ ಅವರು ಬರೆದ ಗೀತೆ ಇದು. ಅಶ್ವಥ್ ವೈದಿ ಅವರ ಸಂಗೀತ ನಿರ್ದೇಶನದಲ್ಲಿತ್ತು.

ಹಂತಕನ ಸಂಚು ಚಿತ್ರಕ್ಕೆಂದು ಅಳವಡಿಸಲಾಗಿದ್ದ ಕುವೆಂಪು ಅವರ ರಚನೆ ಕೇಳಿದಿರಿ. ಜಯಚಂದ್ರನ್ ಹಾಗೂ ವಾಣಿ ಜಯರಾಮ್ ಅವರ ಧ್ವನಿಗಳಲ್ಲಿತ್ತು ಈ ಗೀತೆ. ಈ ಗೀತೆಯೊಂದಿಗೆ ಇಂದಿನ ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಮುಗಿಸೋಣ. ಸಮಯ 11 ಗಂಟೆ. ಇದೀಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಆತ್ಮೀಯ ಶ್ರೋತೃ ಬಾಂಧವರೇ, ನಿಮಗೆಲ್ಲ ನಿಮ್ಮದೇ ಧ್ವನಿ ವಿಕೆ ಸುಮತಿಯ ನಮಸ್ಕಾರಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ರಾಜ್ಯದ 4 ಸಾರಿಗೆ ಸಂಸ್ಥೆಗಳನ್ನು ಒಂದೇ ಸೂರಿನಡಿ ತರುವಂತಹ ಒನ್ ಕರ್ನಾಟಕ ಮೊಬಿಲಿಟಿ ಆಪ್, ಕೆಎಸ್ಆರ್ಟಿಸಿ ಅವತಾರ 2.0 ಹಾಗೂ ವಾಟ್ಸಪ್ ಟಿಕೆಟಿಂಗ್ ಸೌಲಭ್ಯ ಜಾರಿಗೊಳಿಸಿದೆ. ಹಿರಿಯ ನಾಗರಿಕರು, ವಿಶೇಷ ಚೇತನರು, ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿರುವವರು ಮತ್ತು ಎನ್ಆರ್ಐ ಮತದಾರರಿಗೆ ಎಸ್ಐಆರ್ ಸಂಬಂಧ ನೋಟಿಸ್ ಬಂದಿದ್ದಲ್ಲಿ ಅವರು ಇಆರ್ಒ ಎದುರು ಕಡ್ಡಾಯವಾಗಿ ವಿಚಾರಣೆಗೆ ಹಾಜರಾಗುವುದರಿಂದ ವಿನಾಯಿತಿ ನೀಡಲಾಗಿದೆ ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಕಚೇರಿ ತಿಳಿಸಿದೆ. ರಾಜ್ಯದ ಪ್ರಸ್ತುತ ಕೆರೆಗಳ ಸ್ಥಿತಿ, ನೀರು ತುಂಬಿಸುವಂತಹ ಸಾಧ್ಯತೆ, ಲಭ್ಯ ಜಲಮೂಲ ಮತ್ತು ಕೈಗೊಳ್ಳಬೇಕಾದಂತಹ ಕ್ರಮಗಳ ಕುರಿತು ಒಂದು ವಾರದ ಒಳಗೆ ಸಮಗ್ರ ವರದಿ ಸಲ್ಲಿಸುವಂತೆ ಸಣ್ಣ ನೀರಾವರಿ ಖಾತೆ ಸಚಿವ ಡಾ ಅಜಯ್ ಧರ್ಮಸಿಂಗ್ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಫಾಸ್ಟ್ಯಾಗ್ ಬಳಕೆದಾರರು ತಮ್ಮ ವಾಹನಗಳ ಮೇಲಿನ ಸ್ಟಿಕರ್ ಬದಲಾವಣೆ ಮಾಡಿಕೊಳ್ಳುವ ಅಗತ್ಯವಿಲ್ಲದೆಯೇ ಫಾಸ್ಟ್ಯಾಗ್ ನೀಡುವ ಬ್ಯಾಂಕುಗಳನ್ನು ಬದಲಾಯಿಸಿಕೊಳ್ಳಲು ಅವಕಾಶ ನೀಡುವಂತಹ ಒನ್ ಟ್ಯಾಗ್ ವ್ಯವಸ್ಥೆಗೆ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಚಾಲನೆ ನೀಡಿದ್ದಾರೆ. ಗಣೇಶ ಚತುರ್ಥಿ ಹಬ್ಬದ ಹಿನ್ನೆಲೆಯಲ್ಲಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಇದೇ 14ರಂದು ಪ್ರಾಣಿವಧೆ ಮತ್ತು ಮಾಂಸ ಮಾರಾಟವನ್ನು ಸಂಪೂರ್ಣವಾಗಿ ನಿಷೇಧ ಮಾಡಲಾಗಿದೆ ಎಂದು ಪಶುಪಾಲನಾ ವಿಭಾಗದ ಉಪನಿರ್ದೇಶಕರು ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಇದೇ 18ರಂದು ನಡೆಯುವಂತಹ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಕರಾವಳಿ ಜಿಲ್ಲೆಗಳ ರಸ್ತೆ ಸೇರಿದಂತೆ ಮೂಲ ಸೌಲಭ್ಯಗಳ ಅಭಿವೃದ್ಧಿ, ಮೀನುಗಾರಿಕಾ ಕ್ಷೇತ್ರ, ಪ್ರವಾಸೋದ್ಯಮ ಮತ್ತು ಕೈಗಾರಿಕೆಗಳ ಅಭಿವೃದ್ಧಿಗೆ ಹೆಚ್ಚು ಆದ್ಯತೆ ನೀಡಲಾಗುವುದು ಎಂದು ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಬಳ್ಳಾರಿ ಜಿಲ್ಲಾ ಕೇಂದ್ರದಲ್ಲಿ 79ನೇ ಕಲ್ಯಾಣ ಕರ್ನಾಟಕ ಉತ್ಸವ ದಿನಾಚರಣೆಯನ್ನು ಇದೇ 17ರಂದು ಆಯೋಜನೆ ಮಾಡಲಾಗಿದೆ. ರಾಷ್ಟ್ರ ಧ್ವಜಾರೋಹಣ, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಯ ಕುರಿತು ಉಪನ್ಯಾಸ, ಹೈದರಾಬಾದ್ ಕರ್ನಾಟಕ ವಿಮೋಚನೆಗೆ ಹೋರಾಟ ನಡೆಸಿದವರಿಗೆ ಗೌರವ ಸನ್ಮಾನ ನೆರವೇರಲಿದೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12ಕ್ಕೆ. ಸುದ್ದಿ ಮುಖ್ಯಾಂಶಗಳು 1 ಗಂಟೆಗೆ.

0: ನೂರು ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 100,00,000 ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, ಲಕ್ಷಾಂತರ ಅವಕಾಶಗಳು.
1: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.
2: ನಗು ಮನುಷ್ಯನ ಬದುಕನ್ನು ಅರಳಿಸುವ ದಿವ್ಯೌಷಧ. ನಗು ಜೀವರಸವನ್ನು ಉದ್ದೀಪಿಸುವ ಸಂಜೀವಿನಿ, ಮನುಷ್ಯನಿಗೆ ನಿಸರ್ಗ ನೀಡಿರುವ ವರ.

0: ಹೃದಯವನ್ನ ಅರಳಿಸುವುದು ನಗು, ಮನಸ್ಸನ್ನ ಬೆಸೆಯುವುದು ನಗು. 108 ಒತ್ತಡಗಳ ಸುಳಿಯಲ್ಲಿ ನಲಗುತ್ತ ಬಾಳನ್ನ ಯಾಂತ್ರಿಕಗೊಳಿಸಿರುವ ಮನುಷ್ಯನಿಗೆ ಕಲ್ಮಶವಿಲ್ಲದ ನಗು ಬದುಕನ್ನ ಹಗುರಾಗಿಸಬಲ್ಲದು.
1: ನಗುತ್ತಿರು ಎಂದೆಂದು ಮಲ್ಲಿಗೆ ಹೂವಂತೆ ಸೂಸುತ್ತಿರು ಪ್ರೀತಿ.
0: ನಮ್ಮೆಲ್ಲ ಅಹಂ ಒತ್ತಡ ಜಂಜಡಗಳನ್ನ ಬದಿಗಿಟ್ಟು ನಗುವುದನ್ನು ಕಲಿಯೋಣ, ಇನ್ನೊಬ್ಬರ ನಗುವಿಗೂ ಕಾರಣರಾಗೋಣ.

ಕೇಳ್ತಾ ಇದ್ದೀರಾ 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸದಾ ನಿಮ್ಮ ಸಂಗಡ 11:04:30 ಸಮಯವಾಗಿದೆ. ಶನಿವಾರದ ಈ ಹೊತ್ತಿನಲ್ಲಿ ಒಂದಷ್ಟು ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಹಾಡುಗಳನ್ನು ಕೇಳೋಣ, ಹೊಸ ಹಾಡುಗಳನ್ನು ಕೇಳ್ತಾ ಹೋಗೋಣ. ಶಂಭೋ ಶಿವಶಂಕರ ಚಿತ್ರದ ಗೀತೆ, ನಿಹಾಲ್ ತಾರೋ ಶ್ವೇತಾ ಪ್ರಭು ಅವರ ಧ್ವನಿಯಲ್ಲಿದೆ, ಕೌಸ್ಬೀರ್ ಅವರು ಬರೆದ ಗೀತೆ, ಹಿತಾನ್ ಹಸನ್ ಅವರ ಸಂಗೀತ ಸಂಯೋಜನೆ. ಇನ್ನೊಂದು ಹಾಡು ಶೋಕಿವಾಲಾ ಚಿತ್ರದ್ದು, ಅನ್ವೇಷ ಮತ್ತು ಸಂತೋಷ್ ವೆಂಕಿಯವರ ಧ್ವನಿಯಲ್ಲಿದೆ, ಜಯಂತ್ ಕಾಯ್ಕಿಣಿಯವರು ಬರೆದ ಗೀತೆಗೆ ಶ್ರೀಧರ್ ವಿ ಸಂಭ್ರಮ ಅವರ ಸಂಗೀತ ಸಂಯೋಜನೆ. ಶನಿವಾರದ ಈ ಪ್ರಸಾರ ಕಾರ್ಯದಲ್ಲಿ ನಿಮ್ಮ ಜೊತೆ ಆಗ್ತಾ ಇದ್ದೇನೆ ಬಾನುಲಿ ಬಂಧು, ನಾನು ಚಂದು.

0: ಆಕಾಶವಾಣಿಯ 90 ವರ್ಷದ ಪಯಣ,
1: ಶ್ರೋತೃಗಳೊಂದಿಗೆ ಅದ್ಭುತ ಯಾನ.
0: ಮಾಹಿತಿಗೆ ಸುದ್ದಿಗಳ ಹೂರಣ,
1: ಮನರಂಜನೆಗೆ ಸಂಗೀತದ ಗಾನ,
2: ವಿಧ ವಿಧದ ಅವಳು ನುಡಿಸುತ್ತಿಹಳು,
0: ಕಲೆ, ಕೃಷಿ, ಕ್ರೀಡೆ, ಸಾಹಿತ್ಯ, ಆರೋಗ್ಯ, ಶಿಕ್ಷಣ ಸೇರಿದಂತೆ ಸಮಗ್ರ ಪ್ರಗತಿಗೆ ಆಕಾಶವಾಣಿ ನಿಮ್ಮೊಂದಿಗೆ.
3: ಜೊತೆಯಲ್ಲಿ ನೀವಾರೋ ಜೊತೆಗಾರ, ಕಥೆಯಲ್ಲಿ ಬಂದಂತೆ ಕಥೆಗಾರ,
1: ಪ್ರಸಾರ ಪ್ರಪಂಚದಲ್ಲಿ ಇರಲಿ
0: ನಿಮ್ಮ ಬಲ ಬೆಂಬಲ ಸದಾ ನಮ್ಮೊಂದಿಗೆ.
4: ಕೇಳ್ತಾ ಇದ್ದೀರಾ ಬ್ಯಾಕ್ ಟು ಬ್ಯಾಕ್ ಹೊಸ ಕನ್ನಡ ಚಿತ್ರಗೀತೆಗಳನ್ನ. ಟ್ರಿಪಲ್ ರೈಡಿಂಗ್ ಚಿತ್ರದ ಗೀತೆ ಕೇಳಿವಂತು ಸೋನು ನಿಗಮ್ ಹಾಗೂ ಸರಸ್ ಚಂದ್ರಿಕಾ ಅವರ ಧ್ವನಿಯಲ್ಲಿ ಜಯಂತ್ ಕಾಯ್ಕಿಣಿ ಅವರು ಬರೆದ ಗೀತೆಗೆ ಸಾಯಿ ಕಾರ್ತಿಕ್ ಸಂಗೀತವನ್ನ ನೀಡಿದ್ರು. ಟಕ್ಕರ್ ಚಿತ್ರದ ಗೀತೆ ವಿಜಯಪ್ರಕಾಶ್ ಅನುರಾಧ ಭಟ್ ಅವರ ಧ್ವನಿಯಲ್ಲಿತ್ತು. ವಿ ನಾಗೇಂದ್ರ ಪ್ರಸಾದ್ ಅವರು ಗೀತೆಯನ್ನ ಬರೆದಿದ್ರು. ಮಣಿಕಾಂತ್ ಕದ್ರಿ ಸಂಗೀತ ಸಂಯೋಜನೆ ಮಾಡಿದ್ರು. 11:21:20 ಸಮಯ, 102.9 FM ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 11:30. ಕೇಳಿ ಕೆಲವು ಪ್ರಕಟಣೆಗಳನ್ನು.
1: ಗೌರಿ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸಿ. ಮಣ್ಣಿನಲ್ಲಿ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ, ಬಣ್ಣವಿಲ್ಲದ ಸಣ್ಣ ಗೌರಿ ಗಣಪನ ಮೂರ್ತಿಯನ್ನು ತಂದು ಪೂಜಿಸಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಲೋಹದ ಬಣ್ಣವಿರುವ ಮೂರ್ತಿಗಳನ್ನು ಖರೀದಿಸಬೇಡಿ. ಶಬ್ದ ಮಾಲಿನ್ಯ ಉಂಟು ಮಾಡುವ ಧ್ವನಿವರ್ಧಕಗಳು, ವಾಯು ಮಾಲಿನ್ಯ ಮಾಡುವ ಪಟಾಕಿಗಳನ್ನು ಸಿಡಿಸುವುದನ್ನು ನಿಷೇಧಿಸಲಾಗಿದೆ. ಪರಿಸರ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಆಚರಿಸಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರಕಟಣೆ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
2: ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರ ಸಂದೇಶ.
3: ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ.
4: ಪರಿಸರ ಪ್ರೇಮಿ ಗಣೇಶ ವಿಗ್ರಹಗಳನ್ನ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ. POP ಮತ್ತೆ ರಾಸಾಯನಿಕ ಲೇಪಿತ ಗಣೇಶ ಗೌರಿ ವಿಗ್ರಹಗಳನ್ನ ಬಳಸ್ತಾ ಇದ್ದಾರೆ. ಇದರಿಂದ ನಮ್ಮ ಪರಿಸರಕ್ಕೆ ಹಾನಿಯಾಗುತ್ತೆ. ವಿನಾಯಕನ ಹಬ್ಬದ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಗಣೇಶಗಳನ್ನೇ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ.
2: ಪ್ರಕಟಣೆ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
0: ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

ಕೇಳ್ತಾ ಇದ್ದೀರಾ ವಿವಿಧ ಭಾರತಿ 102.9 FM 11:35 ಸಮಯ ಆಗಿದೆ. ಕಲಾ ಭಾರತಿ ಕಾರ್ಯಕ್ರಮ ಈಗ ಪ್ರಸಾರವಾಗುತ್ತೆ. ನಿಮ್ಮೆಲ್ಲರಿಗೂ ಕಲಾ ಭಾರತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. 1970s ದಶಕದಲ್ಲಿ ನಾಯಕ ನಟನಾಗಿ ಮೆಂಚಿದವರು, ಸಾಕಷ್ಟು ಸಿನಿಮಾಗಳ ಮೂಲಕ ಕನ್ನಡಿಗರ ಮನೆ ಮನಗಳಿಗೆ ಲಗ್ಗೆ ಇಟ್ಟಂತಹ ನಾಯಕ ಅಶೋಕ್ ಅವರ ಜನ್ಮದಿನ ಎಂದು. ನಾಯಕ ನಟರಾಗಿ, ಪೋಷಕರಾಗಿ, ಹೋರಾಟಗಾರರಾಗಿ ಬಹಳಷ್ಟು ಸಿನಿಮಾಗಳ ಮೂಲಕ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಅಶೋಕ್ ಅವರು. ಹೆಣ್ಣು, ಸಂಸಾರದ ಕಣ್ಣು, ಬಯಲುದಾರಿ, ಸನಾದಿಯಪ್ಪಣ್ಣ, ವಿಜಯವಾಣಿ, ಅರ್ಚನಾ, ರಂಗನಾಯಕಿ, ಚೆಲ್ಲಿದ ರಕ್ತ ಸೇರಿದ ಹಾಗೆ 2020s ಕೂಡ ಸಾಕಷ್ಟು ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ರು ಅಶೋಕ್ ಅವರು. 2002 ಬಂದ ಅಪ್ಪು, ಮಾಣಿಕ್ಯ, ರಣವಿಕ್ರಮ, ಆಚಾರಣ್ಕೋ, ಕೃಷ್ಣಂ ಪ್ರಣಯ ಸಖಿ ಸೇರಿದ ಹಾಗೆ ಇತ್ತೀಚಿನ ಸಿನಿಮಾಗಳಲ್ಲಿ ಕೂಡ ನಟಿಸುತ್ತಾ ಆಕ್ಟಿವ್ ಆಗಿದ್ದಾರೆ ನಟ ಅಶೋಕ್ ಅವರು. ಅಶೋಕ್ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಕೋರ್ತಾ ಇದ್ದೇವೆ ವಿವಿಧ ಭಾರತಿ ವತಿಯಿಂದ ನಿಮ್ಮೆಲ್ಲರ ಪರವಾಗಿ.

ಕೃಷ್ಣಂ ಪ್ರಣಯ ಸಖೇ ಚಿತ್ರದ ಹಾಡು ಜಸ್ಕರಣ್ ಸಿಂಗ್ ಅವರ ಧ್ವನಿಯಲ್ಲಿತ್ತು. ವಿ ನಾಗೇಂದ್ರ ಪ್ರಸಾದ್ ಅವರು ಬರೆದ ಗೀತೆಗೆ ಅರ್ಜುನ್ ಜನ್ಯ ಅವರ ಸಂಗೀತ ಇತ್ತು. ಅಶೋಕ್ ಅವರು ಕನ್ನಡ ಚಿತ್ರರಂಗದಲ್ಲಿ ಬಹಳ ಅದ್ಭುತವಾದ ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದಾರೆ ಅಂತ ನಾವು ಹೇಳಿದ್ವಲ್ಲ. ನಟನಾಗಿ ಮಾತ್ರ ಅಲ್ಲದೆ ಚಿತ್ರರಂಗದ ಹಿನ್ನೆಲೆಯಲ್ಲಿ ಕಾರ್ಮಿಕರಿಗಾಗಿ ಕೆಲಸ ಮಾಡಿದವರು ಅಶೋಕ್. 1986 ಚಿತ್ರರಂಗದ ದಿನಗೂಲಿ ನೌಕರರು, ತಂತ್ರಜ್ಞರು ಮತ್ತು ಪೋಷಕ ಕಲಾವಿದರ ಹಿತರಕ್ಷಣೆಗಾಗಿ ಕರ್ನಾಟಕ ಚಲನಚಿತ್ರ ಕಲಾವಿದರು, ಕಾರ್ಮಿಕರು ಮತ್ತು ತಂತ್ರಜ್ಞರ ಒಕ್ಕೂಟವನ್ನು ಸ್ಥಾಪನೆ ಮಾಡಿದರು. ಈ ಒಕ್ಕೂಟದ ಸಂಸ್ಥಾಪಕರ ಅಧ್ಯಕ್ಷರಾಗಿ 30 ಹೆಚ್ಚು ಕಾಲ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ. ಶೂಟಿಂಗ್ ಸ್ಥಳದಲ್ಲಿ ನಡೆಯುವಂಥ ಲೈಟ್ ಬಾಯ್ ಇರಬಹುದು, ಮೇಕಪ್ ಆರ್ಟಿಸ್ಟ್ಗಳು ಕಾರ್ಮಿಕರಿಗೆ ಕೊಡಬೇಕಾದಂತಹ ಕನಿಷ್ಠ ಸೌಲಭ್ಯಗಳು, ಅದು ವೇತನ, ಆಹಾರ, ಆರೋಗ್ಯ ಸೌಲಭ್ಯಗಳು ಸಿಗುವ ಹಾಗೆ ನಿರ್ಮಾಪಕರ ಮಂಡಳಿಯ ಜೊತೆಗೆ ಒಂದಷ್ಟು ಸಭೆಗಳನ್ನು ನಡೆಸಿದ್ದಾರೆ. ಚಿತ್ರರಂಗದ ಕಾರ್ಮಿಕರಿಗೆ ಒಂದು ಸೂರನ್ನು ಕಲ್ಪಿಸಿಕೊಡುವ ದಿಕ್ಕಿನಲ್ಲಿ ಚಲನಚಿತ್ರ ಕಾರ್ಮಿಕರ ವಸತಿ ಯೋಜನೆಯನ್ನು ಕೂಡ ಅವರು ಮಾಡಿದ್ದಾರೆ. ಸಿನಿಮಾ ಕಲಾವಿದರಾಗಿ 1980 ಸಂದರ್ಭದಲ್ಲಿ ಕನ್ನಡ ಭಾಷೆಗೆ ಪ್ರಥಮ ಸ್ಥಾನ ಕೊಡಬೇಕು, ಶಾಲಾ ಶಿಕ್ಷಣದಲ್ಲಿ ಕನ್ನಡವನ್ನು ಕಡ್ಡಾಯ ಮಾಡಬೇಕು ಅಂತ ನಡೆದಂಥ ಚಳವಳಿಯಲ್ಲಿ ಕೂಡ ಗೋಕಾಕ್ ಚಳವಳಿ ಏನಿತ್ತಲ್ಲ ಅದರಲ್ಲಿ ಕೂಡ ಡಾಕ್ಟರ್ ರಾಜ್ಕುಮಾರ್ ಮತ್ತು ತಂಡದವರ ಜೊತೆಗೆ ಇವರು ಕೂಡ ಹೋರಾಟ ಮಾಡಿದ್ರು. ಆ ಸಂದರ್ಭದಲ್ಲಿ ಅಂದರೆ 80 ಸಂದರ್ಭದಲ್ಲಿ ಒಂದು ಉದಯೋನ್ಮುಖ ಸುರ ಸುಂದರ ನಟನಾಗಿ ಕರ್ನಾಟಕದಾದ್ಯಂತ ಸಂಚಾರವನ್ನು ಮಾಡಿ ಒಂದು ಭಾಷಾಭಿಮಾನವನ್ನು ಮೂಡಿಸುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ರು. ಕನ್ನಡಕ್ಕಾಗಿ ಕನ್ನಡ ಚಿತ್ರ ರಂಗದಲ್ಲಿರುವಂಥ ಬೇರೆ ಬೇರೆ ಕ್ಷೇತ್ರಗಳ ಕೆಲಸಗಾರರಿಗಾಗಿ ಒಟ್ಟಾರೆಯಾಗಿ ನಟನಾಗಿ ಕೆಲಸ ಮಾಡಿದ್ರು ಕೂಡ ಈ ರೀತಿಯ ಚಟುವಟಿಕೆಗಳಲ್ಲೂ ಕೂಡ ತೊಡಗಿಸಿಕೊಂಡು ಅಶೋಕ್ ಅವರು ತಮ್ಮದೇ ಆದಂಥ ವಿಭಿನ್ನ ಹಾದಿಯಲ್ಲಿ ನಡೀತಾ ಇದ್ದಾರೆ. ಆಚಾರಣ್ ಕೋ ಚಿತ್ರದ ಗೀತೆ ಕೇಳಿ. ತ್ರಿಲೋಕ್ ತ್ರಿವಿಕ್ರಮ್ ಅವರು ಬರೆದಿರುವ ಗೀತೆಗೆ ಬಿಂದುಮಾಲಿನಿ ನಾರಾಯಣ ಸ್ವಾಮಿ ಅವರ ಸಂಗೀತ ಸಂಯೋಜನೆ ಇದೆ. MG ದೀಪಿಕಾ ಕುಮಾರ್, ಬಿಂದುಮಾಲಿನಿ ಮತ್ತು ಪ್ರೀತಿ ಭಾರದ್ವಾಜ್ ಅವರ ಧ್ವನಿಗಳು ಈ ಹಾಡಿನಲ್ಲಿ.

ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ನಮಸ್ಕಾರ, ನಾನು ನಿಮ್ಮ ಪ್ರಿಯ ಹಿನ್ನೆಲೆ ಗಾಯಕ ಬದರಿ ಪ್ರಸಾದ್. ಇದೇ ಸೋಮವಾರ ಗೌರಿ ಗಣೇಶ ಚತುರ್ಥಿಯಂದು 9 ಗಂಟೆಗೆ ಬೆಳಗ್ಗೆ ಆಕಾಶವಾಣಿ ವಿವಿಧ ಭಾರತಿ ಮೂಲಕ ನಿಮ್ಮ ಮನೆ ಮನೆಗೆ ಬರ್ತೀನಿ. ಕೇಳಿ ವಿಶೇಷ ಕಾರ್ಯಕ್ರಮ ಗಣೇಶ ಬಂದ ಕಾಯಿ ಕಡುಬು ತಂದ, ಸೋಮವಾರ ಬೆಳಗ್ಗೆ 9 ಗಂಟೆಗೆ.

0: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
1: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
2: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸೀ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
1: ಇಲ್ಲಿಯವರೆಗೆ 9,50,000,000 ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
3: ಚಿತ್ರರಂಗದ ಅಸುರ ಸುಂದರ ನಟ ಅಶೋಕ್ ಅವರ ಜನ್ಮದಿನ. ಅಶೋಕ್ ಅವರು ಬೆಂಗಳೂರಿನ ಆನೇಕಲ್ನಲ್ಲಿ ಜನಿಸಿದವರು. ಮಧ್ಯಮ ಕುಟುಂಬದಲ್ಲಿ ಹುಟ್ಟಿದ್ರು. ಇವರ ತಂದೆ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ರು. ಅಶೋಕ್ ಅವರು ಚಿತ್ರರಂಗದಲ್ಲಿ ಮತ್ತೆ ವೈಯಕ್ತಿಕ ಬದುಕಿನಲ್ಲಿ ಅತ್ಯಂತ ಸರಳ ಶಿಸ್ತಿನ ವ್ಯಕ್ತಿ ಅಂತಾನೆ ಗುರುತಿಸಿಕೊಂಡಿದ್ದಾರೆ. ಸ್ಟಾರ್ ನಟ ಆಗಿದ್ರು ಕೂಡ ಯಾವುದೇ ರೀತಿಯ ಅಹಮ್ಮಿಲ್ಲದೆ ಎಲ್ಲರ ಜೊತೆಗೆ ಅತ್ಯಂತ ಆಪ್ತವಾಗಿ ನಡ್ಕೊಳ್ಳುವಂತಹ ನಟ ಅಂತಾನೆ ಹೆಸರಾಗಿದ್ದಾರೆ. ಅವರ ವೃತ್ತಿ ಜೀವನದ ಅತ್ಯಂತ ಜನಪ್ರಿಯ ಮತ್ತು ವಿಮರ್ಶಾತ್ಮಕ ಪ್ರಶಂಸೆಯನ್ನ ತಂದುಕೊಟ್ಟ ಸಿನಿಮಾ ಪುಟ್ಟಣ್ಣ ಕಣಗಾಲ್ ಅವರ ನಿರ್ದೇಶನದ ರಂಗನಾಯಕಿ. 1981 ಬಂದ ಸಿನಿಮಾ. ಈ ಸಿನಿಮಾದಲ್ಲಿ ಅಶೋಕ್ ಅವರ ನಟನೆ ಬಹಳಷ್ಟು ಪ್ರಶಂಸೆಗೆ ಕಾರಣವಾಯಿತು. ಅಶೋಕ್ ಅವರು ಈ ಸಿನಿಮಾದಲ್ಲಿ ತಾಯಿಯ ಮೇಲಿನ ಪ್ರೀತಿ, ಆಕರ್ಷಣೆ ಮತ್ತು ಸತ್ಯವನ್ನು ತಿಳಿದಾಗ ಉಂಟಾಗುವಂಥ ಆಘಾತಗಳ ಅನ್ನ ಅನುಭವಿಸುವ ನಟನಾಗಿ ಕಣ್ಣುಗಳ ಮೂಲಕ ಅವರು ಕೊಟ್ಟಂಥ ನಟನೆ ಬಹಳಷ್ಟು ಜನರ ಚಿತ್ರ ಪ್ರೇಮಿಗಳ ಪ್ರಶಂಸೆಗೆ ಕಾರಣವಾಯಿತು.

0: ನೂರು ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 100,00,000 ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, ಲಕ್ಷಾಂತರ ಅವಕಾಶಗಳು.
1: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ರಾಜ್ಯ ಸರ್ಕಾರದ ಎಲ್ಲ 2456 ಸೇವೆಗಳನ್ನು ಸಕಾಲ್ ಸೇವೆ ಡಿಜಿಟಲ್ ವೇದಿಕೆ ಅಡಿ ತರಲಾಗುವುದು ಎಂದು ಪ್ರಜಾಸೇವಾ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಹರ್ಷ್ ಗುಪ್ತಾ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ನಾಗರಿಕರು ತಮ್ಮ ಮೊಬೈಲ್ನಲ್ಲೇ ಎಲ್ಲ ಸೇವೆಗಳನ್ನು ಸಂಪೂರ್ಣ ಶುಲ್ಕ, ಕಾಗದ ಮತ್ತು ಇಲಾಖೆಗಳ ಸಂಪರ್ಕರಹಿತವಾಗಿ ಪಡೆಯಲು ನಮ್ಮ ಸೇವೆ ಆಪ್ ಅನ್ನು 2 ಅಕ್ಟೋಬರ್ ಮಹಾತ್ಮ ಗಾಂಧಿ ಜಯಂತಿಯಂದು ಬಿಡುಗಡೆ ಮಾಡಲಾಗುವುದು ಎಂದರು. ಸೌರ ಫಲಕ ತಯಾರಿಕೆಯಲ್ಲಿ ಭಾರತ ಜಾಗತಿಕವಾಗಿ 2ನೇ ಸ್ಥಾನದಲ್ಲಿದೆ ಎಂದು ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ದೇಶದಲ್ಲಿ ಪ್ರಸ್ತುತ 35 ಗಿಗಾವ್ಯಾಟ್ ಸಾಮರ್ಥ್ಯದ ಸೌರಶಕ್ತಿ ಫಲಕಗಳು ಕಾರ್ಯನಿರ್ವಹಿಸುತ್ತಿದ್ದು ಹೆಚ್ಚುವರಿಯಾಗಿ 100 ಗಿಗಾವ್ಯಾಟ್ ಸಾಮರ್ಥ್ಯದ ಸೌರ ಫಲಕಗಳನ್ನು ಅಳವಡಿಸಲಾಗುತ್ತಿದೆ. ಇಂಧನ ಸ್ವಾವಲಂಬನೆಯಲ್ಲಿ ಆತ್ಮನಿರ್ಭರ ಭಾರತದ ಗುರಿ ಸಾಧನೆಯಾಗುತ್ತಿದೆ ಎಂದಿದ್ದಾರೆ. ಧಾರವಾಡ ಗ್ರಾಮೀಣ ಕ್ಷೇತ್ರಕ್ಕೆ ಸಂಬಂಧಿಸಿದ ನಗರಾಭಿವೃದ್ಧಿ ಇಲಾಖೆ ಕಾಮಗಾರಿಗಳನ್ನು ಆದ್ಯತೆ ಮೇಲೆ ಶೀಘ್ರ ಅನುಷ್ಠಾನಗೊಳಿಸಲು ಧಾರವಾಡ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಶಾಸಕ ವಿನಯ್ ಕುಲಕರ್ಣಿ ನಗರಾಭಿವೃದ್ಧಿ ಖಾತೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಮನವಿ ಮಾಡಿದ್ದಾರೆ. ಬೆಂಗಳೂರಿನ ಸಚಿವರ ಗೃಹ ಕಚೇರಿಯಲ್ಲಿ ಅವರು ಸಮಾಲೋಚಿಸಿದರು. ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ರಸಾಯನಶಾಸ್ತ್ರ ಅಧ್ಯಯನ ಹಾಗೂ ಸಂಶೋಧನಾ ವಿಭಾಗದ ವಿಶ್ರಾಂತ ಪ್ರಾಧ್ಯಾಪಕ ಹಾಗೂ ವಿಶ್ವದ ಅತ್ಯುನ್ನತ ಖ್ಯಾತನಾಮ ವಿಜ್ಞಾನಿಗಳ ಪಟ್ಟಿಯಲ್ಲಿ ಹೆಸರಿಸಲಾಗುವ ಪ್ರೊಫೆಸರ್ ಶರಣಪ್ಪ ನಂದಿಬೇವೂರ್ ಅವರಿಗೆ ವಿಜ್ಞಾನ ಕ್ಷೇತ್ರದಲ್ಲಿ ಕೈಗೊಂಡ ಗಮನಾರ್ಹ ಸಂಶೋಧನೆಗೆ 2025 ಸಾಲಿನ ಜಾಗತಿಕ ಮಾನ್ಯತೆ ಪ್ರಾಪ್ತವಾಗಿದೆ. ಪ್ರೊಫೆಸರ್ ಎಸ್ಟಿ ನಂದಿಬೇವೂರ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಕರ್ನಾಟಕ ವಿಶ್ವದಲ್ಲಿ 38 ವರ್ಷಗಳ ಸೇವೆಯನ್ನು ಸಲ್ಲಿಸಿ ನಾನು 60 ಸಂಶೋಧನಾ ವಿದ್ಯಾರ್ಥಿಗಳಿಗೆ PhD ಮತ್ತು MPhil ಮಾರ್ಗದರ್ಶನ ಮಾಡಿ 500ಕ್ಕೂ ಹೆಚ್ಚು ವೈಜ್ಞಾನಿಕ ಸಂಶೋಧನೆ ಲೇಖನಗಳನ್ನು ಪ್ರಕಟಿಸಿದ್ದೇನೆ. 48 ಹೆಚ್ ಇಂಡೆಕ್ಸ್ ಇರುವ ನಾನು 10,000 ಮೇಲ್ಪಟ್ಟು ಸೈಟೇಷನ್ಸ್ ಇಲ್ಲಿಯವರೆಗಿದೆ. ನಾನು ವಿಶ್ವವಿಜ್ಞಾನಿಗಳ ಶ್ರೇಯಾಂಕ ಪಟ್ಟಿಯಲ್ಲಿ ಕಾಣಿಸಿಕೊಂಡಿದ್ದೆ. 20-25 ಸಾಲಿನ ವಿಜ್ಞಾನ ಕ್ಷೇತ್ರದಲ್ಲಿ ಸಂಶೋಧನೆ ನಡೆಸಿದ ನನಗೆ ಜಗತ್ತಿನ ಅತ್ಯುನ್ನತ %5 ವಿಜ್ಞಾನ ಪಟ್ಟಿಯಲ್ಲಿ ಒಬ್ಬರಾಗಿರುವುದು ನನಗೆ ಹೆಮ್ಮೆಯ ಸಂಗತಿ. ಈ ಸಾಧನೆಗಾಗಿ ಕರ್ನಾಟಕ ವಿಶ್ವವಿದ್ಯಾಲಯವು ನನ್ನನ್ನು ಗೌರವಿಸಿ ಪುರಸ್ಕರಿಸಿದ ಈ ಒಂದು ಸಾಧನೆ ನನಗೆ ಸಂತೋಷ ತಂದಿದೆ.
0: ಬೆಂಗಳೂರಿನ ಸಂತಕವಿ ಕನಕದಾಸ ಮತ್ತು ತತ್ವ ಪದಕಾರರ ಅಧ್ಯಯನ ಕೇಂದ್ರ ಆಯೋಜಿಸಿದ್ದ ರಾಜ್ಯಮಟ್ಟದ ವಿಮರ್ಶಾ ಲೇಖನ ಸ್ಪರ್ಧೆಯಲ್ಲಿ ಧಾರವಾಡದ ಧನಂಜಯ್ ಕುಮಾರ್ ಸುಳೇಕಲ್ ಪ್ರಥಮ ಸ್ಥಾನದೊಂದಿಗೆ 5,000 ರೂಪಾಯಿ ನಗದು ಬಹುಮಾನ ಗಳಿಸಿದ್ದಾರೆ. ದಾವಣಗೆರೆಯ ಗಗನಾಜಯ್ ದ್ವಿತೀಯ ಸ್ಥಾನ, ಕೋಲಾರದ ಕುಪ್ಪನಹಳ್ಳಿ ಎಂ ಬೈರಪ್ಪ ಹಾಗೂ ಬೆಂಗಳೂರಿನ ಚನ್ನರಾಜು ಎಂ ತೃತೀಯ ಸ್ಥಾನ ಪಡೆದಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಗಣೇಶೋತ್ಸವ ಸಂದರ್ಭದಲ್ಲಿ 75 ಡೆಸಿಬಲ್ಗಿಂತ ಹೆಚ್ಚಿನ ಶಬ್ದ ಉಂಟುಮಾಡುವ ಧ್ವನಿವರ್ಧಕಗಳ ಬಳಕೆಯನ್ನು ಸಂಪೂರ್ಣ ನಿಷೇಧಿಸಿ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಆದೇಶಿಸಿದ್ದಾರೆ. ಧಾರವಾಡದ ಶ್ರೀ ಮುರುಘಾ ಮಠದಲ್ಲಿ ಶ್ರಾವಣ ಮಾಸದ ಅಂಗವಾಗಿ ಜರುಗಿದ ವಚನ ಪ್ರವಚನ ವಿಶೇಷ ಉಪನ್ಯಾಸ ಕಾರ್ಯಕ್ರಮದ ಸಮಾರೋಪ ಇಂದು ಸಂಜೆ 6 ಗಂಟೆಗೆ ಶ್ರೀಮಠದ ಶಿವಾನುಭವ ಮಂಟಪದಲ್ಲಿ ಜರುಗಲಿದೆ. ಪದ್ಮವಿಭೂಷಣ ಡಾಕ್ಟರ್ ಮಲ್ಲಿಕಾರ್ಜುನ್ ಮನ್ಸೂರ್ ಅವರ 34ನೇ ಪುಣ್ಯಸ್ಮರಣೆ ಅಂಗವಾಗಿ ಧಾರವಾಡದ ಮನ್ಸೂರ್ ಸ್ಮಾರಕ ಭವನದಲ್ಲಿ ಇಂದು ಬೆಳಗ್ಗೆ ಗಣ್ಯರು ಸಮಾಧಿಗೆ ಗೌರವ ಅರ್ಪಿಸಿದರು. ಪಂಡಿತ್ ರಾಜಶೇಖರ್ ಮನ್ಸೂರ್ ಅವರ ಶಿಷ್ಯ ಬಳಗದಿಂದ ಸಂಗೀತ ಕಾರ್ಯಕ್ರಮ ಜರುಗಿತು. ಇಂದು ಸಂಜೆ 5:30 ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಭವನದಲ್ಲಿ ಧಾರವಾಡದ ಡಾ ಮಲ್ಲಿಕಾರ್ಜುನ್ ಮನ್ಸೂರ್ ರಾಷ್ಟೀಯ ಸ್ಮಾರಕ ಟ್ರಸ್ಟ್ ವಿಶೇಷ ಸಂಗೀತ ಕಾರ್ಯಕ್ರಮ ಆಯೋಜಿಸಿದೆ. ಮಂಗಳೂರಿನ ಅಂಕುಶ್ ನಾಯಕ್ ಸಿತಾರ್ ವಾದನ ಹಾಗೂ ಮಹಾರಾಷ್ಟದ ಗಡಹಿಂಗ್ಲಜ್ನ ಅರ್ಣವ್ ಬುವಾ ಅವರ ಗಾಯನ ಕಚೇರಿ ಜರುಗಲಿದೆ. ಹಿರಿಯ ಕಲಾವಿದ ಪಂಡಿತ್ ರಾಚಯ್ಯ ಹಿರೇಮಠ್ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದು ಪದ್ಮಶ್ರೀ ಪಂಡಿತ್ ಎಂ ವೆಂಕಟೇಶ್ ಕುಮಾರ್ ಅಧ್ಯಕ್ಷತೆ ವಹಿಸುವರು. ಧಾರವಾಡ ಜಿಲ್ಲಾ ಕ್ರೀಡಾಂಗಣದಲ್ಲಿ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ನಿರ್ಮಿಸಲಿರುವ ಕುಸ್ತಿ ಅಂಗಣ ಮತ್ತು ವ್ಯಾಯಾಮ ಕೋಣೆಯ ಕಾಮಗಾರಿಗೆ ವಿಧಾನಸಭೆ ವಿಪಕ್ಷ ಉಪನಾಯಕ ಅರವಿಂದ್ ಬೆಲ್ಲದ್ ಭೂಮಿ ಪೂಜೆ ನೆರವೇರಿಸಿದರು. ಮೈಸೂರಿನಲ್ಲಿ ಅಕ್ಟೋಬರ್ 4ರಂದು ನಡೆಯಲಿರುವ ಟೂರ್ ಡಿ ಫ್ರಾನ್ಸ್ ಸರಣಿಯ ಲಟೇಪ್ ಮೈಸೂರು ಅಮೇಚ್ಯೂರ್ ಸೈಕ್ಲಿಂಗ್ ಸ್ಪರ್ಧೆಯ ಮಾರ್ಗದಿಕ್ಸೂಚಿ ಹಾಗೂ ಜರ್ಸಿಯನ್ನು ಕ್ರೀಡೆ ಮತ್ತು ಯುವ ಸಬಲೀಕರಣ ಇಲಾಖೆ ಆಯುಕ್ತ ಎಂಎನ್ ಅನುಚೇತ್ ಬಿಡುಗಡೆಗೊಳಿಸಿದರು. ಲಟೇಪ್ ಸೈಕ್ಲಿಂಗ್ ಸ್ಪರ್ಧೆ 123 ವರ್ಷಗಳ ಇತಿಹಾಸ ಹೊಂದಿದೆ. ಭಾರತದಲ್ಲಿ ಇದೇ ಮೊದಲ ಬಾರಿಗೆ ಆಯೋಜಿತವಾಗಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ.

0: ಇಲ್ಲಿನ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗದ ಸೌಂದರ್ಯ ಲಹರಿ ಭಜನಾ ತಂಡದ ಸದಸ್ಯರಿಂದ ಗೌರಿ ಗಣೇಶ ಹಬ್ಬದ ವಿಶೇಷ ಸಂಗೀತ ಕಾರ್ಯಕ್ರಮ.
1: ಗಣೇಶನ ಹಬ್ಬವೆಂದರೆ ಭಕ್ತಿ, ಒಗ್ಗಟ್ಟು, ಸಂಭ್ರಮ ಹಾಗೂ ಸಂಸ್ಕೃತಿಯ ಪ್ರತೀಕ. ಭಾದ್ರಪದ ಚೌತಿ ಗಣಪತಿ ಆಗಮನದೊಂದಿಗೆ ಮೇ ಮನಗಳಲ್ಲಿ ಹಬ್ಬದ ಸಂಭ್ರಮದೊಂದಿಗೆ ಭಕ್ತಿಯ ಸಂಚಾರವಾಗುವುದು. ವಿನಾಯಕನ ಆರಾಧನೆಯಲ್ಲಿ ಸಂಗೀತಕ್ಕೆ ವಿಶೇಷ ಸ್ಥಾನವಿದೆ. ಭಜನೆ, ಸಂಗೀತ, ನೃತ್ಯ ಎಲ್ಲವೂ ಭಕ್ತಿಯಿಂದ ವಿನಾಯಕನಿಗೆ ಸಮರ್ಪಿತವಾಗುತ್ತದೆ. ಮಂಗಳ ಮೂರ್ತಿಯಾದ ಗಣೇಶನನ್ನ ಸ್ಮರಿಸುತ್ತಾ ಸೌಂದರ್ಯ ಲಹರಿ ಭಜನಾ ತಂಡದವರಿಂದ ಈ ವಿಶೇಷ ಸಂಗೀತ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲ ಆತ್ಮೀಯ ಸ್ವಾಗತ.

ಇದುವರೆಗೂ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗದ ಸೌಂದರ್ಯ ಲಹರಿ ಭಜನಾ ತಂಡದ ಸದಸ್ಯರಿಂದ ಗೌರಿ ಗಣೇಶ ಹಬ್ಬದ ವಿಶೇಷ ಸಂಗೀತ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದವರು ಶೈಲಜಾ ಸುದರ್ಶನ್, ಅಂಬಿಕಾ ಉದಯರವಿ, ಪೂರ್ಣಿಮಾ ಮುರಳೀಧರ್, ಸುಧಾ ನಾಗರಾಜ್, ಜಯಾ ಲಕ್ಷ್ಮೀಕಾಂತ್, ರೇಖಾ ಸಂತೋಷ್, ಕಾವ್ಯಶ್ರೀ ರಘು, ಸರಸ್ವತಿ ವೆಂಕಟೇಶ್, ಶಿಲ್ಪಾ ಪ್ರಸಾದ್, ವರಲಕ್ಷ್ಮೀ ರತ್ನಾಕರ್, ಸರಿತಾ ನಾಗಚೇತನ್, ಪಲ್ಲವಿ ವೆಂಕಟೇಶ್, ವಾಣಿ ಶ್ರೀನಿವಾಸ್, ಸುಧಾ ರಘುನಾಥ್, ವಿನುತಾ ಅಕೇಶ್, ಗಾಯತ್ರಿ ರಾಜಗೋಪಾಲ್. ಈ ಕಾರ್ಯಕ್ರಮದ ಪ್ರಸ್ತುತಿ ರಜನಿ ಜಿಆರ್, ಸಂಕಲನ ಅನುಶ್ರೀ ಸಿ ಕಾಲುವೇಹಳ್ಳಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ.

0: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 12:30. ನಮ್ಮ ನಿಲಯದಿಂದ ಈ ದಿನ ಪ್ರಸಾರವಾಗುವ ಕೆಲವು ಕಾರ್ಯಕ್ರಮಗಳ ವಿವರಣೆ. ಹನ್ನೆರಡು ಗಂಟೆ ಮೂವತ್ತು ನಿಮಿಷಕ್ಕೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಆಯುರ್ವೇದ ದೃಷ್ಟಿಯಲ್ಲಿ ಸೌಂದರ್ಯ, ಈ ಕುರಿತು ಆಯುರ್ವೇದ ತಜ್ಞರಾದ ಡಾಕ್ಟರ್ ರಾಘವೇಂದ್ರ ಪ್ರಸಾದ್ ಅವರೊಡನೆ ಸಂದರ್ಶನ. ಸಂದರ್ಶಕರು ಟಿ ಶ್ಯಾಮ್ ಪ್ರಸಾದ್. ಇದು ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ, ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. 1:10 ಪ್ರಗತಿ ಪಥ, 1:10 ಕನ್ನಡದಲ್ಲಿ ವಾರ್ತೆಗಳು, 1:20 ಚಿತ್ರಗೀತೆಗಳು, 2:00 ಮಿಡ್ ಡೇ ನ್ಯೂಸ್, 2:15 ಹಿಂದಿ ಸಮಾಚಾರ, 2:30 ಪ್ರದೇಶ ಸಮಾಚಾರ, 2:40 ಮಕ್ಕಳ ಕಾರ್ಯಕ್ರಮ, 3:00 ಎಫ್ಎಂ 101.3 ಮೆಗಾಹರ್ಟ್ಸ್ಗಳ ಕಾರ್ಯಕ್ರಮಗಳು. ಇನ್ನು ಸಂಜೆ 5:00 ಅಂತ್ಯಾಕ್ಷರಿ, ನಿಮ್ಮ ಕರೆ ನಿಮ್ಮ ಗೀತೆ ನೇರ ಫೋನಿನ ಕಾರ್ಯಕ್ರಮ, ಕನ್ನಡ ಚಲನಚಿತ್ರಗಳಿಗೆ ಆಧರಿಸಿದ ಕಾರ್ಯಕ್ರಮ. 5:30 ಕರೆಂಟ್ ಅಫೇರ್ಸ್, ಪ್ರಸ್ತುತಿ ವೆಂಕಟೇಶ್ ಹೂಗರ್, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ಕಾರ್ಯಕ್ರಮ ವಿವರಣೆ 6:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು, 6:15 ಪ್ರಾಯೋಜಿತ ಕಾರ್ಯಕ್ರಮ, ಮಕ್ಕಳಲ್ಲಿ ಕಂಡುಬರುವ ಕ್ಯಾನ್ಸರ್ ಕುರಿತು ಜಾಗೃತಿ, ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಕರ್ನಾಟಕ ಚಾಪ್ಟರ್. 6:20 ಗೋಧೂಳಿ, ರಾಯಚೂರಿನ ಗಾಜಗರಿಪೇಟೆಯ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲಾ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ, ಪ್ರಸ್ತುತಿ ರಮಾ ಕುಲಕರ್ಣಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. 6:40 ಪ್ರದೇಶ ಸಮಾಚಾರ, 6:51 ಸುಸ್ಥಿರ ಮೀನುಗಾರಿಕೆ ಮತ್ತು ಜಲಸಂಪನ್ಮೂಲ ಸಂರಕ್ಷಣೆ ಕುರಿತು ಡಾಕ್ಟರ್ ಚೇತನ್ ಎನ್ ಅವರೊಡನೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. 7:20 ಜನಪದ ಸಂಗೀತ, ಹುಲಿ ಹೈದರ್ ಗ್ರಾಮದ ಮಾರ್ಯಪ್ಪ ಹನುಮಂತಪ್ಪ ಅವರಿಂದ.

0: 7:30ಕ್ಕೆ ಕನ್ನಡದಲ್ಲಿ ವಾರ್ತೆ 7:40ಕ್ಕೆ ಸಮಾಚಾರ ದರ್ಶನ, 8:00ಗೆ ಚಿತ್ರಗೀತೆಗಳು, 8:30ಕ್ಕೆ ಜನಪದ ಸಂಗೀತ. ಕುಷ್ಟಗಿ ತಾಲೂಕಿನ ಗುಮಗೇರ್ ಗ್ರಾಮದ ಮೊಹಮ್ಮದ್ ಮುಸ್ತಫಾ ಮತ್ತು ಸಂಗಡಿಯಿಂದ ರಿವಾಯತ್ ಪದಗಳು. 8:40ಕ್ಕೆ ಸಮಾಚಾರ ಸಂಧ್ಯಾ, 9:00ಗೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು, 9:15ಕ್ಕೆ ಭಾವಗೀತೆಗಳು.
1: ಸಂದರ್ಭದಲ್ಲಿ ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರ ಸಂದೇಶ.
2: ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ. ಪರಿಸರ ಪ್ರೇಮಿ ಗಣೇಶ ವಿಗ್ರಹಗಳನ್ನ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ. ಪಿಒಪಿ ಮತ್ತೆ ರಾಸಾಯನಿಕ ಲೇಪಿತ ಗಣೇಶ ಗೌರಿ ವಿಗ್ರಹಗಳನ್ನ ಬಳಸ್ತಾ ಇದ್ದಾರೆ. ಇದರಿಂದ ನಮ್ಮ ಪರಿಸರಕ್ಕೆ ಹಾನಿಯಾಗುತ್ತೆ. ವಿನಾಯಕನ ಹಬ್ಬದ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಗಣೇಶಗಳನ್ನೇ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ.
1: ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
0: ಒಂಬತ್ತು 15ಕ್ಕೆ ಭಾವಗೀತೆಗಳು, 9:30ಕ್ಕೆ ಯುವಾಣಿ. ಇದು ಆಕಾಶವಾಣಿ ಹಾಸನ್ ಕೇಂದ್ರದ ಕೊಡುಗೆ, ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ಇನ್ನು 10:00ಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಡಾಕ್ಟರ್ ಬಾಲಮುರಳೀಕೃಷ್ಣ ಅವರ ಹಾಡುಗಾರಿಕೆ. 10:30ಕ್ಕೆ ಕನ್ನಡ ಚಿತ್ರಗೀತೆಗಳು.

0: ಆರೋಗ್ಯ ಸಂಚಿಕೆ. ಇಂದಿನ ಕಾರ್ಯಕ್ರಮದಲ್ಲಿ ಆಯುರ್ವೇದ ದೃಷ್ಟಿಯಲ್ಲಿ ಸೌಂದರ್ಯ ಈ ಕುರಿತು ಡಾಕ್ಟರ್ ರಾಘವೇಂದ್ರ ಪ್ರಸಾದ್ ಅವರೊಡನೆ ಸಂದರ್ಶನ.
1: ಡಾಕ್ಟರ್ ರಾಘವೇಂದ್ರ ಪ್ರಸಾದ್ ಅವರೇ ನಮಸ್ಕಾರ.
2: ನಮಸ್ತೆ.
1: ಕವಿ ಹೇಳುವಂತಹದ್ದು ಸೌಂದರ್ಯ ಎಲ್ಲಿದೆ ಅಂತ, ಈ ಪ್ರಶ್ನೆ ಬರೀ ಕವಿಗಳು ಮಾತ್ರ ಅಲ್ಲ ಎಲ್ಲರೂ ಕೂಡ ಕೇಳುವಂತಹದ್ದು ಸೌಂದರ್ಯ ಎಲ್ಲಿದೆ ಅಂತ ಹೇಳಿ. ಆಯುರ್ವೇದ ದೃಷ್ಟಿಯಲ್ಲಿ ಸೌಂದರ್ಯ ಅಂದ್ರೆ ಏನು, ಜೊತೆಗೆ ಈ ಸೌಂದರ್ಯವನ್ನ ವರ್ಧಿಸುವುದು ಹೇಗೆ ಅಥವಾ ಸಾಧ್ಯ ಇದೆಯಾ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಬೇಕಾಗಿದೆ. ಹೇಳಿ, ಆಯುರ್ವೇದ ದೃಷ್ಟಿಯಲ್ಲಿ ಸೌಂದರ್ಯ ಅಂದ್ರೆ ಏನು?
2: ಈ ಸೌಂದರ್ಯ ಎನ್ನುವಂತಹ ಶಬ್ದ ಈಗ ನಮಗೆ ಅದು ಕೇವಲ ಬಾಹ್ಯ ಸೌಂದರ್ಯ ಎನ್ನುವ ಸೀಮಿತ ಅರ್ಥದಲ್ಲಿ ನಾವು ಭಾವಿಸ್ತಾ ಇದ್ದೇವೆ, ಸಾಮಾನ್ಯವಾಗಿ ಜಗತ್ತಿನಲ್ಲಿ ಎಲ್ಲರೂ ಕೂಡ. ಆದರೆ ಸೌಂದರ್ಯ ಎನ್ನುವ ಶಬ್ದ ಸಂಸ್ಕೃತ ಶಬ್ದ, ಅದರಲ್ಲಿ ಆ ಸಂಸ್ಕೃತ ಧಾತು ಊಂದ್ ದ್ರವೀಕರಣೆ ಅಂತ, ಅಂದ್ರೆ ಯಾವುದು ನಮ್ಮ ಮನಸ್ಸನ್ನು ಕರಗಿಸುವಂಥದ್ದು ಅದು ಸೌಂದರ್ಯ. ಆದ ಕಾರಣ ಇಲ್ಲಿ ನಾವು ಈ ಆಯುರ್ವೇದದ ಅಥವಾ ಆಯುರ್ವೇದಕ್ಕೆ ಮೂಲಭೂತವಾದ ಭಾರತೀಯ ಶಾಸ್ತ್ರ ಪರಂಪರೆಯ ಒಂದು ಸಾರವನ್ನು ಇಲ್ಲಿ ಪರಿಗಣಿಸಿದರೆ, ಸೌಂದರ್ಯ ಅಂತ ಹೇಳಿದರೆ ನಮ್ಮ ಮನಸ್ಸಿನ ಆಳದಲ್ಲಿ ಒಂದು ವಿಶಿಷ್ಟ ಪರಿಣಾಮವನ್ನು ಬೀರುವಂತಹ ಒಂದು ಸಂಗತಿ, ಒಂದು ವಸ್ತು, ಒಂದು ದ್ರವ್ಯ ಅಥವಾ ಒಂದು ತತ್ವ, ಅದನ್ನು ನಾವು ಸೌಂದರ್ಯ ಅಂತ ಹೇಳಿ ಹೇಳಬೇಕಾಗ್ತದೆ. ಆ ಅರ್ಥದಲ್ಲಿ ತೆಗೆದುಕೊಂಡ್ರೆ ನಾವು ಕೇವಲ ಬಾಹ್ಯವಾದ ಸೌಂದರ್ಯವನ್ನೇ ಸೌಂದರ್ಯ ಅಂತ ಹೇಳುವ ಹಾಗಿಲ್ಲ. ಆದ ಕಾರಣ ವ್ಯಕ್ತಿ ಮತ್ತು ಶಕ್ತಿಯ ಸಮಗ್ರ ವಿಕಾಸ, ಇದುವೇ ಒಂದು ಒಟ್ಟು ಸೌಂದರ್ಯದ ಭಾರತೀಯ ಪರಿಕಲ್ಪನೆ, ಮತ್ತು ಅದು ಆಯುರ್ವೇದದ ಪರಿಕಲ್ಪನೆ ಕೂಡ ಆಗಿರ್ತದೆ ಅಂತ ಬಹಳ ಸ್ಪಷ್ಟವಾಗಿ ಹೇಳಬಹುದು.
1: ಸಾಮಾನ್ಯವಾಗಿ ಸೌಂದರ್ಯ ಅಂದ ತಕ್ಷಣ ಬಾಹ್ಯ ಸೌಂದರ್ಯಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನಾವು ಕೊಡುವಂತಹದ್ದು. ಈಗ ಆಯುರ್ವೇದ ದೃಷ್ಟಿಯಲ್ಲಿ ಸೌಂದರ್ಯ ಎನ್ನುವಂತಹದ್ದು ಆಂತರಿಕವಾಗಿಯೂ ಕೂಡ ಹೌದು, ಬಾಹ್ಯವೂ ಕೂಡ ಹೌದು ಎನ್ನುವ ಮಾತನ್ನ ಹೇಳಿದ್ರಿ. ಈಗ ವಿಚಾರ ಮಾಡಬೇಕಾಗಿರುವಂತಹದ್ದು ಸೌಂದರ್ಯವನ್ನು ವರ್ಧಿಸುವುದಕ್ಕೆ ಸಾಧ್ಯ ಇದೆಯಾ ಅಂತ.
2: ಖಂಡಿತವಾಗಿ ಈಗ ಆಯುರ್ವೇದದಲ್ಲಿ ಆಂತರಿಕ ಸೌಂದರ್ಯಕ್ಕೆ ಮನಸ್ಸಿನ ವಿಷಯಕ್ಕೆ ಪ್ರಾಮುಖ್ಯತೆ ಕೊಟ್ಟಿದೆ ಅಂತ ಹೇಳಿದ ಮಾತ್ರಕ್ಕೆ ಅದು ಐಹಿಕವಾದ ಅಥವಾ ಬಾಹ್ಯದ ಸೌಂದರ್ಯವನ್ನು ಅಥವಾ ಆರೋಗ್ಯ ಒಂದು ಮೂಲಭೂತವಾಗಿರುವಂತಹ ಸೌಂದರ್ಯವನ್ನು ನಿರಾಕರಣೆ ಮಾಡುವುದಕ್ಕೆ ಆಯುರ್ವೇದ ಹೇಳುವುದಿಲ್ಲ. ಯಾಕೆಂತ ಹೇಳಿದರೆ ಶರೀರ ಮಾಧ್ಯಮ ಖಲು ಧರ್ಮ ಸಾಧನ ಅಂತ, ಅಂದರೆ ನಾವು ಆಂತರಿಕವಾದ ಸತ್ಯದ ಆ ಮೂಲಭೂತವಾದ ಸೃಷ್ಟಿಗೆ ಕಾರಣವಾದ ಸತ್ಯದ ಸೌಂದರ್ಯವನ್ನು ಕಾಣಬೇಕಾದರೆ ನಾವು ನಮ್ಮ ಆರೋಗ್ಯ ಚೆನ್ನಾಗಿರಬೇಕು, ಶರೀರ ಚೆನ್ನಾಗಿರಬೇಕು, ಇದು ಎಲ್ಲವೂ ಚೆನ್ನಾಗಿದ್ದರೆ ಮಾತ್ರ ದೇಹದಲ್ಲಿ ಇರುವ ಆ ಒಳಗಿನ ಸತ್ಯದ ಸೌಂದರ್ಯಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆಯೋ, ದೇಹಕ್ಕೆ ಕೂಡ ಅದಕ್ಕೆ ಆವಾಸ ಸ್ಥಾನವಾದ ಅದಕ್ಕೆ ಆಶ್ರಯ ಕೊಡುವಂತಹ ದೇಹದ ಸೌಂದರ್ಯಕ್ಕೂ ದೇಹದ ಸುಸ್ಥಿತಿಗೂ ಅಷ್ಟೇ ಪ್ರಾಮುಖ್ಯತೆಯನ್ನು ಆಯುರ್ವೇದ ಕೊಡ್ತದೆ.
1: ಈಗ ಮನೆಯ ಅಂಗಳದಲ್ಲಿ ಅಥವಾ ಮನೆಯಲ್ಲಿ ಇರುವಂತಹ ವಸ್ತುಗಳನ್ನು ಉಪಯೋಗಿಸಿಕೊಂಡು ಸೌಂದರ್ಯವನ್ನು ವರ್ಧಿಸಬಹುದೇ ಅಂತ ಪ್ರಶ್ನೆ.
2: ಖಂಡಿತವಾಗಿ ಈಗ ನಾನು ಬಹಳಷ್ಟು ಮನೆಗಳಲ್ಲಿ ಅಂಗಳದಲ್ಲಿ ಪಾಪಾಯ ಗಿಡ ಇರ್ತದೆ, ಪಾಪಾಯ ಹಣ್ಣು ಇರ್ತದೆ, ಆ ಪಾಪಾಯ ಹಣ್ಣನ್ನು ಅದು ಸೇವಿಸುವುದಕ್ಕೆ ಕೂಡ ಯೋಗ್ಯವಾದ ಸಂಗತಿ ಅಂತ ಕೆಲವರು ಪರಿಗಣಿಸ್ತಾ ಇಲ್ಲ. ಅದರಷ್ಟಕ್ಕೆ ಅದು ಕಾಗೆ ತಿಂದು ಹೀಗೆ ಹಾಳಾಗಿ ಹೋಗುವಂತಹ ಸಂದರ್ಭಗಳನ್ನು ನಾನು ಕಣ್ಣಾರೆ ಕಂಡಿದ್ದೇನೆ. ಆ ಪಾಪಾಯ ಹಣ್ಣನ್ನು ಆಂತರಿಕವಾಗಿ ಸೇವಿಸುವುದಲ್ಲದೆ ಅದು ಚರ್ಮಕ್ಕೆ ಅದರ ಹೇಳಿದಂತಹ ಕ್ರಮದಲ್ಲಿ ಅಪ್ಲೈ ಮಾಡಿದಾಗ ಆಗ ಅದು ಚರ್ಮದ ಸೌಂದರ್ಯಕ್ಕೆ, ಚರ್ಮದ ಕಾಂತಿವರ್ಧನೆಗೆ ಕಾರಣ ಆಗ್ತದೆ. ಅದು ಹೇಗೆ ಅಂತ ಹೇಳಿದರೆ, ಪಾಪಾಯಿ ಹಣ್ಣಿನ ಒಂದು ಎರಡು ತುಂಡುಗಳು ಬೇಕು, ಮತ್ತು ಒಂದು ಚಮಚ ಅಥವಾ ಎರಡು ಚಮಚ ಕಡಲೆ ಹಿಟ್ಟು, ಇದನ್ನು ಗ್ರೈಂಡರ್ನಲ್ಲಿ ಹಾಕಿ ಪೇಸ್ಟ್ ಅನ್ನಾಗಿ ಮಾಡಿದ ನಂತರ ಅದಕ್ಕೆ ಈ ಕಡಲೆ ಹಿಟ್ಟನ್ನು ಸೇರಿಸುವಂಥದ್ದು. ನಂತರ ಚೆನ್ನಾಗಿ ಒಳ್ಳೆಯ ಪೇಸ್ಟ್ ರೂಪಕ್ಕೆ ಬಂದ ನಂತರ ಅದನ್ನು ಮುಖದ ಭಾಗದ ಚರ್ಮಕ್ಕೆ ಹಚ್ಚಿ ಒಂದು 20 ನಿಮಿಷ ಬಿಟ್ಟು ಅನಂತರ ತೊಳೆಯುವಂಥದ್ದು. ಇದು ಖಂಡಿತವಾಗಿ ಪ್ರಾಯೋಗಿಕವಾಗಿ ಯಾರಿದ್ದರೂ ಮಾಡ್ತಾ ಇದ್ದಾರೋ ಅವರಿಗೆ ಅದು ಅನುಭವಕ್ಕೆ ಬಂದಂತಹ ವಿಷಯ, ಮತ್ತು ಯಾರು ಮಾಡಿಲ್ಲವೋ ಅವರಿಗೆ ಅದು ಸಂಶೋಧನೆಯಿಂದ ಆಧಾರದಿಂದ ಇನ್ನು ಮಾಡಬೇಕಾದ ಸಂಗತಿ ಅಂತೇಳಿ ಪ್ರೇರಣೆಯನ್ನು ಕೊಡ್ತದೆ.
1: ತಿನ್ನುವುದಕ್ಕೆ ಮಾತ್ರ ಅಲ್ಲ, ಅದು ಬಾಹ್ಯ ಸೌಂದರ್ಯಕ್ಕೂ ಕೂಡ
2: ಖಂಡಿತವಾಗಿ, ಅದು ಹೊರಗಿನಿಂದ ಹಚ್ಚಿದಾಗ ಕೂಡ ಅದು ಚರ್ಮದ ಸೌಂದರ್ಯಕ್ಕೆ ಕಾರಣ ಆಗ್ತದೆ ಅಂತ.
1: ಇನ್ನೊಂದು ವಿಚಾರ, ಮನೆಯಲ್ಲಿರುವಂತಹ ಅಡುಗೆ ಕೋಣೆ, ಬಹುಶಃ ಅಡುಗೆ ಕೋಣೆ ಎನ್ನುವಂತಹದ್ದು ಒಂದು ರೀತಿಯ ಔಷಧೀಯ ಭಂಡಾರ ಅಂತಲೇ ಹೇಳಬೇಕು. ಈ ಅಡುಗೆ ಕೋಣೆಯಲ್ಲಿ ಲಭ್ಯ ಇರುವಂತಹ ವಸ್ತುಗಳನ್ನು ಉಪಯೋಗಿಸಿಕೊಂಡು ಯಾವ ರೀತಿ ಸೌಂದರ್ಯ ವರ್ಧಕವಾಗಿ ಬಳಕೆ ಮಾಡಬಹುದು ಅಂತ.
2: ಖಂಡಿತವಾಗಿ ಇನ್ನೊಂದು ಮಾತು ಕೂಡ ಇದೆ, ಅಂದ್ರೆ ಮನುಷ್ಯನ ಆರೋಗ್ಯ ಅಡುಗೆ ಕೋಣೆಯಲ್ಲಿದೆ ಅಂತ. ಅದೇ ರೀತಿ ಇದನ್ನು ಕೂಡ ಹೇಳಬಹುದು, ನಮ್ಮ ಸೌಂದರ್ಯ ಅಡುಗೆ ಕೋಣೆಯಲ್ಲಿದೆ ಅಂತ. ಅಂದ್ರೆ ನಾವು ಸೇವನೆ ಮಾಡುವಂತಹ ಆಹಾರ, ಅಲ್ಲಿ ಕೆಲವೊಂದು ವಸ್ತುಗಳು ಹೊರಗಿನಿಂದ ಅಪ್ಲಿಕೇಶನ್ ಮಾಡಿದಾಗ ನಮ್ಮ ಚರ್ಮದ ಆರೋಗ್ಯಕ್ಕೆ ಅಥವಾ ಆಕರ್ಷಣೆಗೆ ಕಾರಣವಾಗ್ತದೆ ಅಂತ ಹೇಳುವಂತ ಅಂಶ ಇಲ್ಲಿ ನಾವು ಅಡುಗೆ ಕೋಣೆಯಲ್ಲಿ ಅರಸಿನ ಅಂತೂ ಖಂಡಿತ ಎಲ್ಲರ ಮನೆಯಲ್ಲೂ ಇದೆ. ಇನ್ನೊಂದು ಜೇನು ಮತ್ತು ಹಾಲು. ಈ ಮೂರು ಸಂಗತಿಗಳನ್ನು ಉಪಯೋಗಿಸಿ ನಾವು ಲೇಪನ ಮಾಡುವುದರ ಮೂಲಕ ಸೌಂದರ್ಯವನ್ನು ಹೆಚ್ಚಿಸಿಕೊಳ್ಳಬಹುದು. ಅದು ಹೇಗೆ ಅಂತ ಕೇಳಿದರೆ, ಇದಕ್ಕೆ ಬೇಕಾದ ಸಾಮಗ್ರಿಗಳು ಇಷ್ಟು: ಒಂದು ಅರಸಿನ ಒಂದು ಚಮಚ, ಜೇನು ಒಂದು ಚಮಚ, ಹಾಲು ಎರಡು ಚಮಚ. ಇದು ಮೂರನ್ನು ಕೂಡ ಒಂದು ಬೌಲ್ನಲ್ಲಿ ಹಾಕಿ ಚೆನ್ನಾಗಿ ಅದನ್ನು ತಿರುಗಿಸಿ ಪೇಸ್ಟ್ ಮಾಡಬೇಕು. ನಂತರ ಅದನ್ನು ಸಂಪೂರ್ಣ ಮುಖದ ಭಾಗಗಳಿಗೆ ಹಚ್ಚಿ ಒಂದು 20 ನಿಮಿಷ ಬಿಟ್ಟು ಆಮೇಲೆ ತೊಳಿಬೇಕು. ಇದನ್ನು ಪ್ರತಿನಿತ್ಯ ಮಾಡಬೇಕು. ನಮ್ಮಲ್ಲಿ ಎಷ್ಟೋ ಸಲ ಅಂದರೆ ಸರಳವಾದ ಸಾಧನಗಳೇ ಅಸಡ್ಡೆಗೆ ಕಾರಣವಾಗಿರ್ತದೆ ಅಂತ. ನಾವು ಜಟಿಲವಾದ ಸಂಗತಿಗಳಿಗೆ ಹೋಗ್ತೇವೆ, ಆದರೆ ಸರಳವಾದ ಸಂಗತಿಗಳು ತುಂಬಾ ಪ್ರಯೋಜನ ಆಗಿರ್ತದೆ, ಆದರೆ ಅದನ್ನು ನಾವು ಅಸಡ್ಡೆ ಮಾಡ್ತೇವೆ. ಈ ರೀತಿ ಮಾಡಿ ನೋಡಿದಾಗ ಅದು ಅನುಭವಕ್ಕೆ ಬರ್ತದೆ.
1: ಅರಿಶಿನ, ಹಾಲು ಮತ್ತು ಜೇನು, ಇದಲ್ಲದೆ ಮೊಸರನ್ನು ಕೂಡ ಬಳಕೆ ಮಾಡುವುದಿದೆಯಾ?
2: ಕೆಲವು ಸಲ ಮೊಸರನ್ನು ಕೂಡ ಬಳಕೆ ಮಾಡಬಹುದು, ಆದರೆ ತುಂಬಾ ಜಿಡ್ಡು ಚರ್ಮ, ಮುಖದಲ್ಲಿ ಆಯಿಲಿ ಸ್ಕಿನ್ ಅಂತ ಹೇಳ್ತೇವೆ, ಆಗ ಅವರು ಮೊಸರನ್ನು ಬಳಕೆ ಮಾಡುವುದನ್ನು ಅವಾಯ್ಡ್ ಮಾಡಬೇಕು. ಇಲ್ಲದಿದ್ರೆ ಬೇರೆ ಶುಷ್ಕ ಚರ್ಮ ಇರುವವರಲ್ಲಿ ಮೊಸರನ್ನು ಬಳಕೆ ಮಾಡಬಹುದು.
1: ಬಹುಶಃ ಅರಿಶಿನದ ಬಗ್ಗೆ ಮಾತನಾಡಬೇಕಿದ್ರೆ ಅದನ್ನ ಒಂದು ರೋಮ ನಿರೋಧಕವಾಗಿಯೂ ಕೂಡ ಬಳಕೆ ಮಾಡ್ತಾರೆ.
2: ರೋಗ ನಿರೋಧಕವಾಗಿ ಅದು ಅದ್ಭುತ ಪರಿಣಾಮ ಇದೆ. ಅದರ ಕರ್ಕ್ಯುಮಿನ್ ಅಂತ ಹೇಳುವಂತಹ ಒಂದು ಅಂಶ ಇದಿಲ್ಲ, ಅದು ಅದ್ಭುತವಾದ ಒಂದು ಪವಾಡ ಸದೃಶ ದ್ರವ್ಯ.
1: ಹಾಗೆಯೇ ಮನೆಯಲ್ಲಿ ಬಳಕೆಯಾಗುವಂತಹ ಹೂ, ಸಾಮಾನ್ಯವಾಗಿ ಅರ್ಚನೆಗೆ ಬಳಸುವಂತಹದ್ದು, ಅದನ್ನು ಕೂಡ ಸೌಂದರ್ಯವರ್ಧಕವಾಗಿ ಬಳಕೆ ಮಾಡುವುದಕ್ಕೆ ಸಾಧ್ಯ ಆಗ್ತದ ಅಂತ?
2: ಖಂಡಿತವಾಗಿ. ಈಗ ನಾವು ಮನೆಯಂಗಳದಲ್ಲಿ ಎಲ್ಲರ ಮನೆಯಲ್ಲಿ ದಾಸವಾಳ ಅಂತೂ ಇದೆ, ಕೆಂಪು ದಾಸವಾಳ, ಬಿಳಿ ದಾಸವಾಳ ಇದೆ. ಈಗ ನಾವು ಸೌಂದರ್ಯ ಅಂತ ಹೇಳಿದ ಕೂಡಲೇ ಚರ್ಮ, ಕೂದಲು ಮತ್ತು ಕಣ್ಣು, ಈ ಮೂರು ಸಂಗತಿಗಳು ಬಂದೇ ಬರ್ತದೆ. ಅದರ ಜೊತೆಗೆ ಮೈಕಟ್ಟು, ದೇಹದ ಸ್ಥೂಲತೆಯೋ ಕೃಶತೆಯೋ ಅದರ ಪ್ರಧಾನ ಪಾತ್ರ ಇದೆ. ಇಲ್ಲಿ ನಾವು ಈ ದಾಸವಾಳ ಇದನ್ನು ಪೇಸ್ಟಿನ ರೂಪದಲ್ಲಿ ಮಾಡಿ ಅದನ್ನು ತಲೆಯ ಕೂದಲಿಗೆ ಹಚ್ಚಿಕೊಳ್ಳುವುದರಿಂದ ಕೂದಲಿನ ಒಂದು ಆರೋಗ್ಯಕ್ಕೆ ಕಾರಣ ಆಗ್ತದೆ, ಅದರ ಆರೈಕೆಗೆ ಇದು ಸಹಕಾರಿಯಾಗ್ತದೆ. ಅಷ್ಟೇ ಅಲ್ಲ, ನಾನು ಹೂ ಅಂತ ಹೇಳಿದಾಗ ನಮ್ಮ ಆಯುರ್ವೇದದಲ್ಲಿ ಮೊದಲ ಯಾದಿಯಲ್ಲಿ ಸ್ಥಾನದಲ್ಲಿ ನಿಲ್ಲುವಂತಹ ಒಂದು ಹೂ ಇದೆ, ಅದಕ್ಕೆ ಕುಂಕುಮ ಅಂತ ಹೆಸರು. ಆ ಗಿಡದ ಕ್ರೋಕಸ್ ಸಟೈವಸ್ ಅಂತ ಅದರ ಸಸ್ಯಶಾಸ್ತ್ರೀಯ ಹೆಸರು. ಆ ಗಿಡದ ಹೂವಿನ ಕೇಶರಗಳು ಕುಂಕುಮ ಕೇಶರ ಅಂತ ಆಯುರ್ವೇದದಲ್ಲಿ ಅತ್ಯಂತ ಪ್ರಸಿದ್ಧವಾದ ಒಂದು ದ್ರವ್ಯ. ಅದು ಸೌಂದರ್ಯದ ವಿಷಯಕ್ಕೆ ಪ್ರಸಿದ್ಧವಾದ ದ್ರವ್ಯ. ಎಷ್ಟು ಮಟ್ಟಿಗೆ ಅಂತ ಹೇಳಿದರೆ, ಈ ಕುಂಕುಮ ಕೇಶರವನ್ನು ಆಂತರಿಕವಾಗಿ ಸೇವನೆ ಮಾಡುವುದರಿಂದಲೂ ಸೌಂದರ್ಯ ಉಳಿದುಕೊಳ್ತದೆ ಎನ್ನುವ ಒಂದು ಸಂಗತಿ ಇದೆ. ಇದು ಬಹಳ ಪ್ರಾಚೀನ ಕಾಲದಿಂದ, ಇವತ್ತು ನಿನ್ನೆಯಿಂದ ಅಲ್ಲ, ಅದನ್ನು ಬಳಕೆ ಮಾಡ್ತಾ ಇದ್ದಾರೆ ಸೌಂದರ್ಯದ ಕಾರಣಕ್ಕೆ. ಅಷ್ಟೇ ಅಲ್ಲ, ಅದನ್ನು ಆಂತರಿಕವಾಗಿ ಸೇವನೆ ಮಾಡುವುದು ಅಲ್ಲದೆ ಅದನ್ನು ಹೊರಗಿನಿಂದ ಮುಖದ ವಿಶೇಷವಾಗಿ ಕಾಣುವುದಕ್ಕೆ, ಅಂದ್ರೆ ಮುಖ ಹೇಗೆ ಕಾಣ್ತದೆ ಅಂತ ಹೇಳುವುದರ ಮೇಲೆ ಸೌಂದರ್ಯ. ಆದ ಕಾರಣ ಮುಖದ ಸೌಂದರ್ಯ ವರ್ಧನೆಗೆ ಈ ಕುಂಕುಮ ಕೇಶರ ಅಂತ ಸಿಗ್ತದೆ ಮಾರುಕಟ್ಟೆಯಲ್ಲಿ, ಆಯುರ್ವೇದದ ಅಂಗಡಿಗಳಲ್ಲಿ ಸಿಗ್ತದೆ. ಈ ಕುಂಕುಮ ಕೇಶರದ ಒಂದು 2-3 ಎಳೆಗಳು, ಅದು ಮತ್ತೆ 1 ಚಮಚ ಹಾಲು. ಈ ಎಳೆಗಳನ್ನು, ಕುಂಕುಮ ಕೇಶರದ ಎಳೆಗಳನ್ನು 1-2 ಚಮಚ ಹಾಲಿನಲ್ಲಿ 1/2 ಗಂಟೆ ನೆನೆಸಿ ಹಾಕಬೇಕು. ಹಾಕಿದ ನಂತರ ಆ ಹಾಲು 1/2 ಗಂಟೆಯಲ್ಲಿ ಹಳದಿ ಬಣ್ಣಕ್ಕೆ ತಿರುಗುತ್ತದೆ. ನಂತರ ಅದನ್ನೇ 2-3 ಸಲ ತಿರುವಿ ಸಂಪೂರ್ಣ ಮುಖದ ಚರ್ಮದ ಭಾಗಕ್ಕೆ ಹಚ್ಚಿದರೆ ಆಗ ಅದು ಚರ್ಮದ ಕಾಂತಿ ವರ್ಧನೆಗೆ ಕಾರಣ ಆಗ್ತದೆ. ಮತ್ತೆ ಸ್ವಲ್ಪ ಮಸಾಜ್ ಕೂಡ ಮಾಡಬೇಕು ಅದನ್ನು ಹಚ್ಚಿದ ನಂತರ. ಮಸಾಜ್ ಮಾಡುವಂಥದ್ದು ಹಚ್ಚುವಷ್ಟೇ ಪ್ರಾಮುಖ್ಯವಾದ ಸಂಗತಿ. ಮತ್ತೆ ಇನ್ನೊಂದೇನೆಂದರೆ, ಇಡೀ ರಾತ್ರಿ ಅದನ್ನು ಹಾಗೆಯೇ ಬಿಟ್ಟು ಮಾರನೆಯ ದಿನ ಬೆಳಿಗ್ಗೆ ಅದನ್ನು ನೀರಿನಿಂದ ತೊಳೆದ್ರೆ ಬಹಳ ಒಳ್ಳೆಯದು. ಮತ್ತೆ ಇದನ್ನು ದಿನನಿತ್ಯ ಮಾಡಬಹುದು, ಮಾಡಬೇಕು.
1: ಕುಂಕುಮ ಕೇಸರ ಜೊತೆ ಜೊತೆಗೆ ಬಹುಶಃ ಗುಲಾಬಿ ಎಸಳು ಅಥವಾ ಎಲೆ,
2: ರೋಸ್ ವಾಟರ್ ಅನ್ನು ಬಳಕೆ ಮಾಡಬಹುದು. ರೋಸ್ ವಾಟರ್ ಸಾಮಾನ್ಯವಾಗಿ ಹೆಚ್ಚಿನ ಎಲ್ಲ ಸೌಂದರ್ಯ ವರ್ಧಕಗಳ ಜೊತೆಗೆ ರೋಸ್ ವಾಟರ್ ಅನ್ನು ಬಳಕೆ ಮಾಡಿದಾಗ, ಯಾಕೆಂದ್ರೆ ಅದಕ್ಕೆ ಕೂಲಿಂಗ್ ಇಫೆಕ್ಟ್ ಇದೆ, ಆ ಶೀತಲ ಗುಣ ಅಂದ್ರೆ ಅದು ಚರ್ಮದ ಒಂದು ಸುಸ್ಥಿತಿಗೆ ಕಾರಣ ಆಗ್ತದೆ. ಚರ್ಮವನ್ನು ಒಣ ಆಗುವಿಕೆಯನ್ನು ಶುಷ್ಕವಾಗುವುದನ್ನು ಅದು ತಪ್ಪಿಸ್ತದೆ, ಆ ಶೀತಲ ಗುಣ.
1: ಇನ್ನೊಂದು ವಿಚಾರ, ಈ ಲೋಳೆ ಸರಕ್ಕೆ ಸಂಬಂಧಪಟ್ಟಂತಹದ್ದು ಬಹುಶಃ ಕಾಂತಿವರ್ಧಕವಾಗಿ ಅದರ ಬಳಕೆ ಆಗ್ತದೆ.
2: ಖಂಡಿತವಾಗಿ, ಲೋಳೆಸರ ಎನ್ನುವಂಥದ್ದು ಅದು ಬಹಳ ಎಲ್ಲರಿಗೂ ಈಗ ಪ್ರಚಲಿತದಲ್ಲಿರುವ ಸಂಗತಿ. ಇದಕ್ಕೆ ಬೇಕಾದ ಸಾಮಗ್ರಿ ಏನಂದ್ರೆ 1 ಚಮಚ ಲೋಳೆಸರ, ಅಂದ್ರೆ ಅದರ ಪಲ್ಪ್, ಅದರ ಒಳಗಿನ ಜೆಲ್ಲಿ ತರದ ಭಾಗ, ಮತ್ತು 1/2 ಚಮಚ ಸೌತೆ ರಸ. ಇದು ಎರಡನ್ನು ಕಾಂಬಿನೇಷನ್ ಮಾಡಿ ಸೇರಿಸಿ ಮಿಕ್ಸ್ ಮಾಡಿ ಅದನ್ನೊಂದು ಪೇಸ್ಟ್ ರೂಪದಲ್ಲಿ ಮಾಡಿ ಮುಖಕ್ಕೆ ಹಚ್ಚಿ ಮಸಾಜ್ ಮಾಡಿದರೆ ಆಗ ಮುಖದ ಚರ್ಮದ ಕಾಂತಿವರ್ಧನೆ ಆಗ್ತದೆ. ಮತ್ತೆ ಚರ್ಮ ಸುಕ್ಕು ಕಟ್ಟುವುದನ್ನು, ಚರ್ಮ ಜೋತು ಬೀಳುವುದನ್ನು ಇದು ತಪ್ಪಿಸ್ತದೆ. ಆ ಮೂಲಕ ನಾವು ವಯಸ್ಸಾದರೂ ಕೂಡ ಕಡಿಮೆ ವಯಸ್ಸಿನವರಾಗಿ ಕಾಣುವಂತಹ ಒಂದು ಒಂದು ವಿಶಿಷ್ಟ ಒಂದು ಸಾಮರ್ಥ್ಯ ಈ ಲೋಳೆಸರದ ಒಂದು ಸತ್ವಕ್ಕೆ ಇದೆ. ಅಷ್ಟೇ ಅಲ್ಲ, ಈ 1/2 ಚಮಚ ಕ್ಯಾರೆಟ್ ಅಥವಾ ಪಪ್ಪಾಯ ಜ್ಯೂಸ್ ಅನ್ನು ಇದಕ್ಕೆ ಸೇರಿಸಿದ್ರೆ ಮತ್ತು ಅದರ ಗುಣ ಇನ್ನೂ ಕೂಡ ಹೆಚ್ಚಿಗೆ ವರ್ಧನೆ ಆಗ್ತದೆ, ಆ ರೀತಿಯಲ್ಲಿ ಬಳಸಬಹುದು. ಇನ್ನೊಂದು ನಾನು ಹೇಳಬೇಕು, ಬಹಳ ಸಿದ್ಧವಾದ ಒಂದು ಔಷಧ ಮಾರುಕಟ್ಟೆಯಲ್ಲಿ ಲಭ್ಯ ಇದೆ ಆಯುರ್ವೇದದಲ್ಲಿ, ಕುಂಕುಮಾದಿ ತೈಲ ಅಂತ ನಾವು ಹೇಳ್ತೇವೆ. ಅದು ಈಗಾಗಲೇ ನಾನು ಹೇಳಿದೆ, ಕುಂಕುಮ ಕೇಸರ ಇದರಿಂದ ತಯಾರು ಮಾಡುವಂಥದ್ದು ಅದಲ್ಲ, ಮತ್ತೂ ಒಂದು 15-20 ಬಗೆಯ ಕಷಾಯದ ರೂಪದಲ್ಲಿ, ಕಲ್ಕದ ಪೇಸ್ಟ್ ರೂಪದಲ್ಲಿ ಕೂಡ ಒಳಗೊಂಡ ದ್ರವ್ಯಗಳು ಇರುವಂತಹ ಒಂದು ಸಿದ್ಧ ದ್ರವ್ಯ ಅದು ಮಾರುಕಟ್ಟೆಯಲ್ಲಿ ಲಭ್ಯ ಇದೆ. ಈ ತೈಲವನ್ನು, ಕುಂಕುಮಾದಿ ತೈಲವನ್ನು ಒಂದು 2-3 ಹನಿ ಕೈಗೆ ಹಾಕ್ಕೊಂಡು ಮುಖಕ್ಕೆ ಹಚ್ಚಿ ಸ್ವಲ್ಪ ಮಸಾಜ್ ಮಾಡಿ ಆಮೇಲೆ ಬಿಸಿನೀರಿನಿಂದ ಸ್ನಾನ ಮಾಡಿಕೊಳ್ಬೇಕು. ಅದು ಅದ್ಭುತವಾದ ಒಂದು ಮುಖದ ಪರಿಣಾಮವನ್ನು, ಇಂಪ್ಯಾಕ್ಟ್ ಅನ್ನು ಹೆಚ್ಚು ಮಾಡುತ್ತದೆ.
1: ಲೋಳೆ ಸರವನ್ನು ಬಹುಶಃ ಮುಖದ ಸೌಂದರ್ಯ ಹೆಚ್ಚಿಸುವುದರ ಜೊತೆಗೆ ತಲೆಗೂದಲಿಗೂ ಕೂಡ ಪೂರಕವಾಗಿ ಅದನ್ನು ಬಳಕೆ ಮಾಡ್ತಾರೆ.
2: ಖಂಡಿತವಾಗಿ.
1: ಒಂದು ವಿಚಾರ, ಚಂದನ ಮತ್ತು ರಕ್ತ ಚಂದನ ಇದಕ್ಕೆ ಸಂಬಂಧಪಟ್ಟ ಹಾಗೆ.
2: ಚಂದನ ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಬಹಳ ಒಂದು ಪ್ರಾಮುಖ್ಯತೆ ಪಡೆದಿರುವಂತ ದ್ರವ್ಯ. ನಮಗೆ ಗೊತ್ತಿಲ್ಲದೆ ನಾವು ಗಂಧವನ್ನು ದೇವರ ಪ್ರಸಾದ ರೂಪದಲ್ಲಿ ನಾಮ ಹಾಕುವುದರ ಮೂಲಕ ನಾವು ಬಳಸಿಕೊಳ್ತೇವೆ. ಅದರ ಮೂಲಭೂತವಾದ ಒಂದು ಆರೋಗ್ಯದ ಉದ್ದೇಶ ಖಂಡಿತವಾಗಿ ಅದರಲ್ಲಿ ಇದೆ. ನಮಗೆ ಗೊತ್ತಿಲ್ಲದೆ ನಾವು ಅದನ್ನು ಬಳಸ್ತಾ ಇದ್ದೇವೆ, ಆದರೆ ಅದರ ಆರೋಗ್ಯ ಉಂಟಾಗ್ತದೆ ನಮಗೆ ಗೊತ್ತಿರುವುದಿಲ್ಲ. ನಾವು ಅದರ ಬೇರೆ ರೀತಿಯಲ್ಲಿ ಬಳಸ್ತೇವೆ. ಈ ಚಂದನದ ಪರಿಣಾಮ ಏನಂದ್ರೆ ಮೊಡವೆಗಳನ್ನು ಅದು ನಿವಾರಿಸುವಂತ, ಮುಖದಲ್ಲಿ ಕಾಣಿಸುವಂತ ಮೊಡವೆಗಳು ಕಾಣಿಸಿಕೊಂಡ್ರೆ ಅದು ಸೌಂದರ್ಯಕ್ಕೆ ಒಂದು ಕಪ್ಪು ಚುಕ್ಕೆ ಇಟ್ಟಾಗೆ. ಆದ ಕಾರಣ ಆ ಮೊಡವೆಗಳು, ಆದರೆ ಇದನ್ನು ಯಾವ ರೀತಿ ಬಳಸಬೇಕು, ಇದನ್ನು ಒಂದು ರೀತಿಯ ಲೋಷನ್ ಅಥವಾ ಪೇಸ್ಟ್ ರೂಪದಲ್ಲಿ ಬಳಸಬಹುದು. ಬೇಕಾದ ಸಾಮಗ್ರಿಗಳು: ಬಾದಾಮಿ ಎಣ್ಣೆ 2 ಚಮಚ, ತೆಂಗಿನೆಣ್ಣೆ 2 ಚಮಚ, ಚಂದನದ ಚೂರ್ಣ ಅಥವಾ ಹುಡಿ ಇದು ಒಂದು 5 ಸ್ಪೂನ್. ಇದು ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಪೇಸ್ಟ್ ರೂಪಕ್ಕೆ ತಂದು ಮುಖದ ಭಾಗಕ್ಕೆ ಹೆಚ್ಚಿದರೆ ಇದು ವಯಸ್ಸಾಗುವಿಕೆಯನ್ನು ತಡೆಗಟ್ಟುತ್ತದೆ, ಚರ್ಮ ಸುಕ್ಕುಗಟ್ಟುವುದನ್ನು ತಡೆಗಟ್ಟುತ್ತದೆ.
1: ರಕ್ತ ಚಂದನ ಕೂಡ ಬಳಕೆ ಮಾಡಬಹುದು?
2: ಖಂಡಿತವಾಗಿ ಬಳಕೆ ಮಾಡಬಹುದು.
1: ಮನೆಯಲ್ಲಿ ಇರುವಂತಹ ಇನ್ನೊಂದು ಬಹುಶಃ ಅತ್ಯಂತ ಪವಿತ್ರ ಗಿಡ ಅಂತ ಅಂದ್ರೆ ತುಳಸಿ ಗಿಡ, ಇದರ ಉಪಯೋಗ ಹೇಗೆ?
2: ಸಾಧಾರಣ ತುಳಸಿ ಎಲೆಗಳನ್ನು ಮತ್ತು ಕಹಿಬೇವಿನ ಎಲೆಗಳನ್ನು ಸೇರಿಸಿ ಅದನ್ನು ಚೆನ್ನಾಗಿ ಒಂದು ಪೇಸ್ಟ್ ರೂಪಕ್ಕೆ ತಂದ ನಂತರ ಅದನ್ನು ಹಚ್ಚಿದರೆ, ಇವನ್ ನಾವು ಸೌಂದರ್ಯ ಅಂತಲ್ಲ, ಅದಕ್ಕೆ ಸೂಕ್ಷ್ಮಾಣು ನಾಶಕ ಗುಣ ಇದೆ, ಆಂಟಿ ವೈರಲ್, ಆಂಟಿ ಬ್ಯಾಕ್ಟೀರಿಯಲ್, ಮತ್ತೆ ಎನ್ಹ್ಯಾನ್ಸಸ್ ದ ಇಮ್ಯೂನ್ ಸಿಸ್ಟಮ್. ಇದನ್ನು ನಾವು ಆಂತರಿಕವಾಗಿ ತಕೊಂಡ್ರೆ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ, ಮತ್ತೆ ಚರ್ಮದ ಈ ಒಂದು ಸಾಮರ್ಥ್ಯ ಅಂದ್ರೆ ಗಡಸುತನ ಅದು ಇನ್ನು ಹೆಚ್ಚಾಗ್ತದೆ, ಆದ ಕಾರಣ ಸುಕ್ಕುಗಟ್ಟುವುದನ್ನು ತಡೆಗಟ್ಟುತ್ತದೆ. ಸಾಮಗ್ರಿಗಳು ಯಾವುದು ಅಂತ ಹೇಳಿದ್ರೆ, ಬೇವಿನ ಎಲೆ 1-10, ಮತ್ತೆ ತುಳಸಿ ಎಲೆ 10 ಅಷ್ಟೇ ಅಲ್ಲ, 1-2 ಸ್ಪೂನ್ ರೋಸ್ ವಾಟರ್, ನೀವೀಗಾಗಲೇ ಹೇಳಿದ್ರೆ ಗುಲಾಬಿ ಜಲ, ಇದು 3 ಚೆನ್ನಾಗಿ ಒಂದು ಪೇಸ್ಟ್ ಮಾಡಿ ಮಿಕ್ಸ್ ಮಾಡಬೇಕು. ನಂತರ ಮುಖಕ್ಕೆ ಹಚ್ಚಿ 1-30 ನಿಮಿಷ ಬಿಟ್ಟು ನಂತರ ತಣ್ಣೀರಿನಿಂದ ಅದನ್ನು ತೊಳಿಬೇಕು. ಈ ರೀತಿ ವಾರದ ದಿನನಿತ್ಯ ಮಾಡಲೇಬೇಕು ಅಂತಿಲ್ಲ, ವಾರದಲ್ಲಿ 3 ಮಾಡಿದರೂ ಕೂಡ ಅದು ಮುಖದ ಕಾಂತಿಯನ್ನು ಹೆಚ್ಚಿಸುತ್ತದೆ, ಚರ್ಮದ ಆರೋಗ್ಯವನ್ನು ಕಾಪಾಡುತ್ತದೆ. ಅಷ್ಟೇ ಅಲ್ಲ, ನಾವಿನ್ನು ಜೇನು ನಮ್ಮ ಮನೆಯಲ್ಲಿ ಇದೆ, ಜೇನನ್ನು ಬಿಟ್ಟರೆ ಅದು ನಾವೊಂದು ಸೌಂದರ್ಯದ ವಿಷಯದಲ್ಲಿ ಜೇನಿಗೆ ಒಂದು ಅಪಚಾರ ಮಾಡಿದಾಗೆ, ಈ ಜೇನು ಮತ್ತು ನಿಂಬೆಯ ರಸ ಇದು 2 ಸೇರಿಸಿ ಮುಖಕ್ಕೆ ಹಚ್ಚಿಕೊಳ್ಳುವುದರಿಂದ 2 ಸ್ಪೂನ್ ನಿಂಬೆ ರಸ ಮತ್ತು 1 ಸ್ಪೂನ್ ಜೇನು, ಇದು 2 ಚೆನ್ನಾಗಿ ಮಿಕ್ಸ್ ಮಾಡಿ ಮುಖಕ್ಕೆ ಹಚ್ಚಿ 1-30 ನಿಮಿಷ ಬಿಟ್ಟು ಅದನ್ನು ತೊಳಿಬೇಕು. ಇದರಿಂದ ಚರ್ಮದ ಕಾಂತಿ ಹೆಚ್ಚಾಗ್ತದೆ, ಮತ್ತು ಅಷ್ಟೇ ಅಲ್ಲದೆ ಈ ಕಪ್ಪು ಕಲೆ ಇದೆ ಅಲ್ಲ ಮುಖದ ಮೇಲೆ, ಕಪ್ಪು ಕಲೆ ಬರುವಂತದ್ದು, ಆ ಕಪ್ಪು ಕಲೆಗೆ ಕೂಡ ಇದು ಒಂದು ಉತ್ತಮ ಪರಿಹಾರವಾಗಿ ಕಾಣಿಸಿಕೊಳ್ತದೆ. ಅಷ್ಟೇ ಅಲ್ಲ, ಎಷ್ಟಿ ಮಧು ಜ್ಯೇಷ್ಠ ಮಧು ಅಂತ ನಾವು ಹೇಳ್ತೇವೆ, ಕೆಲವರ ಮನೆಯಲ್ಲಿ ನಾವು ಅದನ್ನು ಇಟ್ಕೊಳ್ತೇವೆ, ಜ್ಯೇಷ್ಠ ಮಧುವಿನ ಚೂರ್ಣ ಮತ್ತು ನಿಂಬೆ ರಸ ಮಿಕ್ಸ್ ಮಾಡುವಂಥದ್ದು, 2 ಸ್ಪೂನ್ ಜ್ಯೇಷ್ಠ ಮಧು ಚೂರ್ಣ, 3 ಸ್ಪೂನ್ ನಿಂಬೆ ರಸ ಮಿಕ್ಸ್ ಮಾಡಿ ಪೇಸ್ಟ್ ಮಾಡಿ ಮುಖಕ್ಕೆ ಹಚ್ಚಿಕೊಳ್ಳುವುದರಿಂದಲೂ ಅದು ಸೌಂದರ್ಯದ ವರ್ಧನೆಗೆ ಕಾರಣ ಆಗ್ತದೆ, ದಿನನಿತ್ಯ ಮಾಡಬಹುದು.
1: ಬಹುಶಃ ಇಲ್ಲಿ ಇನ್ನೊಂದು ವಿಚಾರವನ್ನು ನಾವು ಪ್ರಸ್ತಾಪ ಮಾಡಬಹುದು ಅಂತ ಕಾಣುತ್ತದೆ, ಸೌತೆಕಾಯಿಯನ್ನು ಕೂಡ ಸೌಂದರ್ಯವರ್ಧಕವಾಗಿ ಬಳಕೆ ಮಾಡ್ತಾರೆ.
2: ನಾವು ಈಗ ಸೌತೆಯನ್ನು ಒಂದು ರೌಂಡ್
1: ರೂಪದಲ್ಲಿ
2: ದುಂಡಗಾಗಿ ಪೀಸ್ ಮಾಡಿ ಅದನ್ನು ಕಣ್ಣಿನ ಮೇಲೆ ಇಟ್ಟುಕೊಳ್ಳುವುದರ ಮೂಲಕ ಕಣ್ಣಿನ ಸುತ್ತಲಿನ ಕಪ್ಪು ವರ್ತುಲಗಳನ್ನು ಅದು ನಿವಾರಿಸುತ್ತದೆ ಎನ್ನುವಂತಹ ಒಂದು ಪ್ರಸಿದ್ಧ ಅಂಶ, ಮತ್ತೆ ಇದು ಬಹಳ ಜನರಿಗೆ ವೈದ್ಯಕೀಯ ಕ್ಷೇತ್ರದ ಸಂಪರ್ಕ ಇಲ್ಲದವರಿಗೂ ಎಲ್ಲರಿಗೂ ಬಹಳ ಗೊತ್ತಿರುವಂತಹ ವಿಚಾರ, ಮತ್ತೆ ಎಲ್ಲರೂ ಬಹಳ ಸರಳವಾಗಿ ಅದನ್ನು ಮಾಡುವುದ ಕಾರಣ ಎಲ್ಲರೂ ಹೆಚ್ಚಾಗಿ ಮಾಡ್ತಾ ಇರುವಂತಹ ವಿಚಾರ.
1: ಹೆಚ್ಚಿನ ಜನರು ಅವರಿಗೆ ಆಯ್ಕೆ ಇಲ್ಲದೆ ಇರುವಂತಹದ್ದು ವಯಸ್ಸಾಗುವಂತಹದ್ದು
2: ಖಂಡಿತ,
1: ಬಹುಶಃ ಈ ಸಂದರ್ಭದಲ್ಲಿ ಮುಖ ಸುಕ್ಕುಗಟ್ಟುವಂತಹದ್ದು ಅಥವಾ ಚರ್ಮ ಸುಕ್ಕುಗಟ್ಟುವಂತಹದ್ದು ಒಂದು ಸಮಸ್ಯೆ. ಇದನ್ನ ನಿವಾರಣೆಗಾಗಿ ಆಯುರ್ವೇದದಲ್ಲಿ ಯಾವ ರೀತಿಯ ಒಂದು ಪರಿಹಾರ ಇದೆ?
2: ಇದು ಬಹಳ, ಈ ವಯಸ್ಸಾಗುವಿಕೆ ಎನ್ನುವಂಥದ್ದು ಒಂದು ಬಹಳ ನಿಗೂಢವಾದ ಸಂಗತಿ, ಆದರೆ ಪರಿಹಾರ ಇಲ್ಲದ ಒಂದು ಸಂಗತಿ. ಆದರೆ ಒಂದು ಬಹಳ ವಿಶಿಷ್ಟವಾದ ಒಂದು ಪ್ರಕೃತಿ ಒಂದು ಕೊಡುಗೆ ನೀಡಿದೆ ಏನಂತ ಹೇಳಿದ್ರೆ, ಒಬ್ಬನ ಹುಟ್ಟಿನಿಂದ ಬರುವಂತಹ ವಯಸ್ಸು ಅವನ ನಿಜವಾದ ದೈಹಿಕವಾದ ಶರೀರ ಕ್ರಿಯಾತ್ಮಕ ವಯಸ್ಸು ಆಗಿರಬೇಕಾಗಿಲ್ಲ. ಒಬ್ಬನಿಗೆ 50 ಆದರೂ ಕೂಡ ಅವನ ದೇಹದ ಕೋಶಗಳ ವಯಸ್ಸು 35 ಇರಬಹುದು, 70 ಕೂಡ ಅವನ 40. ಇದನ್ನು ಡಾಕ್ಟರ್ ಅಲೆಕ್ಸಿಸ್ ಕರೆಲ್ ಅಂತ ಹೇಳುವ ಅವ್ಯಕ್ತ ಮಾನವ ಮ್ಯಾನ್ ದ ಅನ್ನೋನ್ ಅಂತ ಹೇಳುವ ಒಂದು ಪುಸ್ತಕದಲ್ಲಿ, ಅವನು ವೈದ್ಯ ನೋಬೆಲ್ ಪ್ರಶಸ್ತಿ ವಿಜೇತ ವೈದ್ಯ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾನೆ. ಅಂದ್ರೆ ಈ ನಾವು ವಯಸ್ಸಾಗುವಿಕೆ ನಾವು 70 ವರ್ಷದವರೇ ಆಗಿರಬೇಕು ಎನ್ನುವ ಕಡ್ಡಾಯತೆ ಇಲ್ಲ. 70 ವರ್ಷ ಆಗಿದ್ರು 50 ವರ್ಷ ವಯಸ್ಸನ್ನು ಶರೀರದಲ್ಲಿ ಇಟ್ಟುಕೊಳ್ಳುವಂತಹ ಒಂದು ವರವನ್ನು ನೈಸರ್ಗಿಕ ನಿಸರ್ಗ ಕೆಲವೊಂದು ವಿಷಯಗಳ ಮೂಲಕ ಅದು ಕೊಟ್ಟಿದೆ. ಅದಕ್ಕೆ ನಾವು ಆಂಟಿ ಆಕ್ಸಿಡೆಂಟ್ಸ್ ಅಂತ ಹೇಳ್ತೇವೆ, ಔಷಧೀಯ ಜಾಡಮಾಲಿ ಅಂತ. ಈ ನೀವು ಹೇಳುವಂತ ವಯಸ್ಸಾಗುವಿಕೆ ಸಾಮಾನ್ಯವಾಗಿ ಚರ್ಮ ಸುಕ್ಕು ಬಿದ್ದಾಗ ಅದು ವಯಸ್ಸಾಗುವಿಕೆಯ ಒಂದು ಮುಖ್ಯ ಲಕ್ಷಣ, ಮತ್ತೆ ಅದುವೇ ಅದರ ಒಂದು ಪ್ರಧಾನವಾದ ಪ್ರಕ್ರಿಯೆ. ಚರ್ಮ ಸುಕ್ಕು ಗಟ್ಟಿತ್ತು ಅಂತ ಹೇಳಿ ಆದ್ರೆ ವಯಸ್ಸಾದದ್ದು ಸ್ಪಷ್ಟ ಗೊತ್ತಾಗ್ತದೆ. ಈ ಚರ್ಮ ಸುಕ್ಕು ಗಟ್ಟುವುದಕ್ಕೆ ಯಾವುದು ಕಾರಣ? ಕೊಲಾಜನ್ ಅಂತ ಹೇಳುವಂತಹ ಒಂದು ಪ್ರೋಟೀನು ದೇಹದ ಸಮಗ್ರ ಅಂಗಾಂಗಗಳನ್ನು ಜೊತೆಗೂಡಿಸಿ ನಿರಂತರವಾಗಿ ಸಾಯುವ ತನಕ ಇಟ್ಟಿರುವಂತಹ ಒಂದು ಪ್ರೋಟೀನು ಕೊಲಾಜನ್ ಅಂತ ಹೇಳಿ. ಈ ಕೊಲಾಜನ್ ಉತ್ಪಾದನೆ ನಿರಂತರವಾಗಿ ಹೆಚ್ಚಾಗಿ ಆಗಬೇಕು, ಮತ್ತು ಅದು ಬೇಗನೆ ನಾಶವಾಗಬಾರದು. ಜನರೇಷನ್ ಹೆಚ್ಚಾಗಿ ಆಗಬೇಕು, ಡಿಜನರೇಷನ್ ಬೇಗ ಆಗಬಾರದು. ಆದರೆ ವಯಸ್ಸಾಗುವುದು ಯಾಕೆ ಅಂತ ಹೇಳಿದರೆ, ಈ ಕೊಲಾಜನ್ ಅಂದರೆ ಚರ್ಮದ ಗಡುಸುತನವನ್ನು ಕಾಯ್ದುಕೊಳ್ಳುವಂಥ ಈ ಕೊಲಾಜನ್ ಅಂತ ಹೇಳುವಂಥ ಪ್ರೋಟೀನು ಅದು ಉತ್ಪಾದನೆ ಕಡಿಮೆ ಆಗ್ತದೆ ವಯಸ್ಸಾಗ್ತಾ ಹೋದಾಗೆ. ಅಷ್ಟೇ ಅಲ್ಲ, ಕೆಲವೊಂದು ಪಾರಿಸರಿಕವಾದ ಸಂಗತಿಗಳಿಂದ, ಅದು ಹೊಗೆ ಇರಬಹುದು, ಸ್ಮೋಕಿಂಗ್ ಇರಬಹುದು, ಮತ್ತೆ ಒತ್ತಡ ಇರಬಹುದು ಮಾನಸಿಕ, ಈ ಎಲ್ಲ ಬೇರೆ ಬೇರೆ ಕಾರಣಗಳಿಂದ, ಅಥವಾ ನಮ್ಮ ಆಹಾರದಲ್ಲಿನ ಕೆಲವೊಂದು ತೊಂದರೆಗಳಿರಬಹುದು ಕಾರಣಗಳಿಂದ ಆ ಕೊಲಾಜನ್ನು ಬೇಗನೆ ನಾಶವಾಗ್ತಾ ಹೋಗ್ತದೆ. ಚರ್ಮದಲ್ಲಿ ಹೇಗೆ ಆದಾಗ ಚರ್ಮ ಸುಕ್ಕು ಕಟ್ತದೆ, ಚರ್ಮ ಜೋತು ಬೀಳ್ತದೆ, ನೆರಿಗೆಗಳು ಬೀಳ್ತದೆ. ಆದರೆ ಇದನ್ನು ಹೀಗೆ ಆಗದ ಹಾಗೆ ಮಾಡುವಂತಹ ಕೆಲವೊಂದು ಸಂಗತಿಗಳಿದೆ. ಅದಕ್ಕೆ ವಯಸ್ಸಾಗುವಿಕೆಯನ್ನು ತಡೆಗಟ್ಟುವಂತಹ ಔಷಧೀಯ ಜಾಡಮಾಲಿ ಆಂಟಿ ಆಕ್ಸಿಡೆಂಟ್ ಇರುವಂತಹ ವಿಷಯಗಳು ಅಂತ ಹೇಳಿ ಹೆಸರು. ಆಯುರ್ವೇದದಲ್ಲಿ ಇದನ್ನು ವಯಸ್ಥಾಪನ ದ್ರವ್ಯಗಳು ಅಂತ ಕರೀತಿದ್ದಾರೆ. ವಯಸ್ಥಾಪನ ಅಂತ ಹೇಳೋ ಪಟ್ಟಿಗೆ ಆಂಟಿ ಆಕ್ಸಿಡೆಂಟ್ ಎನ್ನುವ ಶಬ್ದ ಬಳಕೆ ಮಾಡದಿದ್ರು ವಯಸ್ಥಾಪನ ದ್ರವ್ಯಗಳು ಅಂತ ಹೇಳಿ. ಇದರಲ್ಲಿ ಎಲ್ಲ ಡೈರಿ ಉತ್ಪನ್ನಗಳು, ಹಾಲು, ಮೊಸರು, ಮಜ್ಜಿಗೆ, ತುಪ್ಪ, ಈ ರೀತಿ ಅಂದ್ರೆ ಈ ಆಧುನಿಕರ ಪರಿಭಾಷೆಯಲ್ಲಿ ವಿಟಮಿನ್ ಇ, ಅದರಲ್ಲಿ ಹೆಚ್ಚಾಗಿ ವಿಟಮಿನ್ ಇ ಒಳಗೊಂಡಿದೆ. ವಿಟಮಿನ್ ಇ ಅನ್ನುವಂಥದ್ದು ಆಂಟಿ ಆಕ್ಸಿಡೆಂಟ್. ವಿಟಮಿನ್ ಸಿ ಸಾಮಾನ್ಯವಾಗಿ ನಾವು ನೆಲ್ಲಿಕಾಯಿಯಲ್ಲಿ ಹೆಚ್ಚಿದೆ, ಅಥವಾ ಹಣ್ಣು ಹಂಪಲುಗಳಲ್ಲಿ ಹೆಚ್ಚಿದೆ. ವಿಟಮಿನ್ ಸಿ ನಿಂಬೆ ರಸದಲ್ಲಿ ಹೆಚ್ಚಿದೆ. ಇಂತಹ ವಸ್ತುಗಳನ್ನು ಇದು ಔಷಧೀಯ ಜಾಡಮಾಲಿ ಅಂದ್ರೆ ಈ ವಯಸ್ಸಾಗುವಿಕೆಯನ್ನು ತಡೆಗಟ್ಟುವಂತಹ ವಿಷಯಗಳು. ಇದನ್ನು ಹೆಚ್ಚು ಹೆಚ್ಚಾಗಿ ಬಳಕೆ ಮಾಡಬೇಕು. ಸಾಮಾನ್ಯವಾಗಿ ನೆಲ್ಲಿಕಾಯಿ ಬಂದ ಸೀಸನ್ ಅಲ್ಲಿ, ಆದ್ರೆ ಆ ಋತುಮಾನದಲ್ಲಿ ನಾವು ನೆಲ್ಲಿಕಾಯಿಯನ್ನು ತಿನ್ಲಿಕ್ಕೆ ಹೆಚ್ಚು ಆಸಕ್ತಿ ವಹಿಸುವುದಿಲ್ಲ. ಆದರೆ ಅಂತ ಸೀಸನ್ ಬಂದಾಗ ಅದನ್ನು ಹೆಚ್ಚು ಬಳಕೆ ಮಾಡುದು. ಆಮಲಕ್ಕಿ ಅಂದ್ರೆ ನೆಲ್ಲಿಕಾಯಿ ರಸಾಯನ ಅಂತ ಹೇಳಿದ್ದಾರೆ. ಇನ್ನು ಶುಂಠಿ, ತುಳಸಿ, ಅರಸಿನ, ಇದು ಎಲ್ಲ ಇಂಥ ನೈಸರ್ಗಿಕವಾದ ಬಹಳಷ್ಟು ವಸ್ತುಗಳಲ್ಲಿ, ಗಿಡಮೂಲಿಕೆ ಇರ್ಬೋದು, ಹಣ್ಣು ಇರ್ಬೋದು, ತರಕಾರಿ ಇರ್ಬೋದು, ಅದು ಎಲ್ಲದರಲ್ಲಿ ಕೂಡ ಇಂಥ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇರುವ ಔಷಧಗಳು ಇದೆ. ಅದನ್ನು ಹೆಚ್ಚು ಹೆಚ್ಚಾಗಿ ನಾವು ಬಳಕೆ ಮಾಡುವುದರ ಮೂಲಕ ವಯಸ್ಸಾಗುವಿಕೆಯನ್ನು ತಡೆಗಟ್ಟಬಹುದು. ಅಷ್ಟೇ ಅಲ್ಲ, ನಾವು ಈಗ ವಿಟಮಿನ್ B3 ಅಂತ ಹೇಳ್ತೇವೆ, ಅಥವಾ ಲವಣಾಂಶ ಅಂತ ಹೇಳ್ತೇವೆ, ಜಿಂಕ್, ಸತುವಿನ ಅಂಶ, ಕಾಪರ್, ತಾಮ್ರದ ಅಂಶ, ಇದು ಎಲ್ಲ ಅಂಶಗಳು ಕೂಡ ಒಂದಷ್ಟು ಪ್ರಮಾಣದಲ್ಲಿ ನಮ್ಮ ದೇಹಕ್ಕೆ ಹೋಗಬೇಕು. ಅದು ವಿವಿಧ ರೀತಿಯ ಆಹಾರಗಳನ್ನು ಸೇವನೆ ಮಾಡುವುದರ ಮೂಲಕ ಅದು ನಮ್ಮ ದೇಹವನ್ನು ಸೇರ್ತದೆ, ಮತ್ತು ಆ ಮೂಲಕ ವಯಸ್ಸಾಗುವಿಕೆಯನ್ನು ತಡೆಗಟ್ಟುತ್ತದೆ ಅದರ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿಯ ಮೂಲಕ.
1: ಇನ್ನೊಂದು ವಿಚಾರ, ಮುಖ ಎನ್ನುವಂತಹದ್ದು ಮನಸ್ಸಿನ ಕನ್ನಡಿ ಅಂತ ಹೇಳ್ತೀವಿ. ಮನಸ್ಸಿನ ಒಂದು ಸ್ಥಿತಿಗೂ ಈ ಮುಖದ ಸೌಂದರ್ಯಕ್ಕೂ ಯಾವ ರೀತಿಯ ಒಂದು ಸಂಬಂಧ ಇದೆ? ಆಮೇಲೆ ನಮ್ಮ ಆಹಾರ ವಿಹಾರ, ಒಂದು ಮಾನಸಿಕ ಸ್ಥಿರತೆ, ಇದು ಈ ಸೌಂದರ್ಯದ ಮೇಲೆ ಯಾವ ರೀತಿಯ ಒಂದು ಪ್ರಭಾವವನ್ನು ಬೀರ್ತದೆ ಅಂತ.
2: ಈ ಒತ್ತಡ ಅಥವಾ ಮನಸ್ಸಿನ ಸ್ಥಿತಿ ಮತ್ತು ಸೌಂದರ್ಯ ಅಥವಾ ಅದು ನರಮಂಡಲದ ಮೇಲೆ ಬೀರುವ ಪ್ರಭಾವ, ಇದೊಂದು ಅಗಾಧವಾದ ಮತ್ತು ಇನ್ನೂ ಒಂದಷ್ಟು ಭಾಗ ಗೊತ್ತಿಲ್ಲದೆ ಇರುವಂತ ಸಂಗತಿ. ಆದರೂ ಕೂಡ ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡಿ ಈಗ ಆಯುರ್ವೇದದಲ್ಲಿ ಹೇಳಿದ್ದಾರೆ, ಮನಸ್ಸಿನ ಒತ್ತಡ ಅಥವಾ ಆತಂಕ ಇದು ಇಡೀ ಓಜ ಅಂತ ಹೇಳ್ತಾರೆ ಆಯುರ್ವೇದದಲ್ಲಿ. ಓಜ ಎನ್ನುವಂತ ತತ್ವ ಇದೆ, ಅಂದ್ರೆ ಇದು ಎಲ್ಲಾ ಧಾತುಗಳ ರಸ, ರಕ್ತ, ಮಾಂಸ, ಮೇಧಸ್ಸು, ಅಸ್ಥಿ, ಮಜ್ಜೆ, ಶುಕ್ರ, ಈ ಸಪ್ತ ಧಾತುಗಳ ಎಲ್ಲ ಒಂದು ಸಾರಭೂತವಾದ ಆತ್ಯಂತಿಕ ಭಾಗಕ್ಕೆ ಓಜ ಅಂತ ಹೆಸರು. ಇದು ರೋಗ ನಿರೋಧಕ ಶಕ್ತಿಗೂ ಕಾರಣ, ದೇಹದ ಕಾಂತಿಗೂ ಕಾರಣ, ಸೌಂದರ್ಯಕ್ಕೂ ಕಾರಣ, ದೇಹದಲ್ಲಿ ಜೀವದ ಧಾರಣೆಗೂ ಕಾರಣ. ಆ ಓಜವನ್ನು ಕ್ಷಯ ಮಾಡುತ್ತದೆ ಮನಸ್ಸಿನ ಒತ್ತಡ ಎನ್ನುವ ಒಂದು ಉಲ್ಲೇಖವನ್ನು ಆಯುರ್ವೇದದಲ್ಲಿ ಮಾಡಿರುವುದರಿಂದ ಈ ಮನಸ್ಸಿನ ಯಾವ ಒಂದು ದೋಷಗಳಿದೆ, ಮನಸ್ಸಿನ ದೋಷಗಳನ್ನು ನಾನು ಬರೆಯ ಒತ್ತಡ ಅಂತ ಹೇಳ್ತಾ ಇಲ್ಲ, ಎಲ್ಲ ರೀತಿಯ ಒತ್ತಡಗಳು, ರಾಗ, ದ್ವೇಷ, ಕೋಪ, ಮತ್ಸರ, ಮಾತ್ಸರ್ಯ, ಎಲ್ಲ ಕೂಡ ಯಾವ ರೀತಿಯಲ್ಲಿ ಅಂತ ಹೇಳಿದರೆ ಅದು ಯಾವಾಗ ಭಾವನೆ ಬರ್ತದೆ, ಆ ಒತ್ತಡ ಉಂಟಾಗ್ತದೆ, ಆಗ ಆಧುನಿಕ ವಿಜ್ಞಾನ ಹೇಳ್ತದೆ ಕಾರ್ಟಿಸೋಲ್ ಎನ್ನುವಂತಹ ಒಂದು ಹಾರ್ಮೋನು ದೇಹದಲ್ಲಿ ಉತ್ಪತ್ತಿ ಆಗ್ತದೆ. ಆ ಕಾರ್ಟಿಸೋಲ್ ಎನ್ನುವಂಥದ್ದು ಅದು ದೇಹದ ಸಮಸ್ತ ಸಿಸ್ಟಮ್ ಎಲ್ಲಾ ಅಂಗಾಂಶ ವ್ಯವಸ್ಥೆಗಳ ಮೇಲೆ ಅದು ಪ್ರಭಾವ ಬೀರ್ತದೆ. ಈ ವಿಷಯದಲ್ಲೂ ಪ್ರಭಾವ ಬೀರ್ತದೆ. ಈ ಕೊಲಾಜನ್ ಅಂತ ಹೇಳುವಂತಹ ಪ್ರೋಟೀನ್ ಅನ್ನು ಚರ್ಮದಲ್ಲಿ ಉತ್ಪಾದನೆ ಆಗುವುದನ್ನು ನಿಧಾನಗೊಳಿಸ್ತದೆ. ಆಗ ಸಹಜವಾಗಿ ಚರ್ಮದ ಗಡಸುತನ ಹೋಗ್ತದೆ, ಚರ್ಮ ನೆರಿಗೆ ಕಟ್ತದೆ. ಆದ ಕಾರಣ ಒಬ್ಬ ಒಂದು ಒತ್ತಡಕ್ಕೆ ಒಂದಷ್ಟು ದಿನಗಳ ಕಾಲ ನಿರಂತರ ಒತ್ತಡದಲ್ಲಿದ್ದರೆ ಅವನ ಮುಖದ ಸೌಂದರ್ಯ ಅಷ್ಟೇ ಅಲ್ಲ ಅವನ ಆರೋಗ್ಯ ಕೂಡ ಹಾಳಾಗ್ತದೆ. ಆದ ಕಾರಣ ಒಂದು ಚಿತೆ ಮತ್ತು ಚಿಂತೆಗೆ ಮಧ್ಯದಲ್ಲಿ ಬಿಂದು ಮಾತ್ರ ವ್ಯತ್ಯಾಸ ಅಂತ. ಆದ ಕಾರಣ ಈ ಮನಸ್ಸಿನ ಒತ್ತಡಕ್ಕೆ ಏನು ಮಾಡಬೇಕು? ಎಷ್ಟೋ ಒತ್ತಡ ನಿವಾರಣೆಯ ಕೋರ್ಸುಗಳಿದೆ, ಎಷ್ಟೋ ಶಿಬಿರಗಳಿದೆ, ಆದ್ರೆ ಎಲ್ಲ ಕಡೆ ಒತ್ತಡಗಳು ಹೆಚ್ಚಾಗಿ ಇದೆಯಲ್ಲ, ಕಡಿಮೆ ಆಗಲಿಲ್ಲ, ಎಷ್ಟೋ ಸಲ ಆತ್ಮಹತ್ಯೆ ಕೂಡ ಆಗ್ತಾ ಇದೆ. ತನ್ನ ಸೌಂದರ್ಯ ಕಡಿಮೆ ಇದೆ ಅಂತ ಹೇಳುವ ಕಾರಣಕ್ಕೆ ಆತ್ಮಹತ್ಯೆ ಮಾಡಿಕೊಂಡದ್ದು ಮೊನ್ನೆ ಒಂದು ಪತ್ರಿಕೆಯಲ್ಲಿ ಓದಿದೆ. ತಾನು ತೆಳ್ಳಗಿದ್ದೇನಂತ ಯಾರೋ ಕಮೆಂಟ್ ಕೊಟ್ಟರು ಅಂತ ಆತ್ಮಹತ್ಯೆ ಮಾಡಿಕೊಂಡದ್ದು. ಅಂದ್ರೆ ಒಟ್ಟು ಸೌಂದರ್ಯದ ಪರಿಕಲ್ಪನೆ ಬದಲಾಗಬೇಕು, ಮನಸ್ಸು ಕೂಡ ಆ ಸೌಂದರ್ಯದ ಒಂದು ಪ್ರಮುಖ ಭಾಗ ಅಂತ ನಮಗೆ ಗೊತ್ತಾಗಬೇಕು. ಆದ ಕಾರಣ ಧೀಧೈರ್ಯಾತ್ಮಾದಿ ವಿಜ್ಞಾನಂ ಮನೋದೋಷ ಔಷಧಂ ಪರಂ ಅಂತ ಆಯುರ್ವೇದದ ಅಷ್ಟಾಂಗ್ರದಲ್ಲಿ ಸ್ಪಷ್ಟ ಉಲ್ಲೇಖ. ಏನಂತ ಹೇಳಿದರೆ ಈ ಆತ್ಮಾದಿ ವಿಜ್ಞಾನ ಆಯುರ್ವೇದದ ವೈಶಿಷ್ಟ್ಯವೇ ಅದು. ಅದು ಕಣ್ಣಿಗೆ ಕಾಣದ ಈ ದೇವರು, ಆತ್ಮ, ಜೀವಾತ್ಮ ಈ ಎಲ್ಲ ದ್ರವ್ಯಗಳಿಗೂ ಪ್ರಾಮುಖ್ಯತೆ ಕೊಟ್ಟು ವ್ಯವಹರಿಸ್ತದೆ. ಆದ ಕಾರಣ ಸಹಜವಾದ ನಿಜವಾದ ಒತ್ತಡ ನಿವಾರಣೆಗಿರುವ ಫೌಂಡೇಶನ್ ಏನಂತ ಹೇಳಿದರೆ ದಿ ಧೈರ್ಯ ಆತ್ಮಾದಿ ವಿಜ್ಞಾನಂ. ದಿ ಅಂತ ಹೇಳಿದರೆ ಅದನ್ನು ಕೂಡ ಬಹಳ ಪ್ರತ್ಯೇಕವಾಗಿ ಅದ್ಭುತವಾದ ಮನೋವಿಜ್ಞಾನ ಇದೆ ಆಯುರ್ವೇದದಲ್ಲಿ ಹೇಳಿದ್ದು. ದಿ ಅಂತ ಹೇಳಿದರೆ ಹಿತಾಹಿತ ವಿಭಾಗ ಕಾರ್ಯ ಅಂತ, ಹಿತ ಮತ್ತು ಅಹಿತವನ್ನು ವಿಭಜಿಸಿ ನೋಡುವಂತಹ ಮನಸ್ಸಿನ ಒಂದು ವಿಭಾಗ, ಅದಕ್ಕೆ ದಿ. ಧೃತಿ ಅಂತ ಹೇಳಿದರೆ ಹಿತವಾದುದನ್ನು ಮಾತ್ರ ಮಾಡುವಂತಹ ಒಂದು ಸುಸ್ಥಿರತೆಯ ಗುಣ ಮನಸ್ಸಿನದ್ದು, ಅದಕ್ಕೆ ಧೃತಿ. ಅದು ಎರಡು ಸೇರಿಕೊಂಡು ಆತ್ಮಾದಿ ವಿಜ್ಞಾನ. ಭಗವದ್ಗೀತೆ ಇಂಥ ಆಯಾಯ ಯಾರ್ಯಾವ ಧರ್ಮಗ್ರಂಥಗಳು ಉಲ್ಲೇಖ ಮಾಡಿದೆ ಅದರಲ್ಲಿ ಹೇಳಲಾದ ಮನಸ್ಸಿಗೆ ಮತ್ತು ಅವ್ಯಕ್ತಕ್ಕೆ ಸಂಬಂಧಿತ ವಿಚಾರಗಳ ಅನುಸಂಧಾನ ಮಾಡುವುದರಿಂದ ಅದು ಮನಸ್ಸಿಗೊಂದು ಟಾನಿಕ್ ಇದ್ದಾಗೆ. ಯಾವ ಕೌನ್ಸೆಲಿಂಗು ಬೇಡ, ನೀವು ಆತ್ಮಾದಿ ವಿಜ್ಞಾನಕ್ಕೆ ಮನಸ್ಸು ತೊಡಗಿದರೆ ಆಗ ಯಾವ ಕೌನ್ಸೆಲಿಂಗು ಬೇಕಾಗುವುದಿಲ್ಲ. ನಾನು ಎಷ್ಟೋ ಜನ ರೋಗಿಗಳಲ್ಲಿ ಕೂಡ ಇದನ್ನು ಪ್ರಯೋಗ ಮಾಡಿ ನೋಡಿದ್ದೇನೆ. ಮೊನ್ನೊಬ್ಬ ರೋಗಿ ಬಂದಿದ್ದ, ಅವನಿಗೆ ಅವನ ಪ್ರೇಯಸಿ ಅವನಿಗೆ ಕೈಕೊಟ್ಟ ಕಾರಣ ಅವನಿಗೆ ಮನಸ್ಸು ಚಿಂತೆಗೆ ಒಳಗಾದದ್ದು ಅಂತ ಹೇಳಿದ. ಅವನು ಯಾವುದೋ ಔಷಧಗಳೆಲ್ಲ ಬಳಸ್ತಾ ಇದ್ದ ಒತ್ತಡಕ್ಕೆ ಅಂತ ಹೇಳಿ. ಅದು ಎಲ್ಲ ಯಾವ ಔಷಧಗಳು ಈಗ ಇಲ್ಲ, ಅವನಿಗೆ ಕೊಟ್ಟದ್ದಂದ್ರೆ ಆತ್ಮಾದಿ ವಿಜ್ಞಾನ. ಅವನಿಗೆ ಆಶ್ಚರ್ಯ ಆಯ್ತು ಅಂದ್ರೆ ಇಷ್ಟವರೆಗೆ ಯಾರು ತನಗೆ ಈ ವಿಚಾರ ಹೇಳಲಿಲ್ಲ ಅಂತ. ಅವನಿಗೆ ನಾನು ಹೇಳಿದ್ದು ರಾಮಕೃಷ್ಣ ವಚನ ವೇದ ಓದ್ಲಿಕ್ಕೆ. ಓದಿ ಎರಡು ದಿನದಲ್ಲಿ ಫೋನ್ ಮಾಡಿದ, ನಾನು ನನ್ನ ಮನಸ್ಸಿನ ಒತ್ತಡದಿಂದ ಕಳೆದುಕೊಂಡಿದ್ದೇನೆ. ಈ ರೀತಿ ಮನಸ್ಸಿನ ಒತ್ತಡ ಸೌಂದರ್ಯದ ನಾಶಕ್ಕೆ ಕಾರಣ, ಆರೋಗ್ಯದ ನಾಶಕ್ಕೆ ಕಾರಣ. ಜೊತೆಗೆ ಮನಸ್ಸಿನ ಒತ್ತಡವನ್ನು ಕಳೆದುಕೊಳ್ಳುವಂತ ಮೂಲಭೂತವಾದ ಒಂದು ಬೀಗದ ಕೀ ಯಾವುದು ಎನ್ನುವ ಒಂದು ಪ್ರಜ್ಞೆಯನ್ನು ನಾವು ಬೆಳೆಸಿಕೊಳ್ಳಬೇಕಾದ ಅಗತ್ಯ ಇದೆ.
1: ಆಹಾರ ವಿಹಾರವನ್ನು ಒಳಗೊಂಡ ಹಾಗೆ ನಮ್ಮ ದಿನಚರಿ ಹೇಗಿರಬೇಕು ಸೌಂದರ್ಯ ವರ್ಧಿಸುವುದಕ್ಕೆ, ಸೌಂದರ್ಯವನ್ನ ಕಾಪಾಡಿಕೊಳ್ಳುವ?
2: ಆಯುರ್ವೇದದಲ್ಲಿ ಒಂದು ಉದಾಹರಣೆ ಹೇಳ್ತೇನೆ. ದಿನಚರಿಯಲ್ಲಿ ಹೇಳಿದ್ದಾರೆ, ನಾವದನ್ನು ವರ್ಷಕ್ಕೊಮ್ಮೆ ಮಾಡ್ತೇವೆ, ನರಕ ಚತುರ್ದಶಿಯ ದಿವಸ ಅಭ್ಯಂಗ. ಅಭ್ಯಂಗ ಆಚರೇತ್ ನಿತ್ಯಂ. ಆಯುರ್ವೇದ ದಿನಚರಿ ಅಂದ್ರೆ ಎಣ್ಣೆ ಹಚ್ಚಿ ನಾವು ಸ್ನಾನ ಮಾಡುವಂತದ್ದನ್ನು, ಅಭ್ಯಂಗವನ್ನು ಮಾಡುವಂತದ್ದನ್ನು ಆಚರೇತ್ ಅಂದ್ರೆ ಕಟ್ಟಾಜ್ಞೆ. ಆಚರೇತ್ ಅಂದ್ರೆ ಸಂಸ್ಕೃತದಲ್ಲಿ ಆಚರಿಸಬಹುದು ಅಂತಲ್ಲ, ಆಚರಿಸತಕ್ಕದ್ದು ಅಂತ ಆಜ್ಞೆ. ನಿತ್ಯಂ ಪ್ರತಿನಿತ್ಯ. ನಾವು ಎಷ್ಟು ಜನ, ಇದೊಂದು ಸರಳ ವಿಷಯ ನೋಡಿ, ಅದರಲ್ಲೂ ಕೂಡ ಶಿರ ಶ್ರವಣ ಪಾದೇಶು, ಕಿವಿ ತಲೆ ಮತ್ತು ಪಾದದ ಭಾಗದಲ್ಲಿ ವಿಶೇಷವಾಗಿ ಶೀಲಯೇತ್, ಅದನ್ನು ಚೆನ್ನಾಗಿ ಉಜ್ಜಬೇಕು, ಮಸಾಜ್ ಮಾಡಬೇಕು ಅಂತ ಹೇಳುದನ್ನು ಹೇಳಿದ್ದಾರೆ. ಈಗ ವಿಜ್ಞಾನಿಗಳು ಹೇಳಿದ್ಮೇಲೆ ಕಿವಿಯ ಕೆಳಗಿನ ಭಾಗವನ್ನು ಹೀಗೆ ಹಿಡಿದು ಜಗ್ಗುವುದರಿಂದ, ಅಲ್ಲಿ ಮಸಾಜ್ ಮಾಡುವುದರಿಂದ ಮೆದುಳಿನ ಹಿಪೋಕ್ಯಾಂಪಸ್ ಎನ್ನುವಂಥದ್ದು ಉತ್ತೇಜಿತವಾಗಿ ಅವನ ಬುದ್ಧಿಶಕ್ತಿ, ಸ್ಮರಣ ಶಕ್ತಿ, ಕಲಿವಿಕೆ ಶಕ್ತಿ ಹೆಚ್ಚಾಗ್ತದೆ. ಆದ ಕಾರಣ ಹಿಂದಿನ ಕಾಲದಲ್ಲಿ ಶಿಷ್ಯ ಪರಂಪರೆಯಲ್ಲಿ ಗುರುಗಳು ಈ ಬಸ್ಕಿ ತೆಗೆಯುವುದಕ್ಕೆ ಹೇಳ್ತಿದ್ರು ಎನ್ನುವ ವಿಚಾರವನ್ನು ಈಗ ಅದು ಬಹಳ ಸಕಾರಣ ಅಂದ್ರೆ ತಾರ್ಕಿಕ ವೈಜ್ಞಾನಿಕ ಅಂತ ಹೇಳ್ತಾ ಇದ್ದಾರೆ. ಸೌಂದರ್ಯದ ವಿಷಯ ಬಗ್ಗೆ ಇರ್ಬೋದು, ಆರೋಗ್ಯದ ಬಗ್ಗೆ ಇರ್ಬೋದು. ಅಂದ ಕಾರಣ ಸರಳವಾಗಿ ಹೇಳಿದ್ದಾರೆ, ವಿಷಯ ಏನಂದ್ರೆ ನಮ್ಮಲ್ಲಿ ಅದರ ಸಾತತ್ಯತೆ ಇಲ್ಲ, ನಿರಂತರತೆ ಇಲ್ಲ. ಆದ ಕಾರಣ ಇಂಥ ಸರಳ ಸರಳ ವಿಷಯಗಳನ್ನು ನಿರಂತರವಾಗಿ ಮಾಡುವುದರಿಂದ ನಮ್ಮ ಆಯುಷ್ಯ ಹೆಚ್ಚಾಗಬಹುದು, ಸೌಂದರ್ಯ ಹೆಚ್ಚಾಗಬಹುದು, ಆರೋಗ್ಯ ಹೆಚ್ಚಾಗಬಹುದು. ಆದರೆ ಸ್ಥಿರತೆ, ನಾನೀಗಾಗಲೇ ಹೇಳಿದಲ್ಲ, ಮನಸ್ಸಿನ ಧೃತಿ, ಯಾವುದು ಹಿತ ಅಹಿತ ಇದರ ವಿಭಾಗ. ಯಾವುದೇ ಒಂದು ಸಂಗತಿ ಅದು ವ್ಯಸನ ಆಗದ ಹಾಗೆ ಜಾಗರೂಕತೆ ಮಾಡಿಕೊಂಡ್ರೆ, ನಮ್ಮ ಆಹಾರ, ಮನಸ್ಸು ಮತ್ತು ವ್ಯಕ್ತಿತ್ವ ಇದರ ಕುರಿತು ಕಾಳಜಿ ಇಟ್ಟುಕೊಂಡ್ರೆ ಖಂಡಿತವಾಗಿ ನಮ್ಮ ಸೌಂದರ್ಯವನ್ನು ಕಾಪಾಡಿಕೊಳ್ಳುವುದು, ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು.
1: ಬಹಳ ಸಂತೋಷ ಡಾಕ್ಟರ್ ರಾಘವೇಂದ್ರ ಪ್ರಸಾದ್ ಅವರೇ. ಸೌಂದರ್ಯ ವರ್ಧಕಗಳು ಎನ್ನುವಂತಹದ್ದು ಅಂಗಡಿಯಲ್ಲಿ ಮಾರಾಟಕ್ಕೆ ಇರುವಂತಹ ವಸ್ತು ಅಲ್ಲ, ಅದು ಮನೆಯಲ್ಲೇ ಇದೆ, ನಮ್ಮಲ್ಲೇ ಇದೆ. ಇದನ್ನ ಅವರು ಕಂಡುಕೊಂಡು ನಾವು ಆಚರಿಸಬೇಕು, ಅದು ದಿನಚರಿ ಆಗಬೇಕು ಅನ್ನುವಂತಹ ಮಾತನ್ನ ಹೇಳಿದ್ರಿ, ತುಂಬಾ ಸಂತೋಷ. ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ನಮಸ್ಕಾರ.
0: ಆಯುರ್ವೇದ ದೃಷ್ಟಿಯಲ್ಲಿ ಸೌಂದರ್ಯ ಈ ಕುರಿತು ಡಾಕ್ಟರ್ ರಾಘವೇಂದ್ರ ಪ್ರಸಾದ್ ಅವರೊಡನೆ ಸಂದರ್ಶನವನ್ನ ಕೇಳಿದ್ರಲ್ಲ, ಇವರನ್ನು ಸಂದರ್ಶಿಸಿದವರು ಟಿ ಶ್ಯಾಮ್ ಪ್ರಸಾದ್. ಇದಾಗಿತ್ತು ಇಂದಿನ ಆರೋಗ್ಯ ಸಂಚಿಕೆ. ರಾಜ್ಯವ್ಯಾಪಿ ಪ್ರಸಾರವಾದ ಇಂದಿನ ಆರೋಗ್ಯ ಸಂಚಿಕೆ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ.
3: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಸರಣಿ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕೃಷಿ ಉಡಾನ್ ಯೋಜನೆ ಕುರಿತು ತಿಳಿಸಿಕೊಡುತ್ತಾರೆ ಪತ್ರಕರ್ತ ಎಂ ರವಿ.
5: ಭಾರತ ಸರ್ಕಾರವು ಆಗಸ್ಟ್ 2020 ಕೃಷಿ ಉಡಾನ್ ಯೋಜನೆಯನ್ನು ಪ್ರಾರಂಭ ಮಾಡಿದೆ. ಈಶಾನ್ಯ ರಾಜ್ಯಗಳ ಕೃಷಿ ಮತ್ತು ಕೃಷಿ ಉತ್ಪನ್ನಗಳ ಮಾರುಕಟ್ಟೆಯನ್ನು ಈ ಪ್ರದೇಶದವರೆಗೆ ಸುಗಮಗೊಳಿಸಲು ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರ ಕೃಷಿ ಉಡಾನ್ ಯೋಜನೆಯನ್ನು ಪ್ರಾರಂಭಿಸಿದೆ. ಈ ಯೋಜನೆಯನ್ನು ಈ ಪ್ರದೇಶದಲ್ಲಿ ಬಹಳ ಯಶಸ್ವಿಯಾಗಿ ಜಾರಿಗೆ ಮಾಡಲಾಗಿದೆ. ಸರ್ಕಾರವು ಕೃಷಿ ಉಡಾನ್ 2.0 ಅನ್ನು ಅಕ್ಟೋಬರ್ 2021 ಬಿಡುಗಡೆ ಮಾಡಿತು. 2023 ಫೆಬ್ರವರಿಯಲ್ಲಿ ಇತ್ತೀಚಿನ ವರದಿಗಳ ಪ್ರಕಾರ ಸರ್ಕಾರವು ಕೃಷಿ ಉಡಾನ್ ಯೋಜನೆಯಲ್ಲಿ ಇನ್ನೂ 21 ವಿಮಾನ ನಿಲ್ದಾಣಗಳನ್ನು ಸೇರಿಸಲಿದೆ. ಯೋಜನೆಯ ದೃಷ್ಟಿಕೋನ ಏನಾದರ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, ಕೃಷಿ ಉಡೇ ದೇಶ್ ಕಾ ಆಮ್ ನಾಗರಿಕ್ 2.0, ಇದರ ಬಗ್ಗೆ ತಿಳ್ಕೊಳ್ಳೋದಾದರೆ ಕೃಷಿ ಕೊಯ್ಲು ಮತ್ತು ವಾಯು ಸಾರಿಗೆಯ ಉತ್ತಮ ಏಕೀಕರಣ ಮತ್ತು ಅತ್ಯುತ್ತಮೀಕರಣದ ಮೂಲಕ ಮೌಲ್ಯ ಸಾಕ್ಷಾತ್ಕಾರವನ್ನು ಸುಧಾರಿಸುವ ದೃಷ್ಟಿಕೋನವನ್ನು ರೂಪಿಸುತ್ತದೆ ಮತ್ತು ವಿಭಿನ್ನ ಮತ್ತು ಕ್ರಿಯಾತ್ಮಕ ಪರಿಸ್ಥಿತಿಗಳಲ್ಲಿ ಕೃಷಿ ಮೌಲ್ಯ ಸರಪಳಿಯ ಸುಸ್ಥಿರತೆ ಮತ್ತು ಸ್ಥಿತಿಸ್ಥಾಪಕತ್ವಕ್ಕೆ ಕೊಡುಗೆ ನೀಡುತ್ತದೆ. ಕೃಷಿ ಉಡಾನ್ ಯೋಜನೆಯ ಉದ್ದೇಶವು ರೈತರಿಗೆ ಕೃಷಿ ಉತ್ಪನ್ನಗಳ ಸಾಗಣೆಯ ಸಂಬಂಧಿಸಿದಂತೆ ಸಹಾಯವನ್ನು ಒದಗಿಸಬಹುದಾಗಿದೆ. ಇದರಿಂದಾಗಿ ಅವರು ತಮ್ಮ ಉತ್ಪನ್ನಗಳಿಗೆ ಮೌಲ್ಯವನ್ನು ಪಡೆಯಲು ಸಾಧ್ಯವಾಗುತ್ತದೆ. ಕೃಷಿ ಉಡಾನ್ 2.0 ಈಶಾನ್ಯ ರಾಜ್ಯಗಳು, ಗುಡ್ಡಗಾಡು ರಾಜ್ಯಗಳು ಮತ್ತು ಬುಡಕಟ್ಟು ಪ್ರದೇಶಗಳಿಂದ ಹಾಳಾಗುವ ಆಹಾರ ಉತ್ಪನ್ನಗಳ ಸಾಗಣೆಯ ಮೇಲೆ ಕೇಂದ್ರೀಕರಿಸುತ್ತದೆ. ಈ ಯೋಜನೆಯ ಕೃಷಿ ಉತ್ಪನ್ನಗಳ ವ್ಯರ್ಥದ ದೀರ್ಘಕಾಲೀನ ಸಮಸ್ಯೆಯನ್ನು ಪರಿಹರಿಸುವತ್ತ ಗಮನ ಹರಿಸುತ್ತದೆ. ಇನ್ನೊಂದು ಉದ್ದೇಶವೆಂದರೆ ಒಳನಾಡಿನೊಳಗೆ ಆಳವಾಗಿ ನುಗ್ಗಿ ಮೌಲ್ಯವನ್ನು ಒದಗಿಸುವುದು, ವಿಶೇಷವಾಗಿ ಹಾಳಾಗುವ ಸರಕುಗಳಿಗೆ ಮೌಲ್ಯವನ್ನು ಒದಗಿಸುವುದು ಇದರ ಉದ್ದೇಶವಾಗಿದೆ. ಯೋಜನೆಯ ಅನುಷ್ಠಾನ ಮತ್ತು ಯೋಜನೆಗೆ ಸಂಬಂಧಿಸಿದ ಮಾರ್ಗಗಳ ಬಗ್ಗೆ ನಾವು ತಿಳಿದುಕೊಳ್ಳೋದಾದರೆ, ಕೃಷಿ ಉಡಾನ್ 2.0 ದೇಶಾದ್ಯಂತ 53 ವಿಮಾನ ನಿಲ್ದಾಣಗಳಲ್ಲಿ ಜಾರಿಗೆ ತರಲಾಗ್ತಿದೆ. ಪ್ರಾಥಮಿಕವಾಗಿ ಈಶಾನ್ಯ ರಾಜ್ಯಗಳು ಮತ್ತು ಬುಡಕಟ್ಟು ಪ್ರದೇಶಗಳನ್ನು ಕೇಂದ್ರೀಕರಿಸುತ್ತದೆ ಮತ್ತು ರೈತರು, ಸರಕು ಸಾಗಣೆದಾರರು ಮತ್ತು ವಿಮಾನಯಾನ ಸಂಸ್ಥೆಗಳಿಗೆ ಪ್ರಯೋಜನವನ್ನು ನೀಡುವ ನಿರೀಕ್ಷೆ ಇದೆ. ನಾಗರಿಕ ವಿಮಾನಯಾನ ಸಚಿವಾಲಯ ಈ ಯೋಜನೆಯಡಿಯಲ್ಲಿ 7 ದೇಶೀಯ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರ ಮಾರ್ಗಗಳನ್ನು ಗುರುತಿಸಿದೆ. ವ್ಯಾಪಾರ ಮಾರ್ಗಗಳು ಮತ್ತು ಉತ್ಪನ್ನಗಳು ಇದರಲ್ಲಿ ಸೇರಿವೆ. ಮರಿ ಜೋಳದ ಸಾಗಣೆಯ ಅನುವು ಮಾಡಿಕೊಡಲು ಅಮೃತಸರ ದುಬೈ ಮಾರ್ಗ, ಲಿಚಿಗಳನ್ನು ಸಾಗಿಸಲು ಭಾರತದ ಉಳಿದ ಭಾಗಗಳಿಗೆ ದರ್ಬಾಂಗ್, ಚೆನ್ನೈ ಮತ್ತು ವಿಶಾಖಪಟ್ಟಣಂ, ಕೋಲ್ಕತ್ತಾಗಳಿಂದ ಪೂರ್ವ ಏಷ್ಯಾದ ದೇಶಗಳಿಗೆ ಸಮುದ್ರಾಹಾರ ಸಾಗಿಸಲು ಮತ್ತು ಸಾವಯವ ಉತ್ಪನ್ನಗಳಿಂದಾಗಿ ಸಿಕ್ಕಿಂನಿಂದ ಭಾರತದ ಉಳಿದ ಭಾಗಗಳಿಗೆ ಇದು ಸಂಪರ್ಕ ಸಾಧಿಸುತ್ತದೆ. ಈ ಸಚಿವಾಲಯವು ಸ್ಥಾಪಿಸುತ್ತಿರುವ ಇತರ ವ್ಯಾಪಾರ ಮಾರ್ಗಗಳು, ಅನಾನಸ್ ಸಾಗಣೆಗೆ ಅಗರ್ತಲಾ ದೆಹಲಿ ದುಬೈ ಮಾರ್ಗ ಇದೆ ಮತ್ತು ಮ್ಯಾಂಡರಿನ್ ಕಿತ್ತಳೆಗಾಗಿ ದಿಬ್ರುಗಢ ದೆಹಲಿ ದುಬೈ ಮತ್ತು ದ್ವಿದಳ ಧಾನ್ಯಗಳು, ಹಣ್ಣುಗಳು ಮತ್ತು ತರಕಾರಿಗಳಿಗಾಗಿ ಗುವಾಹಟಿಯಿಂದ ಹಾಂಕಾಂಗ್ಗೆ ಇದು ಸಂಪರ್ಕ ಕಲಿಸುತ್ತದೆ. ಕೃಷಿ ಉಡಾನ್ ಯೋಜನೆಗಳ ನಿಬಂಧನೆಗಳು, ವಾಯು ಸಾರಿಗೆಯ ಮೂಲಕ ಕೃಷಿ ಉತ್ಪನ್ನಗಳ ಚಲನೆಯನ್ನು ಸುಗಮಗೊಳಿಸುವುದು ಮತ್ತು ಪ್ರೋತ್ಸಾಹಿಸುವುದು. ಈ ಯೋಜನೆಯಡಿಯಲ್ಲಿ ನಾಗರಿಕ ವಿಮಾನಯಾನ ಸಚಿವಾಲಯವು ದೇಶೀಯ ವಿಮಾನಯಾನ ಸಂಸ್ಥೆಗಳಿಗೆ ಲ್ಯಾಂಡಿಂಗ್, ಪಾರ್ಕಿಂಗ್, ಲ್ಯಾಂಡಿಂಗ್ ಶುಲ್ಕಗಳು ಮತ್ತು ಮಾರ್ಗ ಸಂಚರಣೆ ಸೌಲಭ್ಯ ಶುಲ್ಕಗಳು ಸಂಪೂರ್ಣವಾಗಿ ಮನ್ನಾ ಮಾಡುತ್ತದೆ. ವಿಮಾನ ನಿಲ್ದಾಣಗಳಲ್ಲಿ ಮತ್ತು ವಿಮಾನ ನಿಲ್ದಾಣಗಳ ಹೊರಗೆ ಸರಕು ಸಾಗಣೆಗೆ ಸಂಬಂಧಿಸಿದ ಮೂಲಸೌಕರ್ಯವನ್ನು ಬಲಪಡಿಸತಕ್ಕಂಥದ್ದು ಈ ಯೋಜನೆ ನಿಬಂಧನೆಗಳಲ್ಲಿ ಒಂದು. ಹಬ್ ಮತ್ತು ಸ್ಟ್ರೋಕ್ ಮಾದರಿ ಮತ್ತು ಸರಕು ಸಾಗಣೆ ಗ್ರಿಡ್ ಅಭಿವೃದ್ಧಿಯನ್ನು ಸುಗಮಗೊಳಿಸತಕ್ಕಂಥದ್ದು. ಈಶಾನ್ಯ ವಲಯ ಬುಡಕಟ್ಟು ಮತ್ತು ಗುಡ್ಡಗಾಡು ಜಿಲ್ಲೆಗಳ ಮೇಲೆ ಕೇಂದ್ರೀಕರಿಸುವ ಭಾಗವಾಗಿ ಬಾಗ್ಡೋಗ್ರಾ ಮತ್ತು ಗುವಾಹಟಿ ವಿಮಾನ ನಿಲ್ದಾಣಗಳಲ್ಲಿ ಮತ್ತು ಲೇಹ್, ಶ್ರೀನಗರ, ನಾಗ್ಪುರ, ನಾಸಿಕ್, ರಾಂಚಿ ಮತ್ತು ರಾಯ್ಪುರ್ ವಿಮಾನ ನಿಲ್ದಾಣಗಳಲ್ಲಿ ವಾಯು ಸಾರಿಗೆ ಮತ್ತು ಸಾಗಣೆ ಮೂಲಸೌಕರ್ಯವನ್ನು ರಚಿಸಲಾಗಿದೆ. ಈ ಯೋಜನೆಯ ಸಂಪನ್ಮೂಲಗಳ ಸಂಗ್ರಹಣೆ ಹೇಗಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, ಕೃಷಿ ಉತ್ಪನ್ನಗಳ ವಾಯು ಸಾರಿಗೆಯನ್ನು ಹೆಚ್ಚಿಸಲು ಸರಕು ಸಾಗಣೆದಾರರು, ವಿಮಾನಯಾನ ಸಂಸ್ಥೆಗಳು ಮತ್ತು ಇತರ ಪಾಲುದಾರರಿಗೆ ಪ್ರೋತ್ಸಾಹ ಮತ್ತು ರಿಯಾಯಿತಿಗಳನ್ನು ಒದಗಿಸಲು ಇತರ ಸರ್ಕಾರಿ ಇಲಾಖೆಗಳು ಮತ್ತು ನಿಯಂತ್ರಕ ಸಂಸ್ಥೆಗಳೊಂದಿಗೆ ಇದು ಸಹಯೋಗ ಹೊಂದಿದೆ. ಈ ಯೋಜನೆಯ ತಾಂತ್ರಿಕ ಒಮ್ಮುಖದ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, ಈ ಕುಶಾಲ್ ಸುಸ್ಥಿರ ಸಮಗ್ರ ಕೃಷಿ ಅಥವಾ ಲಾಜಿಸ್ಟಿಕ್ಸ್ಗಾಗಿ ಕೃಷಿ ಉಡಾನ್ ಅಂತಲೂ ಹೇಳ್ತಾರೆ. ಎಲ್ಲ ಪಾಲುದಾರರಿಗೆ ಮಾಹಿತಿ ಪ್ರಸರಣವನ್ನು ಸುಗಮಗೊಳಿಸುವ ವೇದಿಕೆಯನ್ನು ಇದು ಅಭಿವೃದ್ಧಿಪಡಿಸುತ್ತದೆ. ಇದಲ್ಲದೆ ಈ ಕುಶಾಲನ್ನು ರಾಷ್ಟ್ರೀಯ ಕೃಷಿ ಮಾರುಕಟ್ಟೆಗಳೊಂದಿಗೆ ಸಂಯೋಜಿಸಲು ಪ್ರಸ್ತಾಪಿಸಲಾಗಿದೆ. ಹಬ್ ಮತ್ತು ಸ್ಟ್ರೋಕ್ ಮಾದರಿ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ ಈ ಯೋಜನೆ ಹಬ್ ಮತ್ತು ಸ್ಟ್ರೋಕ್ ಮಾದರಿ ಸರಕು ಸಾಗಣೆ ಗ್ರಿಡ್ ಅಭಿವೃದ್ಧಿಗೆ ಅನುಕೂಲವಾಗಲಿದೆ. ಹಬ್ ಮತ್ತು ಸ್ಟ್ರೋಕ್ ಮಾದರಿಯು ಮೂಲಭೂತವಾಗಿ ಬೈಸಿಕಲ್ ಚಕ್ರದ ಗೋಳಾಕಾರದ ಆಕಾರವನ್ನು ಹೋಲುವ ವಿತರಣಾ ಮಾದರಿಯಾಗಿದೆ. ತಂತಿ ಸ್ಟ್ರೋಕ್ಡ್ ಚಕ್ರದ ಮಧ್ಯದಲ್ಲಿ ಹಬ್ ಎಂದು ಕರೆಯಲ್ಪಡುವುದು ಇದೆ. ಚಕ್ರದ ಸುತ್ತಲೂ ಎಲ್ಲ ದಿಕ್ಕುಗಳಲ್ಲಿ ಹರಡಿರುವ ಪ್ರತಿಯೊಂದು ಕಡ್ಡಿಗಳು ಚಕ್ರದ ಮಧ್ಯಭಾಗದಲ್ಲಿ ಕೇಂದ್ರೀಕೃತ ಸ್ಥಳದಲ್ಲಿ ಭೇಟಿಯಾಗಲು ಈ ಹಬ್ ಅನುವು ಮಾಡಿಕೊಡುತ್ತದೆ. ಈ ಪರಿಕಲ್ಪನೆಯನ್ನು ದಿನಸಿ ಮುಂತಾದ ಬಹು ಕೈಗಾರಿಕೆಗಳಲ್ಲಿ ಬಳಸುವುದನ್ನು ನಾವು ನೋಡುತ್ತೇವೆ. ವಿತರಣಾ ಕೇಂದ್ರದಲ್ಲಿ ಆಹಾರ ಮತ್ತು ಗ್ರಾಹಕ ಉತ್ಪನ್ನಗಳನ್ನು ಸಾಮಾನ್ಯವಾಗಿ ಒಂದೇ ಟ್ರಕ್ಗೆ ಲೋಡ್ ಮಾಡಲಾಗುತ್ತದೆ. ನಂತರ ಪ್ರತ್ಯೇಕ ಉಪಗ್ರಹ ಅಂಗಡಿಗಳಿಗೆ ಕಳುಹಿಸಲಾಗುತ್ತದೆ. ದೊಡ್ಡ ವಿಮಾನ ನಿಲ್ದಾಣಗಳಲ್ಲಿ ಇದು ಸಾಮಾನ್ಯವಾಗಿದೆ. ಅಲ್ಲಿ ವಿಮಾನಯಾನ ಸಂಸ್ಥೆಯು ಪ್ರಪಂಚದಾದ್ಯಂತ ಜನರನ್ನು ಆಹರಿಸಲು ವಿತರಣಾ ಕೇಂದ್ರವಾಗಿ ಬಳಸಲಾಗುತ್ತದೆ. ಈ ಕೃಷಿ ಉಡಾನ್ ಯೋಜನೆ ಪ್ರಯೋಜನಗಳ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, ರೈತರ ಆದಾಯವನ್ನು ಈ ಯೋಜನೆ ದ್ವಿಗುಣಗೊಳಿಸಲು ಕೃಷಿಯಲ್ಲಿ ಒಂದು ಮಾದರಿ ಬದಲಾವಣೆಯ ಅಗತ್ಯವಿದೆ. ಈ ಯೋಜನೆಯ ಬದಲಾವಣೆಯತ್ತ ಒಂದು ಹೆಜ್ಜೆ ಇಡಲಾಗ್ತಿದೆ. ರೈತರ ಆದಾಯ ದ್ವಿಗುಣ ಹೇಗಾಗ್ತದೆ ಅಂತಾದರೆ, ಈ ಯೋಜನೆಯು ರೈತರಿಗೆ ತಮ್ಮ ಉತ್ಪನ್ನಗಳಿಗೆ ಮೌಲ್ಯವರ್ಧನೆ ಒದಗಿಸುವ ಮೂಲಕ ಅವರ ಆದಾಯವನ್ನು ದ್ವಿಗುಣಗೊಳಿಸಲು ಸಹಾಯ ಮಾಡುತ್ತದೆ. ಕೃಷಿ ಕ್ಷೇತ್ರದ ಬೆಳವಣಿಗೆ ಈ ಯೋಜನೆಯ ಕೊಡುಗೆ ಏನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, ಈ ಯೋಜನೆಯು ಕೃಷಿ ವಲಯಕ್ಕೆ ಬೆಳವಣಿಗೆಯ ಹೊಸ ಮಾರ್ಗಗಳನ್ನು ತೆರೆಯುತ್ತದೆ ಮತ್ತು ಪೂರೈಕೆ ಸರಪಳಿ, ಲಾಜಿಸ್ಟಿಕ್ಸ್ ಮತ್ತು ಕೃಷಿ ಉತ್ಪನ್ನಗಳ ಸಾಗಣೆಯಲ್ಲಿನ ಅಡೆತಡೆಗಳನ್ನು ತೆಗೆದುಹಾಕುವ ಮೂಲಕ ರೈತರ ಆದಾಯವನ್ನು ದ್ವಿಗುಣಗೊಳಿಸುವ ಗುರಿಯನ್ನು ಸಾಧಿಸಲು ಸಹಾಯ ಮಾಡುತ್ತದೆ. ಆಹಾರ ವ್ಯರ್ಥವನ್ನು ಕಡಿಮೆ ಮಾಡತಕ್ಕಂಥದ್ದು ಈ ಯೋಜನೆ ಪ್ರಮುಖ ಉದ್ದೇಶ. ಇದು ಕೃಷಿ ಆಹಾರ ಉತ್ಪನ್ನಗಳ ವ್ಯರ್ಥ ಸಮಸ್ಯೆಯನ್ನು ಪರಿಹರಿಸುತ್ತದೆ. ಈ ಯೋಜನೆಯ ಅಂತಿಮ ಉದ್ದೇಶ ಏನನ್ನೋದಾದರೆ, ಮುಂದಿನ ದಿನಗಳಲ್ಲಿ ರೈತರ ಆದಾಯವನ್ನು ದ್ವಿಗುಣಗೊಳಿಸುವ ದೂರದೃಷ್ಟಿಯೊಂದಿಗೆ ಈ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ. ಕೃಷಿ ವಲಯವನ್ನು ಅಭಿವೃದ್ಧಿಪಡಿಸಲು ಸರ್ಕಾರ ಸಾಕಷ್ಟು ಪ್ರಯತ್ನಗಳನ್ನು ಮಾಡುತ್ತಿದೆ. ಆ ನಿಟ್ಟಿನಲ್ಲಿ ಕೃಷಿ ಉಡಾನ್ ಯೋಜನೆಯ ಬಗ್ಗೆ ರೈತರು, ಸರಕು ಸಾಗಣೆದಾರರು ಕೂಡ ಇದರ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು.
4: ಪ್ರಧಾನಮಂತ್ರಿ ಕೃಷಿ ಉಡಾನ್ ಯೋಜನೆ ಕುರಿತು ಇದುವರೆಗೂ ಮಾತನಾಡಿದವರು ಪತ್ರಕರ್ತ ಎಂ ರವಿ. ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
0: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
6: ಹಲೋ
7: ಬ್ರೋ, ಆಮೇಲೆ ಕಾಲ್ ಮಾಡ್ತೀನೋ? ಬಾಸ್ ಇದ್ದಾರೆ, ಮತ್ತೆ ಕಾಲ್ ಮಾಡ್ತೀನಿ.
6: ಒಂದ್ ಸೆಕೆಂಡ್.
7: ಹಾ ಹಾ ಹಾ, ಆಮೇಲೆ ಆಮೇಲೆ.
8: ಹಲೋ
6: ಹಲೋ.
8: ಓ ನೀನೇನು? ಏ ಅರ್ಜೆಂಟ್ ಮೀಟಿಂಗ್ ಹೋಗ್ತಿದ್ದೀನಿ ಕಣೋ, ಸ್ವಲ್ಪ ಹೊತ್ತು ಬಿಟ್ಟು ಕಾಲ್ ಮಾಡ್ಲಾ?
6: ಹಲೋ.
8: ನಿನ್ ಮೆಸೇಜ್ ನೋಡ್ದೆ, ಏನೋ ವಿಷಯ?
6: ಸ್ವಲ್ಪ ಮಾತಾಡಬೇಕಿತ್ತು.
8: ನೋಡು, ಈಗ ಬಿಜಿ ಇದ್ದೀನಿ. ಎಲ್ಲ ಓಕೆನಾ?
6: ಎಲ್ಲ ಓಕೆ.
8: ಮತ್ತೆ ಮೆಸೇಜ್ ಮಾಡ್ತೀನಿ.
6: ಅಮ್ಮ, ನಾನೊಂದು ವಿಷಯ ಹೇಳಬೇಕಿತ್ತು.
9: ನಿಂದು ಯಾವಾಗ್ಲೂ ಇದ್ದದೆ, ಸುಮ್ಮನೆ ತಿನ್ನಪ್ಪ.
6: ನಂಗೆ ಹಸಿವೆ ಇಲ್ಲ.
10: ನೀವು ಕರೆ ಮಾಡುತ್ತಿರುವ ವ್ಯಕ್ತಿ ಈಗ ಲಭ್ಯವಿಲ್ಲ. ನೀವು ಕರೆ ಮಾಡುತ್ತಿರುವ ಸಂಖ್ಯೆಗೆ ಎಲ್ಲಾ ಸೇವೆಗಳನ್ನು ಶಾಶ್ವತವಾಗಿ ನಿಲ್ಲಿಸಲಾಗಿದೆ.
11: ಅವತ್ ಕಾಲ್ ಮಾಡೋಕ್ಕೂ ಆಗ್ಲಿಲ್ಲ, ಮೆಸೇಜ್ ಮಾಡೋಕ್ಕೂ ಆಗ್ಲಿಲ್ಲ. ಛೇ,
12: ಅವತ್ತು ಅವನು ಕಾಲ್ ಮಾಡಿದಾಗ ನಾನ್ ಮಾತಾಡಬೇಕಿತ್ತು.
13: ಸಹಾನುಭೂತಿ, ಸಮಯ ಪ್ರಜ್ಞೆ, ಸ್ಪಂದನೆ, ಬದುಕಿಗೊಂದು ಅಮೂಲ್ಯ ಅವಕಾಶ.
0: ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.

0: ಆಕಾಶವಾಣಿ ಸಮಯ 1:10 ಇದೆ. ಇದೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ. ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ದೆಹಲಿಯಲ್ಲಿ ಇಂದಿನಿಂದ 2 ದಿನ 18ನೇ ಬ್ರಿಕ್ಸ್ ಶೃಂಗಸಭೆ, ರಷ್ಯಾ ಚೀನಾ ಸೇರಿ ಪ್ರಮುಖ ರಾಷ್ಟಗಳ ನಾಯಕರು ಭಾಗಿ. ಇಥಿಯೋಪಿಯಾ ಮಲೇಷ್ಯಾ ಪ್ರಧಾನಿಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ, ಆರ್ಥಿಕ ಸಹಕಾರ, ರಕ್ಷಣೆ ಸೇರಿದಂತೆ ಹಲವು ವಿಚಾರಗಳ ಕುರಿತು ಚರ್ಚೆ. ಸೌದಿ ಅರೇಬಿಯಾದಿಂದ ಪೂರ್ವ ಪಶ್ಚಿಮ ತೈಲ ಪೈಪ್ಲೈನ್ ತಾತ್ಕಾಲಿಕ ಸ್ಥಗಿತ, ತೈಲ ಸರಬರಾಜಿಗೆ ಹೆಚ್ಚಿದ ಅಡಚಣೆ. ಹಾಗೂ ಯುಎಸ್ ಓಪನ್ ಮಹಿಳೆಯರ ಸಿಂಗಲ್ಸ್ ಫೈನಲ್ನಲ್ಲಿಂದು ಎಲೆನಾ ರಿಬಾಕಿನಾ, ಅರಿನಾ ಸಬಲೆಂಕಾ ಸೆಣಸು. ವಾರ್ತೆಗಳ ವಿವರ. 18ನೇ ಬ್ರಿಕ್ಸ್ ಶೃಂಗಸಭೆ ದೆಹಲಿಯ ಭಾರತ್ ಮಂಟಪದಲ್ಲಿ ಪ್ರಗತಿಯಲ್ಲಿದೆ. ಭಾರತದ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿರುವ 2 ದಿನಗಳ ಈ ಕಾರ್ಯಕ್ರಮದಲ್ಲಿ ಬ್ರೆಜಿಲ್, ಚೀನಾ, ಈಜಿಪ್ಟ್, ಇಥಿಯೋಪಿಯಾ, ಇಂಡೋನೇಷ್ಯಾ, ಇರಾನ್, ರಷ್ಯಾ, ಸೌದಿ ಅರೇಬಿಯಾ, ದಕ್ಷಿಣ ಆಫ್ರಿಕಾ ಮತ್ತು ಯುಎಇ ಸೇರಿದಂತೆ 11 ರಾಷ್ಟಗಳು ಪಾಲ್ಗೊಂಡಿವೆ. ಉನ್ನತ ಮಟ್ಟದ ಕಾರ್ಯಕ್ರಮದಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟಗಳ ನಾಯಕರು ಜಾಗತಿಕ ಆಡಳಿತ, ಬಹುಪಕ್ಷೀಯತೆ, ವ್ಯಾಪಾರ ಮತ್ತು ಹೂಡಿಕೆ, ತಂತ್ರಜ್ಞಾನ, ಆಹಾರ ಮತ್ತು ಇಂಧನ ಭದ್ರತೆ, ಆರೋಗ್ಯ, ವಿಪತ್ತು ಸ್ಥಿತಿಸ್ಥಾಪಕತ್ವ ಹಾಗೂ ನಿರ್ಣಾಯಕ ಪೂರೈಕೆ ಸರಪಳಿಗಳು ಸೇರಿದಂತೆ ಪ್ರಮುಖ ವಿಷಯಗಳ ಬಗ್ಗೆ ಚರ್ಚಿಸುವ ನಿರೀಕ್ಷೆ ಇದೆ. ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಧ್ಯೇಯ ವಾಕ್ಯದೊಂದಿಗೆ ಈ ಶೃಂಗಸಭೆ ನಡೆಯುತ್ತಿದೆ. ಶೃಂಗಸಭೆಯಲ್ಲಿ ಹಲವು ಪ್ರಮುಖ ವಿಶ್ವ ನಾಯಕರು ಭಾಗವಹಿಸುತ್ತಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್, ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್, ದಕ್ಷಿಣ ಆಫ್ರಿಕಾ ಅಧ್ಯಕ್ಷ ಸಿರಿಲ್ ರಾಮಾಫೋಸಾ, ಈಜಿಪ್ಟ್ ಅಧ್ಯಕ್ಷ ಅಬ್ದೆಲ್ ಫತಾಹ್ ಎಲ್ ಸಿಸಿ, ಇಂಡೋನೇಷ್ಯಾ ಅಧ್ಯಕ್ಷ ಪ್ರಬೋವೋ ಸುಬಿಯಾಂಟೊ ಮತ್ತು ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ಭಾಗವಹಿಸಿದ್ದಾರೆ. ಇಥಿಯೋಪಿಯಾ ಪ್ರಧಾನಿ ಡಾ ಅಬಿ ಅಹಮದ್ ಅಲಿ ಮತ್ತು ಅಬುದಾಬಿಯ ರಾಜಕುಮಾರ ಶೇಖ್ ಖಾಲಿದ್ ಬಿನ್ ಮೊಹಮ್ಮದ್ ಬಿನ್ ಜಾಯೆದ್ ಅಲ್ ನಹಿಯಾನ್ ಕೂಡ ಶೃಂಗಸಭೆಯಲ್ಲಿ ಭಾಗವಹಿಸಿದ್ದಾರೆ. ಬ್ರೆಜಿಲ್ ಅನ್ನು ವಿದೇಶಾಂಗ ವ್ಯವಹಾರಗಳ ಸಚಿವ ಮೌರೋ ವಿಯಾರಾ ಪ್ರತಿನಿಧಿಸಿದ್ದು, ಸೌದಿ ಅರೇಬಿಯಾದ ವಿದೇಶಾಂಗ ಸಚಿವ ರಾಜಕುಮಾರ ಫೈಸಲ್ ಬಿನ್ ಫರ್ಹಾನ್ ಅಲ್ ಸೌದ್ ಕೂಡ ಭಾಗವಹಿಸಿದ್ದಾರೆ. ಅಂತರ್ಗತ ಜಾಗತಿಕ ಆಡಳಿತ ಮತ್ತು ಬಹುಪಕ್ಷೀಯತೆಯನ್ನು ಬಲಪಡಿಸುವುದು ಕುರಿತ ಮುಕ್ತಾಯದ ಅಧಿವೇಶನದೊಂದಿಗೆ ಶೃಂಗಸಭೆ ಪ್ರಾರಂಭಗೊಂಡಿದೆ. ಬ್ರಿಕ್ಸ್ ಸದಸ್ಯ ರಾಷ್ಟಗಳ ನಾಯಕರು ಭಾರತ್ ಮಂಟಪದಲ್ಲಿ ಭಾರತ್ ಇನೋವೇಟ್ಸ್ ಪ್ರದರ್ಶನಕ್ಕೂ ಭೇಟಿ ನೀಡಲಿದ್ದಾರೆ. ಬಳಿಕ ಸಸಿ ನೆಡುವ ಕಾರ್ಯಕ್ರಮ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಆಯೋಜಿಸಿರುವ ಭೋಜನಕೂಟ ನಡೆಯಲಿದೆ. ಶೃಂಗದ ನೇಪಥ್ಯದಲ್ಲಿ ಬ್ರಿಕ್ಸ್ ನಾಯಕರೊಂದಿಗೆ ಪ್ರಧಾನಮಂತ್ರಿಯವರು ಸರಣಿ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಈ ಪೈಕಿ ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್, ಅಬುಧಾಬಿ ಯುವರಾಜ, ಇಥಿಯೋಪಿಯಾ ಪ್ರಧಾನಿ, ಮಲೇಷ್ಯಾದ ಪ್ರಧಾನಿ ಅನ್ವರ್ ಇಬ್ರಾಹಿಂ ಮತ್ತು ವಿಯೆಟ್ನಾಂ ಪ್ರಧಾನಿ ಲೇ ಮಿನ್ಹಾಂಗ್ ಅವರೊಂದಿಗಿನ ಸಭೆಗಳು ಸೇರಿವೆ. ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಭಾಗವಹಿಸಲು ನವದೆಹಲಿಗೆ ಆಗಮಿಸಿದ್ದಾರೆ. ಶೃಂಗಸಭೆ ಅಂಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಜಿನ್ಪಿಂಗ್ ದ್ವಿಪಕ್ಷೀಯ ಸಭೆ ನಡೆಸಲಿದ್ದಾರೆ. ನಾಳೆ ಪ್ರಧಾನಿ ಮೋದಿ ಅವರು ಸದಸ್ಯ ರಾಷ್ಟಗಳು ಮತ್ತು 10 ಪಾಲುದಾರ ರಾಷ್ಟಗಳ ನಾಯಕರನ್ನು ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆ, ಅಂತರ್ಗತ ಜಾಗತಿಕ ಬೆಳವಣಿಗೆಗಾಗಿ ಭವಿಷ್ಯವನ್ನು ರೂಪಿಸುವ ಕುರಿತ ಮುಕ್ತ ಅಧಿವೇಶನಕ್ಕೆ ಸ್ವಾಗತಿಸಲಿದ್ದಾರೆ. ಪಾಲುದಾರ ರಾಷ್ಟಗಳಾದ ಬೆಲಾರಸ್, ಬೊಲಿವಿಯಾ, ಕಜಕಿಸ್ತಾನ್, ಕ್ಯೂಬಾ, ಮಲೇಷ್ಯಾ, ನೈಜೀರಿಯಾ, ಥೈಲೆಂಡ್, ಉಗಾಂಡ, ಉಜ್ಬೇಕಿಸ್ತಾನ್ ಮತ್ತು ವಿಯೆಟ್ನಾಂ ಕೂಡ ಶೃಂಗಸಭೆಯಲ್ಲಿ ಭಾಗವಹಿಸುತ್ತಿವೆ. ನವದೆಹಲಿಯಲ್ಲಿ ನಡೆಯುತ್ತಿರುವ 18ನೇ ಬ್ರಿಕ್ಸ್ ಶೃಂಗಸಭೆಯ ನೇಪಥ್ಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಇಥಿಯೋಪಿಯಾದ ಪ್ರಧಾನಿ ಡಾ ಅಬಿ ಅಹಮದ್ ಅಲಿ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ದ್ವಿಪಕ್ಷೀಯ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಉಭಯ ನಾಯಕರು ಚರ್ಚೆ ನಡೆಸಿದರು ಎಂದು ವಿದೇಶಾಂಗ ಸಚಿವಾಲಯ ಹೇಳಿಕೆಯಲ್ಲಿ ತಿಳಿಸಿದೆ. ಆರ್ಥಿಕ ಸಹಕಾರ, ರಕ್ಷಣೆ ಮತ್ತು ಭದ್ರತಾ ಪಾಲುದಾರಿಕೆ ಹಾಗೂ ಸಾಮರ್ಥ್ಯ ವರ್ಧನೆ ಸೇರಿದಂತೆ ಪ್ರಮುಖ ಕ್ಷೇತ್ರಗಳಲ್ಲಿನ ಪ್ರಗತಿಯನ್ನು ಉಭಯ ನಾಯಕರು ಪರಿಶೀಲಿಸಿದರು. ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಅಂತಾರಾಷ್ಟೀಯ ಬೆಳವಣಿಗೆಗಳ ದೃಷ್ಟಿಕೋನಗಳನ್ನು ವಿನಿಮಯ ಮಾಡಿಕೊಂಡರು. ಬಹುಪಕ್ಷೀಯ ವೇದಿಕೆಗಳಲ್ಲಿ ನಿಕಟ ಸಹಕಾರಕ್ಕೆ ತಮ್ಮ ಬದ್ಧತೆಯನ್ನು ಉಭಯ ನಾಯಕರು ಪುನರುಚ್ಚರಿಸಿದರು. ಸಭೆಯಲ್ಲಿ 18ನೇ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಇಥಿಯೋಪಿಯಾದ ಭಾಗವಹಿಸುವಿಕೆಗೆ ಪ್ರಧಾನಿ ನರೇಂದ್ರ ಮೋದಿ ಮೆಚ್ಚುಗೆ ವ್ಯಕ್ತಪಡಿಸಿದರು ಮತ್ತು ಅದರ ಉಪಸ್ಥಿತಿಯು ಜಾಗತಿಕ ದಕ್ಷಿಣದ ಸಾಮೂಹಿಕ ಧ್ವನಿಯನ್ನು ಬಲಪಡಿಸಲು ಸಹಾಯ ಮಾಡಿದೆ ಎಂದು ಹೇಳಿದರು. ಭಾರತದ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿರುವ ಬ್ರಿಕ್ಸ್ ಶೃಂಗಸಭೆಯ ನೇಪಥ್ಯದಲ್ಲಿ ಮಲೇಷ್ಯಾ ಪ್ರಧಾನಿ ಅನ್ವರ್ ಇಬ್ರಾಹಿಂ ಅವರೊಂದಿಗೂ ಪ್ರಧಾನಿ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಅಲ್ಲದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರ 2.0 ಅಡಿಯಲ್ಲಿ ಸರ್ಕಾರವು 18,77,000 ಮನೆಗಳನ್ನು ಅನುಮೋದಿಸಿದೆ. ಇದು ಯೋಜನೆಯ ಅನುಷ್ಠಾನಕ್ಕೆ ಮತ್ತಷ್ಟು ಉತ್ತೇಜನ ನೀಡುತ್ತದೆ ಮತ್ತು ನಗರ ಪ್ರದೇಶಗಳಲ್ಲಿ ಎಲ್ಲರಿಗೂ ವಸತಿ ಗುರಿಯನ್ನು ಪೂರೈಸಲಿದೆ. ಇತ್ತೀಚೆಗೆ ನವದೆಹಲಿಯಲ್ಲಿ ನಡೆದ ಕೇಂದ್ರ ಮಂಜೂರಾತಿ ಮತ್ತು ಮೇಲ್ವಿಚಾರಣಾ ಸಮಿತಿಯ 9ನೇ ಸಭೆಯಲ್ಲಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಸಭೆಯ ಅಧ್ಯಕ್ಷತೆಯನ್ನು ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯದ ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿ ಸತೇಂದ್ರ ಸಿಂಗ್ ವಹಿಸಿದ್ದರು. ಸಭೆಯಲ್ಲಿ ಪಿಎಂಎವೈಯು 2.0 ಪಾಲುದಾರಿಕೆಯಲ್ಲಿ ಫಲಾನುಭವಿ ನೇತೃತ್ವದ ನಿರ್ಮಾಣ ಮತ್ತು ಕೈಗೆಟುಕುವ ವಸತಿ ವಿಭಾಗದ ಅಡಿಯಲ್ಲಿ ಸುಮಾರು 29,000 ಹೆಚ್ಚುವರಿ ಮನೆಗಳನ್ನು ಅನುಮೋದಿಸಲಾಯಿತು. ಈ ಅನುಮೋದನೆಗಳು ಅಸ್ಸಾಂ, ಬಿಹಾರ, ಗುಜರಾತ್, ತೆಲಂಗಾಣ, ತ್ರಿಪುರ ಮತ್ತು ಉತ್ತರ ಪ್ರದೇಶ 6 ರಾಜ್ಯಗಳನ್ನು ಒಳಗೊಂಡಿವೆ. ರಾಜ್ಯಗಳನ್ನು ಉದ್ದೇಶಿಸಿ ಮಾತನಾಡಿದ ಸಿಂಗ್, ಪಿಎಂಎವೈಯು 2.0 ದ ಸಮಯೋಚಿತ ಮತ್ತು ಪರಿಣಾಮಕಾರಿ ಅನುಷ್ಠಾನ ಹಾಗೂ ಮೇಲ್ವಿಚಾರಣೆಯನ್ನು ಖಚಿತಪಡಿಸಿಕೊಳ್ಳಲು ಸಂಘಟಿತ ಪ್ರಯತ್ನಗಳಿಗೆ ಕರೆ ನೀಡಿದರು. ಇದರಿಂದ ಯೋಜನೆಯ ಪ್ರಯೋಜನಗಳು ಎಲ್ಲಾ ಅರ್ಹ ಫಲಾನುಭವಿಗಳನ್ನು ತಲುಪುತ್ತವೆ ಎಂದರು. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಪಿಎಂಕೆಎಂವೈ ಇಂದಿಗೆ 7 ವರ್ಷಗಳನ್ನು ಪೂರೈಸಿದೆ. ಸಣ್ಣ ಮತ್ತು ಅತಿಸಣ್ಣ ರೈತರಿಗೆ ಸಾಮಾಜಿಕ ಭದ್ರತೆ ಒದಗಿಸುವ ಉದ್ದೇಶದಿಂದ ಯೋಜನೆಯನ್ನು 2019 ಈ ದಿನದಂದು ಪ್ರಾರಂಭಿಸಲಾಯಿತು. ಯೋಜನೆಯಡಿ ಅರ್ಹ ಭೂ ಹಿಡುವಳಿದಾರ ಸಣ್ಣ ಮತ್ತು ಅತಿಸಣ್ಣ ರೈತರಿಗೆ 60ನೇ ವಯಸ್ಸಿನಿಂದ ಕನಿಷ್ಠ 3,000 ರೂಪಾಯಿಗಳ ಮಾಸಿಕ ಪಿಂಚಣಿಯನ್ನು ಖಾತರಿಪಡಿಸಲಾಗುತ್ತದೆ. ರೈತರಿಗೆ ಅವರ ವೃದ್ಧಾಪ್ಯದಲ್ಲಿ ಹೆಚ್ಚಿನ ಆರ್ಥಿಕ ಸ್ಥಿರತೆ ಮತ್ತು ಘನತೆ ಒದಗಿಸಲು ಪಿಂಚಣಿ ಯೋಜನೆಯನ್ನು ವಿನ್ಯಾಸಗೊಳಿಸಲಾಗಿದೆ. ಕಳೆದ 7 ವರ್ಷಗಳಲ್ಲಿ ಪಿಎಂಕೆಎಂವೈ ಸಣ್ಣ ಮತ್ತು ಅತಿಸಣ್ಣ ರೈತರಿಗೆ ಪ್ರಮುಖ ಸಾಮಾಜಿಕ ಭದ್ರತಾ ಕ್ರಮವಾಗಿ ಹೊರಹೊಮ್ಮಿದೆ. ಇದು ಅವರಿಗೆ ಹೆಚ್ಚಿನ ಆರ್ಥಿಕ ವಿಶ್ವಾಸದೊಂದಿಗೆ ತಮ್ಮ ಭವಿಷ್ಯವನ್ನು ಯೋಜಿಸಲು ನೆರವು ನೀಡುತ್ತದೆ. ಸೌದಿ ಅರೇಬಿಯಾ ತನ್ನ ಪ್ರಮುಖ ಪೂರ್ವ ಪಶ್ಚಿಮ ತೈಲ ಪೈಪ್ಲೈನ್ ಅನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದೆ. ಈ ಸೌಲಭ್ಯವನ್ನು ಡ್ರೋನ್ ದಾಳಿಯಲ್ಲಿ ಗುರಿಯಾಗಿಸಿಕೊಂಡು 1 ದಿನದ ನಂತರ ದೇಶದ ಇಂಧನ ಸಚಿವಾಲಯವು ಮುನ್ನೆಚ್ಚರಿಕೆ ಕ್ರಮ ಎಂದು ಬಣ್ಣಿಸಿದೆ. ಅಮೆರಿಕ ಮತ್ತು ಇಸ್ರೇಲ್ನೊಂದಿಗಿನ ಇರಾನ್ ಯುದ್ಧದ ಸಮಯದಲ್ಲಿ ಹೊರ್ಮುಸ್ ಜಲಸಂಧಿಯ ಅಡಚಣೆ ನಂತರ ಸೌದಿ ಅರೇಬಿಯಾದ ತೈಲ ರಫ್ತು ಮುಂದುವರಿಸುವ ಸಾಮರ್ಥ್ಯದಲ್ಲಿ ಪೂರ್ವ ಪಶ್ಚಿಮ ಪೈಪ್ಲೈನ್ ಪ್ರಮುಖ ಪಾತ್ರ ವಹಿಸಿದೆ. ಇರಾಕ್ನಿಂದ ಬಂದ ಹಲವಾರು ಡ್ರೋನ್ಗಳು ಈ ದಾಳಿಗೆ ಕಾರಣವಾಗಿವೆ ಎಂದು ಸೌದಿ ವಿದೇಶಾಂಗ ಸಚಿವಾಲಯ ಆರೋಪಿಸಿದೆ. ಇರಾಕ್ ಸರ್ಕಾರವು ದಾಳಿಯನ್ನು ಖಂಡಿಸಿದ್ದು ತನಿಖೆಗೆ ಆದೇಶಿಸಿದೆ. ಯೆಮೆನ್ನಲ್ಲಿ ಇರಾನ್ ಬೆಂಬಲಿತ ಹೌತಿ ಬಂಡುಕೋರರು ಕೆಂಪು ಸಮುದ್ರದ ದಕ್ಷಿಣ ಪ್ರವೇಶದವರದಲ್ಲಿರುವ ಬಾಬ್ ಎಲ್ ಮಂಡೆಬ್ ಜಲಸಂಧಿಯ ಮೋಖಾ ಬಂದರು ಮತ್ತು ಆಯಕಟ್ಟಿನ ದ್ವೀಪವಾದ ಪೆರಿಮ್ ಅನ್ನು ವಶಪಡಿಸಿಕೊಂಡ ನಂತರ ಈ ಪೈಪ್ಲೈನ್ ಅನ್ನು ಸ್ಥಗಿತಗೊಳಿಸಲಾಗಿದೆ. ನ್ಯೂಯಾರ್ಕ್ನಲ್ಲಿ ನಡೆಯುತ್ತಿರುವ ಯುಎಸ್ ಓಪನ್ ಟೆನಿಸ್ ಟೂರ್ನಿಯಲ್ಲಿ 8ನೇ ಶ್ರೇಯಾಂಕಿತ ಬೆನ್ ಶೆಲ್ಟನ್ ಅವರು ಅಗ್ರ ಶ್ರೇಯಾಂಕಿತ ಅಲೆಕ್ಸಾಂಡರ್ ಜ್ವೆರೆವ್ ಅವರೊಂದಿಗೆ ಪುರುಷರ ಸಿಂಗಲ್ಸ್ ಪ್ರಶಸ್ತಿಗಾಗಿ ಹೋರಾಟ ನಡೆಸಲಿದ್ದಾರೆ. ಜರ್ಮನಿಯ ಜ್ವೆರೆವ್ ಅವರು ಇಂದು ಬೆಳಿಗ್ಗೆ ನಡೆದ ಮೊದಲ ಸೆಮಿಫೈನಲ್ನಲ್ಲಿ ಶ್ರೇಯಾಂಕರಹಿತ ರಷ್ಯಾದ ಆಟಗಾರ ಕರೆನ್ ಖಚನೌ ಅವರನ್ನು 6-3, 7-6, 7-6 ಸೆಟ್ಗಳಿಂದ ಸೋಲಿಸಿದ್ದರು. ನಂತರ ಮತ್ತೊಂದು 4ನೇ ಸುತ್ತಿನ ಪಂದ್ಯದಲ್ಲಿ ಬೆನ್ ಶೆಲ್ಟನ್ 11ನೇ ಶ್ರೇಯಾಂಕಿತ ಫ್ರಾನ್ಸಿಸ್ ಟಯಾಪೋ ಅವರನ್ನು 4-6, 6-3, 6-3, 7-5 ಮಣಿಸಿದರು. ಮಹಿಳೆಯರ ಸಿಂಗಲ್ಸ್ ವಿಭಾಗದಲ್ಲಿ ಹಾಲಿ ಚಾಂಪಿಯನ್ ಅರಿನಾ ಸಬಲೆಂಕಾ ಅವರು 2ನೇ ಶ್ರೇಯಾಂಕಿತ ಎಲೆನಾ ರೆಬಾಕಿನಾ ಅವರನ್ನು ಎದುರಿಸಲಿದ್ದಾರೆ. ಅಗ್ರ ಶ್ರೇಯಾಂಕಿತ ಬೆಲರೂಸ್ನ ಸಬಲೆಂಕಾ 7-5, 6-2 ಸೆಟ್ಗಳಿಂದ 3ನೇ ಶ್ರೇಯಾಂಕಿತ ಅಮೆರಿಕದ ಜೆಸಿಕಾ ಪೆಗುಲಾ ಅವರನ್ನು ಮಣಿಸಿದರೆ ಸೆಮಿಫೈನಲ್ನಲ್ಲಿ ಕಜಕಿಸ್ತಾನದ ರಿಬಾಕಿನಾ ಅವರು 4ನೇ ಶ್ರೇಯಾಂಕಿತ ಕೋಕೋ ಗಾಫ್ ಅವರನ್ನು ಸೋಲಿಸಿದರು. ರಿಬಾಕಿನಾ ಮತ್ತು ಸಬಲೆಂಕಾ 17 ಬಾರಿ ಮುಖಾಮುಖಿಯಾಗಿದ್ದಾರೆ. ಸಬಲೆಂಕಾ ತಮ್ಮ ಜಯಾಪಜಯ ದಾಖಲೆಯಲ್ಲಿ 10-7 ಮುನ್ನಡೆ ಸಾಧಿಸಿದ್ದಾರೆ. ಗ್ರ್ಯಾಂಡ್ಸ್ಲಾಮ್ ಫೈನಲ್ನಲ್ಲಿ ಇಬ್ಬರು ಈಗ 3ನೇ ಬಾರಿ ಎದುರಾಗುತ್ತಿದ್ದಾರೆ. ಚೀನಾದಲ್ಲಿ ನಡೆಯುತ್ತಿರುವ ಮಹಿಳೆಯರ ಜೂನಿಯರ್ ಏಷ್ಯಾ ಕಪ್ ಹಾಕಿ ಟೂರ್ನಿಯಲ್ಲಿ ಭಾರತ ಮಹಿಳಾ ತಂಡ 5-1 ಗೋಲುಗಳ ಅಂತರದಿಂದ ದಕ್ಷಿಣ ಕೊರಿಯಾ ತಂಡವನ್ನು ಮಣಿಸಿ ಫೈನಲ್ ಪ್ರವೇಶಿಸಿದೆ. ಭಾರತ ತಂಡ ಪ್ರಶಸ್ತಿಗಾಗಿ ಚೀನಾ ಮತ್ತು ಜಪಾನ್ ನಡುವಿನ 2ನೇ ಸೆಮಿಫೈನಲ್ ವಿಜೇತರನ್ನು ಎದುರಿಸಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ದೆಹಲಿಯಲ್ಲಿ ಇಂದಿನಿಂದ 2 ದಿನ 18ನೇ ಬ್ರಿಕ್ಸ್ ಶೃಂಗಸಭೆ, ರಷ್ಯಾ ಚೀನಾ ಸೇರಿ ಪ್ರಮುಖ ರಾಷ್ಟಗಳ ನಾಯಕರು ಭಾಗಿ. ಇಥಿಯೋಪಿಯಾ ಮಲೇಷಿಯಾ ಪ್ರಧಾನಿಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ, ಆರ್ಥಿಕ ಸಹಕಾರ, ರಕ್ಷಣೆ ಸೇರಿ ಹಲವು ವಿಚಾರಗಳ ಕುರಿತು ಚರ್ಚೆ. ಸೌದಿ ಅರೇಬಿಯಾದಿಂದ ಪೂರ್ವ ಪಶ್ಚಿಮ ತೈಲ ಪೈಪ್ಲೈನ್ ತಾತ್ಕಾಲಿಕ ಸ್ಥಗಿತ, ತೈಲ ಸರಬರಾಜಿಗೆ ಹೆಚ್ಚಿದ ಅಡಚಣೆ. ಹಾಗೂ ಯುಎಸ್ ಓಪನ್ ಮಹಿಳೆಯರ ಸಿಂಗಲ್ಸ್ ಫೈನಲ್ನಲ್ಲಿಂದು ಎಲೆನಾ ರಿಬಾಕಿನಾ ಅರಿನಾ ಸಬಲೆಂಕಾ ಸೆಣಸು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 ಕ್ಕೆ.

ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಚಿತ್ರಗೀತೆಗಳು ಇದೀಗ ಮನಸಾರೆ ಚಿತ್ರದ ಹಾಡೋದನಿಯಾಗಿದ್ದಾರೆ ಸೋನು ನಿಗಮ್. ಜಯಂತ್ ಕಾಗಿಣಿಯವರ ಸಾಹಿತ್ಯ, ಮನೋಮೂರ್ತಿಯವರ ಸಂಗೀತ.

ಕಾರ್ತಿಕ್ ಹಾಡಿರುವ ಕಾರಂಜಿ ಚಿತ್ರದ ಹಾಡು. ಸತೀಶ್ ಟಿಪ್ಪಡೂರು ಅವರ ಗೀತ ರಚನೆ ಇದು. ಸಂಗೀತ ವೀರ ಸಮರ್ಥ.

ಸುನಿತಾ ಗೋಪುರಾಜು ಅವರ ಕಂಠದಲ್ಲಿ ಮೂಡಿಬರ್ತಾ ಇದೆ ಅಭಯ ಚಿತ್ರದ ಹಾಡು. ಜಯಂತ್ ಕಾಕಿಣಿಯವರು ಗೀತೆಯನ್ನು ಬರೆದಿದ್ದಾರೆ. ಸಂಗೀತ ನಿರ್ದೇಶನ ವಿ ಹರಿಕೃಷ್ಣ.

ಕಳ್ಳರ ಸಂತೆ ಚಿತ್ರದ ಹಾಡು ಧ್ವನಿಯಾಗಿದ್ದಾರೆ ರಾಜೇಶ್ ಕೃಷ್ಣನ್ ಮತ್ತು ನಂದಿತಾ. ಸುಮನಾ ಕಿತ್ತೂರವರ ರಚನೆ ಇದು, ವಿ ಮನೋಹರ್ ಅವರ ಸಂಗೀತ ನಿರ್ದೇಶನ ಇದೆ.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಾ. ಸುಂದರ್ ಹಾಗೂ ಬಾಬು ಅವರು ಸಂಗೀತ ಸಂಯೋಜಿಸಿ ಶ್ವೇತಾ ಅವರ ಕಂಠದಲ್ಲಿ ಮೂಡಿ ಬರ್ತಾ ಇದೆ ಅಂಜತಿರುವು ಚಿತ್ರದ ಈ ಒಂದು ಹಾಡು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ಹೊರಗುತ್ತಿಗೆ ಆಧಾರದಲ್ಲಿ ಪಶುವೈದ್ಯರ ನೇಮಕಕ್ಕೆ ಚಿಂತನೆ, ಪಶುಸಂಗೋಪನಾ ಸಚಿವ ಸಿ ಪುಟ್ಟರಂಗಶೆಟ್ಟಿ ಸ್ಪಷ್ಟನೆ. ಜಾರಿ ನಿರ್ದೇಶನಾಲಯದ ಆರೋಪ ಹಿನ್ನೆಲೆ ಸಚಿವ ಸತೀಶ್ ಜಾರಕಿಹೊಳಿ ರಾಜೀನಾಮೆಗೆ ಬಿಜೆಪಿ ಆಗ್ರಹ. ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ಬಳಿ ಕೃಷಿ ಇಲಾಖೆ ಅಧಿಕಾರಿಗಳ ದಾಳಿ, ಸಬ್ಸಿಡಿ ರಸಗೊಬ್ಬರ ಜಪ್ತಿ. ಪ್ರಸಕ್ತ ಸಾಲಿನಲ್ಲಿ 8076 ಕೋಟಿ ರೂಪಾಯಿ ದಾಖಲೆ ವಹಿವಾಟು ನಡೆಸಿದ ವಿಜಯಪುರ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಪಶುವೈದ್ಯಾಧಿಕಾರಿಗಳ ನೇಮಕಾತಿ ಹಗರಣ ನಡೆದಿದೆ ಎಂದು ಪಶುಸಂಗೋಪನಾ ಸಚಿವ ಸಿ ಪುಟ್ಟರಂಗಶೆಟ್ಟಿ ತಿಳಿಸಿದ್ದಾರೆ. ಚಾಮರಾಜನಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹೊರಗುತ್ತಿಗೆ ಆಧಾರದಲ್ಲಿ ಪಶುವೈದ್ಯರ ನೇಮಕಕ್ಕೆ

0: ಚಿಂತನೆ ನಡೆಸಲಾಗಿದೆ ಎಂದು ಹೇಳಿದ್ದಾರೆ. ಏಕಾಏಕಿ ನೇಮಕಾತಿಯನ್ನು ರದ್ದುಪಡಿಸಲು ಸಾಧ್ಯವಿಲ್ಲ ಎಂದು ತಿಳಿಸಿದ ಅವರು, ತನಿಖೆಯ ಬಳಿಕ ಕಾನೂನಿನ ಚೌಕಟ್ಟಿನೊಳಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಇದೇ ವೇಳೆ ಬರ ಪರಿಸ್ಥಿತಿ ಬಗ್ಗೆ ಪ್ರತಿಕ್ರಿಯಿಸಿದ ಅವರು, ಶೀಘ್ರವೇ ಜಿಲ್ಲೆಯಲ್ಲಿ ಮೇವು ಕೇಂದ್ರಗಳನ್ನು ತೆರೆಯಲಾಗುವುದು ಎಂದು ಹೇಳಿದ್ದಾರೆ. ಲಂಚ ಪಾವತಿ, ವಿದೇಶಿ ಹೂಡಿಕೆಗಳು ಮತ್ತು ಗಣಿಗಾರಿಕೆ ಆಸ್ತಿಗಳಿಗೆ ಸಂಬಂಧಿಸಿದಂತೆ ಜಾರಿ ನಿರ್ದೇಶನಾಲಯ ಮಾಡಿರುವ ಆರೋಪಗಳನ್ನು ಉಲ್ಲೇಖಿಸಿ ಸಚಿವ ಸತೀಶ್ ಜಾರಕಿಹೊಳಿ ರಾಜೀನಾಮೆಗೆ ಬಿಜೆಪಿ ಆಗ್ರಹಿಸಿದೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ಸಚಿವ ಸತೀಶ್ ಜಾರಕಿಹೊಳಿ ಲೋಕೋಪಯೋಗಿ ಇಲಾಖೆ ಕಮಿಷನ್ ಹಣದಲ್ಲಿ ಆಫ್ರಿಕಾದ ಚಿನ್ನದ ಗಣಿ ಕಂಪನಿಯಲ್ಲಿ ಶೇಕಡ 40% ಪಾಲು ಖರೀದಿ ಮಾಡಿರುವುದು ಇಡಿ ತನಿಖೆಯಲ್ಲಿ ಬಯಲಾಗಿದೆ ಎಂದು ಆರೋಪಿಸಿದ್ದಾರೆ. ಇಡಿ ತನಿಖೆ ಪೂರ್ಣವಾಗುವವರೆಗೂ ಸಚಿವ ಸತೀಶ್ ಜಾರಕಿಹೊಳಿ ಅವರನ್ನು ಸಂಪುಟದಿಂದ ಹೊರಗಿಡಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಆಗ್ರಹಿಸಿದ್ದಾರೆ. ಇದೇ ವೇಳೆ ಸರ್ಕಾರದ ಅಸಮರ್ಥತೆ ಮತ್ತು ಬೇಜವಾಬ್ದಾರಿತನದಿಂದ ಇಂದು ರಾಜ್ಯ ವಿದ್ಯುತ್ ಕಣ್ಣಾಮುಚ್ಚಾಲೆಯಿಂದ ತತ್ತರಿಸಿ ಹೋಗಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು, ಉಚಿತ ವಿದ್ಯುತ್ ಎಂದು ಗ್ಯಾರಂಟಿ ನೀಡಿದ ಸರ್ಕಾರ ಉಚಿತ ಕತ್ತಲೆಯನ್ನು ಗ್ಯಾರಂಟಿಯಾಗಿ ನೀಡಿದೆ ಎಂದು ವ್ಯಂಗ್ಯವಾಡಿದ್ದಾರೆ. ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ಬಳಿ ಸುಮಾರು 18 ಲಕ್ಷ ರೂಪಾಯಿ ಮೌಲ್ಯದ 680 ಚೀಲ ಸಬ್ಸಿಡಿ ರಸಗೊಬ್ಬರವನ್ನು ಕೃಷಿ ಇಲಾಖೆ ಜಪ್ತಿ ಮಾಡಿದೆ. ಈ ದಾಸ್ತಾನನ್ನು ಕೇರಳಕ್ಕೆ ಅಕ್ರಮವಾಗಿ ಸಾಗಿಸಲಾಗುತ್ತಿತ್ತು ಎಂದು ಪ್ರಾಥಮಿಕ ತನಿಖೆಯಿಂದ ತಿಳಿದುಬಂದಿದೆ. ಕೃಷಿ ಪರಿಕರಗಳ ಅಕ್ರಮ ವ್ಯಾಪಾರ ಮತ್ತು ಅಕ್ರಮ ಸಾಗಾಟದ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳುವಂತೆ ಕೃಷಿ ಸಚಿವ ಪಿಎಂ ನರೇಂದ್ರ ಸ್ವಾಮಿ ನೀಡಿದ ಸೂಚನೆ ಮೇರೆಗೆ ಇಲಾಖೆಯ ಅಧಿಕಾರಿಗಳು ತಡರಾತ್ರಿ ದಾಳಿ ನಡೆಸಿದ್ದಾರೆ. ಇಲಾಖೆಯ ಮಾಹಿತಿ ಪ್ರಕಾರ ಕಳೆದ 1 ತಿಂಗಳಲ್ಲಿ ಬೀಜಗಳು, ರಸಗೊಬ್ಬರ ಮತ್ತು ಕೀಟನಾಶಕಗಳು ಸೇರಿದಂತೆ 2,88,00,000 ರೂಪಾಯಿ ಮೌಲ್ಯದ ಕೃಷಿ ಪರಿಕರಗಳನ್ನು ಜಪ್ತಿ ಮಾಡಲಾಗಿದೆ. ನಿಯಮ ಉಲ್ಲಂಘನೆಗೆ ಸಂಬಂಧಿಸಿದಂತೆ ಒಟ್ಟು 49 ಪ್ರಕರಣಗಳನ್ನು ದಾಖಲಿಸಲಾಗಿದೆ. 1,89,00,000 ರೂಪಾಯಿ ಮೌಲ್ಯದ 487.8 ಮೆಟ್ರಿಕ್ ಟನ್ ರಸಗೊಬ್ಬರವನ್ನು ಕೃಷಿ ಇಲಾಖೆ ಈವರೆಗೆ ಜಪ್ತಿ ಮಾಡಿದೆ. ಹಾಸನ ಹೊರವಲಯದ ರಾಷ್ಟೀಯ ಹೆದ್ದಾರಿ 75ರಲ್ಲಿ ಪೆಟ್ರೋಲ್ ತುಂಬಿದ್ದ ಟ್ಯಾಂಕರ್ ಪಲ್ಟಿಯಾಗಿ ಸಾವಿರಾರು ಲೀಟರ್ ಇಂಧನ ರಸ್ತೆಯಲ್ಲಿ ಹರಿದಿದೆ. ಕೆಂಚಟ್ಟಹಳ್ಳಿ ಮೇಲ್ಸೇತುವೆ ಮೇಲೆ ಈ ಘಟನೆ ಸಂಭವಿಸಿದ್ದು, ಸ್ಥಳದಲ್ಲಿ ಕೆಲಕಾಲ ಸಂಚಾರಕ್ಕೆ ಅಡಚಣೆ ಉಂಟಾಗಿತ್ತು. ತಮಿಳುನಾಡಿನಿಂದ ಹಾಸನದ ಎಚ್ಪಿ ಸಂಸ್ಥೆಗೆ ಆಗಮಿಸುತ್ತಿದ್ದ ಈ ಲಾರಿಯಲ್ಲಿ ಸುಮಾರು 400 ಲೀಟರ್ ಎಥೆನಾಲ್ ಸಾಗಿಸಲಾಗುತ್ತಿತ್ತು. ಲಾರಿ ಉರುಳಿ ಬಿದ್ದಿದ್ದರಿಂದ ಚಾಲಕನಿಗೆ ಸಣ್ಣಪುಟ್ಟ ಗಾಯಗಳಾಗಿದ್ದು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಪೊಲೀಸರು ಹಾಗೂ ಅಗ್ನಿಶಾಮಕ ದಳದ ನೆರವಿನಿಂದ ಲಾರಿಯನ್ನು ತೆರವುಗೊಳಿಸಿ ಸುಗಮ ರಸ್ತೆ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿದೆ. ಪೂರ್ವ ವಲಯ ವ್ಯಾಪ್ತಿಯಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡುವುದರ ಜೊತೆಗೆ ಮುಂಬರುವ ಹಬ್ಬಗಳ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಭದ್ರತೆಗೆ ಮೊದಲ ಆದ್ಯತೆ ನೀಡಲಾಗುವುದು ಎಂದು ನೂತನ ಐಜಿಪಿ ಎನ್ ಸತೀಶ್ ಕುಮಾರ್ ತಿಳಿಸಿದ್ದಾರೆ. ದಾವಣಗೆರೆಯಲ್ಲಿಂದು ಅಧಿಕಾರ ವಹಿಸಿಕೊಂಡ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 112 ತುರ್ತು ಸೇವಾ ಸಹಾಯವಾಣಿಯ ದಕ್ಷತೆಯನ್ನು ಇನ್ನಷ್ಟು ಹೆಚ್ಚಿಸಿ ಸಾರ್ವಜನಿಕರಿಗೆ ಶೀಘ್ರ ನೆರವು ದೊರೆಯುವಂತೆ ನೋಡಿಕೊಳ್ಳಲಾಗುವುದು ಎಂದು ಹೇಳಿದ್ದಾರೆ. ಬೆಂಗಳೂರಿನ ಮಾದರಿಯಲ್ಲೇ ಸಾರ್ವಜನಿಕರ ಕರೆಗಳಿಗೆ ತಕ್ಷಣವೇ ಸ್ಪಂದಿಸುವ ವ್ಯವಸ್ಥೆಯನ್ನು ಬಲಪಡಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಸೈಬರ್ ಅಪರಾಧಗಳು, ಬಿಟ್ಕಾಯಿನ್ ಮಾದರಿಯ ಹಣಕಾಸು ವಂಚನೆಯ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಜಯಪುರ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ 2025-26 ಸಾಲಿನಲ್ಲಿ ದಾಖಲೆ ಪ್ರಮಾಣದ ಸಾಧನೆ ಮಾಡಿದೆ. 8,076 ಕೋಟಿ ರೂಪಾಯಿ ದಾಖಲೆಯ ವಹಿವಾಟು ನಡೆಸಿದ್ದು, ಒಟ್ಟು 29,16,00,000 ರೂಪಾಯಿ ನಿವ್ವಳ ಲಾಭ ಗಳಿಸುವ ಮೂಲಕ ಬ್ಯಾಂಕಿನ ಇತಿಹಾಸದಲ್ಲೇ ಹೊಸ ಮೈಲುಗಲ್ಲು ಸ್ಥಾಪಿಸಿದೆ ಎಂದು ಮಾಜಿ ಸಚಿವ ಹಾಗೂ ಬ್ಯಾಂಕಿನ ಅಧ್ಯಕ್ಷ ಶಿವಾನಂದ ಪಾಟೀಲ್ ತಿಳಿಸಿದ್ದಾರೆ. ವಿಜಯಪುರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 2025-26 ಹಣಕಾಸು ವರ್ಷದಲ್ಲಿ ಬ್ಯಾಂಕ್ ಅತ್ಯುತ್ತಮ ಪ್ರಗತಿ ಸಾಧಿಸಿದೆ. ಅಂದಾಜು 2,55,000 ರೈತರಿಗೆ 2,115 ಕೋಟಿ ರೂಪಾಯಿ ಕೃಷಿ ಸಾಲ ನೀಡುವ ಮೂಲಕ ಬ್ಯಾಂಕ್ ಇತಿಹಾಸ ನಿರ್ಮಿಸಿದೆ ಎಂದು ಹೇಳಿದ್ದಾರೆ. ಜಿಲ್ಲೆಯಾದ್ಯಂತ ಕಾರ್ಯಕ್ಷೇತ್ರ ಹೊಂದಿರುವ ಬ್ಯಾಂಕ್ ಗ್ರಾಮೀಣ, ಪಟ್ಟಣ ಹಾಗೂ ನಗರ ಪ್ರದೇಶಗಳಲ್ಲಿ ಒಟ್ಟು 51 ಶಾಖೆಗಳನ್ನು ಹೊಂದಿದೆ ಎಂದು ಮಾಹಿತಿ ನೀಡಿದ್ದಾರೆ. ಭವಿಷ್ಯದ ಪೀಳಿಗೆಗಾಗಿ ಜಲಮೂಲಗಳನ್ನು ಸಂರಕ್ಷಿಸುವುದು ಪ್ರತಿಯೊಬ್ಬರ ಸಾಮಾಜಿಕ ಜವಾಬ್ದಾರಿಯಾಗಿದೆ ಎಂದು ಮಂಡ್ಯ ಜಿಲ್ಲಾಧಿಕಾರಿ ಡಾ ಕುಮಾರ ತಿಳಿಸಿದ್ದಾರೆ. ಮಂಡ್ಯದಲ್ಲಿ

ಇಂದು ಅಂತರ್ಜಲ ಸಂರಕ್ಷಣೆ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಆಯೋಜಿಸಿದ್ದ ಜಲನಡಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಆಧುನಿಕ ಜೀವನ ಶೈಲಿ, ನೈಸರ್ಗಿಕ ಸಂಪನ್ಮೂಲಗಳ ಅತಿಯಾದ ಬಳಕೆ ಹಾಗೂ ಅಂತರ್ಜಲದ ಮಿತಿಮೀರಿದ ಶೋಷಣೆಯಿಂದಾಗಿ ಅಂತರ್ಜಲ ಮಟ್ಟ ಕುಸಿಯುತ್ತಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ ಎಂದು ಅಭಿಪ್ರಾಯಪಟ್ಟರು. ಈ ಹಿನ್ನೆಲೆಯಲ್ಲಿ ಜಲ ಸಂರಕ್ಷಣೆಗೆ ಪ್ರತಿಯೊಬ್ಬರೂ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದು ಕರೆ ನೀಡಿದ್ದಾರೆ. ಮಳೆ ನೀರನ್ನು ಭೂಮಿಯಲ್ಲಿ ಇಂಗಿಸುವ ಮೂಲಕ ಅಂತರ್ಜಲ ಮರುಪೂರಣಕ್ಕೆ ಒತ್ತು ನೀಡಬೇಕು. ಮನೆಗಳು ಹಾಗೂ ಕಟ್ಟಡಗಳಲ್ಲಿ ಮಳೆ ನೀರು ಕೊಯ್ಲು ವ್ಯವಸ್ಥೆ ಅಳವಡಿಸಿಕೊಳ್ಳುವುದು, ನೀರನ್ನು ಮಿತವಾಗಿ ಬಳಸುವುದು ಹಾಗೂ ವ್ಯರ್ಥವಾಗುವುದನ್ನು ತಡೆಯುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ ಎಂದು ತಿಳಿಸಿದ್ದಾರೆ. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಲೋಕೋಳಿ ಗ್ರಾಮ ಪಂಚಾಯಿತಿಗೆ ನಿನ್ನೆ ನವದೆಹಲಿಯ ಐಇಐಸಿ ತಂಡದ ಸದಸ್ಯರಾದ ಸಂಜುಲಿ ಗುಪ್ತಾ ಹಾಗೂ ಸತೀಶ್ ಭದ್ರಾಚಾರ್ಯ ಅವರನ್ನು ಒಳಗೊಂಡ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿತು. ಈ ವೇಳೆ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್, ವಿಕಸಿತ ಭಾರತ ಜೀರಾಮ್ಜಿ ಯೋಜನೆಯ ಅನುಷ್ಠಾನದ ಕುರಿತು ಅಧಿಕಾರಿಗಳು ಪರಿಶೀಲನೆ ನಡೆಸಿದರು. ಕೂಲಿ ಕಾರ್ಮಿಕರೊಂದಿಗೆ ಸಂವಾದ ನಡೆಸಿ ಜಾಬ್ ಕಾರ್ಡ್ ಮೂಲಕ ಕೆಲಸ ಪಡೆಯುತ್ತಿರುವ ವಿಧಾನ, ಕೆಲಸದಲ್ಲಿ ಅವರ ಭಾಗವಹಿಸುವಿಕೆ ಹಾಗೂ ಯೋಜನೆಯಡಿ ದೊರೆಯುತ್ತಿರುವ ಸೌಲಭ್ಯಗಳ ಕುರಿತು ಮಾಹಿತಿ ಪಡೆದುಕೊಂಡರು. ನಂತರ ಗ್ರಾಮ ಪಂಚಾಯಿತಿಯಲ್ಲಿ ವಿಕಸಿತ ಭಾರತ ಜೀರಾಮ್ಜಿ ಯೋಜನೆಗೆ ಸಂಬಂಧಿಸಿದ ರೋಜ್ಗಾರ್ ಗ್ಯಾರಂಟಿ ಕಾರ್ಡ್ಗಳು, ವಿವಿಧ ದಾಖಲಾತಿಗಳು, ಕಾಮಗಾರಿ ಕಡತಗಳು ಹಾಗೂ ಇತರ ದಾಖಲೆಗಳನ್ನು ಪರಿಶೀಲಿಸಿದರು. ತಮಿಳುನಾಡಿನ ಮೆಟ್ಟೂರು ಅಣೆಕಟ್ಟಿಗೆ ಒಳಹರಿವು ತೀವ್ರ ಕುಸಿತ ಕಂಡಿದೆ. ಇದರಿಂದಾಗಿ ಕಾವೇರಿ ಜಲಾನಯನ ಪ್ರದೇಶದ ರೈತರಲ್ಲಿ ಸಾಂಬಾ ಭತ್ತದ ಕೃಷಿಗೆ ನೀರಿನ ಲಭ್ಯತೆ ಬಗ್ಗೆ ಆತಂಕ ಮೂಡಿಸಿದೆ. ಕರ್ನಾಟಕದಿಂದ ತಮಿಳುನಾಡಿಗೆ 15 ದಿನಗಳ ಕಾಲ ಪ್ರತಿದಿನ 6,000 ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡುವಂತೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ನೀಡಿದ್ದ ನಿರ್ದೇಶನವನ್ನು ಪ್ರಾಧಿಕಾರ ಎತ್ತಿ ಹಿಡಿದ ಕೆಲವೇ ದಿನಗಳಲ್ಲಿ ಈ ಕುಸಿತ ಉಂಟಾಗಿದೆ. ಬೆಂಗಳೂರು ದಕ್ಷಿಣ ನಗರಪಾಲಿಕೆ ವ್ಯಾಪ್ತಿಯ ಮಡಿವಾಳ ಕೆರೆ ಆವರಣದಲ್ಲಿ ಇಂದು ಪರಿಸರ ಸಂರಕ್ಷಣೆ ಹಾಗೂ ಜಲಮೂಲಗಳ ಸ್ವಚ್ಛತೆಯ ನಿಟ್ಟಿನಲ್ಲಿ ಪಾಲಿಕೆ ಹಾಗೂ ದಿ ಇಂಡಿಯನ್ ಫ್ಲಾಗರ್ಸ್ ಆರ್ಮಿ ಮತ್ತು ಖಾಸಗಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳ ಸಹಯೋಗದೊಂದಿಗೆ ಬೃಹತ್ ಫ್ಲಾಗಿಂಗ್ ಅಭಿಯಾನಕ್ಕೆ ಪಾಲಿಕೆ ಆಯುಕ್ತ ಕೆಎನ್ ರಮೇಶ್ ಚಾಲನೆ ನೀಡಿದರು. ಈ ವೇಳೆ 75 ನಿಮಿಷಗಳಲ್ಲಿ ಸುಮಾರು 120 ಕೆಜಿ ಪ್ಲಾಸ್ಟಿಕ್ ತ್ಯಾಜ್ಯ ಸಂಗ್ರಹಿಸಲಾಯಿತು. ಈ ವಿಶೇಷ ಸ್ವಚ್ಛತಾ ಅಭಿಯಾನದಲ್ಲಿ 43 ಮಂದಿ ಪ್ಲಾಗರ್ಗಳು ಹಾಗೂ ವಿದ್ಯಾರ್ಥಿಗಳು ಕೇವಲ 75 ನಿಮಿಷಗಳಲ್ಲಿ ಕೆರೆಯ ಸುತ್ತಮುತ್ತಲಿನ 100 ಮೀಟರ್ ವ್ಯಾಪ್ತಿಯಲ್ಲಿ ಪ್ಲಾಸ್ಟಿಕ್ ಬಾಟಲ್ಗಳು, ಹಾಲಿನ ಪ್ಯಾಕೆಟ್ಗಳು ಸೇರಿದಂತೆ ಒಟ್ಟು 120 ಕೆಜಿ ಏಕಬಳಕೆಯ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಸಂಗ್ರಹಿಸಿದರು. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಇದೇ 15ರಂದು ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ವಿಧಾನಸೌಧದಲ್ಲಿ ಆಯೋಜಿಸಲಾಗಿದೆ. ಕಾರ್ಯಕ್ರಮವನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉದ್ಘಾಟಿಸಲಿದ್ದಾರೆ. ಬಾಗಿಲಿಗೆ ಬಂತು ಸರ್ಕಾರ, ಸೇವೆಗೆ ಇರಲಿ ಸಹಕಾರ ಎನ್ನುವ ಸಂದೇಶದ ಕೊಪ್ಪಳ ತಾಲೂಕು ಹೋಬಳಿ ಮಟ್ಟದ ಪ್ರಜಾಸೇವಾ ಆಂದೋಲನ ಸಭೆಗೆ ಸಂಸದ ಕೆ ರಾಜಶೇಖರ ಹಿಟ್ನಾಳ ಅವರು ಇಂದು ಚಾಲನೆ ನೀಡಿದರು. ಗಣೇಶ ಹಬ್ಬದ ಪ್ರಯುಕ್ತ ಮೂರ್ತಿಗಳ ಮೆರವಣಿಗೆ ವೇಳೆ ಸಾರ್ವಜನಿಕ ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡುವ ದೃಷ್ಟಿಯಿಂದ ಕೋಲಾರ ಜಿಲ್ಲೆಯ ಪ್ರಮುಖ ನಗರಗಳ ವ್ಯಾಪ್ತಿಯಲ್ಲಿ ಇದೇ 14ರಂದು ಮದ್ಯ ಮಾರಾಟವನ್ನು ಸಂಪೂರ್ಣವಾಗಿ ನಿಷೇಧಿಸಿ ಕೋಲಾರ ಜಿಲ್ಲಾಧಿಕಾರಿ ಎಂಆರ್ ರವಿಕುಮಾರ್ ಆದೇಶ ಹೊರಡಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹೊರಗುತ್ತಿಗೆ ಆಧಾರದಲ್ಲಿ ಪಶುವೈದ್ಯರ ನೇಮಕಕ್ಕೆ ಚಿಂತನೆ, ಪಶುಸಂಗೋಪನಾ ಸಚಿವ ಸಿ ಪುಟ್ಟರಂಗಶೆಟ್ಟಿ ಸ್ಪಷ್ಟನೆ. ಜಾರಿ ನಿರ್ದೇಶನಾಲಯದ ಆರೋಪ ಹಿನ್ನೆಲೆ ಸಚಿವ ಸತೀಶ್ ಜಾರಕಿಹೊಳಿ ರಾಜೀನಾಮೆಗೆ ಬಿಜೆಪಿ ಆಗ್ರಹ. ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ಬಳಿ ಕೃಷಿ ಇಲಾಖೆ ಅಧಿಕಾರಿಗಳ ದಾಳಿ, ಸಬ್ಸಿಡಿ ರಸಗೊಬ್ಬರ ಜಪ್ತಿ. ಪ್ರಸಕ್ತ ಸಾಲಿನಲ್ಲಿ 8,076 ಕೋಟಿ ರೂಪಾಯಿ ದಾಖಲೆ ವಹಿವಾಟು ನಡೆಸಿದ ವಿಜಯಪುರ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

0: ಆಕಾಶವಾಣಿ ಇದೀಗ ಒಂದು ಜಾಹೀರಾತು, ನಂತರ ಕಾರ್ಯಕ್ರಮ ಹಕ್ಕಿಯ ಬಳಗ.
1: ಗೌರಿ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸಿ. ಮಣ್ಣಿನಲ್ಲಿ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ ಬಣ್ಣವಿಲ್ಲದ ಸಣ್ಣ ಗೌರಿ ಗಣಪನ ಮೂರ್ತಿಯನ್ನು ತಂದು ಪೂಜಿಸಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಲೋಹದ ಬಣ್ಣವಿರುವ ಮೂರ್ತಿಗಳನ್ನು ಖರೀದಿಸಬೇಡಿ. ಶಬ್ದ ಮಾಲಿನ್ಯ ಉಂಟು ಮಾಡುವ ಧ್ವನಿವರ್ಧಕಗಳು, ವಾಯು ಮಾಲಿನ್ಯ ಮಾಡುವ ಪಟಾಕಿಗಳನ್ನು ಸಿಡಿಸುವುದನ್ನು ನಿಷೇಧಿಸಲಾಗಿದೆ. ಪರಿಸರ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಆಚರಿಸಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
0: ಆಕಾಶವಾಣಿ ಕಾರ್ಯಕ್ರಮ ಹಕ್ಕಿಯ ಬಳಗ.
2: ಶರಣು ಶರಣಾರ್ಥಿ. ಹಕ್ಕಿಯ ಬಳಗ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾವು ರಾಷ್ಟ್ರೋತ್ಥಾನ ವಿದ್ಯಾ ಕೇಂದ್ರ ಸೋಮನಹಳ್ಳಿಯ ವಿದ್ಯಾರ್ಥಿಗಳು. ನಿಮ್ಮೆಲ್ಲರಿಗೂ ಇಂದು ನಾವು ಒಂದು ಕತೆ ಹೇಳಲು ಬಂದಿದ್ದೇವೆ. ಈಗ ಯುಕ್ತಿ ಪೂರ್ವಿ ಧೃತಿ, ನೀವೇ ಹೇಳಿ, ಕತೆಗಳು ಎಲ್ಲಿ ಸಿಗುತ್ತವೆ?
3: ಕೆಲವು ಕತೆಗಳು ಪುಸ್ತಕದಲ್ಲಿ ಸಿಗ್ತವೆ, ಇನ್ನೂ ಕೆಲವು ಕತೆಗಳು ನಾವು ಸೆರೆ ಹಿಡಿಯೋ ಫೋಟೋದಲ್ಲಿರ್ತವೆ.
4: ಹಾ, ಇನ್ನು ಕೆಲವು ಕತೆಗಳು ನಮ್ಮ ಅಜ್ಜ ಅಜ್ಜಿಯರ ನೆನಪುಗಳಲ್ಲೇ ಬದುಕ್ತವೆ.
2: ಹೌದು, ಇದೆಲ್ಲವೂ ನಿಜ. ಆದರೆ ಕೆಲವೊಂದು ಕತೆಗಳು ಯಾರು ಬರೆದಿದ್ದರು ಓದದಿದ್ದರು ವರ್ಷಗಳ ಕಾಲ ಜೀವಂತವಾಗಿರುತ್ತವೆ.
5: ಹೌದಾ? ಕತೆ
2: ಒಮ್ಮೆ ಯೋಚಿಸಿ ನೋಡಿ. ನೀವು ಪ್ರತಿದಿನ ನೋಡುವ ಮರ ನಿಮ್ಮನ್ನು ಎಷ್ಟು ವರ್ಷಗಳಿಂದ ನೋಡ್ತಿರಬಹುದು? ನಿಮ್ಮ ಬಾಲ್ಯ, ನಿಮ್ಮ ಮನೆ, ನಿಮ್ಮ ಊರು ಎಲ್ಲವೂ ಬದಲಾಗುವುದನ್ನು ನೋಡ್ತಿರುತ್ತದೆ. ಆ ಮರಕ್ಕೆ ಮಾತ್ ಬಂದ್ರೆ ಅದು ತನ್ನ ಕತೆಯನ್ನ ಎಲ್ಲರಿಗೂ ಹೇಳೋಟ್ರೆ.
5: ವಾ, ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ?
2: ಹೌದು, ಅಂತಹದೇ ಒಂದು ಮರದ ಆತ್ಮಕತೆ ಉಳಿದಿರುವ ನೆರಳು. ಈ ಕಾರ್ಯಕ್ರಮವನ್ನು ನಾವು ನಿಮ್ಮೆಲ್ಲರ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ.
3: ಏನು, ನನ್ ಕತೆ ಕೇಳ್ತೀರಾ?
5: ಯಾರು?
3: ನಾನು. ನೀವು ಪ್ರತಿದಿನ ನನ್ ನೋಡ್ತೀರಿ, ಆದ್ರೆ ಒಮ್ಮೆ ಕೂಡ ಗಮನಿಸಿರ್ಲಿಕ್ಕಿಲ್ಲ. ನಾನು ಒಂದು ಮರ, ಆಲದ ಮರ. ಇದು ನನ್ನ ಆತ್ಮಕತೆ. ನೀವೆಲ್ಲ ನನ್ನ ನೋಡಿ
5: ಅಯ್ಯೋ ಎಷ್ಟ್ ದೊಡ್ಡ ಮರ
3: ಅಂತೀರಿ, ಆದ್ರೆ ಹಿಂದೆ ನಾನೀಗಿರ್ಲಿಲ್ಲ. ಒಂದು

ನಾನು ಪುಟ್ಟ ಬೀಜವಾಗಿದ್ದೆ. ನನ್ನನ್ನು ಯಾರಾದರೂ ತುಳಿದರೂ ಸಹ ಅವರಿಗೆ ಗೊತ್ತಾಗ್ತಿರ್ಲಿಲ್ಲ. ಒಂದು ದಿನ ನಾನು ಮಣ್ಣಿನ ಮಡಿಲಿಗೆ ಬಿದ್ದೆ. ನನ್ನ ಸುತ್ತಲೂ ಕತ್ತಲು, ನಿಶಬ್ದ, ಉಸಿರು ಕಟ್ಟುವ ಹಾಗಾಯ್ತು. ಒಂದು ಕ್ಷಣಕ್ಕೆ ನನ್ನ ಕಥೆಯಲ್ಲಿಗೆ ಮುಗಿತೇನೋ ಅನ್ಕೊಂಡ್ಬಿಟ್ಟೆ. ನನಗೆ ತುಂಬಾ ಭಯವಾಗ್ತಿತ್ತು. ಅಷ್ಟು

ಗುಡುಗು ಸಿಡಿಲುಗಳ ಸದ್ದು, ಎಲ್ಲೆಡೆ ಮೋಡಗಳು ಕವಿದಿದ್ದವು. ಆಕಾಶದಲ್ಲಿ ಬೋರ್ಗರೆದು ಭೂಮಿಯನ್ನು ಸೇರಲು ಹಾತರಿಯುತ್ತ ಬಂದ ಮಳೆಯ ಹನಿಗಳ ಆ ಮೊದಲ ಸ್ಪರ್ಶವನ್ನು ನಾನು ಇಂದಿಗೂ ಮರೆತಿಲ್ಲ. ಹೀಗೆ ಬಂದ ಮಳೆ ನನ್ನ ಸುತ್ತಲಿನ ಮಣ್ಣನ್ನು ಮೃದುವಾಗಿಸಿತು, ನನ್ನೊಳಗೆ ಮಲಗಿದ್ದ ಆ ಪುಟ್ಟ ಜೀವವನ್ನು ಎಬ್ಬಿಸಿತು. ಅಂದು ನನಗೆ ಗೊತ್ತಾಯಿತು, ಜೀವನ ಯಾವಾಗಲೂ ಬೆಳಕಿನಿಂದಲೇ ಪ್ರಾರಂಭವಾಗೋದಿಲ್ಲ, ಕೆಲವೊಮ್ಮೆ ಕತ್ತಲೆಯಿಂದಲೂ ಹೊಸ ಜೀವದ ಮೊಳಕೆ ಒಡೆಯುತ್ತದೆ.

ಮಣ್ಣನ್ನು ಸೀಳಿ ಹೊರಬಂದೆ. ಒಂದು ಪುಟ್ಟ ಮೊಳಕೆ, ಎರಡು ಪುಟ್ಟ ಎಲೆಗಳು, ನನ್ನನ್ನು ಮೊಟ್ಟ ಮೊದಲ ಬಾರಿ ತಾಕಿದ ಸೂರ್ಯನ ಹೊನ್ನ ಕಿರಣಗಳು, ತಂಪು ಗಾಳಿ, ಈ ಎಲ್ಲವೂ ನನ್ನನ್ನು ಕುರಿತು ಈ ರೀತಿ ಹೇಳಿದ ಹಾಗೆ ಭಾಸವಾಯಿತು.

ನಂತರದ ನನ್ನ ಬಾಲ್ಯದ ದಿನಗಳು ಅದೆಷ್ಟು ಸೊಗಸಾಗಿದ್ದವು. ಬೆಳಗಿನ ಸೂರ್ಯನ ಬೆಚ್ಚನ ಕಿರಣಗಳು ನನ್ನ ಎಲೆಗಳ ನಡುವೆ ಇಣುಕಿ ನನ್ನನ್ನು ಎಚ್ಚರಿಸುತ್ತಿದ್ದವು. ಮಧ್ಯಾಹ್ನದ ಬಿಸಿಲಿಗೆ ದಣಿದ ದಾರಿ ಹೋಕರು ನನ್ನ ತಂಪಾದ ನೆರಳಿನ ಆಶ್ರಯದಲ್ಲಿ ಕ್ಷಣಕಾಲ ವಿಶ್ರಾಂತಿ ಪಡೆಯುತ್ತಿದ್ದರು. ಸಂಜೆಯಾಗುತ್ತಿದ್ದಂತೆ ಹಕ್ಕಿ ಪಕ್ಷಿಗಳು ತಮ್ಮ ಗೂಡುಗಳತ್ತ ಮರಳುತ್ತಾ ನನ್ನ ಕೊಂಬೆಗಳಲ್ಲಿ

0: ಅತ್ಯಂತ ಸುಂದರ ಕ್ಷಣವೆಂದರೆ ಶಾಲೆ ಮುಗಿಸಿ ಆಡಲು ಓಡೋಡಿ ಬರುತ್ತಿದ್ದ ಆ ಪುಟ್ಟ ಮಕ್ಕಳು ನನ್ನ ಸುತ್ತಲೂ ಓಡಾಡುತ್ತಿದ್ದರು, ನನ್ನ ಕೊಂಬೆಗಳಿಗೆ ಜೋಲಾಡುತ್ತಿದ್ದರು, ನನ್ನ ನೆರಳಿನಲ್ಲಿ ಆಟ ಆಡುತ್ತಿದ್ದರು. ಅವರ ನಗುವೆ ನನಗೆ ಸಂಗೀತದಂತಿತ್ತು. ಅವರಿಗೆ ನಾನು
1: ನಮ್ಮ ಮರ
0: ವಾಗಿದ್ದೆ. ನನ್ನ ಸುತ್ತಲಿನ ಬದುಕೇ ಬದುಕು. ಹೀಗಿರುವಾಗ ಒಂದು ದಿನ,
2: ಏ ಓಡು ಓಡು ಓಡು,
3: ನಾನು ಮೊದಲು ಬಂದೆ, ಮರದ ಕೆಳಗಿನ ಈ ಜಾಗ ನಂದು.
0: ಯಾಕೆ, ಇದೇನ್ ಕೇವಲ ನಿನ್ ಮರನಾ?
3: ಹೌದು, ನಾನು ನಿನ್ನೆ ಇದಕ್ಕೆ ನೀರ್ ಹಾಕಿದ್ದೆ.
0: ಹಾಗಾದ್ರೆ ನಾಳೆಯಿಂದ ನಾನ್ ನೀರ್ ಹಾಕಿದ್ರೆ ಅರ್ಧ ಮರ ನಂದಾಗುತ್ತಾ?
2: ಬನ್ನಿ, ಈಗ ನಾವು ಮರದ ಈ ಮರಕೋತಿ ಆಟ ಆಡೋಣ.
3: ಅಲ್ಲಿ ನೋಡಿ, ಯಾರೋ ಬರ್ತಿದ್ದಾರೆ.
4: ಸರ್, ಈ ರಸ್ತೆ ಇನ್ನು 4 ಮೀಟರ್ ಅಗಲ ಆಗಬೇಕು.
5: ಹೌದು, ಸ್ಕೆಚ್ ಪ್ರಕಾರ ಈ ಮರ ಮಧ್ಯದಲ್ಲಿ ಬರ್ತಿದೆ.
4: ಹೌದು ಸರ್, ಈ ಮರವನ್ನು ಕಡ್ದಾಕ್ಬೇಕು.
2: ಏನು, ನಮ್ಮ ಮರನಾ? ಇದನ್ ಕಡಿತೀರಾ?
4: ಮಕ್ಕಳೇ, ಇದು ರಸ್ತೆ ಅಗಲೀಕರಣ ಅಭಿವೃದ್ಧಿಗಾಗಿ.
3: ಅಭಿವೃದ್ಧಿ ಅಂದ್ರೆ ಮರ ಕಡಿಯೋದಾ?
5: ನೋಡಿ, ನಿಮ್ಗೆ ಅರ್ಥ ಆಗುವುದಿಲ್ಲ, ಇಲ್ಲಿ ರಸ್ತೆಯ ಅವಶ್ಯಕತೆ ಇದೆ, ವಾಹನಗಳ ಸಂಚಾರ ಹೆಚ್ಚಾಗಿದೆ.
0: ಓಹೋ, ಹಾಗಾದ್ರೆ ರಸ್ತೆ ಬೇಕು, ಮರ ಬೇಡ, ಇದೇನಾ ನಿಮ್ ಅಭಿವೃದ್ಧಿ?
4: ಮರಗಳೂ ಬೇಕು. ಈ ಮರವನ್ನು ಕಡಿದು ಇನ್ನೊಂದು ಕಡೆ ಮರ ನೆಡ್ತೀವಿ.
2: ಈ ಮರನ ಬೇರೆ ಕಡೆ ಹೇಗ್ ನೆಡ್ತೀರಾ?
4: ಈ ಮರನಲ್ಲಮ್ಮ, ಇನ್ನೊಂದು ಬೇರೆ ಮರ ನೆಡ್ತೀವಿ.
3: ಇಲ್ಲ, ನಮಗೆ ಇನ್ನೊಂದು ಮರ ಬೇಡ, ಇದೇ ಮರ ಬೇಕು.
1: ಹೌದು, ಇದೇ ಮರ ಬೇಕು.
2: ನೀವು ಮರವನ್ನ ಕಡಿಬೇಕಂದ್ರೆ ಮೊದಲು ನಮ್ಮನ್ನ ಕಡೀರಿ.
5: ಮಕ್ಕಳೇ, ನಮ್ ಮಾತ್ ಕೇಳಿ.
3: ಇಲ್ಲ, ನಾವಿರೋವರೆಗೂ ಈ ಮರ ಕಡಿಯೋದಕ್ ಬಿಡಲ್ಲ. ನೀವು ಹೊರಟೋಗಿ.

0: ಜೀವ ಉಳಿಸಲು ಆ ಪುಟ್ಟ ಕೈಗಳು ಒಟ್ಟಾಗಿ ನಿಂತವು. ಅವತ್ತಿನ ನನ್ನ ಸಂತೋಷಕ್ಕೆ ಪಾರವೇ ಇಲ್ಲ. ನನ್ನನ್ನು ಉಳಿಸಿದ್ದಕ್ಕಲ್ಲ, ಅವರು ನನ್ನನ್ನು ತಮ್ಮ ಕುಟುಂಬದ ಸದಸ್ಯನಂತೆ ಕಂಡಿದ್ದಕ್ಕೆ. ಅವರ ಪುಟ್ಟ ಕೈಗಳು ನನ್ನ ಕಾಂಡವನ್ನು ತಬ್ಬಿಕೊಂಡಾಗ ನಾನು ಕೇವಲ ಮರವಾಗಿರಲಿಲ್ಲ, ನಾನು ಅವರ ನಮ್ಮ ಮರವಾಗಿದ್ದೆ. ಆದ್ರೆ ಕಾಲಕ್ಕೆ ಎಲ್ಲವನ್ನು ಬದಲಾಯಿಸೋ ಶಕ್ತಿ ಇದೆಯಲ್ಲ. ಮಕ್ಕಳು ಬೆಳೆದು ದೊಡ್ಡವರಾದರು, ರಸ್ತೆಗಳು ನ್ಯಾಷನಲ್ ಹೈವೇಗಳಾದವು, ಕಟ್ಟಡಗಳು ಬೆಳೆದವು, ಕಾರ್ಖಾನೆಗಳ ಉಗಮವೂ ಆಯಿತು. ಆದರೆ ಮನುಷ್ಯ ಹಾಗೂ ಪ್ರಕೃತಿಯ ಸಂಬಂಧ ಸಿಕ್ಕದಾಗತೊಡಗಿತು. ವರ್ಷಗಳು ಕಳೆದವು, ನನ್ನ ನೆರಳಿನಲ್ಲಿ ಆಟ ಆಡುತ್ತಿದ್ದ ಆ ಮಕ್ಕಳು ಯುವಕರಾದರು. ಆದರೆ ಅವರ ಕೈಗಳಲ್ಲಿ ಆಟಿಕೆಗಳ ಬದಲು ಫೈಲ್ಗಳಿದ್ದವು, ಮುಖದಲ್ಲಿ ಚಿಂತೆ, ಉದ್ಯೋಗದ ಹುಡುಕಾಟವಿತ್ತು.
1: ಎಷ್ಟ್ ಕಡೆ ಅಪ್ಲೈ ಮಾಡಿದೆ?
2: 20 ಹೆಚ್ಚು. ಯಾವುದೂ ಆಗ್ಲಿಲ್ಲ.
1: ನನಗೂ ಅಷ್ಟೇ. ವಿ ವಿಲ್ ಗೆಟ್ ಬ್ಯಾಕ್ ಟು ಯು ಅಂತಾರೆ. ಅವರ ರೆಸ್ಪಾನ್ಸಿಗೆ ಕಾದು ಕಾದು ಸಾಕಾಯ್ತು.
3: ಅರೆ ಅಲ್ ನೋಡಿ, ಯಾರೋ ಸರ್ವೆ ಮಾಡಲು ಬಂದಿದ್ದಾರೆ.
4: ಸಾರ್ ನೋಡ್ರಿ, ನಿಮ್ ಫ್ಯಾಕ್ಟರಿ ಕಟ್ಟಕ್ಕೆ ಜಾಗ ಪಸಂದ ಆಗೈತೆ, ಡಾಕ್ಯುಮೆಂಟ್ಸ್ ಪಕ್ಕ ಐತೆ.
5: ನನ್ಗೆ ಈ ಜಾಗ ಇಷ್ಟ ಆಯ್ತು, ಫರ್ದರ್ ಪ್ರೋಸೆಸ್ ಶುರು ಮಾಡಿ.
4: ಸಾರ್ ಆದ್ರೆ ಏನ್ರಿ? ಆದ್ರೆ ಏನ್ ಪ್ರಾಬ್ಲಮು? ಅದು ಇಲ್ಲಿ ನಿಂತಿದಾರಲ್ಲ ಒಂದಷ್ಟು ಯುವಕರು, 10 ಹಿಂದೆ ಒಂದ್ಸಾರಿ ರಸ್ತೆ ಅಗಲೀಕರಣ ಮಾಡಕ್ಕೆ ಮರ ಕಡಿಬೇಕು ಅಂತ ಬಂದವ್ರಿಗೆ ಅಡ್ಡ ನಿಂತು, ನಮ್ಮನ್ನೇ ಕಡೀರಿ, ಮರ ಕಡೆಕ್ಕೇನೋ ಬಿಡಲ್ಲ ಅಂತ ಗಲಾಟೆ ಮಾಡಿದ್ರು ಸಾರ್.
5: ಓ ಇಸಿ, ಇವಾಗ ಏನ್ ಮಾಡ್ತಿದ್ದಾರೆ ಇವರೆಲ್ಲ?
4: ಇವರ ಅನ್ಎಂಪ್ಲಾಯ್ಡ್ ಸಾರ್.
5: ಇದಕ್ಕಿಂತ ಒಳ್ಳೆ ಪಾಯಿಂಟ್ ಬೇಕಾ? ಕರ್ಸ್ರಿ ಅವ್ರನ್ನ, ಅವ್ರ ಜೊತೆ ನಾನೇ ಮಾತಾಡ್ತೀನಿ.
4: ಏ ಹುಡುಗ್ರ ಬಂದ್ರೋ ಇಲ್ಲಿ
5: ನೋಡಿ, ನೀವೆಲ್ಲ ಈ ಊರಿನ ಯುವಕರು ಅಂತ ಗೊತ್ತಾಯ್ತು. ನಾನು ನಿಮ್ಮ ಊರನ್ನು ಡೆವಲಪ್ ಮಾಡಬೇಕು ಅಂತ ಇದ್ದೀನಿ. ಇಲ್ಲಿ ಒಂದು ಹೊಸ ಇಂಡಸ್ಟ್ರಿ ಶುರು ಮಾಡಬೇಕು ಅನ್ನುವುದು ನನ್ನ ಆಸೆ. ಇದರಿಂದ ನಿಮ್ಮ ಊರು ಡೆವಲಪ್ ಆಗುವ ಜೊತೆಗೆ ನಿಮ್ಮ ಊರಿನ ಜನಕ್ಕೂ ಜಾಬ್ ಆಪರ್ಚುನಿಟಿ ಸಿಗುತ್ತೆ. ನಿಮಗೆ ಒಳ್ಳೆಯ ಪೊಸಿಷನ್ ಆಫರ್ ಮಾಡ್ತೀನಿ, ಕೈ ತುಂಬ ಸ್ಯಾಲ್ರಿ ಕೊಡ್ತೀನಿ. ಆದ್ರೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ಇವನ್ ಮಡ ಕರಿಬೇಕಾಗುತ್ತಷ್ಟೆ.
1: ಅಯ್ಯೋ, ನಿಮ್ಮ ಅಭಿವೃದ್ಧಿಯಿಂದ ಇಷ್ಟೆಲ್ಲ ಒಳ್ಳೇದಾಗುತ್ತೆ ಅಂತ ಹೇಳಿದ್ಮೇಲೆ ನಾವ್ಯಾಕಿಲ್ಲ ಅನ್ನೋಣ? ನಮಗಿದು ಕೊಪ್ಪಗೆ ಇದೆ.
6: ನೀನ್ ಏನ್ ಹೇಳ್ತಿದ್ಯೋ ಅನ್ನೋ ಅರಿವು ನಿನಗಿದ್ಯಾ? ಇದು ನಮ್ಮ ಮರ, ನಾವು ಆಡಿ ಬೆಳೆದಿದ್ದು ಇದರ ನೆರಳಿನಲ್ಲೇ. ಈ ಮರದ ಜೊತೆಗೆ ನನಗೆ 100 ನೆನಪುಗಳಿವೆ. ಇದು ಸಾಧ್ಯವಿಲ್ಲ.
1: ಕಾಲ ಬದಲಾಗಿದೆ, ನಾವು ನಮ್ಮ ಬದುಕನ್ನು ಕಟ್ಟಿಕೊಳ್ಳಲು ಕಾಲ ಬಂದಿದೆ. ಬಂದ ಅವಕಾಶವನ್ನು ಕೈ ಚೆಲ್ಲುವುದು ಸರಿಯಲ್ಲ.
5: ಹೌದು, ನಾವು ಈ ಮರ ಕಡಿದ ಮೇಲೆ ಬೇರೆ ಒಂದು ಕಡೆ 10 ಮರ ನೆಡುವ ಕೆಲಸ ಮಾಡ್ತೀವಿ. ಪ್ರಕೃತಿ ಮೇಲೆ ನಮಗೂ ಕಾಳಜಿ ಇದೆ, ಆದರೆ ಅಭಿವೃದ್ಧಿದ್ದರೆ ನಮ್ಮ ಜೀವನದಲ್ಲಿ ಮುಂದೆ ಬರಲು ಹೇಗೆ ಸಾಧ್ಯ?
6: ಆದ್ರೂ ನಮ್ ಸ್ವಾರ್ಥಕ್ಕಾಗಿ ಹೀಗೆ ಮಾಡುವುದು ನನಗೆ ಸರಿ ಅನಿಸುತ್ತಿಲ್ಲ.
1: ಏ ನೀನ್ ಸುಮ್ನಿರು ಸರ್, ನಮ್ಗಿದು ಕೊಪ್ಪಗೆ ಇದೆ.
5: ಹಾ ಗುಡ್, ಇದು ಬದುಕೋರ್ ಲಕ್ಷಣ ಅಂದ್ರೆ. ಆಲ್ ದಿ ಬೆಸ್ಟ್.
1: ಅಬ್ಬಾ, ಇನ್ಮೇಲೆ ನಮ್ ಕಷ್ಟಗಳೆಲ್ಲ ಮಾಯ ಆಗುತ್ತೆ.
3: ಮಕ್ಕಳ ಯಾರು ನನ್ನನ್ನು ಗುರುತಿಸಲಿಲ್ಲವೇ? ನಾನು ನಿಮ್ಮ ನಮ್ಮ ಮರ.
1: ಏನು ನೀನ್ ಮಾತಾಡ್ತೀಯ?
3: ಮಾತಾಡೋದಷ್ಟೇ ಅಲ್ಲ, ನಿಮ್ಮ ಇಲ್ಲಿವರೆಗಿನ ಎಲ್ಲ

ಒಂದು ಮರ ತನ್ನ ಆತ್ಮಕಥೆಯನ್ನು ಹೇಳಿತು. ಆದರೆ ಈ ಕತೆ ಕೇವಲ ಒಂದು ಮರಕ್ಕೆ ಸೀಮಿತವಲ್ಲ. ನಿಮ್ಮ ಮನೆಯ ಮುಂದಿರುವ ಮರ, ನಿಮ್ಮ ಶಾಲೆಯಲ್ಲಿರುವ ಮರ, ಅಥವಾ ನೀವು ಸಂಚರಿಸುವ ರಸ್ತೆಯ ಇಕ್ಕೆಲೆಗಳಲ್ಲಿರುವ ಮರದ ಕಥೆಯೂ ಹೌದು. ಮರಗಳು ಮಾತನಾಡುತ್ತಿವೆ. ಒಮ್ಮೆ ಮನಸ್ಸಿಟ್ಟು ಕೇಳಿ. ಪ್ರತಿ ಮರವು ಒಂದೊಂದು ಕತೆ ಹೇಳುತ್ತದೆ. ಪ್ರತಿಯೊಂದು ಕತೆಯು ನಮ್ಮನ್ನು ನೆನಪಿನ ದೋಣಿಯಲ್ಲಿ ಬೇರೊಂದು ಜಗತ್ತಿಗೆ ಕೊಂಡೊಯ್ಯುತ್ತದೆ.

ಇದುವರೆಗೆ ಹಕ್ಕಿಯ ಬಳಗದಲ್ಲಿ ಉಳಿದಿರುವ ನೆರಳು ವಿಶೇಷ ಕಾರ್ಯಕ್ರಮ ಕೇಳಿದ್ದೀರಿ. ಭಾಗವಹಿಸಿದವರು ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ ಸೋಮನಹಳ್ಳಿಯ ಮಕ್ಕಳು ಸುಮೇಧ, ಅನೀಶ್, ಧೃತಿ, ಯುಕ್ತಿ, ಪೂರ್ವಿ, ಪವನ್, ಹರ್ನಿಶ್, ಆರುಷ್, ಆರಾಧ್ಯ, ವರ್ಷ, ಅವನಿ, ಖುಷಿ, ಧನ್ವಿತಾ, ರೋಹಿಣಿ ಮತ್ತು ಶ್ರಿಯಾ. ವಾದ್ಯ ಸಹಕಾರದಲ್ಲಿ ಭರತ್ ಹಾಗೂ ಶ್ರೀಧರ್. ಈ ಕಥೆಯ ರಚನೆ ಮತ್ತು ನಿರ್ದೇಶನ ಗಣೇಶ್ ಪಿಎನ್. ಧನ್ಯವಾದಗಳು.

0: ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರ ಸಂದೇಶ.
1: ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ. ಪರಿಸರ ಪ್ರೇಮಿ ಗಣೇಶ ವಿಗ್ರಹಗಳನ್ನ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ. POP ಮತ್ತೆ ರಾಸಾಯನಿಕ ಲೇಪಿತ ಗಣೇಶ ಗೌರಿ ವಿಗ್ರಹಗಳನ್ನ ಬಳಸ್ತಾ ಇದ್ದಾರೆ. ಇದರಿಂದ ನಮ್ಮ ಪರಿಸರಕ್ಕೆ ಹಾನಿಯಾಗುತ್ತೆ. ವಿನಾಯಕನ ಹಬ್ಬದ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಗಣೇಶಗಳನ್ನೇ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ.
0: ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: Akashvani FM Rainbow 101.3 MHz musically yours.
1: ಸ್ಟೇಟ್ ಮ್ಯೂಸಿಕ್ ಕಲಿನು ನಿಂದೆ ಮ್ಯಾಜಿಕ್ ಕಲಿನು ನಿಂದೆ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ಎಫ್ಎಂ. ಸಮಯ 3:02 ಹೊಂಬಿಸಿಲನ್ನ ಶುರು ಮಾಡೋಣ. ಯಾವಾಗ್ಲೂ ಹೇಳ್ತೀನಲ್ವಾ, ಬಿಸಿಲೇ ಇರಲಿ ಮಳೆನೇ ಇರಲಿ, ಹೊಂಬಿಸಿಲು ಮಾತ್ರ ಸದಾ ಬೆಚ್ಚಗೆ ನಿಮ್ ಜೊತೆ ಇರುತ್ತೆ. ಸೊ ವೀಕೆಂಡ್ ಸ್ಪೆಷಲ್ ಹೋಮ್ ಬಿಸಿಲಲ್ಲಿ ಏನಿರುತ್ತೆ, ಸಿನಿಮಾ ಕ್ವಿಜ್ ಇರುತ್ತಾ, ಯಾವ ರೀತಿಯ ಪ್ರಶ್ನೆಗಳ ಹೊತ್ತು ತಂದಿದ್ದಾರೆ, ಕ್ವೆಶನ್ ಪೇಪರ್ ತುಂಬಾ ಟಫ್ ಆಗಿರುತ್ತಾ, ಯಾವ ವಿಚಾರದ ಮೇಲೆ ಇರ್ತೀನಿ ಪ್ರಶ್ನೆಗಳಿರುತ್ತೆ ಅಂತ ಯೋಚನೆ ಮಾಡ್ತಿರ್ತಾರೆ. ಎಸ್, ರಿವೀಲ್ ಮಾಡ್ತೀನಿ ಆಫ್ಟರ್ ಅ ಬ್ಯೂಟಿಫುಲ್ ಸಾಂಗ್. ಸರಿ, ನಿಮ್ಮ ಅಟೆಂಡೆನ್ಸ್ ಬರಲಿ, ಅಟೆಂಡೆನ್ಸ್ ಮಾರ್ಕ್ ಮಾಡಿ. ವಾಟ್ಸ್ಆಪ್ ಸಂಖ್ಯೆ 9480901013 ನಿಮ್ಮ ವೀಕೆಂಡ್ ಪ್ಲಾನ್ಸ್ ಏನು ಅಂತ ಹೇಳಿ ಹಂಗೆ ಒಂದು ಅಟೆಂಡೆನ್ಸ್ ನ ಮಾರ್ಕ್ ಮಾಡಿ. ನಿನ್ನ ನೋಡಲೆಂತ ಅನ್ನೋ ಗೀತೆನ ಅಪ್ಲೈ ಮಾಡ್ತಾ ಇದ್ದೀನಿ. ಅದಾದ್ಮೇಲೆ ಮೊದಲನೇ ಪ್ರಶ್ನೆ, ಏನು ಇವತ್ತಿನ ಥೀಮ್ ಏನು ಅಂತ ನಾನು ಹೇಳ್ತೀನಿ. ಇವತ್ತಿನ ಥೀಮು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಏನು ಡಿಫ್ರೆಂಟು ಯೋಚನೆ ಮಾಡ್ತಾ ಇರಿ, ಈ ಹಾಡಾದ್ಮೇಲೆ ಹೇಳ್ತೀನಿ. ಕೇಳ್ತಾ ಇರಿ ಆಕಾಶವಾಣಿ ಎಫ್ ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು.

ಒಂಥರ ಥರ ಅಂತೆ, ಕೇಳಲ್ಲಿ ಒಂಥರ ಥರ ಅಂತೆ, ಏನೋ ಗೊತ್ತಿಲ್ಲ. ಸಮಯ 3:08, ನೀವು ಕೇಳ್ತಾ ಇದ್ರ ನಿಮ್ಮ ಮನೆ ಬಾಗಿಲ ಮಳೆ ಬಿಲ್ಲು ಕನ್ನಡ ಕಾಮನ ಬಿಲ್ಲು 101.3 FM. ಮತ್ತೆ ಈ ಹೊತ್ತಲ್ಲಿ ನಿಮ್ ಜೊತೆ ಆಗ್ತಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥು. ಸರಿ, ಒಂಚೂರು ವಾಟ್ಸಪ್ ಕಡೆ ಕಣ್ ಹಾಯಿಸ್ಕೊಂಡ್ ಬರೋಣ. ಯಾರ್ಯಾರು ಏನೇನ್ ಹೇಳಿದ್ದಾರೆ ನೋಡೋಣ ನೋಡೋಣ ಅಂತ ಇದ್ರೆ ನಾವೆಲ್ಲಿಂದ ನೋಡೋಕ್ಕಾಗುತ್ತೆ ಸರ್, ಕೇಳಕ್ಕಾಗುತ್ತೆ ಅಲ್ವಾ ಅಂತ ಯೋಚನೆ ಮಾಡ್ತಾ ಇದ್ರೆ ನಾನು ಇಲ್ಲಿ ವಾಟ್ಸಪ್ ಅನ್ನ ಮೆಸೇಜ್ಗಳನ್ನ ನೋಡ್ತಾ ಇದ್ದೀನಿ. ಸೊ ಐ ಕ್ಯಾನ್ ಸೀ ಯು ಕ್ಯಾನ್ ಹಿಯರ್ ಅಲ್ವಾ. ಜಗದಾಂಬಿಕಾ ಹಂಸವಾಣಿ ಅವರು, ನಮಸ್ತೆ ಮಂಜುನಾಥ್ ಸರ್, ಶುಭ ಮಧ್ಯಾಹ್ನ ಅಂತ ಆದ್ರೆ ಶುಭ ಮಧ್ಯಾಹ್ನ ನಿಮಗೂ ಕೂಡ. ಸಿದ್ಧಲಿಂಗ ಮೂರ್ತಿ ಸಿರಿಗರೆಯಿಂದ ಪ್ರೆಸೆಂಟ್ ಸರ್, ಗಣೇಶ ಚತುರ್ಥಿಯ ಸಂಭ್ರಮದ ಬಗ್ಗೆ ಪ್ರಶ್ನೆಗಳ ಅಂತ ಕೇಳ್ತಾ ಇದ್ದಾರೆ. ನೋ ವೇ, ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ ನಾನು ಹಾಜರ್ ಅಂತ ಹೇಳ್ತಾ ಇದ್ದಾರೆ. ವೀಕೆಂಡ್ ಎಕ್ಸಾಮ್ಗೆ ನಾನು ಹಾಜರಾಗಿದ್ದೀನಿ ಸರ್ ಅಂತ ಬಿಳೆಬಾವಿಯಿಂದ ಮಂಜುನಾಥ್ ಇಂದರಿಗೆ ಅವರು ಟೆಕ್ಸ್ಟ್ ಕಳಿಸಿದ್ದಾರೆ. ಹಾಯ್, ಊಟ ಆಯ್ತಾ, ಹಬ್ಬಕ್ಕೆ ಬರಬೇಕಪ್ಪ ಅಂತ ಉಮಾಶಂಕರ್ ಅವರು HMT ಲೋಟಿಂದ ಪ್ರೀತಿಯಿಂದ ಇನ್ವೈಟ್ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಇನ್ವೈಟ್ಗೆ, ಖಂಡಿತ ಬರೋಣ. ನನಗೂ ಹಾಜರಾತಿ ಹಾಕಿ ಅಂತ ಪ್ರಶ್ನೆ ಹೇಳ್ತಾ ಇರೋದು ಯಾರು, ಹರೀಶ್ ಮಲ್ಲೇಶ್ವರ ಅವರು. ಹಾಗೆ ಗಣಪತಿ ಬಗ್ಗೆ ಪ್ರಶ್ನೆ ಕೇಳ್ತೀರಾ ಅಂತ ಹೇಳ್ತಾ ಇದ್ದಾರೆ. ಸರ್, ನಿಮ್ಮನ್ನ ಪ್ರೀತಿಯಿಂದ ಹಬ್ಬಕ್ಕೆ ಆಹ್ವಾನಿಸ್ತಾ ಇದ್ದೀವಿ, ದಯವಿಟ್ಟು ತಪ್ಪದೆ ಬನ್ನಿ ನಮ್ಮ ಮನೆಯಲ್ಲಿ ಹಬ್ಬನ ಸೆಲೆಬ್ರೇಟ್ ಮಾಡೋಣ. ಪೂಜೆ ಇದೆ ಮತ್ತೆ ಬಾಯಲ್ಲಿ ನೀರು ಬರ್ತಾ ಇದೆ, ರುಚಿ ರುಚಿಯಾದ ಊಟ ಇದೆ ಅಂತ ಹೇಳ್ತಾ ಇದ್ದಾರೆ ದಿಲೀಪ್ ಕಲ್ಯಾಣ್ಕರ್ ಅವರು. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಇನ್ವೈಟ್ಗೆ. ಅನಿಲ ಭೀಷ್ಟನ್ ಅವರ ಶಮನೈವಾಡಿಯಿಂದ ಕಥಾ ಸಂಗಮ ಅಂತ ಹೇಳ್ತಾ ಇದ್ದಾರೆ. ಯಾವ ಕಥಾ ಸಂಗಮ ದೇವರಣೆಗೂ ಗೊತ್ತಾಗ್ಲಿಲ್ಲ. ದೇವಿ ಸಿಂಗ್ ಸರೋಜ ಸಿಂಗ್ ಚಾಮರಾಜಪೇಟೆಯಿಂದ, ತುಂಬಾ ದಿನಗಳ ನಂತರ ನಿಮ್ ಮಾತು ಕೇಳ್ತಾ ಇದ್ದೀನಿ ಅಂತಂದ್ರೆ ತುಂಬಾ ದಿನಗಳಾಗೋಯ್ತಾ? ಹೌದಾ, ಸೀರಿಯಸ್ಲಿ? ಗೊತ್ತಿಲ್ಲಪ್ಪ. ಐ ಆಮ್ ಪ್ರೆಸೆಂಟ್ ಸರ್ ಅಂತ ಕುಮಾರ್ ಬಂಗಾರಿ ಬೆಂಗಳೂರಿನಿಂದ ಸಂದೇಶ ಕಳ್ಸಿಕೊಡಿದ್ದಾರೆ. ನಮಸ್ಕಾರ, ಸೂಪರ್ ಪ್ರೋಗ್ರಾಮ್, ಹಾಡು ಚೆನ್ನಾಗಿದೆ ಅಂತ ಕೊಂಡಿಕೊಪ್ಪ ಮಣಕವಾಡದಿಂದ ಸಂದೇಶವನ್ನ ಕಳ್ಸಿಕೊಡಿದ್ದಾರೆ. ನಾನು ರೆಡಿ ಆಗಿದ್ದೀನಿ ಪ್ರಶ್ನೆ ಕೇಳಿ ಅಂತ ಎನ್ಕಲ್ಲಪ್ಪ ಚನ್ನಪಟ್ಟಣದಿಂದ ಹೇಳ್ತಾ ಇದ್ದಾರೆ. ತಿಂಡಿ ಅಂತ ಹೇಳ್ತಾ ಇದ್ದಾರೆ, ಯಾವ ತಿಂಡಿ, ತಿಂಡಿ ಬಗ್ಗೆ ಪ್ರಶ್ನೆ ಕೇಳ್ತೀನಿ ಅಂತ ಇದ್ರ. ನೋ, ಶಾನ್ ಅಗಲ್ಕರ್ದಿಂದ ಸಂದೇಶ ಕಳ್ಸ್ಕೊಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಂದೇಶಕ್ಕೆ. ಓಕೆ, ತಡೆ ಯಾಕೆ, ಇವತ್ತಿನ ಕಾರ್ಯಕ್ರಮನ ಶುರು ಮಾಡೋಣ. ಕಾರ್ಯಕ್ರಮದಲ್ಲಿ ಏನಿರುತ್ತೆ ಅಂತ ನೀವೆಲ್ಲರೂ ಸಸ್ಪೆನ್ಸ್ ಇಟ್ಟಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದಾರೆ. ಸಸ್ಪೆನ್ಸ್ ಏನೋ ಇಟ್ಟಿಲ್ಲ, ಸಿನಿಮಾ ಕ್ವಿಜ್ ಇರುತ್ತೆ, ಬಟ್ ಸ್ಟಿಲ್ ಫಾರ್ ಅ ಚೇಂಜ್ ಯೂಶ್ವಲಿ ಸಿನಿಮಾ ಬಗ್ಗೆ ಪ್ರಶ್ನೆ ಕೇಳ್ತಾ ಇದ್ದೆ. ಇವತ್ತು ಹಾಡುಗಳ ಬಗ್ಗೆ ಪ್ರಶ್ನೆ ಕೇಳ್ತೀನಿ. ಜಾಸ್ತಿ ರಿಸರ್ಚ್ ಮಾಡುವಂತಹ ಪ್ರಶ್ನೆಗಳೇನು ಅಲ್ಲ. ನಾನು ಹಾಡಿನ ಮಧ್ಯಭಾಗದಲ್ಲಿ ಚರಣದಲ್ಲಿ ಮೊದಲನೇ ಚರಣ ಅಥವಾ ಎರಡನೇ ಚರಣದಲ್ಲಿ ಯಾವುದಾದ್ರೂ ಒಂದೆರಡು ಸಾಲುಗಳನ್ನ ಪಿಕ್ ಮಾಡಿಕೊಂಡು ಆ ಸಾಲುಗಳನ್ನ ಹೇಳ್ತೀನಿ. ನೀವು ಯಾವ ಹಾಡು ಅಂತ ಗೆಸ್ ಮಾಡಬೇಕು ಅಷ್ಟೇ, ಜಾಸ್ತಿ ಕೆಲಸ ಏನೂ ಇಲ್ಲ. ನಾನು ಲೈನ್ಸ್ ಹೇಳ್ತೀನಿ, ನೀವು ಯಾವ ಹಾಡು ಅಂತ ಕಂಡುಹಿಡಿಬೇಕು. ಸೊ ಹಾಗಾದ್ರೆ ರೆಡಿನ? ಮೊದಲನೇ ಪ್ರಶ್ನೆ ಹೇಗಿದೆ, ಹೀಗಿದೆ ಸಾಲುಗಳು ಹೀಗಿದೆ. ಪ್ರಣಯದ ಹೆಸರಿದೆ, ಪ್ರಳಯದ ಗುಣವಿದೆ, ಸ್ನೇಹವೋ ಪ್ರೇಮವೋ. ಪ್ರಣಯದ ಹೆಸರಿದೆ, ಪ್ರಳಯದ ಗುಣವಿದೆ, ಸ್ನೇಹವೋ ಪ್ರೇಮವೋ. ಇದು ಯಾವ ಹಾಡು? ಹಾಡಿನ ಆರಂಭದ ಸಾಲುಗಳನ್ನ ನೀವು ನನಗೆ ಟೆಕ್ಸ್ಟ್ ಮಾಡಬೇಕು. ವಾಟ್ಸ್ಆಪ್ ನಂಬರ್ 9489100113. ಇಲ್ಲ ಮಂಜುನಾಥ್, ನಿಮ್ಮ ಜೊತೆನೇ ಮಾತಾಡ್ತೀನಿ ನಾನು, ಮಾತಾಡಿ ಆನ್ಸರ್ ಮಾಡ್ತೀನಿ ಅನ್ನೋದಾದರೆ ದೂರವಾಣಿ ಸಂಖ್ಯೆ 0800-222-8126 0800-222-8126 ಕರೆ ಮಾಡಿ ಆನ್ಸರ್ನ ಹೇಳಿ, ನಾವು ಮಾತಾಡೋಣ. ಏನಂತೀರಾ?

ತುಂಬಾ ಜನ ಕನ್ಫ್ಯೂಸ್ ಆಗ್ತಾ ಇದ್ರ ಸರ್, ಈ ತರ ಮಾಡಿದ್ರೆ ಹೇಗೆ ಸರ್, ಇಷ್ಟು ಕಷ್ಟದ ಪ್ರಶ್ನೆ ಕೇಳಿದ್ರೆ ಹೇಗೆ ಅಂತ ಇದ್ದೀರಾ. ನಿಮಗೋಸ್ಕರ ಕ್ಲೂ ಇದೆ. ಮೊದಲನೇ ಕ್ಲೂ ಏನು ಅಂದ್ರೆ, ಇದು ರವಿಚಂದ್ರನ್ ಅವರ ಸಿನಿಮಾದ ಹಾಡು. ಎರಡನೇ ಕ್ಲೂ, ಈ ಹಾಡನ್ನ ಹಾಡಿದವ್ರಿಗೆ ದ ಲಿಟಲ್ ನೈಟಿಂಗೇಲ್ ಆಫ್ ಸೌತ್ ಇಂಡಿಯಾ ಅಂತ ಬಿರಿದಿದೆ. ರವಿಚಂದ್ರನ್ ಹಾಡು ಹಾಡಿರೋದು ದ ಲಿಟಲ್ ನೈಟಿಂಗೇಲ್ ಆಫ್ ಸೌತ್ ಇಂಡಿಯಾ. ಗೆಸ್ ಮಾಡಿ ಯಾವ ಹಾಡು, ಯಾರ ಹಾಡು?

0: ಹೊಂಬಸ್ಸಿಲಿನ ಮೊದಲನೇ ಹಾಟ್ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಯಾರು ರೆಡಿ ಆಗಿದ್ದಾರೆ, ಯಾರು ಕಾಲ್ ಮಾಡಿದ್ದಾರೆ ಮಾತಾಡ್ಸೋಣ. ನಮಸ್ಕಾರ, ಕೇಳಿಸ್ತಾ ಇದೆಯಾ?
1: ಎಲ್ಲಿಂದ
0: ಮಾತಾಡ್ತಾ ಇರೋದು?
1: ಪದ್ಮಶ್ರೀ ಸರ್, ರಾಮಚಂದ್ರಪುರದಿಂದ.
0: ಏನ್ ಮಾಡ್ಕೊಂಡಿದ್ರಿ, ಆರಾಮಾಗಿದ್ದೀರಾ?
1: ಆರಾಮ್ ಸರ್, ನೀವು?
0: ನಾನ್ ಸಕ್ಕತ್ ಆಗಿದ್ದೀನಿ. ಏನ್ ಊಟ ಮಾಡಿದ್ರಿ?
1: ಅನ್ನ ಸಾಂಬಾರ್ ಸರ್.
0: ಏನ್ ಸಾಂಬಾರು?
1: ತರಕಾರಿ.
0: ತರಕಾರಿ ಸರ್. ಎಸ್, ನಮ್ಮ ಸಾಲುಗಳಿಗೆ ಯಾವ ಹಾಡು ಅಂತ ಗೊತ್ತಾಯ್ತಾ? ಉತ್ತರ ಗೊತ್ತಾಯ್ತಾ?
1: ಗೊತ್ತಾಯ್ತು ಸರ್. ಯುವಾ ಚಿತ್ರದ್ದು. ನನ್ನಾಣೇ ಮರೆಯೋಲ್ಲ.
0: ನಾನೇ ಬಿಟ್ಬಿಟ್ರಲ್ಲ ಅದರಲ್ಲಿ.
1: ಆ ಸರ್,
0: ನಾ ನನ್ನಾಣೆಗೂ ಅನ್ನೋದನ್ನೇ ಬಿಟ್ಬಿಟ್ರಲ್ಲ, ನಾನೇ ಬಿಟ್ಬಿಟ್ರಿ ಅಂದೆ.
1: ಹೌದು ಹೌದು ಸರ್, ಹೌದು ಸರ್.
0: ಯಾಕೆ ಯಾಕೆ ಈ ತರ ಬಿಡೋದು ಹೇಳಿ, ನಾ ಏನ್ ಮಾಡಿತ್ತು ನಿಮಗೆ? ಈಗ ನಾ ನನ್ನ ಕೇಳ್ತಾ ಇದ್ದೆ, ನನ್ನ ಯಾಕೆ ಬಿಟ್ರು ಪದ್ಮಶ್ರೀ ಅವರು, ಕೇಳು ಮಂಜುನಾಥ್ ಅಂತ. ಓಕೆ, ನಿಮ್ಮ ಉತ್ತರ ಕರೆಕ್ಟ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದಕ್ಕೆ.
1: ಥ್ಯಾಂಕ್ ಯು ಸರ್.
0: ಹೀಗೆ ಕಾರ್ಯಕ್ರಮ ಕೇಳ್ತಾ ಇರಿ, ಕಾಲ್ ಮಾಡ್ತಾ ಇರಿ. ಯಸ್, ವಾಟ್ಸ್ಆಪ್ ಅಲ್ಲಿ ಯಾರೆಲ್ಲ ಉತ್ತರಗಳನ್ನ ಕಳ್ಸಿಕೊಡಿದ್ದಾರೆ ಒಂಚೂರು ನೋಡೋಣ. ಜಗದಾಂಬಿಕಾ ಹಂಸವೇಡಿ ಅವರು ಸರಿಯಾಗಿ ಗೆಸ್ ಮಾಡಿದ್ದಾರೆ, ಬಸವರಾಜ್ ಚಿತ್ರದುರ್ಗದಿಂದ. ಗದ್ಯ ರೂಪದಲ್ಲಿ ಹೇಳೋ ಬದಲು ಸ್ವಲ್ಪ ರಾಗವಾಗಿ ಹಾಡಿ ನೋಡೋಣ, ಕಣ್ಣು ಹಿಡಿತೀವಿ ಅಂತಾದ್ರೆ. ಹರೀಶ್ ಮಲ್ಲೇಶ್ವರದಿಂದ, ನೋ ವೇ ಚಾನ್ಸ್ ಇಲ್ಲ. ಬಿಂದು ಪ್ರಕಾಶ್ ಬೆಂಗಳೂರಿನಿಂದ ಗೆಸ್ ಮಾಡಿದ್ದಾರೆ. ಬಿಳೆವಾವಿಯಿಂದ ಮಂಜುನಾಥ್ ಇಂದರ್ಗೆ ಅವರ ಉತ್ತರ ಸರಿಯಾಗಿದೆ. ಹಾಗೆ ಎಸ್ ಎಂ ಶೋಭಾ ಹಾಸನದಿಂದ, ಮಂಡಿಕಲ್ಲಿಂದ ಕೃಪಾ ಉಮೇಶ್ವರ್ ಉತ್ತರ ಕೂಡ ಸರಿಯಾಗಿದೆ.

ಲೇಟ್ ಆಗಿ ಅಟೆಂಡೆನ್ಸ್ ನ ಮಾರ್ಕ್ ಮಾಡ್ತಾ ಇದ್ರಿ, ನನ್ನ ಅಟೆಂಡೆನ್ಸ್ ಕನ್ಸಿಡರ್ ಮಾಡಿ ಅಂತ ಡೇವಿಡ್ ನೋಬಲ್ ಅವರು ಮುನ್ರಾಬಾದ್ ಡ್ಯಾಮ್ ನಿಂದ ಹೇಳ್ತಾ ಇದಾರೆ. ಪರವಾಗಿಲ್ಲ ಡೇವಿಡ್ ಅವರೇ, ನಿಮ್ಮ ಅಟೆಂಡೆನ್ಸ್ ನ ಮಾರ್ಕ್ ಮಾಡ್ಕೊಂಡಿದ್ದೀನಿ ನಾನು. ಈಗ ಇದು ಯುಗಾದಿ ಚಿತ್ರದ ನಾ ನನ್ನಾಣೆಗೂ ಮರೆಯೋಲ್ಲ ನಿನ್ನೀ ಪ್ರೀತಿಯ ಹಾಡಿನ ಸಾಲುಗಳಾಗಿತ್ತು. ಚಿತ್ರ ಅವರು ಹಾಡಿರೋದು ರವಿಚಂದ್ರನ್ ಅವರ ಸಿನಿಮಾ. ಈಗ ಮುಂದಿನ ಹಾಡು, ಮುಂದಿನ ಹಾಡಿನ ಸಾಲುಗಳು ಸ್ವಲ್ಪ ಟ್ರಿಕ್ ಇದೆ, ಈಸಿಯಾಗಿ ನೀವು ಕಂಡುಹಿಡಿಯೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದು ನನ್ನ ಅನಿಸಿಕೆ. ನೀವು ಬೇಗ ಕಂಡುಹಿಡಿಬಹುದು, ನನಗೆ ಸರ್ಪ್ರೈಸ್ ಆಗಬಹುದು. ಸೊ ಸಾಲುಗಳು ಹೀಗಿದೆ: ನೂರೆಂಟು ರೀತಿಯ ನೆನಪಿನ ಬಳ್ಳಿ ಮೆಲ್ಲಗೆ ಮೂಡಿದೆ ಎದೆಯಲ್ಲಿ. ನೂರೆಂಟು ರೀತಿಯ ನೆನಪಿನ ಬಳ್ಳಿ ಮೆಲ್ಲಗೆ ಮೂಡಿದೆ ಎದೆಯಲ್ಲಿ. ಕ್ಲೂ ಕೊಟ್ಬಿಡ್ತೀನಿ, ಒಂದು ಸ್ವಲ್ಪ ಟೂ ಕೇಸ್ ಹಾಡಿದು, ಅಂದ್ರೆ 2000 ನಂತರ ಬಂದಂತಹ ಸಿನಿಮಾಗಳ ಹಾಡಿದು. ಹೀರೋಯಿನ್ ರಾಧಿಕಾ ಪಂಡಿತ್, ಹೀರೋ ತರುಣ್, ಸಾಹಿತ್ಯ ಬರೆದಿದ್ದು ಜಯಂತ್ ಕಾಯ್ಕಿಣಿಯವರು. ಯಾವ ಹಾಡು ಗೆಸ್ ಮಾಡಿ.

0: ಉತ್ತರ ಇನ್ನು ನಮ್ಮ ಸ್ನೇಹಿತರನ್ನ ಕೇಳೋಣ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ.
1: ನಮಸ್ಕಾರ.
0: ಏನ್ ಸಮಾಚಾರ? ಹೇಗಿದ್ದೀರಾ? ಎಲ್ಲಿಂದ ಕಾಲ್ ಮಾಡ್ತಾ ಇರೋದು?
1: ಮಂಡಿಕಲ್ ಕೃಪಾ ಅಂತ.
0: ಮಂಡಿಕಲ್ ಇಂದ ಕೃಪಾ ಅವರೇ, ಆರಾಮ?
1: ಆರಾಮ ಸರ್.
0: ಹೇಗ್?

0: Hello, ¿qué le estaría?
1: ಹಲೋ,
0: ಕೇಳಿಸ್ತಾ ಇದೆಯಾ?
1: ಯಾರು ಕೂಡ ನಿನ್ನ ಹಾಗೆ ಪ್ರೀತಿಸಿಲ್ಲ.
0: ಎಸ್ ಇವಾಗ ಹೇಳಿ, ಎಲ್ಲಿ ಹುಡುಕಿದ್ರಿ ಅಂತ
1: ಹಲೋ,
0: ಕೇಳಿಸ್ತಾ ಇಲ್ವಾ?
1: ಕೇಳಿಸ್ತಾ ಇಲ್ಲ ಸರ್ ಸರಿಯಾಗಿ.
0: ಹೌದಾ? ಓಕೆ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಉತ್ತರ ಕರೆಕ್ಟ್ ಆಗಿದೆ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಹೀಗೆ ಕಾರ್ಯಕ್ರಮ ಕೇಳ್ತಾ ಇರಿ.
1: ಆಯ್ತು ಸರ್,
0: ಥ್ಯಾಂಕ್ ಯು,
1: ಧನ್ಯವಾದಗಳು.
0: ಧನ್ಯವಾದಗಳು. ಯಾರೆಲ್ಲ ವಾಟ್ಸಪ್ಪಲ್ಲಿ ಉತ್ತರ ಕೊಟ್ಟಿದ್ದಾರೆ ನೋಡೋಣವಾ. ವಾಟ್ಸಪ್ ಅಲ್ಲಿ ಉತ್ತರ ಕೊಟ್ಟಿರೋದು ಯಾರು ಯಾರು ಯಾರು ಯಾರು ಅಂತ ನೋಡೋದಾದ್ರೆ, ಪೂರ್ಣಿಮಾ ಬೆಂಗಳೂರು ಲಾಲ್ಬಾಗ್ ರಸ್ತೆಯಿಂದ ಉತ್ತರ ಕೊಟ್ಟಿದ್ದಾರೆ. ಸುಭಾನ್ ಕೋರಿ ಹಂಪಸಾಗರದಿಂದ, ಸುನಂದ ಸ್ಕಂದ ಲೇಔಟ್ ನಿಂದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಕಬಾಡಿ ವೆಂಕಟೇಶ್ ಅವರು ಉತ್ತರ ಸರಿಯಾಗಿದೆ. ಬಿಂದು ಪ್ರಕಾಶ್ ಬೆಂಗಳೂರಿನಿಂದ. ನಾವು ಈ ದಿನ ಲೆಕ್ಕಕ್ಕೆ ಉಂಟು ಆದ್ರೆ ಆಟಕ್ಕಿಲ್ಲ ಅಂತ ದೇವಿ ಸಿಂಗ್ ಅವರು ಚಾಮರಾಜಪೇಟೆಯಿಂದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ನಮ್ಮ ರನ್ನಿಂಗ್ ಫ್ರಮ್ 435 ಅವರ ಉತ್ತರ ಕೂಡ ಕರೆಕ್ಟ್ ಆಗಿದೆ. ಎಸ್ ಚಂದನ ಚಿತ್ರದುರ್ಗದಿಂದ. ಲಿಂಗದಲ್ಲಿ ಲಿಂಗಪ್ಪ ಅವರ ಉತ್ತರ ಕೂಡ ಕರೆಕ್ಟ್ ಆಗಿದೆ. ಎಸ್, ಇದು ಲವ್ಗುರು ಚಿತ್ರದ ಯಾರು ಕೂಡ ನನ್ನ ಹೀಗೆ ಪೀಡಿಸಿಲ್ಲ ನಿನ್ನ ಹಾಗೆ ಅನ್ನೋ ಗೀತೆಯಾಗಿತ್ತು. ಉತ್ತರ ಕೊಟ್ಟ ಎಲ್ರಿಗೂ ಕೂಡ ದೊಡ್ಡ ಕಂಗ್ರಾಚುಲೇಷನ್ಸ್, ಹಾಗೆ ಚಪ್ಪಾಳೆ ಶಿಳ್ಳೆಗಳು.
2: ಮುಂಬೆಳಗನೆ ಸರ ನಗೆ ಮೊಗವ ಹೊತ್ತಾಗ,
3: ಎದೆ ತುಂಬಿ ಬಂತೊಂದು ಭಾವಜರಿ ಆಗ,
4: ಎದೆ ತುಂಬಿ ಹಾಡಿದೆನು ಬಂದು ನಾನು,
2: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
5: ಚಾರಿತು ಮನು,
3: ಎಲ್ಲೆ ಮೀರಿದ ಪ್ರೇಮ ಸಿಂಚನ,
6: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗ,
2: ಒಲವ ಸಾಂಗತ್ಯಕ್ಕಾಗಿ ಆತರೆವ ಜೀವಕ್ಕೆ
3: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು, ಅಂತರಾಳದ ಮಂಥನಗಳಿಗೆ ಚೇತನ
2: ಭಾವಸ್ಪಂದನ.
3: ಪ್ರತಿದಿನ ಬೆಳಗ್ಗೆ 7:15ಕ್ಕೆ ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3.

0: E do Non-Stop Sunday. Non-Stop
1: Sunday. Non-Stop Sunday. ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ಸ್ಟಾಪ್ ಸಂಜೆ
2: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.
3: ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರ ಸಂದೇಶ.
4: ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ.
5: ಪರಿಸರ ಪ್ರೇಮಿ ಗಣೇಶ ವಿಗ್ರಹಗಳನ್ನ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ. ಪಿಒಪಿ ಮತ್ತೆ ರಾಸಾಯನಿಕ ಲೇಪಿತ ಗಣೇಶ ಗೌರಿ ವಿಗ್ರಹಗಳನ್ನ ಬಳಸ್ತಾ ಇದ್ದಾರೆ. ಇದರಿಂದ ನಮ್ಮ ಪರಿಸರಕ್ಕೆ ಹಾನಿಯಾಗುತ್ತೆ. ವಿನಾಯಕನ ಹಬ್ಬದ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಗಣೇಶಗಳನ್ನೇ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ.
3: ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
6: ಕರ್ನಾಟಕ ಸರ್ಕಾರದ 100 ದಿನಗಳ ಸಾಧನೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಡಿ

ಶಿವಕುಮಾರ್ ಅವರ ನೇತೃತ್ವದ ಕರ್ನಾಟಕ ಸರ್ಕಾರವು 100 ದಿನಗಳ ಆಡಳಿತದಲ್ಲಿ ಪ್ರಗತಿಯ ಹೊಸ ಇತಿಹಾಸ ಬರೆದಿದೆ. ರೈತರ ನೆರವಿಗೆ ಸಿಎಂ ರೈತ ಚೈತನ್ಯ ಹಾಗೂ ರೈತ ಮಿತ್ರ ಯೋಜನೆಗಳು, ಯುವಶಕ್ತಿಯ ಸಬಲೀಕರಣಕ್ಕಾಗಿ ಭಾರತ್ ಜೋಡೋ ಯುವ ಸಂಘಗಳು, ಶಿಕ್ಷಣ ತಂತ್ರಜ್ಞಾನಕ್ಕೆ ದೇಶದ ಮೊದಲ ಎಐ ವಿಶ್ವವಿದ್ಯಾಲಯ, ಎಐ ಹಬ್ಗಳು ಮತ್ತು ಗ್ಲೋಬಲ್ ಸೆಂಟರ್ಗಳು, ರಾಜ್ಯಾದ್ಯಂತ ವಿದ್ಯಾರ್ಥಿಗಳಿಗೆ ಉಚಿತ ಪಾಸ್ ಘೋಷಣೆ, ಉದ್ಯೋಗ ನಿಧಿ ಯೋಜನೆ ಮೂಲಕ ಹಿಂದುಳಿದ ಜಿಲ್ಲೆಗಳಲ್ಲಿ ಉದ್ಯೋಗ ಸೃಷ್ಟಿಗೆ ಪ್ರೋತ್ಸಾಹ. 2028ರ ಹೊತ್ತಿಗೆ ನಶೆ ಮುಕ್ತ ಕರ್ನಾಟಕ ನಿರ್ಮಾಣದ ಗುರಿ. ವಾಹನ ಮಾಲೀಕರಿಗೆ ಸರಳ ವಿಮಾ ಸೇವೆಗಾಗಿ ಕರ್ನಾಟಕ ರಾಜ್ಯ ಮೋಟಾರು ವಾಹನ ವಿಮಾ ಸಂಸ್ಥೆ. ನಾಗರಿಕರ ಕುಂದು ಕೊರತೆ ನಿವಾರಣೆಗೆ ಪ್ರಜಾ ಸೇವಾ ಇಲಾಖೆ. ಆಸ್ತಿ ಹಕ್ಕುಗಳ ರಕ್ಷಣೆಗೆ ಭೂ ಗ್ಯಾರಂಟಿ ಯೋಜನೆ ಜಾರಿಗೆ ತರಲಾಗಿದೆ. ಸರ್ವತೋಮುಖ ಅಭಿವೃದ್ಧಿಗೆ ಒತ್ತು ನೀಡುತ್ತಾ ಜನಪರ ಯೋಜನೆಗಳನ್ನು ಜಾರಿಗೊಳಿಸುವಲ್ಲಿ ಸರ್ಕಾರದ ಬದ್ಧತೆ. ದೃಢ ಕರ್ನಾಟಕ ನಿರ್ಮಾಣದ ಸಂಕಲ್ಪ ಟೀಂ ಕರ್ನಾಟಕದ ಸಂಕಲ್ಪ. ಶತಕದ ಪಥ ಪ್ರಗತಿಯ ರಥ. ಇದು ಶ್ರೀ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಕರ್ನಾಟಕ ಸರ್ಕಾರದ 100 ದಿನಗಳ ಸಾಧನೆ.

ಹೊಂದ ಬಿಸಿಲ ನಾ ಮುಂದುವರಿಸೋಣ. ಹೊಂ ಬಿಸಿಲ ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು ಅರ್ಜಿ ಮಂಜುನಾಥ. ಮುಂದಿನ ಪ್ರಶ್ನೆಯ ಹಾಡಿನ ಸಾಲುಗಳು ಹೇಗಿದೆ? ಸಂದೇಹಾನೇ ಸುಳಿಯದಂತೆ ಹೊಸ ಸೂತ್ರ ಹುಸಿ ಪಾತ್ರ. ಸಂದೇಹಾನೇ ಸುಳಿಯದಂತೆ ಹೊಸ ಸೂತ್ರ ಹುಸಿ ಪಾತ್ರ. ಹಾಡಿರೋದು ಎಸ್ ಪಿ ಬಿ ಅವರು. ಇದು ಕ್ಲೂ ನಂಬರ್ ಒನ್. ಕ್ಲೂ ನಂಬರ್ ಟು, ಈ ಸಿನಿಮಾದ ಟೈಟಲ್ಲು ಒಂದು ಹೂವಿನ ಹೆಸರು. ಗೆಸ್ ಮಾಡಿ ಉತ್ತರ ನಾವು ವಾಟ್ಸಪ್ ಸಂಖ್ಯೆ 9409901013 ಉತ್ತರಗಳು ಬರಲಿ. ಕರೆ ಮಾಡಿ ಉತ್ತರ ಕೊಡೋದಾದ್ರೆ ದೂರವಾಣಿ ಸಂಖ್ಯೆ 0802228012206 ಕರೆ ಮಾಡಿ.

ಸಂದೇಹನೇ ಸುಡಿಯದಂತೆ ಹೊಸ ಸೂತ್ರ ಹುಸಿ ಪಾತ್ರ ಯಾವ ಹಾಡಲ್ಲಿ ಬರುತ್ತೆ ಅಂತ ಕೇಳಿದ್ದೆ. ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಎಫ್ಎಂ. ನಾನು ನಿಮ್ಮ ಆರ್ಜೆ ಮಂಜುನಾಥ್. ಯಾರು ಕಾಲ್ ಮಾಡಿದ್ದಾರೆ, ಯಾರು ಉತ್ತರ ಕೊಡ್ತಾರೆ ಕೇಳೋಣ. ನಮಸ್ಕಾರ. ನಮಸ್ತೆ, ಕೇಳಿಸ್ತಾ ಇದೆಯಾ? ಹಲೋ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಬಹುಶಃ ಕರೆ ಕಟ್ಟಾಗಿರಬಹುದು. ವಾಟ್ಸ್ಆಪ್ ಅಲ್ಲಿ ಉತ್ತರಗಳನ್ನ ಕಳ್ಸಿಕೊಂಡಿದ್ದಾರೆ ಒಂದಷ್ಟು ಜನ. ಯಾರ ಉತ್ತರ ಸರಿಯಾಗಿದೆ ಅಂತ ನೋಡೋಣ. ಜಗದಾಂಬಿಕಾ ಹಂಸವೇಣಿ ಅವರು ಕರೆಕ್ಟ್ ಆಗಿ ಉತ್ತರವನ್ನ ಕೊಟ್ಟಿದ್ದಾರೆ. ಸಂತೋಷ್ ದಾಸ್ ಕೆಂಗೇರಿಯಿಂದ ಇವರ ಉತ್ತರ ಸರಿಯಾಗಿದೆ. ಪ್ರಸನ್ನ ಕುಮಾರ್ ದಾವಣಗೆರೆಯಿಂದ. ಸುಬ್ರಹ್ಮಣ್ಯ ಜಯಂತರ ಉತ್ತರ ಕರೆಕ್ಟ್ ಆಗಿದೆ. ಮಣಿಕಂಠ ದಾವಣಗೆರೆಯಿಂದ. ಅರ್ಪಿತಾ ಬೆಂಗಳೂರಿನಿಂದ. ಬಿಂದು ಪ್ರಕಾಶ್ ಬೆಂಗಳೂರಿನಿಂದ. ರಾಧಾಕೃಷ್ಣ ಚಲ್ಲಹಳ್ಳಿಯಿಂದ. ಎನ್ಆರ್ ಪ್ರಸಾದ್ ರಾಜಾಜಿನಗರದಿಂದ. ಇವರ ಉತ್ತರ ಕೂಡ ಕರೆಕ್ಟ್ ಆಗಿತ್ತು. ಓಮಲ್ಲಿಗೆ ಸಿನಿಮಾದ ಮುದ್ದಾದ ಬಲೆಹೆಣೆದ ಅನ್ನೋ ಹಾಡಾಗಿತ್ತು ಇದು. ಸುಪ್ರೀತಾ ದಯಾನಂದ ಅವರು ಕೂಡ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ. ಕಮಲಾ ಸುಮಿತ್ರಾ ಕೆಂಪರಾಜ್ RHCH ಬಡಾವಣೆಯಿಂದ. ಕುಮಾರ್ ಬಂಗಾರಿ ಬೆಂಗಳೂರು ಅವರು ಕೂಡ ಉತ್ತರ ಕರೆಕ್ಟ್ ಆಗಿದೆ. ಹಾಗೆ ಪದ್ಮಶ್ರೀ ಕುಟುಂಬದಿಂದ ಬೆಂಗಳೂರಿನಿಂದ ಇವರ ಉತ್ತರ ಕೂಡ ಕರೆಕ್ಟ್ ಆಗಿದೆ. ಉತ್ತರ ಗೊತ್ತಾಯ್ತಲ್ಲ, ಎಸ್ ಪಿ ಬಿ ಅವರು ಹಾಡಿರುವಂತಹ ಮುದ್ದಾದ ಬಲೆಹೆಣದ ಹುಡುಗಿಯ ಒಳಕರೆದ. ಓಮಲ್ಲಿಗೆ ಸಿನಿಮಾದ ಗೀತೆ ಇದಾಗಿತ್ತು. ಈಗ ಮುಂದಿನ ಪ್ರಶ್ನೆ ಏನು, ಮುಂದಿನ ಸಾಲಗಳು ಯಾವುದು ಅಂತ ಯೋಚನೆ ಮಾಡ್ತಾ ಇದ್ರೆ ಹೇಳ್ತೀನಿ. ಸಾಲಗಳು ಹೀಗಿದೆ. ತುಂಬಿ ಹೋಯಿತೀಗಲೇ ನನ್ನ ದಿನಚರಿ, ಎಲ್ಲ ಪುಟದಲ್ಲೂ ಅವಳದೇ ವೈಖರಿ. ತುಂಬಿ ಹೋಯಿತೀಗ ನನ್ನ ದಿನಚರಿ, ಎಲ್ಲ ಪುಟದಲ್ಲೂ ಅವಳದೇ ವೈಖರಿ. ಕ್ಲೂಸ್ ಬೇಕಾ? ಸಾಹಿತ್ಯ ಬರೆದಿರೋದು ಜೈನ್ ಕಾಯ್ಕಿಣಿ ಅವರು, ಸಂಗೀತ ಮನೋಮೂರ್ತಿ ಅವರದ್ದು. ಹೀರೋ ಯಾರು ಅಂತ ಯೋಚನೆ ಮಾಡ್ತಾ ಇದ್ರೆ ಹೀರೋ ಕಿರಣ್ ಅವರು. ಸಾಲುಗಳು ಮತ್ತೊಮ್ಮೆ. ತುಂಬಿ ಹೋಯಿತೀಗ ನನ್ನ ದಿನಚರಿ, ಎಲ್ಲ ಪುಟದಲ್ಲೂ ಅವಳದೇ ವೈಖರಿ.

0: ನೂರು ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 100,00,000 ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, ಲಕ್ಷಾಂತರ ಅವಕಾಶಗಳು.
1: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.
2: ಗೌರಿ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸಿ. ಮಣ್ಣಿನಲ್ಲಿ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ, ಬಣ್ಣವಿಲ್ಲದ ಸಣ್ಣ ಗೌರಿ ಗಣಪನ ಮೂರ್ತಿಯನ್ನು ತಂದು ಪೂಜಿಸಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಲೋಹದ ಬಣ್ಣವಿರುವ ಮೂರ್ತಿಗಳನ್ನು ಖರೀದಿಸಬೇಡಿ. ಶಬ್ದ ಮಾಲಿನ್ಯ ಉಂಟು ಮಾಡುವ ಧ್ವನಿವರ್ಧಕಗಳು, ವಾಯು ಮಾಲಿನ್ಯ ಮಾಡುವ ಪಟಾಕಿಗಳನ್ನು ಸಿಡಿಸುವುದನ್ನು ನಿಷೇಧಿಸಲಾಗಿದೆ. ಪರಿಸರ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಆಚರಿಸಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರಕಟಣೆ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
3: ಸಮಯ 3:46, ನೀವು ಕೇಳ್ತಾ ಇದ್ರ ನಿಮ್ಮ ಮನೆ ಬಾಗಿಲು ಮಳೆಬಿಲ್ಲು ಕನ್ನಡ ಕಾಮನ ಬಿಲ್ಲು 101.3 FM. ಈ ಹೊತ್ತಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮ ಮನೆ ಮಾತು ಆರ್ಜೆ ಮಂಜುನಾಥ್. ಯಾರೆಲ್ಲ ಸರಿಯಾದ ಉತ್ತರವನ್ನ ಕಳ್ಸಿಕೊಟ್ಟಿದ್ದಾರೆ ನೋಡೋಣ. ಸ್ನೇಹಿತರೊಬ್ರು ನಾನೇನ್ ಲೈನ್ಸ್ ಹೇಳಿದ್ದೀನಿ ಅದೇ ಲೈನ್ಸ್ ನನಗೆ ಕಳ್ಸಿಕೊಡಿದ್ದಾರೆ. ವಾಹ್, ಸೂಪರ್ ಸರ್. ರಾಯಚೂರು ಜಿಲ್ಲೆಯಿಂದ ಪಂದ್ಯಾನ ಗ್ರಾಮದಿಂದ ಯಾದವ್ ಅವರು ಉತ್ತರವನ್ನ ಕಳ್ಸಿಕೊಟ್ಟಿದ್ದಾರೆ. ವಾಣಿಶ್ರೀ ಅವರ ಉತ್ತರ ಕೂಡ ಕರೆಕ್ಟ್ ಆಗಿದೆ ಧಾರವಾಡದಿಂದ. ಮಹಾರಾಷ್ಟ್ರದಿಂದ ಇಚ್ಚಲಕರಂಜಿಯಿಂದ ಯಶೋಧ ಅವರು ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ. ಗೋವಿಂದ ಮೆನನ್ ಕೋಲಾರದಿಂದ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ. ಸುಭಾನ್ ಕೋರಿ ಹಂಪಸಾಗರದಿಂದ, ಕಬಾಡಿ ವೆಂಕಟೇಶ್ ಬಿನ್ನಿಪೇಟೆಯಿಂದ, ಪ್ರಸನ್ನ ಕುಮಾರ್ ದಾವಣಗೆರೆಯಿಂದ, ಎಸ್ಎಂ ಶೋಭಾ ಹಾಸನದಿಂದ, ಅರ್ಪಿತಾ ಬೆಂಗಳೂರಿನಿಂದ, ಸುಷ್ಮಿತಾ ವಿಜಯನಗರದಿಂದ, ಬಿಂದು ಪ್ರಕಾಶ್ ಸುಧಾ ಬೂದಿಹಾಳ್ನಿಂದ, ಪೂರ್ಣಿಮಾ ಬೆಂಗಳೂರಿನಿಂದ, ಜಗದಾಂಬಿಕಾ ಹಂಸವೇಣಿ, ಸಂತೋಷ್ ದಾಸ್ ಕೆಂಗೇರಿಯಿಂದ. ಈ ಎಲ್ಲರ ಉತ್ತರ ಸರಿಯಾಗಿದೆ. ತುಂಬಿ ಹೋಯಿತೀಗ ನನ್ನ ದಿನಚರಿ ಎಲ್ಲ ಪುಟದಲ್ಲೂ ಅವಳದೇ ವೈಖರಿ. ಇದು ಯಾವ ಹಾಡು ಅಂತ ಕೇಳಿದೆ? ಇದು ಹಾಗೆ ಸುಮ್ಮನೆ ಮಾಯವಾಗಿದೆ ಮನಸ್ಸು ಅನ್ನೋ ಗೀತೆ ಇದಾಗಿತ್ತು. ಯಾವ ಚಿತ್ರದು? ಸೇಮ್ ಹಾಗೆ ಸುಮ್ಮನೆ ಚಿತ್ರದ ಗೀತೆ. ಲತಾ ವಿನಯ್ ಅವರು ಚಿತ್ರದುರ್ಗದಿಂದ, ಅವರು ಕೂಡ ಕರೆಕ್ಟ್ ಆಗಿ ಗೆಸ್ ಮಾಡಿದ್ದಾರೆ.

ಈಗ ಅದೇ ಗೀತೆ ನಿಮ್ಗೋಸ್ಕರ ಮುಡಿ ಬರ್ತಾ ಇದೆ. ಬಟ್ ಬಿಫೋರ್ ದಟ್, ಮುಂದಿನ ಹಾಡು ಯಾವುದು, ಮುಂದಿನ ಸಾಲುಗಳೇನು ಅಂತ ಗೊತ್ತಾಗ್ಬೇಕು ಅಲ್ವಾ? ಸಾಲುಗಳು ಹೀಗಿದೆ: ನಿನ್ನಿಂದ ತುಂಬಾ ದೂರ ಇರಲಾದೆನು, ಹಾಗಂತ ಕಣ್ಣ ಮುಂದೆ ಬರಲಾದೆನು. ನಿನ್ನಿಂದ ತುಂಬಾ ದೂರ ಇರಲಾರೆನು, ಹಾಗಂತ ಕಣ್ಣ ಮುಂದೆ ಬರಲಾರೆನು. ಯಾವ ಹಾಡು ಗೆಸ್ ಮಾಡಿ.

ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು, ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗುತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ರಲ್ಲಿ.

0: ഇത് നോൺ സ്റ്റോപ്പ് സഞ്ജയ്.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ.
2: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
3: 100 ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 1 ಲಕ್ಷ ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ ಎಐ ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, ಲಕ್ಷಾಂತರ ಅವಕಾಶಗಳು.
4: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.
5: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ.

0: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ.
1: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ
2: ಸಿಂಧೂರ ಬಿಂದಿಗೆ ಜೀವವ ತುಂಬಿದೆ.
0: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ.
3: ನಮ್ಮ ಜೀವ ಜೀವವೊಂದೇ ಜೀವ ನೂರು ಜನ್ಮ.
1: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ.
0: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
1: ಕನಸಿನ ಲೋಕ, ಕನಸುಗಳ ಕಂಠರಿಸೋ ಮಧುರ ತಾಣ.

ಕಾರ್ಯಕ್ರಮದ ಕೊನೆಯ ಪ್ರಶ್ನೆಗೆ ಯಾರು ಸರಿಯಾದ ಉತ್ತರ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ ಪೂರ್ಣಿಮಾರು ಉತ್ತರ ಕರೆಕ್ಟ್ ಆಗಿದೆ. ರಾಜ್ಕುಮಾರ್ ಕಾತರಕಿ KHP ಕಾಲೋನಿಯಿಂದ ಬಿಕೆ ಶಿವಕುಮಾರ್ ಅವರ ಉತ್ತರ ಕರೆಕ್ಟ್ ಆಗಿದೆ. GS ಚಂದನ ಚಿತ್ರದುರ್ಗದಿಂದ ಕಬಾಡಿ ವೆಂಕಟೇಶ್ವರ ಉತ್ತರ ಕರೆಕ್ಟ್ ಆಗಿದೆ. ಯಾದವ್ ರಾವ್ ಹಾಗೆ SM ಶೋಭಾಸನದಿಂದ ಜಾನು ನೆಲಮಂಗಲದಿಂದ ಬಿಂದು ಪ್ರಕಾಶ್ ಬೆಂಗಳೂರಿನಿಂದ NG ಬಸವರಾಜ್ ಚಿತ್ರದುರ್ಗದಿಂದ ನಿತ್ಯಾ ನೆಲಮಂಗಲದಿಂದ ಜಗದಾಂಬಿಕಾ ಹಂಸವೇಣಿ ಹಾಗೆ ಜಯಂತ್ ಸುಬ್ರಹ್ಮಣ್ಯ ಬೆಂಗಳೂರಿನಿಂದ ಸುಭಾನ್ ಕೋರಿ ಹಂಪಸಾಗರದಿಂದ ಪ್ರಸನ್ನಕುಮಾರ್ ದಾವಣಗೆರೆಯಿಂದ ಈ ಎಲ್ಲರ ಉತ್ತರ ಕರೆಕ್ಟ್ ಆಗಿದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಏನಾಗಿತ್ತು ನೀವೇ ಹೇಳಿದಿರ. ನಿನ್ನಿಂದ ತುಂಬಾ ದೂರ ಇರಲಾದೆನು ಹಾಗಂತ ಕಣ್ಣ ಮುಂದೆ ಬರಲಾದೆನು, ಯಾವ ಸಿನಿಮಾದ ಹಾಡು ಇದು ಅಂತ ಯೋಚನೆ ಮಾಡ್ತಾ ಇದ್ರ. ಈ ಹಾಡನ್ನ ಹಾಡಿದ್ದು ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರು. ಇದು ಆಟ ಸಿನಿಮಾದ ಗೀತೆಯಾಗಿತ್ತು. ಸಾಹಿತ್ಯ ಜಯಂತ್ ಕಾಯ್ಕಿಣಿ, ಸಂಗೀತ ಸಾಧು ಕೋಕಿಲಾ.

0: ಸಾರ್ವಜನಿಕರಿಗಾಗಿ ಸೇವಾನಿರತರು ಕೇಳಿ ವಿಶೇಷ ಕಾರ್ಯಕ್ರಮ ಪ್ರತಿದಿನ ಸಂಜೆ 4:30 ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ 101.3 ಕಂಪನಾಂಕದಲ್ಲಿ ಭಾಗವಹಿಸುತ್ತಾರೆ ಆರ್ ಪಿ ರವಿಶಂಕರ್.
1: ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು

ಸಮಯ 4 ಗಂಟೆ 1 ನಿಮಿಷ ನೀವು ಕೇಳ್ತಾ ಇದ್ರೆ ನಿಮ್ಮ ಮನೆ ಬಾಗಿಲ ಮಳೆ ಬೆಲು ಕನ್ನಡ ಕಾಮನ ಬೆಲು 101.3 FM ಈ ಹೊತ್ತಲ್ಲಿ ನಿಮ್ ಸತಿ ಆಗ್ತಾ ಇರೋದು ನಾನು ನಿಮ್ಮ ಆರ್ಜೆ ನಿಮ್ಮನೆ ಮಾತು ಆರ್ಜೆ ಮಂಜುನಾಥ. ಈಗ ಮಿಕ್ಸ್ಡ್ ಮೆಲೋಡಿಯನ್ನು ಶುರು ಮಾಡೋಣ. ಮಿಕ್ಸ್ಡ್ ಮೆಲೋಡಿಯಲ್ಲಿ ಒಂದು ವಿಚಾರದ ಕುರಿತಾಗಿ ಮಾತಾಡೋಣ. ಏನು ಅಂದರೆ, ನಾನು ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ, ನಿಮಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಡ್ತೀನಿ. ಇನ್ನೇನು, ಗಣೇಶ ಹಬ್ಬ ಬಂದೇ ಬಿಡ್ತು, ಗೌರಿ ಹಬ್ಬ ಬಂದೇ ಬಿಡ್ತು, ಸಂಭ್ರಮ ಎಲ್ಲೆಡೆ ಮನೆ ಮಾಡಿದೆ, ಫುಲ್ಲು ಝಗಮಗ ಅಂತ ರಸ್ತೆಗಳು ಕಂಗೊಳಿಸ್ತಾ ಇದೆ, ಅಷ್ಟೇ ರಶ್ ಆಗಿದೆ, ಎಲ್ಲ ಕಡೆ ವ್ಯಾಪಾರ ಜೋರಾಗಿ ನಡೀತಾ ಇದೆ. ಗಣೇಶನ ಮೂರ್ತಿಗಳಂತೂ ಕಣ್ಣಿಗೆ ನೋಡ್ತಾ ಇದ್ರೆ ಆಹಾ, ಮೂರ್ತಿ ನೋಡ್ತಾ ಇದ್ರೆ ವಾಹ್ ಫೀಲ್ ಕೊಡ್ತಾ ಇದೆ. ಸೊ ಗಣೇಶ ಹಬ್ಬದ ಪ್ರಿಪ್ರೇಷನ್ಸು ಹೇಗಿದೆ ನಿಮ್ಮ ಮನೆಯಲ್ಲಿ ಅಂತ ನನ್ನ ಜೊತೆ ಹಂಚ್ಕೊಳ್ಳಿ. ಕರೆ ಮಾಡಿ, ಕರೆ ಮಾಡೋಕ್ಕಾಗಿರೋ ಸಂಖ್ಯೆ 0802-2212-206 ಕ್ಕೆ ಕರೆ ಮಾಡಿ ಮಾತಾಡಿ. ನಿಮ್ಮ ಮನೆಯಲ್ಲಿ ಗಣೇಶ ಕೂರಿಸ್ತಾ ಇದ್ರೆ ಅಥವಾ ನಿಮ್ಮ ಏರಿಯಾದಲ್ಲಿ ಕೂರಿಸ್ತಾ ಇದ್ದೀರಾ, ನಿಮ್ಮ ಬಿಲ್ಡಿಂಗಲ್ಲಿ ಕೂರಿಸ್ತಾ ಇದ್ದೀರಾ, ನಿಮ್ಮ ಅಪಾರ್ಟ್ಮೆಂಟಲ್ಲಿ ಕೂರಿಸ್ತಾ ಇದ್ದೀರಾ, ಹೇಗಿದೆ ಸೆಲೆಬ್ರೇಷನ್, ಹೇಗಿದೆ ಪ್ರಿಪ್ರೇಷನ್ ಅಂತ ನನ್ನ ಜೊತೆ ಹಂಚ್ಕೊಳ್ಳಿ. ಕೇಳ್ತಾರೆ ಒಂದು ಬ್ಯೂಟಿಫುಲ್ ಟ್ರ್ಯಾಕ್, ಇದು ಆಕಾಶವಾಣಿ FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.3 FM.

0: ನೆಕ್ಸ್ಟ್ ಮೆಲೋಡೀಸ್ ಕೇಳ್ತಾ ಇದ್ರೆ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಲು 101.3 ಅಲ್ಲಿ ಯಾರು ಕಾಲ್ ಮಾಡಿದರೆ ಮಾತಾಡ್ಸೋಣ. ನಮಸ್ಕಾರ. ಓಪ್ಸ್, ಅನ್ಫಾರ್ಚುನೇಟ್ಲಿ ಲೈನು ಕಟ್ ಆಗಿದೆ. ಪ್ರಕಾಶ್ ಅವರು ಬೆಂಗಳೂರಿಂದ ಸರ್, ಈಗಾಗಲೇ ಏ ಒಂದು ಕಾಲ್ ಬರ್ತಾ ಇದೆ, ಮಾತಾಡ್ಸಿ ಬಿಡೋಣ. ಹಲೋ
1: ಹಲೋ,
0: ನಮಸ್ಕಾರ ಸರ್, ಕೇಳಿಸ್ತಾ ಇದೆಯಾ? ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮ್ಗೆ? ಹಲೋ, ನಮಸ್ಕಾರ. ಬಹುಶಃ ಇವ್ರಿಗೂ ಕೂಡ ನನ್ನ ಧ್ವನಿ ಕೇಳಿಸ್ತಾ ಇಲ್ಲ ಅನ್ಸುತ್ತೆ. ಸಂದೇಶಗಳೊಂದಿದೆ. ಪ್ರಕಾಶ್ ಅವರು ಬೆಂಗಳೂರಿಂದ ಹೇಳ್ತಾವ್ರೆ ಸರ್, ಈಗ ಆಲ್ರೆಡಿ ನಮ್ಮ ಮನೆಗೆ ನೆಂಟರುಗಳು ಬಂದಿದ್ದಾರೆ, ಕರ್ಜಿಕಾಯಿ ಚಕ್ಲಿ ಕೋಡ್ಬಳೆ ಎಲ್ಲ ಮಾಡ್ತಾ ಇದಾರೆ. ನಾನು ಏನು ಹೋಗ್ತಾ ಬರ್ತಾ ಕೈಗೊಂದು ಬಾಯಿಗೊಂದು ಹಾಕ್ಕೊಂಡು ಓಡಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಟೇಸ್ಟಿ ಟೇಸ್ಟಿಯಾಗಿ ಮಾಡಿದ್ದಾರೆ ಸರ್, ನಿಮಗೂ ಕೂಡ ಕಳಿಸ್ಕೊಡ್ಲಾ ಅಂತ ಇದಾರೆ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನಿಮ್ಮ ಹಬ್ಬದ ಅಪ್ಡೇಟ್ಸ್ ಏನಿದೆ, ಹೇಗೆ ನಡೀತಾ ಇದೆ ಹಬ್ಬದ ಪ್ರಿಪ್ರೇಷನ್ಸು? ನೀವು ಕೂಡ ಮನೇಲಿ ಗಣೇಶ ಕೂರಿಸ್ತೀರಾ, ಹೇಗೆ ನಿಮ್ಮ ಏರಿಯಾದಲ್ಲಿ ಕೂರಿಸ್ತಾರಾ, ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀರಾ ಅಂತ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಕಾಲ್ ಮಾಡಿ ಕಾಲ್ ಮಾಡಬೇಕಾಗಿರುವಂತಹ ನಂಬರ್ 0802-22-1206K. ಕರೆ ಮಾಡಿ ನಿಮ್ಮ ಹಬ್ಬದ ಪ್ರಿಪ್ರೇಷನ್ ಹೇಗಿದೆ ಅಂತ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ.

0: ಸುಮ್ಮನೆ ಓಡಿಸ್ತಾ ಇದೀವಿ. ಮತ್ತೊಬ್ಬ ಸ್ನೇಹಿತರು ಕಾಲ್ ಮಾಡಿದ್ದಾರೆ, ಹೋಪ್ಫುಲಿ ಕನೆಕ್ಟ್ ಆಗುತ್ತಲ್ಲ ಏನು ಅಂತ ಅನ್ಕೊಂಡಿದ್ದೀನಿ. ಮಾತಾಡ್ಸೋಣ. ನಮಸ್ಕಾರ, ಕೇಳಿಸ್ತಿದ್ಯಾ? ಹಲೋ, ನಾನು ಮಾತಾಡೋದು ಕೇಳಿಸ್ತಾ ಇದೀನಿ ನಿಮ್ಗೆ? ಹಲೋ, ಕೇಳಿಸ್ತಾ ಇದೆಯಾ ಮಾತಾಡೋದು? ನಮಸ್ತೆ, ನಾನು ಮಾತಾಡಿದ್ದೀನಿ, ಕೇಳಿಸ್ತಾ ಇಲ್ವಾ?
1: ಹಲೋ,
0: ಕೇಳಿಸ್ತಾ ಇದೆಯಾ ಮಾತಾಡೋದು? ಇವರ ಕರೆ ಕೂಡ ಕನೆಕ್ಟ್ ಆಗಲಿಲ್ಲ ಸರಿಯಾಗಿ. ಮತ್ತೊಂದಷ್ಟು ಸಂದೇಶ ಬಂದಿದೆ. ನಮಸ್ಕಾರ ಸರ್, ಹೇಗಿದ್ದೀರಾ? ನಾನು ಶಬ್ಬೀರ್ ಬನಹಟ್ಟಿಯಿಂದ. ನಮ್ಮ ಏರಿಯಾದಲ್ಲಿ ಮಹಾಲಿಂಗಪುರದಲ್ಲಿ ಎಲ್ಲರೂ ಸಖತ್ತಾಗಿ ಧಾಮ್ ಧೂಮ್ ಅಂತ ಹುಡುಗರು ಕಲೆಕ್ಷನ್ ಮಾಡ್ತಾ ಇದ್ದಾರೆ. ಗಣೇಶ ತರೋದಕ್ಕೆ ರೆಡಿ ಆಗಿದ್ದಾರೆ. ಫುಲ್ಲು ಜಗಮಗಿಸ್ತಾ ಇದೆ ನಮ್ಮ ಏರಿಯಾ ರೋಡ್ಗಳು ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದಷ್ಟು ಸಂದೇಶಗಳು ಬಂದಿದೆ, ನೀವು ಕೂಡ ಸಂದೇಶಗಳನ್ನ ಕಳಿಸ್ಕೊಡ್ಬಹುದು. ನಿಮ್ಮ ಗಣೇಶ ಹಬ್ಬದ ಪ್ರಿಪ್ರೇಷನ್ ಹೇಗಿದೆ ಅಂತ ಹೇಳಿ. ವಾಟ್ಸಪ್ ಸಂಖ್ಯೆ 9484901013 ಕೇಳ್ತಾರೆ ಇದು ಆಕಾಶವಾಣಿ ಎಫ್ ಎಂ ರೇನ್ಬೋ, ಕನ್ನಡ ಕಾಮನಬಿಲ್ಲು 101.3 FM.

0: ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರ ಸಂದೇಶ.
1: ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ. ಪರಿಸರ ಪ್ರೇಮಿ ಗಣೇಶ ವಿಗ್ರಹಗಳನ್ನ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ. POP ಮತ್ತೆ ರಾಸಾಯನಿಕ ಲೇಪಿತ ಗಣೇಶ ಗೌರಿ ವಿಗ್ರಹಗಳನ್ನ ಬಳಸ್ತಾ ಇದ್ದಾರೆ. ಇದರಿಂದ ನಮ್ಮ ಪರಿಸರಕ್ಕೆ ಹಾನಿಯಾಗುತ್ತೆ. ವಿನಾಯಕನ ಹಬ್ಬದ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಗಣೇಶಗಳನ್ನೇ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ.
0: ಪ್ರಕಟಣೆ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
2: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ,
3: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
2: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
3: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
2: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
3: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
2: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ ಮಧುರ ತಾಣ.
4: ನೂರು ದಿನಗಳ ರಾಜ್ಯಭಾರ ಹೇಗಿರುತ್ತದೆ? ಪ್ರತಿ ವರ್ಷ 100,00,000 ಹೊಸ ಉದ್ಯೋಗ ಸೃಷ್ಟಿಸಲು 300 ಕೋಟಿ ರೂಪಾಯಿ, 1,000 ಕೋಟಿ ಪ್ರತಿ ವರ್ಷ ಭಾರತ್ ಜೋಡೋ ಯುವಕ ಸಂಘಕ್ಕಾಗಿ, 20,000 ಕೋಟಿ ಕರ್ನಾಟಕದ ಉತ್ಪಾದನಾ ಕ್ಲಸ್ಟರ್ಗೆ ಮೀಸಲು, 100 ಎಕರೆ ಭಾರತದ ಮೊದಲ AI ಯೂನಿವರ್ಸಿಟಿಗಾಗಿ ವಿಶ್ವ ದರ್ಜೆಯ ಕ್ಯಾಂಪಸ್. ಇವು ಬರೀ ಸಂಖ್ಯೆಗಳಲ್ಲ, ಇವು ಬಲಿಷ್ಠ ಕರ್ನಾಟಕಕ್ಕಾಗಿ ಮಾಡುತ್ತಿರುವ ಹೂಡಿಕೆಗಳು. 100 ದಿನಗಳು, ಲಕ್ಷಾಂತರ ಅವಕಾಶಗಳು.
5: ದೃಢ ಕರ್ನಾಟಕದ ಸಂಕಲ್ಪ, ಶತಕದ ಪಥ, ಪ್ರಗತಿಯ ರಥ.

0: ನೆಕ್ಸ್ಟ್ ಮೆಲೋಡೀಸ್ ನಲ್ಲಿ ಬ್ಯೂಟಿಫುಲ್ ಹಾಡುಗಳನ್ನ ಕೇಳ್ತಾ ಇದೀವಿ, ಪಾಪ್ ಮ್ಯೂಸಿಕ್ ಕೇಳ್ತಾ ಇದೀವಿ, ರಾಕ್ ಮ್ಯೂಸಿಕ್ ಕೇಳ್ತಾ ಇದೀವಿ, ಬ್ಯೂಟಿಫುಲ್ ಮೆಲೋಡಿ ಹಾಡುಗಳನ್ನ ಕೂಡ ಕೇಳ್ತಾ ಇದೀವಿ. ದಟ್ ಇಸ್ ವೈ ಇಟ್ ಇಸ್ ಮಿಕ್ಸ್ಡ್ ಮೆಲೋಡಿ. ನಮಸ್ಕಾರ.
1: ಹಲೋ ಸರ್, ನಮಸ್ತೆ.
0: ಕೇಳಿಸ್ತಾ ಇದೆಯಾ ನನ್ನ ವಾಯ್ಸು?
1: ಸ್ವಲ್ಪ ಸ್ಲೋ ಆಗಿ ಕೇಳಿಸ್ತಾ ಇದೆ ಸರ್.
0: ಇವಾಗ ಕೇಳಿಸ್ತಾ ಇದೆಯಾ?
1: ಕೇಳಿಸ್ತಾ ಇದೆ ಸರ್.
0: ಎಸ್, ಎಲ್ಲಿಂದ ಮಾತಾಡ್ತಾ ಇರುತ್ತಾವು?
1: ಸರ್, ಕೊಪ್ಪಳ ಜಿಲ್ಲೆ ಮಂಗಳೂರಿನಿಂದ ಮಂಗಳೇಶ ಸ್ವಾಮಿ.
0: ಮಂಗಳೇಶ ಸ್ವಾಮಿ ಅವರೇ, ಆರಾಮಾಗಿದ್ದೀರಾ?
1: ಆರಾಮಿ ಇದ್ದೀವಿ ಸರ್. ನೀವು ಚೆನ್ನಾಗಿದ್ದೀರಲ್ವಾ?
0: ನಾನ್ ಸಖದಾಗಿದ್ದೀನಿ. ಹಬ್ಬದ ಪ್ರಿಪರೇಷನ್ಸ್ ಹೇಗಿದೆ?
1: ಹಬ್ಬ ತುಂಬಾ ಸಡಗರದಿಂದ ಮಾಡ್ತಾ ಇದ್ವಿ ಸರ್, ಎಲ್ಲಾ ಸ್ನೇಹಿತರೆಲ್ಲರೂ ಸೇರಿ. ಗಣಪನ್ನು ಆರ್ಡರ್ ಮಾಡಿದ್ದಾಯ್ತು ಇವಾಗಲೇ.
0: ಎಷ್ಟಡಿ ಗಣಪ?
1: ಇನ್ನೇನು ಎರಡೇ ದಿನ, ಒಂದೇ ದಿನ, ನಾಳೆ ಒಂದೇ ದಿವಸ ಕಾಯ್ದುಬಿಟ್ರೆ ನಾಡ್ದೇನೆ ನಮ್ಮ ಓಣಿಯಲ್ಲಿ ಒಬ್ಬ ಗಣಪ.
0: ಓಕೆ ಓಕೆ. ಎಷ್ಟಡಿ ಗಣಪನ ಆರ್ಡರ್ ಮಾಡಿದೀರಾ?
1: ಸಾಧಾರಣ ಸಿಂಪಲ್ ಆಗಿ 3 ಗಣಪನ ಆರ್ಡರ್ ಮಾಡಿದ್ದೀವಿ ಸರ್.
0: 3 ಮಣ್ಣಿಂದ ಅಥವಾ ಪೇಂಟೆಡ್ ಮಾಡಿದೀರಾ?
1: ಇಲ್ಲ ಸರ್, ಮಣ್ಣಿಂದು.
0: ವೆರಿ ಗುಡ್. ನಮ್ಮ ಪರಿಸರಕ್ಕೆ ಒಳ್ಳೆ
1: ಗಣಪನೇ ಆರ್ಡರ್ ಮಾಡಿದ್ದೇವೆ. ಅದೇ ಗಣಪನ ವಿಸರ್ಜನೆ ಮಾಡಿದ ನಂತರ ಆ ಮಣ್ಣನ್ನು ಹಾಗೆ ಅದರಲ್ಲಿ ಒಂದು ಸಸಿ ನೆಟ್ಟು, ಆ ಸಸಿಯನ್ನು ನಮ್ಮ ನೆನಪಿಗೋಸ್ಕರ ಅದನ್ನ ಸಸಿ ಬೆಳೆಸ್ತಾ ಇದ್ದೀವಿ ಸರ್.
0: ಸೂಪರ್ ಸೂಪರ್. ನೋಡಿ, ಎಲ್ಲರೂ ಇದೇ ತರ ಮಣ್ಣಿನ ಗಣಪತಿಯನ್ನ ಕೂರಿಸ್ಬೇಕು ಅಲ್ವಾ?
1: ಹೌದು ಸರ್,
0: ಪರಿಸರಕ್ಕೂ ಕೂಡ ಒಳ್ಳೇದಾಗುತ್ತೆ.
1: ಪರಿಸರ ನಮ್ಮ ದೇಹದ ಒಂದು ಭಾಗ ಇದ್ಗತಿ.
0: ಸತ್ಯ ಸತ್ಯ.
1: ಪರಿಸರ ಉಳಿಸ್ಬೇಕಲ್ಲ ಸರ್. ಅದಕ್ಕೋಸ್ಕರ ಮಣ್ಣಿಂದ ಗಣಪನ್ನ ಆರ್ಡರ್ ಮಾಡಿದ್ದೇವೆ ಸರ್.
0: ಓಕೆ ಓಕೆ. ಏನ್ ಸ್ಪೆಷಲ್ ತಿಂಡಿ ಮಾಡಿದಾರೆ ನಿಮ್ಮ ಮನೇಲಿ? ಈಗ ಕರ್ಜಿಕಾಯಿ, ಚಕ್ಲಿ, ನಿಪ್ಪಟ್ಟು ಎಲ್ಲ ಮಾಡ್ತಾರೆ.
1: ಒಬ್ಬಟ್ರಿ ಆಮೇಲೆ
0: ಆಲ್ರೆಡಿ ರೆಡಿ ಆಗೋಯ್ತು.
1: ಏನೇನೋ ವಿಧ ವಿಧವಾದ ಮಹಿಳೆಯರೆಲ್ಲ ಮಾಡ್ತಾ ಇದ್ದಾರೆ, ಹುಡುಗರೆಲ್ಲ ತಯಾರಿಯಲ್ಲಿದ್ದಾರೆ.
0: ಓಕೆ, ಆಲ್ರೆಡಿ ರೆಡಿ ಆಗ್ತಾ ಇದೆ ಎಲ್ಲ?
1: ಅಲ್ಲೇ ಆಲ್ರೆಡಿ ರೆಡಿ ಆಗ್ತಾ ಇದೆ. ಇನ್ನೇನು ಊರಲ್ಲಿ ಇದು ಮಾರ್ಕೆಟ್ ಅಲ್ಲಿ ಒಂದು ದೊಡ್ಡ ಗಣಪನ ಕೂಡಿಸ್ತಿದ್ದಾರೆ, ಹಿಂದೂ ಮಹಾಮಂಡಳಿ ಗಣಪತಿ, 11 ಗಣಪನ ಮಾಡ್ತಾ ಇದ್ದಾರೆ.
0: ಓಕೆ ಓಕೆ.
1: ನಮ್ಮ ಹುಡುಗರಿಗೋಸ್ಕರ ನಾನೇ ಸ್ವತಃ ದುಡ್ಡಾಗಿ ನಾನೇ ಕೊಡಿಸಿದ್ದೇನೆ ಸರ್.
0: 3 ಗಣಪನ ಅವರು
1: ಸಡಗರದಿಂದ ಎಲ್ಲರೂ ಶೇರ್ ಮಾಡ್ತಾ ಇದ್ರಲ್ಲ, ಅದಕ್ಕೋಸ್ಕರನೇ ಮಾಡ್ಲಿ, ಎಂಜಾಯ್ ಮಾಡ್ಲಿ ಅಂತೇಳಿ ಮಾಡ್ತಾ ಇದ್ದೀವಿ ಸರ್.
0: ಸೂಪರ್. ಹಬ್ಬಗಳು ಬರೋದೇ ಎಲ್ಲರನ್ನ ಒಂದಾಗ್ಸೋದಕ್ಕೆ.
1: ಹೌದು ಸರ್, ಹೌದು. ಅದರಲ್ಲಿ ಇದು ಗಣಪತಿ ಹಬ್ಬ ಅಂತಂದ್ರೆ ಎಲ್ಲರಿಗೆ ತುಂಬಾನೇ ಖುಷಿ.
0: ಸತ್ಯ ಸತ್ಯ ಸತ್ಯ. ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು. ಕಾರ್ಯಕ್ರಮ ಕೇಳ್ತಾ ಇರಿ. ಹ್ಯಾಪಿ ಹಬ್ಬ ನಿಮಗೆ.
1: ಓಕೆ ಸರ್, ನಮ್ಮ ಕಡೆಯಿಂದ ಎಲ್ಲ ನಮ್ಮ ಕೇಳುಗರೆಲ್ಲರಿಗೂ ನಮ್ಮ ಕಡೆಯಿಂದ ಗಣೇಶ ಹಬ್ಬದ ಶುಭಾಶಯಗಳು.
0: ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ನೀವು ಕೂಡ ಕರೆ ಮಾಡಬಹುದು, ನಿಮ್ಮ ಹಬ್ಬದ ಪ್ರಿಪರೇಷನ್ಸ್ ಹೇಗಿದೆ ಅಂತ ನಮ್ಮ ಜೊತೆ ಹಂಚ್ಕೊಳ್ಳಿ. ಕಾಲ್ ಮಾಡಬೇಕಾಗಿರೋ ಸಂಖ್ಯೆ ಗೊತ್ತಲ್ಲ, 9408010013 ವಾಟ್ಸ್ಆಪ್ ನಂಬರ್. ಆದರೆ ಕಾಲ್ ಮಾಡೋದಕ್ಕೆ ನಂಬರು 0802228116.

0: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
1: ನಮ್ಮ ಪ್ರಶ್ನೆ ನಿಮ್ಮ ಉತ್ತರ.
0: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
1: ಟ್ಯೂನ್ ಮಾಡಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3.
2: ಸಮಯ 4:30. ಈಗ ಕೇಳೋಣ ಪ್ರಾಯೋಜಿತ ಕಾರ್ಯಕ್ರಮ ಆರ್ಯವೈಶ್ಯ ಮಹಾಸಭಾ. ಪ್ರಾಯೋಜಕರು ಆರ್ಯವೈಶ್ಯ ಮಹಾಸಭಾ.

0: ಸಾರ್ವಜನಿಕರಿಗಾಗಿ
1: ಸೇವಾನಿರತರು.
2: ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು
3: ಕರ್ನಾಟಕ
0: ಕರ್ನಾಟಕ ಆರ್ಯವೈಶ್ಯ ಮಹಾಸಭಾ ನೇತೃತ್ವದಲ್ಲಿ
4: ಗ್ಲೋಬಲ್ ಆಕ್ಸಲರೇಟರ್ ವಿಷನ್ ಸಮಿಟ್ 2026.
0: ಬನ್ನಿ ಭಾಗವಹಿಸಿ, ಸಂಪರ್ಕಿಸಿ www.thegavs.com.
5: ನಮಸ್ಕಾರ, ನಾನು ನಿಮ್ಮ ರೇಡಿಯೋ ಮಿತ್ರ ಹುಲಿದೇವರಮನದ ದೀಪಕ್ ಆರ್ ಸಾಗರ್. ಕರ್ನಾಟಕ ಆರ್ಯವೈಶ್ಯ ಮಹಾಸಭಾದ ಗೌರವಾನ್ವಿತ ಅಧ್ಯಕ್ಷರಾದ ಶ್ರೀಯುತ ಆರ್ ಪಿ ರವಿಶಂಕರ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಆರ್ಥಿಕವಾಗಿ ಹಿಂದುಳಿದವರಿಗೆ, ವಿಧವೆಯರಿಗೆ, ಹಿರಿಯ ನಾಗರಿಕರಿಗೆ, ವಿಕಲಾಂಗರಿಗೆ ಮಹಾಸಭಾ ನೀಡುತ್ತಿರುವ ಸೇವೆಗಳ ಬಗ್ಗೆ ಹೇಳಿ ಸರ್.
6: ವಿಧವೆಯರಿಗೆ, ಅಂಗವಿಕಲರಿಗೆ ಈ ಎಲ್ಲ ಸೇವೆಗಳು ಕೂಡ ಬಡತನ ರೇಖೆಗಿಂತ ಕೆಳಗಿರೋಂಥವ್ರನ್ನ ನಾವು ಹುಡುಕಿ ಮಾಡುವಂಥ ಕೆಲಸ. ಒಂದು ಸಲ ಮನುಷ್ಯ ಹುಟ್ಟಿದ ನಂತರದಲ್ಲಿ ಜೀವನದ ಅಂತ್ಯದವರೆಗೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಅವ್ರಿಗೆ. ಯಾವ್ಯಾವ ಸ್ಟೇಜಲ್ಲಿ ಏನಾಗುತ್ತೆ ಅಂತೇಳಿ ಅವರ ಕಷ್ಟದಲ್ಲಿ ಯಾರಾದೊಬ್ರು ಕೇಳಿಬೇಕು. ದೇವರನ್ನು ನನ್ನಿನ್ನೂ ಕರ್ಕೊಂಡಿಲ್ಲ ಅನ್ನೋ ಯೋಚನೆ ಮಾಡ್ತಾ ಇರ್ತಾರೆ. ದಾಂಪತ್ಯದಲ್ಲಿದ್ದಾಗ ಮನೆಯಲ್ಲಿ ಬಡತನ ಇದ್ದು ದುಡಿಯೋ ಅಂತ ಗಂಡ ಹೋಗ್ಬಿಟ್ರೆ ಹೆಂಗಸಿನ ಪರಿಸ್ಥಿತಿ ಏನಂತ ಯೋಚನೆ ಮಾಡೋದು. ಹಾಗಂತ ಪೂರ್ತಿ ನಾವೇ ಕೊಟ್ಬಿಡ್ತಿಲ್ಲ, ಕನಿಷ್ಠ ಒಂದು ತೋಟಕ್ಕಾಗಾದ್ರೂ ಮಾಡ್ಬೇಕಲ್ಲ ನಾವು. ಹಾಗಾಗಿ ಯಾರು ವಿಧವಾ ಮಾತೆ ಇರಿದ್ದಾರೆ ಅಂತವ್ರನ್ನ ಹುಡುಕಿ

0: ಪ್ರತಿ ತಿಂಗಳು 1.5 ಸಾವಿರ ರೂಪಾಯಿ ರೆಗ್ಯುಲರ್ ಆಗಿ ಅವ್ರ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿದ್ವಿ. ಈಗ ಸುಮಾರು 530 ಜನ ವಿಧವೆಯರಿಗೆ ನಮ್ಮ ಸಂಸ್ಥೆಯಿಂದ ಕಳೆದ 7-8 ವರ್ಷಗಳಿಂದ ಕೊಡ್ತಾ ಬರ್ತಾ ಇದ್ದಾರೆ.
1: ಯಾವುದೇ ಸಮುದಾಯದವರು ಅಥವಾ ಆರ್ಯವೈಶ್ಯ ಸಮುದಾಯದವರಿಗೆ ಮಾತ್ರ ಇದೆಯಾ?
0: ಎಲ್ಲಾ ಸಮುದಾಯದವರು ಇದ್ದಾರೆ, ಅಂದ್ರೆ ಸುಮಾರು 70% ಆರ್ಯವೈಶ್ಯ ಸಮುದಾಯದವರು.
1: ಇತರೆ ಸಮಾಜದವರು ಇದ್ರು ಕೂಡ ಅರ್ಜಿಯನ್ನು ಹಾಕಿ ನೀವು ಪರಿಶೀಲನೆ ಮಾಡಿ ಅವರು ಅರ್ಹರಿದ್ದಾರೆ ಅಂತಂದ್ರೆ ಅವ್ರನ್ನ ಪರಿಗಣಿಸ್ತೀರಾ ಸರ್?
0: ಅರ್ಹತೆ ಇಲ್ಲ ಅಂದ್ರೆ ಪಕ್ಕದಲ್ಲಿದ್ರೆ ಅನ್ನು ಕೊಡಕ್ಕಾಗಲ್ಲ, ಅರ್ಹತೆ ಇರಲೇಬೇಕು. ಪರ್ಸನಲ್ ಆಗಿ ಹೋಗಿ ಇನ್ಸ್ಪೆಕ್ಷನ್ ಮಾಡ್ತೀವಿ.
2: ಈಗ ಒಂದು ಆಡಿಯೋ ಕ್ಲಿಪ್ಪಿಂಗ್ ಅನ್ನ ಕೇಳ್ಕೊಂಡು ಬರೋಣ.
3: ಏನು ಬ್ಯಾಂಕ್ ತನಕ ಬಂದ್ಬಿಟ್ಟಿದ್ಯಾ? ಏನ್ ಸಮಾಚಾರ?
4: ಓ ಅದ, ನಾನು ಓದೋದಕ್ಕೆ ನಮ್ಮ ಸಂಸ್ಥೆಯಿಂದ ಹಣದ ಸಹಾಯ ಪಡೆದಿದ್ದೆ. ಇವತ್ತು ನನಗೆ ಒಳ್ಳೆ ಜಾಬು, 2 ಲಕ್ಷ ತಿಂಗಳಿಗೆ ಸಂಬಳ ಬರುತ್ತೆ. ಅವತ್ತು ಎಲ್ಲ ಜವಾಬ್ದಾರಿನ ಆ ಸಂಸ್ಥೆ ತಗೊಂಡಿತ್ತು. ಇವತ್ತು ನಾನು ಸಬಲೀಕರಣ ಹೊಂದಿದೆ, ಹಾಗಾಗಿ ಆ ಸಂಸ್ಥೆಯ ಋಣ ತೀರಿಸೋಕ್ಕಾಗಲ್ಲ. ಆದರೆ ಅವಶ್ಯಕತೆ ಇರೋ ವಿದ್ಯಾರ್ಥಿಗಳಿಗೆ ನಾನು ಹಣವನ್ನು ಮತ್ತೆ ವಾಪಸ್ ಮಾಡಿದರೆ ಸಹಾಯ ಆಗತ್ತಂತ ಬ್ಯಾಂಕ್ ಅಕೌಂಟಿಗೆ ಹಾಕೋಣ ಅಂತ ಬಂದಿದೆ.
3: ಓ ಒಳ್ಳೆ ಕೆಲಸ ಕಣೋ, ಹಾಗಾದರೆ ಇರು, ನನ್ನ ಸೇವಿಂಗ್ಸಲ್ಲೂ ಸ್ವಲ್ಪ ದುಡ್ಡಿದೆ, ಆ ಶಿಕ್ಷಣಕ್ಕೆ ಸಹಾಯ ಮಾಡ್ತಾ ಇರೋ ಸಂಸ್ಥೆಗೆ ಕೊಟ್ಬಿಡು, ಸಹಾಯ ಆಗತ್ತೆ.
4: ಇದು ಸೇವೆ, ಸಮಾಜ ಸೇವೆ, ಶಿಕ್ಷಣ ಸೇವೆ. ಅಂದರೆ
1: ನಿಮ್ಮ ಈ ಒಂದು ಮಹಾಸಭಾದ ಸೇವಾ ಕ್ಷೇತ್ರ ಬರೀ ಕರ್ನಾಟಕಕ್ಕೋ ಅಥವಾ ಬೆಂಗಳೂರಿಗೋ ಅಥವಾ ಭಾರತದಾದ್ಯಂತ ನಿಮ್ಮ ಸೇವೆ ಇದೆಯಾ ಸರ್?
0: ಈಗ ಪ್ರಸ್ತುತ ಕರ್ನಾಟಕ ಇದೆ ನಾವು. ಮುಂದಿನ ದಿನಗಳಲ್ಲಿ ಅದನ್ನ ಬಹಳ ದೊಡ್ಡ ಮಟ್ಟದಲ್ಲಿ ತಗೊಂಡೋಗಬೇಕು ಅಂತಿದೆ. ಸ್ವಲ್ಪ ರೆವಿನ್ಯೂ ಜನರೇಷನ್ ಪ್ಲಾನ್ ಮಾಡಿ ನೆಕ್ಸ್ಟ್ ಏಪ್ರಿಲಿಂದ ಸ್ವಲ್ಪ ಇದನ್ನ ಪಕ್ಕದ ರಾಜ್ಯಗಳಿಗೂ ವಿಸ್ತರಣೆ ಮಾಡೋಣ ಅಂತ ಒಂದು ಆಲೋಚನೆ ಮಾಡ್ತಾ
1: ಇದ್ದೀವಿ. ಮಹಿಳಾ ಸಬಲೀಕರಣಕ್ಕಾಗಿ ಮಹಾಸಭಾ ಕೈಗೊಂಡಿರೋ ವಿಶೇಷ ಕಾರ್ಯಕ್ರಮಗಳ ಬಗ್ಗೆ ಹೇಳಿ ಸರ್.
0: ಮಹಿಳಾ ಸಬಲೀಕರಣದ ಬಗ್ಗೆ ಇತ್ತೀಚೆಗಷ್ಟೇ ನಾವು ಅದ್ರ ಬಗ್ಗೆ ಕ್ರಮ ತಗೊಂತ ಇದ್ವಿ. ಇದರ ಬಗ್ಗೆ ನಾವು ಅಲ್ಲಲ್ಲಿ ವರ್ಕ್ಶಾಪ್ ಮಾಡ್ತೀವಿ. ಯಾರ್ಯಾರು ಆಸಕ್ತಿ ಇದೆ, ಯಾರ್ಯಾರಿಗೆ ಏನೇನು ಕಲೆ ಗೊತ್ತಿದೆ. ಸಬಲೀಕರಣ ಅಂತ ತಕ್ಷಣ ಇಂಡಸ್ಟ್ರಿನೇ ಮಾಡ್ಬೇಕಂತೇನಿಲ್ಲ. ಮನೇಲಿ ಮಾಡೋ ತಿಂಡಿ ಚೆನ್ನಾಗಿ ಬಂದರೆ ಅದನ್ನು ಹೆಂಗೆ ಬ್ರ್ಯಾಂಡಿಂಗ್ ಮಾಡ್ಬೇಕು ಅಂತ ಹೇಳ್ಕೊಡ್ತೀವಿ. ಮನೆಯಲ್ಲಿ ಹೂಬತ್ತಿ ಹತ್ತಿನಲ್ಲಿ ಹೂಬತ್ತಿ ದೀಪಕ್ಕೆ ಇದಕ್ಕೆಲ್ಲ ಹೂಬತ್ತಿ ಮಾಡೋದು, ದೇವ್ರಿಗೆ ಹಾಕೋಂಥ ಹೂಬತ್ತಿಗಳು ಹತ್ತಿನಲ್ಲಿ ಮಾಡೋಂಥ ಆರ್ನಮೆಂಟ್ ಚೇಂಜ್ ಮಾಡ್ತಾರೆ, ಅಂಥವನ್ನೇ ಮಾಡಿ ಮಾರ್ಕೆಟಿಂಗ್ ಹೆಂಗೆ ಮಾಡಬೇಕು ಅನ್ನೋದಕ್ಕೆ ಕಲೆ ತೋರಿಸ್ತೀವಿ. ಈ ಥರ ಯಾರ್ಯಾರಿಗೆ ಮಹಿಳೆಯರಿಗೆ ಯಾವ್ಯಾವ ಕಲೆ ಗೊತ್ತಿದೆ ಅಥವಾ ಕಲಿಯೋ ಆಸಕ್ತಿ ಇದೆ ಅವರಿಗೆ ಕಲಿಸಿ ಅದರಿಂದ ಅವ್ರು ಜೀವನ ಮಾಡ್ಕೊಳ್ಳಿಕ್ಕೆ ಏನು ಬೇಕು ಅಷ್ಟು ವ್ಯವಸ್ಥೆನ ನಾವು ಕಳೆದ 2 ವರ್ಷಗಳಿಂದ ಮಾಡ್ಕೊಂಬರ್ತಾ ಇದ್ವಿ. ಇವಾಗ ಅಬಾಕಸ್ ಕ್ಲಾಸಸ್ಸು ಕಲ್ತಿರ್ತಾರೆ, SSLC PUC ಕಲ್ತು ಮನೇಲಿರ್ತಾರೆ, ಅವ್ರಿಗೆ ಅಬಾಕಸ್ ಹೇಳ್ಕೊಡ್ತೀವಿ. ಈ ಅಬಾಕಸ್ ಅವ್ರು ಕಲಿತು ಮನೆಯಲ್ಲೇ ಕುತ್ಕೊಂಡು 4 ಜನಕ್ಕೆ ಪಾಠ ಹೇಳ್ಕೊಡ್ಬೋದು ಅವ್ರು. ಈ ಥರದ್ದು ಇನ್ನು ಶ್ರಾವಣ ಮಾಸ ಭಾದ್ರಪದ ಮಾಸ ಅಂತ ಬಂದರೆ ಹಬ್ಬಗಳು ಜಾಸ್ತಿ, ದೇವ್ರಗಳ ಅಲಂಕಾರ ಮಾಡೋದು ಹೇಗೆ ಅಂತ ಕಲಿಸ್ಕೊಡ್ತೀವಿ. ಕಳಿಸದ ಅಲಂಕಾರ ದೇವ್ರಿಗೆ ಅಲಂಕಾರ.
1: ಕೇಳಿದ್ರೆ ಕರ್ನಾಟಕ ಆರ್ಯ ವೈಶ್ಯ ಮಹಾಸಭಾದ ಗೌರವಾನ್ವಿತ ಅಧ್ಯಕ್ಷರಾದ ಶ್ರೀಯುತ RP ರವಿಶಂಕರ್ ಇವರೊಂದಿಗೆ ವಿಶೇಷ ಸಂದರ್ಶನವನ್ನ ಕೇಳಿದಿರಿ. ನಮಸ್ಕಾರ.
2: ಸಾರ್ವಜನಿಕರಿಗಾಗಿ
3: ಸೇವಾನಿರತರು.
5: ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು
6: ಕರ್ನಾಟಕ ಆರ್ಯ ವೈಶ್ಯ
2: ಕರ್ನಾಟಕ ಆರ್ಯವೈಶ್ಯ ಮಹಾಸಭಾ ನೇತೃತ್ವದಲ್ಲಿ
7: ಗ್ಲೋಬಲ್ ಆಕ್ಸಲರೇಟರ್ ವಿಷನ್ ಸಮಿಟ್ 2026
2: ಬನ್ನಿ ಭಾಗವಹಿಸಿ. ಸಂಪರ್ಕಿಸಿ www.thegavs.com.

ಕರ್ನಾಟಕ ಸರ್ಕಾರದ 100 ದಿನಗಳ ಸಾಧನೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಕರ್ನಾಟಕ ಸರ್ಕಾರವು 100 ದಿನಗಳ ಆಡಳಿತದಲ್ಲಿ ಪ್ರಗತಿಯ ಹೊಸ ಇತಿಹಾಸ ಬರೆದಿದೆ. ರೈತರ ನೆರವಿಗೆ ಸಿಎಂ ರೈತ ಚೈತನ್ಯ ಹಾಗೂ ರೈತ ಮಿತ್ರ ಯೋಜನೆಗಳು. ಯುವಶಕ್ತಿಯ ಸಬಲೀಕರಣಕ್ಕಾಗಿ ಭಾರತ್ ಜೋಡೋ ಯುವ ಸಂಘಗಳು. ಶಿಕ್ಷಣ ತಂತ್ರಜ್ಞಾನಕ್ಕೆ ದೇಶದ ಮೊದಲ ಎಐ ವಿಶ್ವವಿದ್ಯಾಲಯ, ಎಐ ಹಬ್ಗಳು ಮತ್ತು ಗ್ಲೋಬಲ್ ಸೆಂಟರ್ಗಳು. ರಾಜ್ಯಾದ್ಯಂತ ವಿದ್ಯಾರ್ಥಿಗಳಿಗೆ ಉಚಿತ ಪಾಸ್ ಘೋಷಣೆ. ಉದ್ಯೋಗ ನಿಧಿ ಯೋಜನೆ ಮೂಲಕ ಹಿಂದುಳಿದ ಜಿಲ್ಲೆಗಳಲ್ಲಿ ಉದ್ಯೋಗ ಸೃಷ್ಟಿಗೆ ಪ್ರೋತ್ಸಾಹ. 2028ರ ಹೊತ್ತಿಗೆ ನಶೆ ಮುಕ್ತ ಕರ್ನಾಟಕದ ನಿರ್ಮಾಣದ ಗುರಿ. ವಾಹನ ಮಾಲೀಕರಿಗೆ ಸರಳ ವಿಮಾ ಸೇವೆಗಾಗಿ ಕರ್ನಾಟಕ ರಾಜ್ಯ ಮೋಟಾರು ವಾಹನ ವಿಮಾ ಸಂಸ್ಥೆ. ನಾಗರಿಕರ ಕುಂದುಕೊರತೆ ನಿವಾರಣೆಗೆ ಪ್ರಜಾಸೇವಾ ಇಲಾಖೆ. ಆಸ್ತಿ ಹಕ್ಕುಗಳ ರಕ್ಷಣೆಗೆ ಭೂ ಗ್ಯಾರಂಟಿ ಯೋಜನೆ ಜಾರಿಗೆ ತರಲಾಗಿದೆ. ಸರ್ವತೋಮುಖ ಅಭಿವೃದ್ಧಿಗೆ ಒತ್ತು ನೀಡುತ್ತಾ ಜನಪರ ಯೋಜನೆಗಳನ್ನು ಜಾರಿಗೊಳಿಸುವಲ್ಲಿ ಸರ್ಕಾರದ ಬದ್ಧತೆ. ದೃಢ ಕರ್ನಾಟಕ ನಿರ್ಮಾಣದ ಸಂಕಲ್ಪ, ಟೀಂ ಕರ್ನಾಟಕದ ಸಂಕಲ್ಪ. ಶತಕದ ಪಥ, ಪ್ರಗತಿಯ ರಥ. ಇದು ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಕರ್ನಾಟಕ ಸರ್ಕಾರ.

ಸಮಯ ಗಂಟೆ 42 ನಿಮಿಷ ನೀವು ಕೇಳ್ತಾ ಇದ್ರೆ ನಿಮ್ಮ ಮನೆ ಬಾಗಿಲ ಮಳೆ ಬಿಲ್ಲು ಕನ್ನಡ ಕಾಮನ ಬಿಲ್ಲು 101.3 FM ಮಿಕ್ಸ್ಡ್ ಬಲೋಡಿಸ್ ನಲ್ಲಿ ಸಾಕ್ತಾ ಇದೀವಿ. ಸಂದೇಶಗಳು ಬಂದಿದೆ. ಹಾಯ್ ಸರ್, ಗುಡ್ ಈವ್ನಿಂಗ್ ಅಂತ ಹೇಳ್ತಾ ಇರೋದು ಲತಾ ವಿನಯ್ ಅವರು. ಚಿಕ್ಕಮಗಳೂರಿಗೆ ಹೋಗ್ತಾ ಇದಾರಂತೆ. ಅವರ ಮಾವನವರ ಮನೆಯಲ್ಲಿ ಗಣಪತಿ ಹಬ್ಬದ ದಿನ ನಾಗರಕಟ್ಟೆಗೆ ಹಾಲು ಹಾಕ್ತಾರಂತೆ. ಸೊ ಅಲ್ಲಿಗೆ ಹೋಗ್ತಾ ಇದಾರಂತೆ. ತವ್ರ ಮನೆ ಚಿತ್ರದುರ್ಗದಲ್ಲಿ ಗಣಪತಿ ಕೂರಿಸ್ತಾ ಇದ್ರೆ ವಿಸರ್ಜನೆಗೆ ಅಲ್ಲಿಗೂ ಹೋಗ್ತೀವಿ. ಎರಡೂ ಹಬ್ಬ ಮಾಡೋ ಅದೃಷ್ಟ ನಮ್ದು ಅಂತ ಹೇಳ್ತಾ ಇದಾರೆ. ಹಾಗೆ ಮಾವನವರ ಮನೆಯಲ್ಲಿ ಹೋಳಿಗೆ, ತವರು ಮನೆಯಲ್ಲಿ ಗಣಪತಿಗೆ ಕಡುಬು ಮಾಡ್ತೀವಿ ಅಂತ ಆದ್ರೆ ಸೂಪರ್ ಅಲ್ವಾ? ನಮ್ಮ ಶ್ರೀ ಚಂದ್ರಲಾ ಹೋಮ್ ಪ್ರಾಡಕ್ಟ್ಸ್ ಮನೆಯಲ್ಲಿ ಸಿಕ್ಕಾಪಟ್ಟೆ ಮೋದಕ, ಕರ್ಜಿಕಾಯಿ, ಚಕ್ಲಿ ಹಾಗೂ ಇನ್ನೂ ಹಲವಾರು ಹಬ್ಬದ ತಿಂಡಿಗಳು ಭರ್ಜರಿಯಾಗಿ ರೆಡಿ ಆಗ್ತಾ ಇದೆ ನಮ್ಮ ಮನೆಯಲ್ಲಿ. ಜೊತೆಗೆ ನಮ್ಮ ಗಣಪನನ್ನ ಕೂರಿಸೋ ಜಾಗನು ಕೂಡ ಫುಲ್ಲು ಕಲರ್ಫುಲ್ ಆಗಿ ಡೆಕೋರೇಷನ್ ಮಾಡ್ತಾ ಇದೀವಿ ಹಬ್ಬದ ಸಂಭ್ರಮಕ್ಕೆ. ನೀವು ಕೂಡ ಧಾರವಾಡಕ್ಕೆ ಬನ್ನಿ ಅಂತ ವಾಣಿಶ್ರೀ ಅವರು ಆಹ್ವಾನ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ಆಹ್ವಾನಕ್ಕೆ. ಹ್ಯಾಪಿ ಗೌರಿ ಗಣೇಶ, ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಇದಾರೆ ಅನುಷ್ ಅವರು. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಅಡ್ವಾನ್ಸ್ ಆಗಿ ದೇವರು ನಿಮಗೆ ಒಳ್ಳೇದು ಮಾಡಲಿ. ನೀವು ಕೂಡ ನಿಮ್ಮ ಹಬ್ಬದ ಪ್ರಿಪ್ರೇಷನ್ ಹೇಗಿದೆ ಅಂತ ನನ್ನ ಜೊತೆ ಹಂಚ್ಕೊಳ್ಳಿ. ವಾಟ್ಸ್ಆಪ್ ಸಂಖ್ಯೆ 9489801013.

0: ಗೌರಿ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸಿ. ಮಣ್ಣಿನಲ್ಲಿ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ, ಬಣ್ಣವಿಲ್ಲದ ಸಣ್ಣ ಗೌರಿ ಗಣಪನ ಮೂರ್ತಿಯನ್ನು ತಂದು ಪೂಜಿಸಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಲೋಹದ ಬಣ್ಣವಿರುವ ಮೂರ್ತಿಗಳನ್ನು ಖರೀದಿಸಬೇಡಿ. ಶಬ್ದ ಮಾಲಿನ್ಯ ಉಂಟು ಮಾಡುವ ಧ್ವನಿವರ್ಧಕಗಳು, ವಾಯು ಮಾಲಿನ್ಯ ಮಾಡುವ ಪಟಾಕಿಗಳನ್ನು ಸಿಡಿಸುವುದನ್ನು ನಿಷೇಧಿಸಲಾಗಿದೆ. ಪರಿಸರ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಆಚರಿಸಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
1: ನಾಲ್ಕು ಗಂಟೆ 50 ನಿಮಿಷ ಆಯಿತು. ಎಷ್ಟೊತ್ತು ಮ್ಯಾಕ್ಸಿಮಲ್ ಓಡಿಸ್ ನಲ್ಲಿ ಬ್ಯೂಟಿಫುಲ್ ಸಾಫ್ಟ್ ಸಾಂಗ್ಸ್ ಕೇಳಿದ್ರಿ, ಫಾಸ್ಟ್ ಬೀಟ್ಸ್ ಕೇಳಿದ್ರಿ, ಪೆಪಿ ಸಾಂಗ್ ಕೇಳಿದ್ರಿ, ರಾಕ್ ಮ್ಯೂಸಿಕ್ ಕೇಳಿದ್ರಿ, ಎಲ್ಲದರ ಹೂರಣ ಮಿಕ್ಸ್ಡ್ ಮೆಲೋಡಿ. ಮೆಕ್ಸಿ ಬೆಳವಡಿಗಳಲ್ಲಿ ನಿಮ್ಮ ಸತಿ ಆಗಿದ್ದು ನಿಮ್ಮನೆ ಮಾತು ಆರ್ ಸಿ ಮಂಜುನಾಥ್. ಹಬ್ಬದ ಪ್ರಿಪ್ರೇಷನ್ ಎಲ್ಲ ಕಡೆ ಜೋರಾಗಿದೆ. ಸಂದೇಶವನ್ನು ಕಳಿಸ್ಕೊಂಡಿದ್ದಾರೆ ಯಾರು ಯಾರು, ಶುಭಾ ಭಟ್ ಅವರು, ನಮ್ಮನೇಲಿ ಹಬ್ಬದ ಪ್ರಿಪ್ರೇಷನ್ ಜೋರಾಗಿದೆ, ಎಲ್ಲ ತಿಂಡಿಗಳು ರೆಡಿ ಆಗ್ತಾ ಇದೆ, ಬನ್ನಿ ನೀವು ತಿನ್ಕೊಂಡು ಹೋಗಿ ಅಂತಾದರೆ. ಥ್ಯಾಂಕ್ ಯು ಸೊ ಮಚ್, ಬಹಳಷ್ಟು ಜನ ಹಬ್ಬಕ್ಕೆ ಇನ್ವೈಟ್ ಮಾಡಿದ್ರೆ, ಥ್ಯಾಂಕ್ ಯು ನಿಮ್ಮ ಪ್ರೀತಿಗೆ. ಎಲ್ಲರೂ ಸಖತ್ತಾಗಿ ಹಬ್ಬನ ಸೆಲೆಬ್ರೇಟ್ ಮಾಡಿ. ಗಣೇಶ ಕೂರಿಸೋದಾದರೆ ಮಣ್ಣಿನ ಮೂರ್ತಿಗಳನ್ನು ಮಾತ್ರ ಕೂರಿಸಿ, ಪರಿಸರಕ್ಕೆ ಹಾನಿ ಆಗದಿರೋ ಹಾಗೆ ನೋಡ್ಕೊಳ್ಳಿ ಅಂತ ಹೇಳ್ತಾ ನಾನೀಗ ಟಾಡಾ ಬಾಯ್ ಬಾಯ್ ಹೇಳಿ ಹೊರಡುವಂತ ಹೊತ್ತಾಯ್ತು. ಮತ್ತೊಮ್ಮೆ ಎಲ್ರಿಗೂ ಅಡ್ವಾನ್ಸ್ಡ್ ಆಗಿ ಹ್ಯಾಪಿ ಗೌರಿ ಗಣೇಶ ಹಬ್ಬ. ಇಷ್ಟೊತ್ತು ನಿಮ್ಮ ಜೊತೆ ಆಗಿದ್ದು ನಿಮ್ಮನೆ ಮಾತು ಆರ್ ಜೆ ಮಂಜುನಾಥ್. ಮತ್ತೆ ಸಿಗೋಣ. ಮತ್ತೆ ಸಿಗೋರ್ಗೆ ಏನ್ ಮಾಡ್ಬೇಕು, ನೀವು ಇದನ್ನ ಮಿಸ್ ಮಾಡ್ಕೋಬೇಕು. ಮಿಸ್ ಮಾಡ್ಕೋತೀರಲ್ವಾ? ಕೊಡುವುದೇನು, ಕೊಂಬುದೇನು, ಒಲವು, ಸ್ನೇಹ, ಪ್ರೀತಿ.

ಇದುವರೆಗೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಕೇಳಿದ್ರಿ. ಆತ್ಮೀಯ ಕೇಳುಗರಿಗೆಲ್ಲ ಸಮತ ಮಾಡುವ ಶುಭ ಸಂಜೆ ನಮಸ್ಕಾರಗಳು. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 5 ಗಂಟೆ.

ಕೇಳಿ ಅಂತ್ಯಾಕ್ಷರಿ, ನಿಮ್ಮ ಕರಿ ನಿಮ್ಮ ಗೀತೆ ನೇರ ಫೋನಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನೀವು ಕರೆ ಮಾಡಬೇಕಾದ ಫೋನ್ ಸಂಖ್ಯೆಗಳು 295-898, ಮತ್ತೊಂದು ಫೋನ್ ಸಂಖ್ಯೆ 200-312, STD ಕೋಡ್ ಸಂಖ್ಯೆ 08532. ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಒಂದು ಗೀತೆಯನ್ನು ಹಾಡಬಹುದು.

ಅಂತ್ಯಕ್ಷರಿ ಕಾರ್ಯಕ್ರಮವನ್ನು ಮೊದಲನೇದಾಗಿ ಹಾಡುವುದರ ಮೂಲಕ ಪ್ರಾರಂಭಿಸೋಣ. ಸೋನು ನಿಗಮ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಯಶ್ ಮತ್ತು ರಾಧಿಕಾ ಪಂಡಿತ್ ಅವರ ರಚಿಸಿರುವ ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಚಿತ್ರ ರಾಮಾಚಾರಿ ಚಿತ್ರದ ಗೀತೆಯೊಂದಿಗೆ ಪ್ರಾರಂಭಿಸೋಣ.

0: ನಿಂತರೆ. ನಾನು ಕೊಟ್ಟಿರುವಂಥ ಅಕ್ಷರ ಬಂದುಬಿಟ್ಟು ರ ಅಕ್ಷರ. ರ ಅಕ್ಷರದ ಮೂಲಕ ನಮ್ಮ ಮೊದಲನೇ ಕಾಲರ್ ಯಾರು ಅಂತೇಳಿ ನೋಡೋಣ. ಹಲೋ
1: ಹಲೋ, ನಮಸ್ಕಾರ ರೀ ಮೇಡಮ್. ಅಕ್ಷರವಾದ ಬಿಟ್ರಿ ಮಿಸ್ಸಸ್ ರಾಮಾಚಾರ್ಯ ಅವ್ರದ್ದು ಹಾಡ ಚಂದ ಹಾಡಿದ್ರಿ ಮೇಡಮ್.
0: ರ ಅಕ್ಷರವನ್ನ ಬಿಟ್ಕೊಟ್ಟಿದ್ದೀನಿ.
1: ರಾ ಬಿಟ್ರಿ ಮೇಡಮ್? ಯಾಕಪ್ಪ ಅಂದ್ರೆ ನಾನು ಕೇಳಕತ್ತೀರಿ, ಹಂಗೆ ಕರೆ ಮಾಡಿದ್ರಿ ಮೇಡಮ್. ಕರೆ ಕರೆಕ್ಟ್ ಐತ್ರಿ, ಅದು ಮಿಸ್ಸಸ್ ರಾಮಾಚಾರಿ ರಾಧಿಕಾ ಪಂಡಿತ್ ಯಶ್ ಅವ್ರದ್ರಿ. ಅದು
0: ಹೌದು.
1: ಹೌದ್ರಿ ಮೇಡಮ್, ಯಾಕೆ ಚಂದ ಮೂಡಿ ಬರ್ತೀರಿ, ಅದಕ್ಕೆ ಕೇಳಕತ್ತಿದ್ರೆ ಕೇಳ್ಕೊತ್ ಕೇಳ್ಕೊತ್ ಕರೆ ಮಾಡಿದ್ ನೋಡ್ರಿ ಮೇಡಮ್.
0: ಮೊದಲನೇ ಕರೆ ನೀವೇ ಸರ್ ಮಾಡಿದ್ದು.
1: ಹೌದ್ ಹೌದ್ರಿ, ನಮ್ದೇ ನೋಡ್ರಿ ಮೇಡಮ್, ಹಂಗೆ ನಮ್ಮ ಮೊದಲನೇ ಕರೆ ರೀ.
0: ರಾಕ್ಷರದ ಮೂಲಕ ಹಾಡನ್ನ ಆಡ್ತೀರಾ?
1: ರಾ ರೀ, ರಾ ಬಿಟ್ರಿ ಅನ್ನಂಗ ಆಡ್ತೀರಿ. ಹಾಡ್ತೀನಿ ನೋಡ್ರಿ ಮೇಡಮ್ ಅಂತ.

0: ಕಸದ ವೇಳೆ ದೂರ ನಿಲ್ಲಬೇಕೆ ಅಪ್ಪ ಏಕೆ ಕೇಳ್ಬತ್ ನೋಡ್ರಿ ಮೇಡಮ್. ಹಲೋ ರೀ ಮೇಡಮ್.
1: ಹಲೋ ಹಲೋ
0: ಹಲೋ,
1: ತುಂಬಾ ಚೆನ್ನಾಗಿ ಆಡಿದ್ರಿ. ತುಂಬಾ
0: ಸಂಪತ್ತಿ ಸವಾಲ್ ಚಿತ್ರದ್ರಿ ಮೇಡಮ್. ನಮ್ಮ ರಾಜ್ಕುಮಾರ ಮಂಜುಳ ಅಭಿನಯದ್ರಿ, ಸಿಕ್ಕಾಪಟ್ಟೆ ನೋಡ್ರಿ ಮೇಡಮ್. ಕರೆದಾರಿ ಕರ್ರಿ. ಓಕೆ ಓಕೆ ರೀ ಮೇಡಮ್, ಸರಿ ಕೇಳ್ಸಲ್ದೇನ್ರಿ,
1: ಕಟ್ ಕಟ್ ಆಗ್ತಾ ಇದೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಸರ್. ನಮಸ್ಕಾರ.
0: ಸರಿ ಮೇಡಮ್, ಕಟ್ ಕಟ್ ಬರಕತ್ತದ್ರಿ.
1: ಹೌದು ಸರ್, ಹೌದು ಹೌದು.
0: ನಮಸ್ಕಾರ ಮೇಡಮ್,
1: ನಮಸ್ಕಾರ, ಧನ್ಯವಾದಗಳು. ಹಲೋ
2: ಹಲೋ
1: ಹಲೋ, ಆಕಾಶವಾಣಿ ರಾಯಚೂರು ಇದು.
2: ಹಾ ನಮಸ್ಕಾರ ಮೇಡಮ್, ನಾನು ಬೀನಾ ವಸಂತರಾವ್ ಬೀನಾ ಅಂತ, ಬೆಂಗಳೂರಿಂದ.
1: ಹೆಸರು ಸರಿ ಕೇಳಿಸ್ತಾ?
2: ಬಿ ಬೀನಾ.
1: ಭೀಮೆ
2: ಬೀನಾ? ಬೀನಾ ಬಿ ನಾ ಬೀನಾ
1: ವೀಣಾ ವೀಣಾ
2: ಬಾ ಬಾ ಬಾ ಬಿ ಬೆಂಗಳೂರಿಗೆ ಬೀನಾ
1: ಬೀನಾ. ಓಕೆ, ಬೀನಾ ಅವರೇ ಈಗ ತಾನೇ ಇವರು ಹಾಡನ್ನು ಹಾಡಿದ್ರು. ಮೊದಲನೇ ಕರೆ ಅವರು ಬಿಟ್ಕೊಟ್ಟಿರುವಂಥ ಅಕ್ಷರ ಬಂದ್ಬಿಟ್ಟು ಕ ಅಕ್ಷರವನ್ನು ಬಿಟ್ಕೊಟ್ಟಿದ್ದಾರೆ. ಕ ಅಕ್ಷರದ ಮೂಲಕ ಹಾಡನ್ನು ಹಾಡ್ತೀರಾ?
2: ಆಯ್ತು ಮೇಡಮ್. ಕ ಅಕ್ಷರದ ಹಾಡು. ಕಾವೇರಿ ತೀರದಲ್ಲಿ ಒಂದು ಕಾಡು, ಆ ಕಾಡೊಂದು ಮೃಗಗಳ ಬೀಡು. ಮೃಗರಾಜನಿಗೆ ಜನುಮ ದಿನ, ಅದು ಎಲ್ಲ ಪ್ರಾಣಿಗಳು ನಲಿವ ದಿನ.
1: ಯಾಕೆ ಒಂದೇ ಸಾಲ ಆಡ್ಬಿಟ್ರಿ?
2: ಅಲ್ಲ ಮುಂದೆ ಹೇಳ್ಕೊಂಡ್ಬರ್ತೋಗ್ತು. ಗಂಭೀರ ನಡೆ ಹಾಕಿ ಅನೆ ಬಂತು, ಸೊಂಡಿಲಲ್ಲಿ ಬಾಳೆಗೊನೆಯನ್ನು ತಂತು. ಡೊಂಕು ಹೆಜ್ಜೆ ಹಾಕು ತಕ್ಕರಡಿ ಬಂತು, ಹಲಸು ಜೇನು ಕಲೆಸುತ್ತ ತಾನು. ಹಲಸು ಜೇನು ಕಲೆಸುತ್ತ ತಾನು, ಕಾಣಿಕೆಯಾಗಿ ತಂತು. ಕಾವೇರಿ ತೀರದಲ್ಲಿ ಒಂದು ಕಾಡು, ಆ ಕಾಡೊಂದು ಮೃಗಗಳ ಬೀಡು. ಮೃಗರಾಜನಿಗೆ ಜನುಮ ದಿನ, ಅದು ಎಲ್ಲ ಪ್ರಾಣಿಗಳು ನಲಿವ ದಿನ.
1: ತುಂಬಾ ಚೆನ್ನಾಗಿ ಚೆನ್ನಾಗಿ ಆಡಿದ್ರಿ ಮೇಡಮ್, ತುಂಬಾ ಚೆನ್ನಾಗಿ ಆಡಿದ್ರಿ ಬೀನಾ ಅವರೇ. ನಮ್ಮ ಒಂದು ಆಕಾಶವಾಣಿಗೆ ಕರೆ ಮಾಡಿದ್ರಿ, ನಿಮ್ಮ ಒಂದು ಗೀತೆಯನ್ನು ನಮ್ಮ ಜೊತೆ ಹಂಚಿಕೊಂಡಿದ್ರಿ. ಹೌದಾ? ಕಾಲ್ ಬೇಗ ಸಿಕ್ಕಿದೇನಾ? ಬೇಗನೆ ಸಿಕ್ಕಿದೇನಾ? ತುಂಬಾ ಧನ್ಯವಾದಗಳು ಮೇಡಮ್ ಕರೆ ಮಾಡಿದ್ದಕ್ಕಾಗಿ. ನಮಸ್ಕಾರ. ಹಲೋ
3: ಹಲೋ
1: ಹಲೋ, ಆಕಾಶವಾಣಿ ರಾಯಚೂರು.
3: ರಾಯಚೂರು ಸನತ ಅವರಿಗೆ ರಾಜಧಾನಿಯಿಂದ ರಾಜ್ ಕಿರಣ್ ಅವರ.
1: ರಾಜ್ ಕಿರಣ್ ಸರ್ ಅವರಿಗೆ ಕೂಡ ನಮಸ್ಕಾರಗಳು ಸರ್.
3: ಹೇಳಮ್ಮ.
1: ಕಾರ್ಯಕ್ರಮಕ್ಕೆ ಸ್ವಾಗತ ಸರ್.
3: ನಿಮಗಷ್ಟೇ.
1: ಈಗ ತಾನೇ ಬೀನಾ ಅವರು ಬೆಂಗಳೂರಿಂದ ಕರೆ ಮಾಡಿದ್ರು. ಅವರು ಬಿಟ್ಕೊಟ್ಟಿರುವಂತ ಅಕ್ಷರ ಬಂದ್ಬಿಟ್ಟು ನಾ ಅಕ್ಷರ ಸರ್. ನಾ ಅಕ್ಷರವನ್ನ ಬಿಟ್ಕೊಟ್ಟಿದ್ದಾರೆ.
3: ಓಕೆಮ್ಮ.
1: ಹಾಡಿ ಸರ್.

ಗೆಳತಿ, ಪ್ರಿಯ ಗೆಳತಿ, ಒಲವಿನ ಗೆಳತಿಯೇ ನಿನಗೆ ಕೈ ಮುಗಿವೆಯೇ.

0: ನು ಸರ್ ನಾ ಅಕ್ಷರವನ್ನು ಮತ್ತೆ ಬಿಟ್ಕೊಟ್ಟಿದ್ರಿ. ನೀವು ಹಾಡ್ತಾ ಇದ್ರೆ ಮನಸ್ಸಿಗೆ ಕೇಳಕ್ಕೆ ತುಂಬಾ ಇಂಪ್ ಅನ್ನಿಸ್ತೈತೆ ಸರ್.
1: ಅದಕ್ಕೆ ನೋಡ್ರಿ ಗೆಳೆಯ ಅನ್ನೋದನ್ನ ಗೆಳತಿ ಅಂತ ಮಾಡಿ ಹಾಡ್ದೆ.
0: ಅದ್ರಲ್ಲಿನೂ ಟ್ವಿಸ್ಟ್ ಮಾಡಿರಿ ಸರ್ ಹಂಗಾದ್ರೆ.
1: ಖಂಡಿತ ಜೀವನ ಒಂಥರ ಟ್ವಿಸ್ಟ್ ಆಗಿದ್ರೆ ಒಂಥರ ಬಹಳ ಹುಮ್ಮಸ್ಸಾಗಿ ಒಂಥರ ಟೇಸ್ಟ್ ಆಗಿರುತ್ತೆ ಸಮತವರೇ.
0: ಅದರಲ್ಲಿ ಸರ್ ತಾವು ಮಿಲನ್ ಆಗ್ತಿರಲ್ಲ ಅಂದ್ರೆ ಅದರಲ್ಲಿ ಆ ಒಂದು ಹಾಡಿನಲ್ಲೇ ನೀವು ನಿಮ್ಮ ಮನ್ಸಾರ ಆಡ್ತಿರಲ್ಲ, ಇನ್ವಾಲ್ ಆಗಿ ಆಡ್ತಿರಲ್ಲ, ಅದೇ ಸರ್ ನಿಮ್ಮಲ್ಲಿರೋದು.
1: ಹೌದು ಮನನಿಗೆ ಹಾಡೇ ಒಂಥರ ಜೀವನ. ಅದನ್ನ ಬಹಳ ಇದಾಗಿ ಹಾಡ್ತೀನಿ, ಪ್ರಸ್ತುತ ಪಡಿಸ್ತೀನಿ ಆಕಾಶವಾಣಿ ರಾಯಚೂರಿಗೆ ಮತ್ತೆ ಶ್ರೋತೃಗಳಿಗೆಲ್ಲ.
0: ಥ್ಯಾಂಕ್ ಯು ಸರ್, ನೀವು ನಮಗೋಸ್ಕರ ಗೀತೆಯನ್ನ ಹಾಡ್ತೀರಿ, ನಮ್ಮ ಒಂದು ಕೇಳುಗರನ್ನು ಕೇಳ್ತಾರೆ ನಿಮ್ ಧ್ವನಿಯನ್ನ. ತುಂಬಾ ತುಂಬಾ ಧನ್ಯವಾದಗಳು ಸರ್, ಇದೇ ರೀತಿ ಕರೆ ಮಾಡ್ತಾ ಇರಿ ಆಕಾಶವಾಣಿ ರಾಯಚೂರಿಗೆ.
1: ಆಯ್ತು ಪುಟ್ಟಿ.
0: ಓಕೆ ಸರ್, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ನಮಸ್ಕಾರ.
1: ನಿಮ್ಗೆ ಪ್ರತಿ ಧನ್ಯವಾದ.

0: ಹಲೋ, ಆಕಾಶವಾಣಿ ರಾಯಚೂರು.
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ಕಾರ ಸರ್, ತಮ್ಮ ಹೆಸರು?
1: ನಾನು ಪುತ್ತೂರಿಂದ ತಿಮ್ಮಪ್ಪ ಮಾತಾಡಿದ್ದು ಮೇಡಮ್.
0: ಹಲೋ,
1: ನಾನು ಪುತ್ತೂರಿಂದ ತಿಮ್ಮಪ್ಪ ಮಾತಾಡಿದ್ದು ಮೇಡಮ್.
0: ಸರ್, ಕಾರ್ಯಕ್ರಮ ಕೇಳ್ತಿದ್ದೀರಾ ಇಷ್ಟೊತ್ತು?
1: ಹೌದು ಮೇಡಮ್.
0: ಹೌದಾ?
1: ರಾಜ್ ಕಿರಣ್ ಅವರು ನಾ ಅಕ್ಷರ ಕೊಟ್ಟಿದ್ದಾರೆ.
0: ನಾ ಅಕ್ಷರವನ್ನ ಬಿಟ್ಕೊಟ್ರಿ ಸರ್, ಈಗ ತಾನೆ ನಾ ಅಕ್ಷರದ ಮೂಲಕ ಗೀತೆ ಹಾಡ್ತೀರಿ ಸರ್?
1: ಹಾಡ್ತೇನೆ ಮೇಡಮ್.
0: ಓಕೆ ಓಕೆ.

0: ಸಾಕ್ಷಿಗೆ ಅರಿಶಿನವೇ ಬೇಕಂತೆ ಕಾಳಿಗೆ ಕೇಳಿದ್ದು ಸತ್ಯ ಕೇಳಿದ್ದು ಸತ್ಯ ಸುಳ್ಳಾವುದೇ ಕೋಗಿಗೆ ಮಾಂಗಲ್ಯದಿಂದ ನಂತಾದರೂ ಮಾಂಗಲ್ಯದಿಂದ ನಂತಾದರೂ ಮನ ತೆರೆ ಮದುವೆನೆ ಸುಖವೆಂದರು.
1: ಹಲೋ ರಾ ಹಲೋ ಯಾಕೋ ಕರೆ ಕಟ್ಟಾಗಿದೆ ಸರ್. ಅವರು ತುಂಬ ಚೆನ್ನಾಗಿ ತಮ್ಮ ಒಂದು ಸುಮಧುರವಾದ ಧ್ವನಿಯೊಂದಿಗೆ ನಮ್ಮ ಜೊತೆ ಹಂಚಿಕೊಂಡಿದ್ದರು. ತುಂಬ ಮಧುರವಾಗಿ ಯಾವುದೇ ಒಂದು ವಾದ್ಯಗಳಿಲ್ಲದೆ ಎಷ್ಟು ಚೆಂದ ಮೂಡಿ ಬಂತು. ಅದಕ್ಕಾಗಿ ಸರ್ ಅವರಿಗೂ ಕೂಡ ನಮಸ್ಕಾರಗಳನ್ನು ಹೇಳ್ತಾ ಕರೆ ಮಾಡಿದ್ದಕ್ಕಾಗಿ ಅವ್ರಿಗೂ ಕೂಡ ಧನ್ಯವಾದಗಳು. ಹಲೋ
2: ನಮಸ್ತೆ ಮೇಡಮ್.
1: ನಮಸ್ಕಾರ ಸರ್. ತಮ್ಮ ಹೆಸರು?
2: ರಮೇಶ್ ಶರಣರಿ ಮೇಡಮ್. ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿಂದ ಮಾತಾಡ್ತೀನಿ ರೀ.
1: ರಮೇಶ್ ಅವರೇ, ಈಗ ಅಂತ್ಯಾಕ್ಷರಿ ಕಾರ್ಯಕ್ರಮ ನಡೀತಾ ಇದೆ ರಾಯಚೂರು ಆಕಾಶವಾಣಿಯಿಂದ.
2: ಹೌದ್ರಿ ಮೇಡಮ್.
1: ಕೇಳಿದ್ರಿ
2: ಏನ್ ಬಂತ್ರಿ ಮೇಡಮ್?
1: ಈಗ ತಾನೆ ಸರ್ ಅವರು ರಾಕ್ಷರವನ್ನ ಬಿಟ್ಕೊಟ್ಟಿದ್ದಾರೆ. ಅವರು
2: ರಾ ಬಿಟ್ಟಾರೆ ಮೇಡಮ್?
1: ರಾ ಬಿಟ್ಟಿದ್ದಾರೆ.
2: ರವಿ ನೀನು ಆಗಸದಿಂದ ಮರೆಯಾಗಿ ಹೋಗದೆ ನಿಲ್ಲು, ಬಾಳೆಲ್ಲ ಕತ್ತಲೆ ತುಂಬಿ ನೀ ಓಡ್ದೆ. ರವಿ ನೀನು ಆಗಸದಿಂದ ಮರೆಯಾಗಿ ಹೋಗದೆ ನಿಲ್ಲು, ಬಾಳೆಲ್ಲ ಕತ್ತಲೆ ತುಂಬಿ ನೀ ಓಡದೆ. ರವಿ ನಿನ್ನ ಕಾಂತಿಯ ಜೀವ, ನೀ ನನ್ನ ಬಾಳಿನ ದೈವ, ಮರೆಯಾಗಿ ಹೋದರೆ ನೀನು ನಾ ತಾಳಲಾರೆನು ನೋವ. ರವಿ ನೀನು ಆಗಸದಿಂದ ಮರೆಯಾಗಿ ಹೋಗದೆ ನಿಲ್ಲು. ಲಕ್ಷರ್ ಬಂತ್ರಿ ಮೇಡಮ್?
1: ನೀನು ನಾ
2: ಲರಿ ಮೇಡಮ್.
1: ತುಂಬಾ ಚೆನ್ನಾಗಿ ಆಡಿದ್ರಿ ರಮೇಶ್ ಅವರೇ.
2: ಅವಕಾಶಕ್ಕೆ ಧನ್ಯವಾದಗಳು ಮೇಡಮ್. ಚಂದ ನಡೆಸ್ಕೊಡ್ತೀರಿ ಕಾರ್ಯಕ್ರಮ, ಪೂರ್ವದಿಂದ ಕೇಳಿನ್ರಿ ಮೇಡಮ್.
1: ಥ್ಯಾಂಕ್ ಯು ಸರ್.
2: ಚಂದ ಮೂಡಿ ಬರ್ತಾವ್ರಿ, ಹಿಂಗ ಮುಂದುವರಿಲ್ರಿ ಮೇಡಮ್. ನಮಸ್ಕಾರ.
1: ನಮಸ್ಕಾರ. ತುಂಬಾ ಚೆನ್ನಾಗಿ ಆಡಿದ್ರಿ. ಒಬ್ರಕ್ಕಿಂತ ಒಬ್ರು ಟಾಪ್ ಟಾಪ್ ಆಡ್ತಿರಲ್ಲ, ಹಾಗೆ ಕೇಳ್ಬೇಕು ಅನಿಸ್ತೈತೆ.
2: ಎಲ್ಲ ಆಕಾಶವಾಣಿ ಮೈ ಮರಿ ಮೇಡಮ್ ಇದು.
1: ಥ್ಯಾಂಕ್ ಯು ಸರ್.
2: ನಮಗೇನು ಬರ್ತಿರ್ಲಿಲ್ರಿ, ಹೆಂಗ್ ಹಾಡಿದ್ರು ಚಲೋ ಹಾಡ್ತಿರತ್ ಹೇಳ್ತಿರಲ್ಲ, ಮುಂದಿನ ವಾರ ಇದ್ರಕ್ಕಿಂತ ಚಲೋ ಹಾಡೋಣ ಅಂತೇಳಿ ನಾವೇ ನಮ್ಮನ್ನ ನಾವೇ ಸುಧಾರಿಸ್ಕೋತೇವ್ರಿ ಮೇಡಮ್.
1: ಇಲ್ಲ ಸರ್, ನಾವೇ ಸಿಂಗರ್ಸ್ ಅನ್ಕೋಬೇಕು. ಹೌದಾ? ಇಲ್ಲ
2: ಹೌದ್ರಿ ಮೇಡಮ್, ಹಿಂಗೆ ಇರ್ಲಿ ಮೇಡಮ್, ನಿಮ್ ಪ್ರೇರಣೆ ನಿಮ್ ಆಶೀರ್ವಾದ.
1: ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕಾಗಿ, ಧನ್ಯವಾದಗಳು. ನಮಸ್ಕಾರ.
2: ನಮಸ್ಕಾರ.
1: ಹಲೋ ಹಲೋ ಹಲೋ ಹಲೋ, ಆಕಾಶವಾಣಿ ರಾಯಚೂರು.
3: ನಮಸ್ತೆ ಸಮತಾ ಮೇಡಮ್.
1: ನಮಸ್ಕಾರ. ನಾವು ಚೆನ್ನಾಗಿದ್ದೀವಿ, ನೀವ್ ಹೇಗಿದ್ದೀರಾ ಮೇಡಮ್ ಅವರೇ?
3: ಚೆನ್ನಾಗಿದ್ದೀನಿ
1: ಮೇಡಮ್. ತಮ್ಮ ಹೆಸರು ಗೊತ್ತಾಗ್ಲಿಲ್ಲ.
3: ಮೌನಿಕಾ.
1: ಮೌನಿಕಾ,
3: ಒಂದೇ ಸಲ ಮಾತಾಡಿದ್ದೆ ನಾನು.
1: ಮಾಡಿದ್ರಿ ಮೇಡಮ್? ನಾ ಇದ್ದಾಗ ಮಾಡಿದ್ರಿ ಮೇಡಮ್. ಕಾರ್ಯಕ್ರಮ ಕೇಳ್ತಿದ್ರಿ ಇಷ್ಟೊತ್ತು?
3: ಕೇಳ್ತಾ ಇದ್ದೀನಿ, ಫೋನ್ ಟ್ರೈ ಮಾಡ್ತಿರ್ತೀವಿ.
1: ಗೊತ್ತಾಗಿಲ್ಲ. ಲಾ ಅಕ್ಷರವನ್ನ ಬಿಟ್ಕೊಟ್ಟಿದ್ದಾರೆ ರಮೇಶ್ ಅವರು.
3: ಲಾ ಅದೇ ಲಾ, ನಲ್ಲಿ ಯಾವ್ದು ಹಾಡಿಲ್ಲ, ಲಾ ತಗೋಬೇಕು.
1: ಆಡಿ ಆಡಿ ಆಡಿ.

0: ಹಲೋ
1: ಹಲೋ, ಆಡಿ ಮೇಡಮ್, ಮಾಡಿ.
0: ಅಷ್ಟೇ, ಕಾಕ್ಷರ ಬಂತು.
1: ಕಾಕ್ಷರವನ್ನು ಬಿಟ್ಕೊಟ್ರಿ, ತುಂಬಾ ಚೆನ್ನಾಗಿ ಆಡಿದ್ರಿ ಮೇಡಮ್ ಗೀತೆಯನ್ನ.
0: ಥ್ಯಾಂಕ್ ಯು.
1: ತುಂಬಾ ಮೆಲೋಡಿ ಆಗಿತ್ತು ಸಾಂಗ್. ನಿಮ್ ವಾಯ್ಸ್ ಮೆಲೋಡಿ ಆಗಿದೆ.
0: ಥ್ಯಾಂಕ್ ಯು.
1: ತುಂಬಾ ಚೆನ್ನಾಗಿ ಆಡಿದ್ರಿ ಮೇಡಮ್. ಫಸ್ಟ್ ಸ್ಟಾರ್ಟಿಂಗ್ ಏನ್ ಮಾಡಿದ್ರಲ್ಲ, ಬಹಳ ಚಂದ ಇತ್ತು ಮೇಡಮ್.
0: ಹಮ್ಮಿಂಗ್ಸ್ ಅದು ಆಕ್ಚುಲಿ ಲಾ ಮತ್ತೆ ಈ ವಾ ಅಕ್ಷರ ಬಂದ್ರೆ ಹಾಡುಗಳು ತುಂಬಾ ಕಡಿಮೆ ಅದರಲ್ಲಿ. ಯಾವ ಹಾಡೋದು ಇಲ್ಲ, ರಿಪೀಟ್ ಆಗ್ತಿರುತ್ತೆ, ಆಡಿದ್ದೇ ಹಾಡ್ಬೇಕು. ಅದಕ್ಕೆ ಅವೆರಡು ಅಕ್ಷರದಲ್ಲಿ ತುಂಬಾ ಕಡಿಮೆ ಇರೋದ್ರಿಂದ ಏನ್ ಮಾಡೋದು, ಹಮ್ಮಿಂಗ್ಸ್ ತಗೊಂಡ್ಬಿಟ್ರೆ ಈಸಿ ಆಗತ್ತೆ.
1: ಚೆನ್ನಾಗಿರುತ್ತೆ. ಜಾನಕಿ ಅಮ್ಮನವ್ರ ವಾಯ್ಸ್ ಕೇಳಿದಾಗೆ ಇತ್ತು.
0: ಅಯ್ಯೋ,
1: ಅದೇ ರೀತಿ ಆಡ್ತಿದ್ರು ಮೇಡಮ್ ಅವರು. ತುಂಬಾ ಚೆನ್ನಾಗಿ ಆಡಿದ್ರು ಮೇಡಮ್. ಧನ್ಯವಾದಗಳು. ನಮಸ್ಕಾರ ಕರೆ ಮಾಡಿದ್ದಕ್ಕಾಗಿ.
0: ನಮಸ್ತೆ.
1: ಹಲೋ ಆಕಾಶವಾಣಿ. ಹಲೋ
2: ಹಲೋ
1: ಹಲೋ ಆಕಾಶವಾಣಿ ರಾಯಚೂರು.
2: ನಮಸ್ತೆ ಮೇಡಮ್, ಅನಿತಾ ಅಂತ ಹೇಳಿ ಕರೆ ಮಾಡ್ತಿರೋದು.
1: ಅನಿತಾ. ಅನಿತಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ?
2: ಆರಾಮದಿ. ಚೆನ್ನಾಗಿದ್ದೀರಿ ಮೇಡಮ್? ನೀವು ಚೆನ್ನಾಗಿದ್ದೀರಿ ಮೇಡಮ್?
1: ನಾ ಚೆನ್ನಾಗಿದ್ದೀನಿ.
2: ಇಷ್ಟು ನೆನಪಿಲ್ಲ ರೀ, ರೇಡಿಯೋನೇ ಕೇಳ್ತಾ ಇಲ್ಲ ನಾನು ಇವಾಗ. ಹಾಕಿದ್ದು ರೇಡಿಯೋ ನೋಡ್ಬಿಟ್ಟು ಕಾಲ್ ಮಾಡಿದೀನಿ ರೀ ಮೇಡಮ್. ಇವತ್ತು ಕಾರ್ಯಕ್ರಮನೇ ಕೇಳಿಲ್ಲ ರೀ ನಾನು.
1: ಬಿಜಿ ಇದ್ದೀರಿ?
2: ಸ್ವಲ್ಪ ಬಿಜಿ ಇದ್ದೀರಿ, ಹಂಗಾಗಿ ಕೇಳಿಲ್ಲ ನೋಡ್ರಿ.
1: ಹೌದು ಹೌದು.
2: ಚೆನ್ನಾಗಿದ್ದೀರಿ ಮೇಡಮ್ ನೀವು?
1: ನಾವು ಚೆನ್ನಾಗಿದ್ದೀವಿ ನೋಡ್ರಿ. ಈಗ ತಾನೇ ಇವರು ಮೌನಿಕಾ ಅವರು ಕರೆ ಮಾಡಿದ್ರು ಮೇಡಮ್. ಅವರು ಕಾಕ್ಷರನ್ನ ಬಿಟ್ ಕಟ್ಟಿದ್ದಾರೆ. ಕಾಕ್ಷರದ
2: ಮೂಲಕ
1: ಅಕ್ಷರ ಬಿಟ್ ಕೊಟ್ಟಿದ್ದಾರೆ.
3: ಕನ್ನಡ ನುಡಿ, ಕನ್ನಡ ನುಡಿ ಕಾಣಿಸದು ಒಂದ ಸಿರಿಕೆಯಲ್ಲಿ ಅಂಪೆಯ ಗುರಿ, ಅಂಪೆಯ ಗುರಿ ವೈಭವದ ತೋರು ಕೂಗಿದೆ. ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ, ಕನ್ನಡ ನುಡಿ.
2: ಈ ಅಕ್ಷರ ಕೊಟ್ಟಿದ್ದೀನಿ ನೋಡ್ರಿ ಮೇಡಮ್ ನಾ.
1: ಈ ಅಕ್ಷರ
2: ಮೇಡಮ್.
1: ತುಂಬಾ ಚೆನ್ನಾಗಿ ಆಡಿದ್ರು ಮೇಡಮ್. ಮಾತು ನಾವು ನಾರ್ಮಲ್ ಆಗಿ ಮಾತಾಡೋದು ಬೇರೆ, ಬಟ್ ನೀವು ಸಾಂಗ್ ಆಡಿದಾಗ ವಾಯ್ಸ್ ಬೇರೆ ಬಂತು. ತುಂಬಾ ಚೆನ್ನಾಗಿತ್ತು. ಧನ್ಯವಾದ.
2: ಎಲ್ಲ ಕಾರ್ಯಕ್ರಮ ಕೇಳ್ತಾ ಇರ್ತೀನಿ ಮೇಡಮ್, ಬೆಳಗ್ಗೆಯಿಂದ ಸಾಯಂಕಾಲ ಇರ್ತೀವ್ರಿ ಮೇಡಮ್. ಗುಡಿ ಬಸವ್ರಿ ಮೇಡಮ್.
1: ಅಂದ್ರೆ ಬಾನುಲಿ ಅಭಿಮಾನಿ ನೀವು?
2: ಹೌದ್ರಿ ಮೇಡಮ್. ಸರಿ, ತಮ್ಮ ಹೆಸರು ಮೇಡಮ್?
1: ನಮ್ಮ ಹೆಸರು ಸಮತ. ಓಕೆ ಓಕೆ. ಅನಿತಾ ಅವರೇ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ. ನಮಸ್ಕಾರ. ಹಲೋ
4: ಹಲೋ
1: ಹಲೋ ಆಕಾಶವಾಣಿ ರಾಯಚೂರು.
4: ಮೇಡಮ್ ವಾಯ್ಸ್ ಸ್ವಲ್ಪ ಲೋ ಆಗಿ ಕೇಳಿಸ್ತಾ ಇದೆ. ಸ್ವಲ್ಪ ಸೌಂಡ್ ಕೊಡಿ ಮೇಡಮ್.
1: ವಾಯ್ಸ್ ಈಗ
4: ಈಗ ಕೇಳಿಸ್ತಾ ಇದೆ ಮೇಡಮ್.
1: ಈಗ ಕೇಳಿಸ್ತಾ ಇದೆಯಾ ಸರ್? ಸರ್ ಇದು ಹಲೋ ಕೇಳಿಸ್ತಾ ಇದ್ದೇನಾ ನಮ್ಮ ವಾಯ್ಸ್? ಈಗ ತಾನೇ ಇವರು ಅನಿತಾ ಅವರು ಬಿಟ್ಕೊಟ್ಟಿದ್ದಾರೆ. ಡ ಅಕ್ಷರವನ್ನ ಬಿಟ್ಕೊಟ್ಟಿದ್ರು. ಡ ಅಕ್ಷರ ಅದು ಅದು.
4: ಸರಿ ಮೇಡಮ್.
1: ಸರ್ ಅದ್ರ ಮೂಲಕ ಗೀತೆ ಬಂದ್ರೆ ಹಾಡಿ, ಇಲ್ಲಾಂದ್ರೆ ನಿಮ್ಮ ಒಂದು ನೆಚ್ಚಿನ ಗೀತೆಯನ್ನು ಹಾಡಿ
4: ಮೇಡಮ್. ನಾ ಪ್ರತಿದಿನ ಆಕಾಶವಾಣಿ ಕೇಳೋರ್ಗೆ ಗೊತ್ತಾಗ್ಬಿಡುತ್ತೆ ಮೇಡಮ್ ಯಾವ ಅಕ್ಷರ ಬಂದ್ರು. ಡ್ಯಾಡಿ ಡ್ಯಾಡಿ ಡ್ಯಾಡಿ ಕ್ಯೂಟಿ ಮ್ಯೂಸಿಕ್ ಡ್ಯಾಡಿ ಬಟ್ ವಾಟ್ ನಾನು ಡ್ಯಾಡಿ ಹಾಡ್ತೀನಿ ಡ್ಯಾಡಿ ಬರ ಡಿಡಿಡಿ ಅವಲಕ್ಕಿ ಬವಲಕ್ಕಿ ಪಾಪು ಬರ್ತಾನೆ ಡ್ಯಾಡಿ ಕೋಸುತ್ತಾನೆ ಹಾಡಿ ಹಾಡಿ ಗ್ರೇಟ್ ಮ್ಯೂಸಿಕ್ ಹಾಡಿ ಎಸ್ ಎನ್ ನಾನು ತಾತನ ಸೀಟಿ ಗೊತ್ತಿನ ನೋಡಿ ಬರ್ರ ಅವಲಕ್ಕಿ ಬವಲಕ್ಕಿ ಬಾಸ್ ಬರ್ತಾನೆ ಡ್ಯಾಡಿ ಕೋಸು ಕೊಡ್ತಾನೆ.
1: ಹಲೋ
4: ಹಲೋ
1: ನಾಕ್ಷರ
4: ಮೇಡಮ್. ನಾವು ಮೇಡಮ್ ನಾ ಮುಂದಿನ ಶತ್ರು ನಾಯಿಂದ ಆರಂಭವಾದಂತ ಗೀತೆ ಹೇಳ್ಬೇಕು ಮೇಡಮ್.
1: ನಾನು ಡಾಕ್ಷರದ ಮೂಲಕ ಬರ್ತೈತೋ ಇಲ್ಲ ಅನ್ಕೊಂಡು, ಬಟ್ ನೀವು ಅದ್ರ ಮೂಲಕನೇ ಪ್ರಯತ್ನ ಮಾಡಿ ಹಾಡಿದ್ರಿ. ತುಂಬಾ ಧನ್ಯವಾದಗಳು ಸರ್ ಕರೆ ಹಾಡಿದ್ದಕ್ಕಾಗಿ.
4: ಓ ಮೇಡಮ್, ಬರುತ್ತೆ ಮೇಡಮ್, ಅದೇ ಬರುತ್ತೆ. ಆಮೇಲೆ ಇದು ಇದರಲ್ಲಿ ಅಂಡಮಾನ್ ಚಿತ್ರದಕ್ಕೆ ಇದು ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತೆ ನಿವೇದಿತ ಅವ್ರಿಗೆ ಕೆಎಸ್ ಚಿತ್ರಮ್ಮ ಆಡಿರೋ ಗೀತೆ ಕೂಡ ಇದೆ ಮೇಡಮ್.
1: ಒಟ್ಟು ಕೆಲವೊಂದು
4: ಕಮನ ಹಬ್ಬ ಕಣಮ್ಮ ಚಂದನ ಅರಿಶಿನ ಕುಂಕುಮ ಈಗಿತಾ ಇದೆ ಮೇಡಮ್. ಪ್ರತಿದಿನ ಆಕಾಶವಾಣಿ ಕೇಳೋರ್ಗೆ ಯಾವ ಅಕ್ಷರ ಪಟ್ಟನ ಅವ್ರು ಹಾಡ ಬಲ್ದವ್ರು ಮೇಡಮ್.
1: ಬರ್ತೈತೆ ಬರ್ತೈತೆ ಸರ್. ತುಂಬಾ ಚೆನ್ನಾಗಿ ಆಡಿದ್ರಿ ನಮ್ ಜೊತೆ, ನಿಮ್ಮ ಒಂದು ಗೀತೆಯನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು ಸರ್, ಕರೆ ಮಾಡಿದ್ದಕ್ಕಾಗಿ.
4: ಥ್ಯಾಂಕ್ ಯು ಸೋ ಮಚ್.
1: ನಮಸ್ಕಾರ.
4: ನಮಸ್ತೆ.
1: ಹಲೋ. ಹಲೋ, ಆಕಾಶವಾಣಿ ರಾಯಚೂರು. ಹಲೋ,
5: ಅಕ್ಮಾದೇವಿ ರಾಜೂರ್ ಅಂತ ಮೇಡಮ್ ಕೇಳ್ತ್ರಿ?
1: ಕೇಳಿಸ್ತಾ ಇಲ್ಲ, ಯಾಕೋ ವಾಯ್ಸ್ ಕೇಳಿಸ್ತಾ ಇಲ್ಲ ಮೇಡಮ್.
5: ಇಲ್ಲ ಮೇಡಮ್, ಸೌಂಡ್ ಬಿಟ್ಟಿ. ಅಕ್ಮಾದೇವಿ ರಾಜೂರು.
1: ಹಾಂ ಹಾಂ, ನಮ್ಮ ವಾಯ್ಸ್ ಕೇಳಿಸ್ತಾ ಇದೆನಾ?
5: ಹಾಂ ಕೇಳ್ತ್ರಿ.
1: ಹಾಂ ಹಾಂ ಹಾಂ ಹಾಂ, ಈಗ ತಾನೆ ಸರ್ ಅವರು ನಾ ಅಕ್ಷರವನ್ನು ಬಿಟ್ಕೊಟ್ಟಿದ್ರು. ಹಾಂ, ನಾ ಕೊಟ್ಟಾರ. ನಾ ಅಕ್ಷರದ ಮೂಲಕ ಆಡ್ತೀರಾ? ತಮಗೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು.
5: ಎಲ್ಲ ಕೇಳುವರಿಗೆ, ನಮ್ಮ ಸಿಬ್ಬಂದಿಗಳು ಎಲ್ಲರಿಗೂ ಗೌರಿ ಗಣೇಶ ಹಬ್ಬ ಶುಭಾಶಯಗಳು. ಆಡ್ತೀನಿ ಮೇಡಮ್.
1: ಓಕೆ ಮೇಡಮ್.

ನಗುವಾಗ ನೀನು ಚೆನ್ನ, ನಾದಲ್ಲೂ ಚೆನ್ನ, ಕಾಡಲ್ಲೂ ಚೆನ್ನ,

0: ಹಲೋ ಮೇಡಮ್, ನಾನು ಬರ್ತ ಮೇಡಮ್.
1: ನಾ ಅಕ್ಷರ ಬಿಟ್ಕೊಟ್ರೆ ತುಂಬ ಚೆನ್ನಾಗಿ ಆಡಿದ್ರೆ ಮೇಡಮ್ ಹಾಡನ.
0: ಥ್ಯಾಂಕ್ ಯು ಮೇಡಮ್.
1: ಇದೇ ರೀತಿ ಕರೆ ಮಾಡ್ತಾ ಇರಿ ಆಕಾಶವಾಣಿಗೆ ಅಂತ ಹೇಳ್ತಾ.
0: ಓಕೆ ಮೇಡಮ್,
1: ಧನ್ಯವಾದಗಳು ಮೇಡಮ್ ಕರೆ ಮಾಡಿದ್ದಕ್ಕಾಗಿ.
0: ಮೇಡಮ್ ಥ್ಯಾಂಕ್ ಯು.

0: ನಮ್ಮ ಮುಂದಿನ ಕಾಲರ್ ಯಾರಂತ ಹೇಳಿ ನೋಡೋಣ. ಹಲೋ ಆಕಾಶವಾಣಿ.
1: ಹಲೋ, ನಮಸ್ಕಾರಗಳು.
0: ನಮಸ್ಕಾರಗಳು ಸರ್.
1: ನಾನು ಸತೀಶ್ ಕುಮಾರ್ ಮೇಡಮ್, ಸಾಲಿಗ್ರಾಮ ಉಡುಪಿ.
0: ಸರ್ ಹೇಗಿದ್ದೀರಾ?
1: ನಾವು ಸೂಪರ್ ಕಂಟ್ರಿ. ಹೇಗೆ ಸಮಾಧಾನ
0: ಸರ್? ನಾವು ಚೆನ್ನಾಗಿದ್ದೀವಿ ಸರ್.
1: ಹೌದಾ? ಆಯ್ತು, ಈಗ ಚೆನ್ನಾಗಿರ್ಬೇಕ್ರಿ, ನೀವು ಎಲ್ಲರನ್ನು ನಗ್ತಾ ಮಾತಾಡ್ತಾ ಇರ್ಬೇಕಲ್ರಿ.
0: ಹೌದು ಸರ್, ನಗ್ತಾನೆ ಇರ್ಬೇಕು
1: ಅಲ್ವಾ? ಹೀಗೆ ಅಸನ್ಮುಖಿಯಾಗಿರಿ.
0: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಈಗ ತಾನೆ ಮೇಡಮ್ ಅವರು ಕರೆ ಮಾಡಿದ್ರು, ನಾಕ್ಷರವನ್ನ ಬಿಟ್ಕೊಟ್ಟಿದ್ದಾರೆ ಸರ್.
1: ಯಾವ್ದು ಬಿಟ್ರು
0: ಹೆಸರು ಸರ್? ನಾಕ್ಷರ. ಹಲೋ, ಕೇಳ್ತಾ ಇದೆ ಸರ್.
1: ಸಣ್ಣ ಪ್ರಯತ್ನ ಪಡುವ. ನಗಿಸಲು

0: ತುಂಬಾ ಚೆನ್ನಾಗಿ ಆಡಿದ್ದೀರಿ.
1: ಧನ್ಯವಾದ ಮೇಡಮ್.
0: ಧನ್ಯವಾದಗಳು ಸರ್, ತುಂಬಾ ಚೆನ್ನಾಗಿ ಮೂಡಿ ಬಂತು. ಕರೆ ಮಾಡಿದ್ದಕ್ಕಾಗಿ ನಮಸ್ಕಾರಗಳು.
1: ಕಾರ್ಯಕ್ರಮನು ಬಹಳ ಸೌಜನ್ಯಪೂರ್ಣವಾಗಿ ನಡೆಸಿಕೊಡ್ತೀರಿ, ಅದಕ್ಕೊಂದು ಸ್ಪೆಷಲ್ ಥ್ಯಾಂಕ್ಸ್ ಇದೆ ನಿಮಗೆ.
0: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್.
1: ಧನ್ಯವಾದ.
0: ಕಾರ್ಯಕ್ರಮದ ಕೊನೆಯ ಕಾಲರ್ ಯಾರಂತೇಳಿ ನೋಡೋಣ. ಹಲೋ
2: ಹಲೋ
0: ಹಲೋ ಮೇಡಮ್, ಕೇಳಿಸ್ತಾ ಇದ್ದೇನೆ ವಾಯ್ಸು? ನಮಸ್ತೆ. ನೀವು ಕೊನೆ ಕಾಲರ್ ಆಗಿದ್ದೀರಿ. ರ ಅಕ್ಷರದ ಮೂಲಕ ಗೀತೆಯನ್ನು ಆಡ್ತೀರಾ? ಹೆಸರು ಹೆಸರು ಸರ್, ಹೆಸರು ಮೇಡಮ್? ಓಕೆ ಓಕೆ ಓಕೆ.
2: ಥ್ಯಾಂಕ್
0: ಯು ಮೇಡಮ್.

ತುಂಬಾ ಚೆನ್ನಾಗಿ ಆಡಿದ್ರಿ ಮೇಡಮ್, ತುಂಬಾ ಮೆಲೋಡಿ ಆಗಿ ಆಡಿದ್ರಿ. ಧನ್ಯವಾದಗಳು ಮೇಡಮ್ ಕರೆ ಮಾಡಿದ್ದಕ್ಕಾಗಿ ಆಕಾಶವಾಣಿಗೆ. ನಮಸ್ತೆ. ಇದುವರೆಗೆ ನಮ್ಮ ಅನೇಕ ಸ್ನೇಹಿತರು ಕರೆ ಮಾಡಿ ತಮ್ಮ ಒಂದು ಸುಮಧುರವಾದ ಧ್ವನಿಗಳೊಂದಿಗೆ ನಮ್ಮ ಜೊತೆ ತಮ್ಮ ಒಂದು ಗೀತೆಗಳನ್ನು ಹಂಚಿಕೊಂಡಿದ್ದರು. ಅಂತ್ಯಾಕ್ಷರಿ ಕಾರ್ಯಕ್ರಮಕ್ಕೆ ಕರೆ ಮಾಡಿದ ಎಲ್ಲ ನನ್ನ ಸ್ನೇಹಿತರಿಗೆ ತುಂಬ ಧನ್ಯವಾದಗಳು ಹೇಳ್ತಾ ಇಲ್ಲಿಗೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 5:31.

0: ಯುವ ಸ್ನೇಹಿತರ ಕಾರ್ಯಕ್ರಮ ಯುವವಾಣಿ ಕೇಳುವಂತಹ ಎಲ್ಲ ಕೇಳುಗ ಬಾಂಧವರಿಗೂ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಈಗ ಕೇಳಿ ಕರೆಂಟ್ ಅಫೇರ್ಸ್. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ.
1: ಗೌರಿ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸಿ. ಮಣ್ಣಿನಲ್ಲಿ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ, ಬಣ್ಣವಿಲ್ಲದ ಸಣ್ಣ ಗೌರಿ ಗಣಪನ ಮೂರ್ತಿಯನ್ನು ತಂದು ಪೂಜಿಸಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಲೋಹದ ಬಣ್ಣವಿರುವ ಮೂರ್ತಿಗಳನ್ನು ಖರೀದಿಸಬೇಡಿ. ಶಬ್ದ ಮಾಲಿನ್ಯ ಉಂಟು ಮಾಡುವ ಧ್ವನಿವರ್ಧಕಗಳು, ವಾಯು ಮಾಲಿನ್ಯ ಮಾಡುವ ಪಟಾಕಿಗಳನ್ನು ಸಿಡಿಸುವುದನ್ನು ನಿಷೇಧಿಸಲಾಗಿದೆ. ಪರಿಸರ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಆಚರಿಸಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರಕಟಣೆ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.

0: ಈಗ ಕೇಳಿ ಕರೆಂಟ್ ಅಫೇರ್ಸ್ ಪ್ರಚಲಿತ ವಿದ್ಯಮಾನಗಳ ಪಕ್ಷಿ ನೋಟ. ಕಾರ್ಯಕ್ರಮದ ಪ್ರಸ್ತುತಿ ವೆಂಕಟೇಶ್ ಹುಗಾರ್, ಕಾರ್ಯಕ್ರಮದ ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ.
1: ಯುವ ಸ್ನೇಹಿತರೆ, ಈ ವಾರದ ಕರೆಂಟ್ ಅಫೇರ್ಸ್ ಪ್ರಚಲಿತ ವಿದ್ಯಮಾನಗಳ ಒಂದು ನೋಟ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಜನರ ಅಹವಾಲು ಆಲಿಸಿ ಸೂಕ್ತ ಪರಿಹಾರ ಒದಗಿಸುವ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಪ್ರಜಾ ಸೇವಾ ಇಲಾಖೆ ಕಳೆದ ಶನಿವಾರ ವಿದ್ಯುಕ್ತವಾಗಿ ಆರಂಭವಾಗಿದೆ. ಸಾರ್ವಜನಿಕ ಸಮಸ್ಯೆಗಳನ್ನು ಖುದ್ದಾಗಿ ಆಲಿಸುವ ಮೂಲಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಅಭಿಯಾನಕ್ಕೆ ಚಾಲನೆ ನೀಡಿದ್ದಾರೆ. ಇದರೊಂದಿಗೆ ರಾಜ್ಯದಾದ್ಯಂತ ಜಿಲ್ಲಾ, ತಾಲೂಕು ಹಾಗೂ ಹೋಬಳಿ ಮಟ್ಟದಲ್ಲಿ ಆಯಾ ಜನಪ್ರತಿನಿಧಿಗಳು ಕಾರ್ಯಕ್ರಮದ ನೇತೃತ್ವ ವಹಿಸಿ ಈ ಅಭಿಯಾನದಲ್ಲಿ ಪಾಲ್ಗೊಂಡಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ಮತ್ತು ಆಯಾ ಜಿಲ್ಲಾ ವ್ಯಾಪ್ತಿಯ ಶಾಸಕರು ಪ್ರತಿ ಶನಿವಾರ ತಾಲೂಕು ಕಚೇರಿಗಳಲ್ಲಿ ಪ್ರಜಾಸೇವಾ ಅಭಿಯಾನಗಳ ಸಭೆಗಳನ್ನು ನಡೆಸಬೇಕು. ಸಭೆಯಲ್ಲಿ ಸ್ವೀಕೃತವಾಗುವ ಅರ್ಜಿಗಳನ್ನು ಡಿಜಿಟಲೀಕರಣಗೊಳಿಸಲು ಸ್ಥಳದಲ್ಲಿಯೇ ಗ್ರಾಮ ಒನ್ ಮತ್ತು ಕರ್ನಾಟಕ ಒನ್ ಕೇಂದ್ರಗಳನ್ನು ತೆರೆಯಬೇಕು ಅಂತ ಮಾರ್ಗಸೂಚಿಯಲ್ಲಿ ಹೇಳಲಾಗಿದೆ. ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಶಿಕ್ಷಕರು ಇನ್ನು ಮುಂದೆ ತಮ್ಮ ಹೆಸರಿಗಿಂತ ಮೊದಲು ಟಿಆರ್ ಎಂಬ ಪದವನ್ನು ಬಳಸಲು ಅನುಮತಿ ನೀಡಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಉತ್ತಮ ಸಮಾಜ ನಿರ್ಮಾಣಕ್ಕೆ ಹಾಗೂ ವಿದ್ಯಾರ್ಥಿಗಳ ಶೈಕ್ಷಣಿಕ ಶ್ರೇಯಾಭಿವೃದ್ಧಿಗೆ ನಿರಂತರವಾಗಿ ಶ್ರಮಿಸುತ್ತಿರುವ ಶಿಕ್ಷಕರ ಅತ್ಯಮೂಲ್ಯವಾದ ಕೊಡುಗೆಯನ್ನು ಪರಿಗಣಿಸಿ ಗೌರವಪೂರ್ವಕವಾಗಿ ಈ ಪದ ಬಳಸಲು ಅನುಮತಿ ನೀಡಲಾಗಿದೆ ಅಂತ ಆದೇಶದಲ್ಲಿ ವಿವರಿಸಲಾಗಿದೆ. ರಾಜ್ಯದಲ್ಲಿ 4.5 ಲಕ್ಷ ಸೇರಿದಂತೆ ಇಡೀ ದೇಶದ 1 ಕೋಟಿಗೆ ಹೆಚ್ಚು ಶಿಕ್ಷಕರು ಪ್ರತಿದಿನ ಮಕ್ಕಳ ಮನಸ್ಸು, ಪಾತ್ರ ಮತ್ತು ಭವಿಷ್ಯವನ್ನು ರೂಪಿಸುತ್ತಿದ್ದಾರೆ. ಹೀಗಾಗಿ ಈ ವರ್ಗದ ಅಮೂಲ್ಯ ಕೊಡುಗೆಯನ್ನು ಗೌರವದ ವಿಶಿಷ್ಟ ಚಿಹ್ನೆಯೊಂದಿಗೆ ಗೌರವಿಸಲು ಸರ್ಕಾರ ನಿರ್ಧರಿಸಿದೆ ಅಂತ ತಿಳಿಸಿದೆ. ಇದೇ ಶೈಕ್ಷಣಿಕ ಸಾಲಿನಲ್ಲಿ 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಕೃತಕ ಬುದ್ಧಿಮತ್ತೆ ಆಧಾರಿತ ಶಿಕ್ಷಣ ಆರಂಭಿಸಲಾಗಿದ್ದು ಮುಂದೆ 9ರಿಂದ 12ನೇ ತರಗತಿವರೆಗೂ ಎಐ ಶಿಕ್ಷಣ ವಿಸ್ತರಿಸಲಾಗುವುದು ಅಂತ ಶಾಲಾ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ. ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಕಳೆದ ಶನಿವಾರ ಆಯೋಜಿಸಲಾಗಿದ್ದ ರಾಜ್ಯ ಮಟ್ಟದ ಶಿಕ್ಷಕರ ದಿನಾಚರಣೆ ಹಾಗೂ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕರ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಗುಣಮಟ್ಟದ ಶಿಕ್ಷಣ, ನಮ್ಮ ಸರ್ಕಾರ ತರುತ್ತಿರುವ ಪರಿವರ್ತನೆ ಮತ್ತು ತಂತ್ರಜ್ಞಾನ ಅಳವಡಿಕೆಯನ್ನು ಗಮನಿಸಿ ಕರ್ನಾಟಕ ಪಬ್ಲಿಕ್ ಶಾಲೆಗಳ ಅಭಿವೃದ್ಧಿಗೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ದೊಡ್ಡ ಮಟ್ಟದ ಆರ್ಥಿಕ ನೆರವು ಒದಗಿಸುತ್ತಿದೆ. ಶಿಕ್ಷಣ ಕ್ಷೇತ್ರಕ್ಕೆ ಎಬಿಡಿ ಇಷ್ಟೊಂದು ನೆರವು ನೀಡುತ್ತಿರುವುದು ದೇಶದಲ್ಲಿದೆ ಮೊದಲು, ಈ ಯಶಸ್ಸಿಗೆ ಶಿಕ್ಷಕರ ಕಾರಣ ಅಂತ ಶ್ಲಾಘಿಸಿದ್ದಾರೆ. ಸಿಬಿಐ ರಾಜ್ಯ ಸರ್ಕಾರಿ ನೌಕರರ ವಿರುದ್ಧದ ಯಾವುದೇ ಅಪರಾಧ ಪ್ರಕರಣದ ತನಿಖೆ ಆರಂಭಿಸುವ ಮುನ್ನ ರಾಜ್ಯದ ಅನುಮತಿ ಪಡೆಯುವುದನ್ನು ಕಡ್ಡಾಯಗೊಳಿಸಿ ಬಿಹಾರ ಸರ್ಕಾರ ಆದೇಶ ಹೊರಡಿಸಿದೆ. ಬಿಹಾರ ಸರ್ಕಾರದಿಂದ ನೇಮಕಗೊಂಡ ಯಾವುದೇ ಸಿಬ್ಬಂದಿ, ರಾಜ್ಯ ಸರ್ಕಾರದ ಅಡಿ ಬರುವ ನಿಗಮ, ಕಂಪನಿ, ಬ್ಯಾಂಕ್, ರಾಜ್ಯ ಸರ್ಕಾರದ ಆರ್ಥಿಕ ನೆರವು ನಡೆಯುತ್ತಿರುವ ಸಂಸ್ಥೆಗಳ ಸಿಬ್ಬಂದಿಗೆ ಇದು ಅನ್ವಯಿಸಲಿದೆ ಅಂತ ಅಲ್ಲಿನ ಗೃಹ ಇಲಾಖೆ ಆದೇಶದಲ್ಲಿ ಹೊರಡಿಸಿದೆ. ಗೋವಾ, ಉತ್ತರ ಪ್ರದೇಶ, ಪಂಜಾಬ್ ಹಾಗೂ ಉತ್ತರಾಖಂಡದಲ್ಲಿ 2026ರ ಡಿಸೆಂಬರ್ 1ರಿಂದ 2027ರ ಜನವರಿ 4ರವರೆಗೆ ಜನಗಣತಿ ನಡೆಯಲಿದೆ ಅಂತ ಅಧಿಸೂಚನೆಯಲ್ಲಿ ತಿಳಿಸಲಾಗಿದೆ. ಈ 4 ರಾಜ್ಯಗಳು ಫೆಬ್ರವರಿ ವಿಧಾನಸಭೆ ಚುನಾವಣೆ ನಡೆಯಲಿದೆ. ಇದನ್ನು ಗಮನದಲ್ಲಿರಿಸಿಕೊಂಡು ಜನಗಣತಿಗೆ ದಿನಾಂಕ ನಿಗದಿಪಡಿಸಲಾಗಿದೆ. ಜನವರಿ 5ರಿಂದ 9ರವರೆಗೆ ಪರಿಷ್ಕರಣಾ ಸುತ್ತನ್ನು ನಡೆಸಲಾಗುವುದು ಅಂತ ಮಾಹಿತಿ ನೀಡಲಾಗಿದೆ. ಮುಂಬೈನ ಜಿಎಸ್ಬಿ ಸೇವಾ ಮಂಡಲವು ಮುಂಬರುವ ಗಣೇಶೋತ್ಸವದ ಆಚರಣೆಗಾಗಿ 703 ಕೋಟಿ ಮೊತ್ತದ ವಿಮೆ ಮಾಡಿಸಿದೆ. ಕಳೆದ ವರ್ಷ 474 ಕೋಟಿ ಮೊತ್ತದ ವಿಮೆ ಮಾಡಿಸಿತ್ತು. ಸೆಪ್ಟೆಂಬರ್ 14ರಿಂದ 18ರವರೆಗೆ 72ನೇ ಗಣೇಶೋತ್ಸವ ಆಯೋಜಿಸಲಾಗಿದ್ದು 12ರಂದು ರಾತ್ರಿ 8 ಗಂಟೆಗೆ ನಡೆಯುವ ವಿರಾಟ ದರ್ಶನ ಸಮಾರಂಭದಲ್ಲಿ ಗಣೇಶ ಮೂರ್ತಿಯನ್ನು ಅನಾವರಣಗೊಳಿಸಲಾಗುತ್ತದೆ. ಗಣೇಶ ವಿಗ್ರಹವನ್ನು 66 ಕೆಜಿ ಚಿನ್ನ ಮತ್ತು 335 ಕೆಜಿ ಬೆಳ್ಳಿ ಆಭರಣಗಳಿಂದ ಅಲಂಕರಿಸಲಾಗುತ್ತದೆ ಅಂತ ಮಂಡಲದ ವಕ್ತಾರ ಅಮಿತ್ ಪೈ ತಿಳಿಸಿದ್ದಾರೆ. ಭಕ್ತರ ಸುರಕ್ಷತೆ ಮತ್ತು ಭದ್ರತೆ ದೃಷ್ಟಿಯಿಂದ ಬೃಹತ್ ಮೊತ್ತದ ವಿಮೆ ಮಾಡಿಸಲಾಗಿದೆ ಅಂತ ಹೇಳಿದ್ದಾರೆ. ಮೊದಲ ಗೇಮ್ ಹಿನ್ನಡೆಯಿಂದ ಚೇತರಿಸಿಕೊಂಡ ಭಾರತದ ಅಗ್ರಮಾನ್ಯ ಡಬಲ್ಸ್ ಜೋಡಿಯಾದ ಸಾತ್ವಿಕ್ ಸಾಯಿರಾಜ್ ಕಿರಣ್ ರಾಣಕಿ ರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಅವರು ಆತಿಥೇಯ ದೇಶದ ಎಜಿ ಟಿಂಗ್ ರೇನ್ ಶಿಯಾಂಗ್ ಜೋಡಿಯನ್ನು ಸೋಲಿಸಿ ಚೀನಾ ಮಾಸ್ಟರ್ ಸೂಪರ್ 750 ಟೂರ್ನಿಯಲ್ಲಿ ಪ್ರಶಸ್ತಿ ಗೆದ್ದುಕೊಂಡಿದ್ದಾರೆ. 2023ರಲ್ಲಿ ಮತ್ತು ಹೋದ ವರ್ಷ ಈ ಟೂರ್ನಿಯಲ್ಲಿ ರನ್ನರ್ ಅಪ್ ಆಗಿದ್ದ ಸಾತ್ವಿಕ್ ಚಿರಾಗ್ ಜೋಡಿ ಕಳೆದ ಭಾನುವಾರ ನಡೆದಂತಹ ಪುರುಷರ ಡಬಲ್ಸ್ ಫೈನಲ್ಸ್ ಪಂದ್ಯವನ್ನು ಗೆದ್ದುಕೊಂಡಿದ್ದಾರೆ. 4ನೇ ಶ್ರೇಯಾಂಕದ ಆಟಗಾರರು ಗೆಲ್ಲಲು ಸುಮಾರು 70 ನಿಮಿಷ ತೆಗೆದುಕೊಂಡರು. ಸುಮಾರು 12 ಕೋಟಿ ಬಹುಮಾನ ಮೊತ್ತದ ಟೂರ್ನಿ ಇದಾಗಿದ್ದು ಭಾರತದ ಜೋಡಿಗೆ 77 ಲಕ್ಷ ಬಹುಮಾನ ದೊರೆತಂತಾಗಿದೆ. ಏಷ್ಯನ್ ಗೇಮ್ಸ್ನಲ್ಲಿ ಚಿನ್ನ ಉಳಿಸಿಕೊಳ್ಳಲು ತಾರ ಜೋಡಿ ಗುರಿ ಇರಿಸಿಕೊಂಡಿದೆ. ಮೊದಲ ಎರಡು ಸುತ್ತುಗಳಲ್ಲಿ ಸೋಲಿನ ದೌಡಿಯಿಂದ ಪಾರಾಗಿದ್ದ ಅಗ್ರ ಶ್ರೇಯಾಂಕದ ಅಲೆಕ್ಸಾಂಡರ್ ಜ್ವರೇವ್ ಅವರು ಶನಿವಾರ ಮೂರನೇ ಸುತ್ತಿನಲ್ಲಿ ನೇರ ಸೆಟ್ಗಳ ಗೆಲುವಿನೊಡನೆ ಅಮೆರಿಕ ಓಪನ್ ಕೊನೆಯ 16 ಘಟ್ಟಕ್ಕೆ ಲಗ್ಗೆಟ್ಟಿದ್ದಾರೆ. ಜರ್ಮನಿ ಆಟಗಾರ ಪುರುಷರ ಸಿಂಗಲ್ಸ್ನಲ್ಲಿ ಮೂರನೇ ಸುತ್ತಿನಲ್ಲಿ ಚಿಲಿಯ ಅಲೆಕ್ಸಾಂಡ್ರೋ ತಬಿಲೋ ಅವರನ್ನು ಸೋಲಿಸಿದ್ದಾರೆ. ಭಾರತದ ಯುಕಿ ಭಾಂಬ್ರಿ ಮತ್ತು ಅನಿರುದ್ಧ ಚಂದ್ರಶೇಖರ್ ಅವರು ಅಮೆರಿಕ ಓಪನ್ ಟೆನಿಸ್ ಟೂರ್ನಿಯ ಪುರುಷರ ಡಬಲ್ಸ್ ವಿಭಾಗದಲ್ಲಿ ಸುತ್ತಿನ ಪಂದ್ಯದಲ್ಲಿ ಹೊರಬಿದ್ದಿದ್ದಾರೆ. ಭಾಂಬ್ರಿ ಮತ್ತು ನ್ಯೂಜಿಲೆಂಡ್ನ ಅವರ ಜೊತೆಗಾರ ಮೈಕೆಲ್ ವಿನ್ನಸ್ ಅಂತರದಿಂದ ಅಮೆರಿಕದ ರಿಯನ್ ಸೆಗರ್ಮನ್ ಹಾಗೂ ಪ್ಯಾಟ್ರಿಕ್ ತ್ರಿಹಾಕ್ ವಿರುದ್ಧ ಪರಾಭವಗೊಂಡಿದ್ದಾರೆ. ಸಾಂಘಿಕ ಆಟ ಪ್ರದರ್ಶಿಸಿದ ಭಾರತದ ಪುರುಷರ ತಂಡ ಕಳೆದ ಭಾನುವಾರ ನಡೆದಂತ ಎಎಫ್ಸಿ 20 ವರ್ಷದೊಳಗಿನವರ ಏಷ್ಯನ್ ಕಪ್ ಅರ್ಹತಾ ಟೂರ್ನಿಯ ಗುಂಪು ಹಂತದ ತನ್ನ ಕೊನೆಯ ಪಂದ್ಯದಲ್ಲಿ ಬಾಂಗ್ಲಾದೇಶ ತಂಡವನ್ನು ಸೋಲಿಸಿದೆ ಫುಟ್ಬಾಲ್ ಪಂದ್ಯದಲ್ಲಿ. ಈ ಮೂಲಕ ಟೂರ್ನಿಯಲ್ಲಿ ಎರಡನೇ ಜಯ ಭಾರತ ದಾಖಲಿಸಿದೆ. ಹಾಲಿ ಚಾಂಪಿಯನ್ ಭಾರತ ಮಹಿಳಾ ತಂಡ ಎಎಚ್ಎಫ್ ಜೂನಿಯರ್ ಏಷ್ಯಾ ಎಲಿಟ್ ಗುಂಪಿನ ಕಪ್ ಪಂದ್ಯದಲ್ಲಿ ಭಾನುವಾರ ಮಲೇಷ್ಯಾ ತಂಡವನ್ನು ಸೋಲಿಸಿ ಎಲಿಟ್ ಗುಂಪಿನಲ್ಲಿ ತನ್ನ ಸ್ಥಾನ ಬಲಪಡಿಸಿಕೊಂಡಿದೆ. ಭಾರತ ತನ್ನ ಮೊದಲ ಪಂದ್ಯದಲ್ಲಿ ದಕ್ಷಿಣ ಕೊರಿಯಾ ತಂಡವನ್ನು ಮಣಿಸಿತ್ತು. ಕೊನೆಯ ಗಳಿಗೆಯವರೆಗೆ ಹೋರಾಡಿದ ಭಾರತ ತಂಡ ಪುರುಷರ ಜೂನಿಯರ್ ಏಷ್ಯಾ ಕಪ್ ಟೂರ್ನಿಯ ಎ ಗುಂಪಿನ ತನ್ನ ಎರಡನೇ ಪಂದ್ಯದಲ್ಲಿ ಭಾನುವಾರ ಜಪಾನ್ ಜೊತೆ ಡ್ರಾ ಮಾಡಿಕೊಳ್ಳಲು ಯಶಸ್ವಿಯಾಗಿದೆ. ಮೊದಲ ಪಂದ್ಯದಲ್ಲಿ ದುರ್ಬಲ ಇಂಡೋನೇಷ್ಯಾ ವಿರುದ್ಧ ಭರ್ಜರಿ ಜಯ ಸಾಧಿಸಿದ ಭಾರತ ಮುನ್ನಡೆ ಪಡೆದರೂ ಜಪಾನ್ ಚೇತರಿಸಿಕೊಂಡಿತ್ತು. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಖಾಸಗೀಕರಣಗೊಳ್ಳುತ್ತಿಲ್ಲ, ಅದು ಎಂದಿನಂತೆ ಸರ್ಕಾರಿ ಸಂಸ್ಥೆಯಾಗಿ ಉಳಿಯಲಿದೆ ಅಂತ ಇಸ್ರೋ ಅಧ್ಯಕ್ಷ ವಿ ನಾರಾಯಣನ್ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಈ ಬಗ್ಗೆ ಮಾತನಾಡಿರುವ ಅವರು, ಬಾಹ್ಯಾಕಾಶ ವಲಯದ ಸುಧಾರಣೆಗಳನ್ನು 6 ಹಿಂದೆ ಜಾರಿಗೆ ತರಲಾಗಿದೆ. ಅದರನ್ನವೇ ನಾವು ಖಾಸಗಿ ವಲಯಕ್ಕೆ ಬೆಂಬಲ ಮತ್ತು ಮಾರ್ಗದರ್ಶನ ನೀಡುವ ಮೂಲಕ ಬಾಹ್ಯಾಕಾಶ ಪರಿಸರ ವ್ಯವಸ್ಥೆಯನ್ನು ವಿಸ್ತರಿಸಬೇಕಿದೆ ಅಂತ ಹೇಳಿದ್ದಾರೆ. ಪಿಎಸ್ಎಲ್ವಿ ಅಥವಾ ಜಿಎಸ್ಎಲ್ವಿ ಉಡಾವಣೆಯಾದಾಗಲೆಲ್ಲ ಎಲ್ಲವನ್ನೂ ಇಸ್ರೋವೇ ಮಾಡುತ್ತದೆ ಅಂತ ಭಾವಿಸಬೇಡಿ. ಇದರ ಬಜೆಟ್ನ ಸುಮಾರು 80% ಭಾಗವನ್ನು ಭಾರತೀಯ ಕೈಗಾರಿಕೆಗಳೇ ಹೂಡಿಕೆ ಮಾಡುತ್ತವೆ. ಸುಮಾರು 450 ಕೈಗಾರಿಕೆಗಳು ನಮಗಾಗಿ ಕಾರ್ಯನಿರ್ವಹಿಸುತ್ತಿವೆ ಅಂತ ಅವರು ವಿವರಿಸಿದ್ದಾರೆ. ಪ್ರಸ್ತುತ ಬಾಹ್ಯಾಕಾಶದಲ್ಲಿ ಭಾರತದ 56 ಉಪಗ್ರಹಗಳು ಕಾರ್ಯನಿರ್ವಹಿಸುತ್ತಿವೆ. ದೇಶದ ಭವಿಷ್ಯದ ಅಗತ್ಯಗಳಿಗೆ ತಕ್ಕಂತೆ ಭಾರತಕ್ಕೆ ವರ್ಷಕ್ಕೆ ಸುಮಾರು 50 ರಾಕೆಟ್ ಉಡಾವಣೆಗಳ ಅಗತ್ಯವಿದ್ದು ಇದನ್ನು ಭಾರತದಲ್ಲಿ ಸಾಧಿಸಲಾಗುವುದು ಅಂತ ನಾರಾಯಣನ್ ತಿಳಿಸಿದ್ದಾರೆ. ವ್ಯಾಪಾರ ಆರ್ಥಿಕತೆಯ ಸುಗಮ ಬೆಳವಣಿಗೆಗೆ ಬೆಂಬಲ ನೀಡುವ ಮೂಲಕ ಬ್ರಿಕ್ಸ್ ರಾಷ್ಟ್ರಗಳ ನಡುವೆ ಹೊಸ ಮಾದರಿಯ ನ್ಯಾಯಾಂಗ ಸಹಕಾರವನ್ನು ಕಟ್ಟಲು ಚೀನಾ ಬಯಸುತ್ತದೆ ಅಂತ ಚೀನಾದ ಮುಖ್ಯ ನ್ಯಾಯಮೂರ್ತಿ ಝಾಂಗ್ ಜುನ್ ತಿಳಿಸಿದ್ದಾರೆ. ಈ ಕುರಿತು ಸೋಮವಾರ ತಮ್ಮ ಎಕ್ಸ್ ಖಾತೆಯಲ್ಲಿ ಮಾಹಿತಿ ಹಂಚಿಕೊಂಡಿರುವ ಭಾರತದಲ್ಲಿನ ಚೀನಾ ರಾಯಭಾರ ಕಚೇರಿಯ ವಕ್ತಾರ ಯುಜಿಂಗ್, ಡಿಜಿಟಲ್ ನ್ಯಾಯಾಂಗ ವ್ಯವಸ್ಥೆಯನ್ನು ಬಲಪಡಿಸುವುದು, ನ್ಯಾಯ ವಿಲೇವಾರಿಯ ಗುಣಮಟ್ಟವನ್ನು ಹೆಚ್ಚಿಸುವುದು ಮತ್ತು ದಕ್ಷತೆಯನ್ನು ಸುಧಾರಿಸುವುದು ಸೇರಿದಂತೆ ವ್ಯಾಪಾರ ಮತ್ತು ಆರ್ಥಿಕತೆಯ ಆರೋಗ್ಯಕರ ಅಭಿವೃದ್ಧಿಯನ್ನು ರಕ್ಷಿಸಲು ಚೀನಾ ಆದ್ಯತೆ ನೀಡುತ್ತದೆ ಅಂತ ಅವರು ತಿಳಿಸಿದ್ದಾರೆ. ಕ್ಯಾಲಿಫೋರ್ನಿಯಾ ರಿವರ್ ಸೈಡ್ ವಿಶ್ವವಿದ್ಯಾಲಯ ವಿಜ್ಞಾನಿಗಳು ಭೂಮಿಯ ಮೇಲಿನ ಅತ್ಯಂತ ದೊಡ್ಡ ಹಾಗೂ ವಿನಾಶಕಾರಿ ಭೂಕಂಪಗಳು ಎಲ್ಲಿ ಸಂಭವಿಸಬಹುದು ಎಂಬುದನ್ನು ಮುಂಚಿತವಾಗಿಯೇ ಗುರುತಿಸುವ ಹೊಸ ಮಾದರಿಯನ್ನು ಅಭಿವೃದ್ಧಿಪಡಿಸಿದ್ದಾರೆ. ಈ ತಂತ್ರಜ್ಞಾನ ಭೂಪ್ರದೇಶ ಆಳದಲ್ಲಿ ಒತ್ತಡ ಎಲ್ಲೆಲ್ಲಿ ಶೇಖರಣೆಯಾಗುತ್ತಿದೆ ಎಂಬುದನ್ನು ಕಂಡುಹಿಡಿಯುತ್ತದೆ. ಒಂದು ಟೆಕ್ಟೋನಿಕ್ ಫಲಕವು ಇನ್ನೊಂದರ ಕೆಳಗೆ ಜಾರುವ ಸಬ್ಡಕ್ಷನ್ ವಲಯಗಳಲ್ಲಿ ಜಗತ್ತಿನ ಅತ್ಯಂತ ಭೀಕರ ಭೂಕಂಪಗಳು ಹಾಗೂ ಸುನಾಮಿಗಳು ಸೃಷ್ಟಿಯಾಗುತ್ತವೆ. ಜಿಪಿಎಸ್ ಉಪಗ್ರಹ ಡೇಟಾವನ್ನು ಬಳಸಿ ಭೂಮಿಯ ಮೇಲ್ಮೈಲಿ ಆಗುವ ಸಣ್ಣ ಚಲನೆಗಳನ್ನು ಅಧ್ಯಯನ ಮಾಡುವ ಮೂಲಕ ಶಕ್ತಿ ಸಂಗ್ರಹವಾಗುತ್ತಿರುವ ಭಾಗಗಳನ್ನು ಈ ಅಲ್ಗಾರಿದಮ್ ಗುರುತಿಸುತ್ತದೆ ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ. ಇಂಗ್ಲೆಂಡ್ನಲ್ಲಿ ನೆಲೆಸಿರುವ ಭಾರತೀಯ ಮೂಲದ 7 ಬಾಲಕ ಜಿವ್ಯಾನ್ ರೆಡ್ಡಿ ಧ್ರುವ ಶೈಕ್ಷಣಿಕ ಕ್ಷೇತ್ರದಲ್ಲಿ ಅಪರೂಪದ ಮೈಲಿಗಲ್ಲು ತಾಪಿಸುವ ಮೂಲಕ ಜಾಗತಿಕ ಗಮನ ಸೆಳೆದಿದ್ದಾರೆ. 16 ಪ್ರಾಯದ ವಿದ್ಯಾರ್ಥಿಗಳು ಬರೆಯುವ ಬ್ರಿಟನ್ನ ಪ್ರತಿಷ್ಠಿತ ಜಿಸಿಎಸ್ಇ ಉನ್ನತ ಗಣಿತ ಪರೀಕ್ಷೆಯಲ್ಲಿ 240 ಅಂಕಗಳಿಗೆ 196 ಅಂಕಗಳನ್ನು ಗಳಿಸಿ ತೇರ್ಗಡೆಯಾಗಿದ್ದಾರೆ. ಈ ಬಾಲಕ ಆಂಧ್ರಪ್ರದೇಶ ಮೂಲದವರು, ಲಂಡನ್ನ ಸೌತ್ ರುಯಿಸ್ಲಿಪ್ನ ನಿವಾಸಿಯಾಗಿದ್ದಾರೆ. ಪಿರ್ಸನ್ ಎಡ್ ಎಕ್ಸೆಲ್ ಮಂಡಳಿಯ ಪರೀಕ್ಷೆಯಲ್ಲಿ ಈ ಅದ್ಭುತ ಸಾಧನೆ ಮಾಡಿದ್ದಾರೆ. ಅಂತಾರಾಷ್ಟ್ರೀಯ ಒಲಿಂಪಿಯಾಡ್ನಲ್ಲಿ ಭಾರತದ ವಿದ್ಯಾರ್ಥಿಗಳು ಮತ್ತೊಮ್ಮೆ ದೇಶದ ಕೀರ್ತಿ ಮೆರೆಸಿದ್ದಾರೆ. ಇಟಲಿಯ ಟೊರಿನೋ ನಗರದಲ್ಲಿ ಆಗಸ್ಟ್ 20-27 ಆಯೋಜಿಸಲಾಗಿದ್ದ 19 ಅಂತಾರಾಷ್ಟ್ರೀಯ ಆರ್ಟ್ ಸೈನ್ಸ್ ಒಲಿಂಪಿಯಾಡ್ನಲ್ಲಿ 4 ವಿದ್ಯಾರ್ಥಿಗಳ ತಂಡ 9 ಪದಕಗಳನ್ನು ಗೆದ್ದು ಸಾಧನೆ ಗೈದಿದೆ. 39 ಹೆಚ್ಚು ದೇಶಗಳ ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸಿದ್ದಾರೆ. ಗ್ರಾಮೀಣ ಪ್ರದೇಶಗಳ ಗೃಹ ಬಳಕೆ ಎಲ್ಪಿಜಿ ಗ್ರಾಹಕರಿಗೆ ಕೇಂದ್ರ ಸರ್ಕಾರ ಶುಭಸಿದ್ದಿ ನೀಡಿದೆ. ಎಲ್ಪಿಜಿ ಸಿಲಿಂಡರ್ ಮರುಪೂರ್ಣ ಬುಕಿಂಗ್ಗಾಗಿ ಗ್ರಾಮೀಣ ಭಾಗದಲ್ಲಿ ಇದ್ದ ಕಡ್ಡಾಯ ಕಾಯುವ ಅವಧಿ 45 ದಿನಗಳಿಂದ 25 ದಿನಕ್ಕೆ ಇಳಿಸಿ ಸರ್ಕಾರ ಆದೇಶ ಹೊರಡಿಸಿದೆ. ಇನ್ನು ಮುಂದೆ ನಗರ ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ ಒಂದೇ ಬಗೆಯ ಅಂದರೆ 25 ದಿನಗಳ ಅಂತರದಲ್ಲಿ

ಪಿಜಿ ರಿಫಿಲ್ ಬುಕ್ ಮಾಡಬಹುದಾಗಿದೆ. ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ 3773 ಶಿಕ್ಷಕರನ್ನು ಹಳೆ ಪಿಂಚಣಿ ಯೋಜನೆ ವ್ಯಾಪ್ತಿ ಒಳಪಡಿಸಿ ರಾಜ್ಯ ಸರ್ಕಾರ ಸಿಹಿ ಸುದ್ದಿ ನೀಡಿದೆ. 2006 ಏಪ್ರಿಲ್ 1ಕ್ಕಿಂತ ಮೊದಲು ನೇಮಕಾತಿ ಅಧಿಸೂಚನೆ ಹೊರಬಿದ್ದ ಹುದ್ದೆಗಳಿಗೆ ಈ ಸೌಲಭ್ಯ ದೊರೆಯಲಿದೆ. ಇದರಿಂದ ದಶಕದ ಹೋರಾಟದ ನಂತರ ಎನ್ಪಿಎಸ್ನಿಂದ ಒಪಿಎಸ್ಗೆ ಬದಲಾಗುತ್ತಿರುವ ಸಾವಿರಾರು ಶಿಕ್ಷಕರಿಗೆ ಆರ್ಥಿಕ ಭದ್ರತೆ ಸಿಕ್ಕಂತಾಗಿದೆ. ಕರ್ನಾಟಕದ ಸರ್ಕಾರಿ ಶಾಲೆಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಸುಮಾರು 4073 ಶಿಕ್ಷಕರು ಒಪಿಎಸ್ ವ್ಯಾಪ್ತಿಗೆ ಒಳಪಡಿಸುವಂತೆ ಅಭಿಮತ ಅರ್ಜಿ ಸಲ್ಲಿಸಿದ್ದರು. ಪ್ರಶಸ್ತಿ ಫೇವರೇಟ್ಗಳಲ್ಲಿ ಒಬ್ಬರಾಗಿದ್ದ ಡೇನಿಯಲ್ ಮೆಡ್ವೆಡೇವ್ ಯುಎಸ್ ಓಪನ್ ಟೆನಿಸ್ ಟೂರ್ನಿಯ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಆಘಾತ ಕಂಡು ಹೋರಾಟ ಮುಗಿಸಿದ್ದಾರೆ. ಲೂಯಿಸ್ ಆರ್ಮ್ಸ್ಟ್ರಾಂಗ್ ಕ್ರೀಡಾಂಗಣದಲ್ಲಿ ನಡೆದಂತಹ ಪುರುಷರ ಸಿಂಗಲ್ಸ್ ವಿಭಾಗದ 16ನೇ ಸುತ್ತಿನಲ್ಲಿ ರಷ್ಯಾದ ಆಟಗಾರ ಡೇನಿಯಲ್ ಅಮೆರಿಕದ ಫ್ರಾನ್ಸಿಸ್ ಟಿಯಾಪೊ ಎದುರು ಪರಾಭವಗೊಂಡಿದ್ದಾರೆ. ಸುರಾನಾ ಸಿರ್ಸ್ಟಿಯಾ ಅವರ ಪ್ರತಿರೋಧವನ್ನು ಸಮರ್ಥವಾಗಿ ನಿಭಾಯಿಸಿದ ಅಮೆರಿಕದ ಆಟಗಾರ್ತಿ ಜೆಸಿಕಾ ಪೆಗುಲಾ ಮಹಿಳೆಯರ ಸಿಂಗಲ್ಸ್ ವಿಭಾಗದಲ್ಲಿ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ರಾಜ್ಯದ ಎಲ್ಲ ಜಿಲ್ಲೆಗಳ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ವಾರದಲ್ಲಿ ಕನಿಷ್ಠ 2 ದಿನ 4-5 ಗ್ರಾಮಗಳಿಗಾದರೂ ದಿಢೀರ್ ಭೇಟಿ ನೀಡಿ ಖುದ್ದು ಪರಿಶೀಲಿಸಬೇಕು ಅಂತ ಕರ್ನಾಟಕದ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಖಂಡ್ರೆ ಸೂಚನೆ ನೀಡಿದ್ದಾರೆ. ಈ ಸಂಬಂಧ ಇಲಾಖೆ ಕಾರ್ಯದರ್ಶಿಗಳಿಗೆ ಲಿಖಿತ ಸೂಚನೆ ನೀಡಿರುವವರು ಸಿಇಒಗಳು ಪಂಚಾಯತ್ಗಳಿಗೆ ಪೂರ್ವ ಸೂಚನೆ ನೀಡದೆ ಭೇಟಿ ನೀಡಿ ಹಾಜರಾತಿ ಪಿಡಿಒ ಮತ್ತು ತಾಲೂಕು ಕಾರ್ಯನಿರ್ವಹಣಾಧಿಕಾರಿಗಳ ಕಾರ್ಯವೈಖರಿ ಪರಾಮರ್ಶಿಸುವುದರ ಜೊತೆಗೆ ಜನರ ಅಹವಾಲು ಆಲಿಸಿ ಸ್ಥಳದಲ್ಲೇ ಕೆಲವು ಸಮಸ್ಯೆಗಳನ್ನಾದರೂ ಪರಿಹರಿಸಬೇಕು ಅಂತ ತಿಳಿಸಿದ್ದಾರೆ. ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ಸ್ವಚ್ಛ ವಾಯು ದಿವಸ್ 2026 ಅಂಗವಾಗಿ ಘೋಷಿಸಿರುವ 2025-26 ಸಾಲಿನ ಸ್ವಚ್ಛ ವಾರ್ಡ್ ವಾಯು ಸರ್ವೇಕ್ಷಣೆ 2025 ಮೌಲ್ಯಮಾಪನದಲ್ಲಿ ದಾವಣಗೆರೆ ನಗರ ರಾಜ್ಯ ಮಟ್ಟದ 2 ಪ್ರಮುಖ ಪ್ರಶಸ್ತಿಗಳನ್ನು ತನ್ನದಾಗಿಸಿಕೊಂಡಿದೆ. ರಾಷ್ಟ್ರೀಯ ಸ್ವಚ್ಛ ವಾಯು ಕಾರ್ಯಕ್ರಮದ ನಾನ್ ಅಟೈನ್ಮೆಂಟ್ ನಗರವಾಗಿರುವ ದಾವಣಗೆರೆ ಜನಸಂಖ್ಯೆ ಆಧಾರಿತ ವರ್ಗೀಕರಣದಡಿ ಅತ್ಯುತ್ತಮ ಸಾಧನೆ ತೋರಿದೆ. ನಗರಕ್ಕೆ ಒಟ್ಟು 25 ಲಕ್ಷ ರೂಪಾಯಿಗಳ ನಗದು ಬಹುಮಾನ ಲಭಿಸಲಿದೆ. ರಾಜ್ಯದ ನಗರಗಳು ಮತ್ತು ಪಟ್ಟಣಗಳ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಕೃಷಿ ತೋಟಗಾರಿಕೆ ಹೈನುಗಾರಿಕೆ ಹಾಗೂ ಜಾನಪದ ಕಲೆಗಳನ್ನು ಪರಿಚಯಿಸಲು ಗ್ರಾಮಾನುಭವ ಪ್ರಾಯೋಗಿಕ ಕಲಿಕಾ ಕಾರ್ಯಕ್ರಮವನ್ನು ರಾಜ್ಯ ಸರ್ಕಾರ ಅನುಷ್ಠಾನಗೊಳಿಸಿದೆ. ನಗರ ಮತ್ತು ಗ್ರಾಮದ ಸಮುದಾಯಗಳ ನಡುವೆ ಸೇತುವೆ ನಿರ್ಮಿಸುವುದೇ ಕಾರ್ಯಕ್ರಮದ ಗುರಿಯಾಗಿದ್ದು ಪರಸ್ಪರ ಗೌರವ ಹಾಗೂ ಕೃಷಿ ಕ್ಷೇತ್ರದ ಬಗ್ಗೆ ಜಾಗೃತಿ ಮೂಡಿಸುವುದೇ ಆದ್ಯತೆಯಾಗಿದೆ ಅಂತ ಸರ್ಕಾರ ತನ್ನ ಕಾರ್ಯಾದೇಶದಲ್ಲಿ ಹೇಳಿದೆ. ಸರ್ಕಾರಿ ಅನುದಾನಿತ ಹಾಗೂ ಅನುದಾನರಹಿತ ಶಾಲೆಗಳ 8-9 ತರಗತಿ ಹಾಗೂ ಪ್ರಥಮ ಪಿಯು ಅಭ್ಯಾಸ ಮಾಡುತ್ತಿರುವ 215,577 ವಿದ್ಯಾರ್ಥಿಗಳು ಆರಂಭಿಕ ಹಂತದಲ್ಲಿ ಕಾರ್ಯಕ್ರಮದ ಪ್ರಾಯೋಜನ ಪಡೆಯಲಿದ್ದಾರೆ. ದೇಶದ ಫಿನ್ಟೆಕ್ ವ್ಯವಸ್ಥೆಯ ಭಾಗವಾಗಿರುವವರು ಏಕೀಕೃತ ಪಾವತಿ ವ್ಯವಸ್ಥೆ ಅಂದರೆ UPI ವ್ಯಾಪ್ತಿಯನ್ನು ಜಾಗತಿಕ ಮಟ್ಟದಲ್ಲಿಯೂ ಹೆಚ್ಚಿಸಬೇಕು, ಅದನ್ನು ಬೇರೆ ಬೇರೆ ದೇಶಗಳ ವ್ಯವಸ್ಥೆಗಳ ಜೊತೆಗೆ ಬೆಸೆಯಬೇಕು ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಹೀಗೆ ಮಾಡುವ ಮೂಲಕ ವಿದೇಶಗಳಲ್ಲಿ ವಾಸಿಸುತ್ತಿರುವ ಭಾರತ ಮೂಲದವರು ತಾಯ್ನಾಡಿಗೆ ಹಣ ರವಾನೆ ಮಾಡುವಾಗ ಆಗುವ ವೆಚ್ಚವನ್ನು ತಗ್ಗಿಸಲು ನೆರವಾಗಬೇಕು ಅಂತ ಹೇಳಿದ್ದಾರೆ. ಭಾರತದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಬುಧವಾರ ಕೊಲಂಬೋದಲ್ಲಿ ಶ್ರೀಲಂಕಾ ಅಧ್ಯಕ್ಷ ಅನೂರ್ ಕುಮಾರ್ ದಿಸಾ ನಾಯಕೆ ಅವರೊಂದಿಗೆ ಮಹತ್ವದ ಸಭೆ ನಡೆಸಿದರು. ದ್ವಿಪಕ್ಷೀಯ ಬಾಂಧವ್ಯ ಬಲಪಡಿಸುವುದು, ಎರಡು ದೇಶಗಳ ಜನರ ಅಭಿವೃದ್ಧಿ ಹಾಗೂ ಹಿಂದೂ ಮಹಾಸಾಗರ ಪ್ರದೇಶದ ಸುರಕ್ಷತೆ ಮತ್ತು ಶಾಂತಿಗಾಗಿ ಜಂಟಿಯಾಗಿ ಕಾರ್ಯನಿರ್ವಹಿಸುವ ಕುರಿತಾಗಿ ಉಭಯ ನಾಯಕರು ಪುನರುಚ್ಚರಿಸಿದ್ದಾರೆ. ಭಾರತದ ಹಣಕಾಸು ಗುಪ್ತಚರ ಘಟಕ ದೇಶದ ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆಯನ್ನು ಉಲ್ಲಂಘಿಸಿ ಕಾರ್ಯಾಚರಣೆ ನಡೆಸುತ್ತಿದ್ದ 15 ವರ್ಚುವಲ್ ಡಿಜಿಟಲ್ ಆಸ್ತಿ ಅಂದರೆ ಕ್ರಿಪ್ಟೋ ಸೇವಾದಾರರಿಗೆ ನೋಟಿಸ್ ಜಾರಿ ಮಾಡಿದೆ. ನಿಯಮಾವಳಿಗಳ ಪ್ರಕಾರ ಅಗತ್ಯ ಹೊಣೆಗಾರಿಕೆಗಳನ್ನು ಪೂರೈಸದೆ ಕಾರ್ಯನಿರ್ವಹಿಸುತ್ತಿದ್ದ ಈ ಸಂಸ್ಥೆಗಳ ವಿರುದ್ಧ ಶಿಸ್ತು ಕ್ರಮವಾಗಿ ಆರ್ಥಿಕ ಸಚಿವಾಲಯದ FIU ಇಂಡಿಯಾ ನಿರ್ದೇಶಕರು ಈ ನೋಟಿಸ್ ನೀಡಿದ್ದಾರೆ. ಮಾಹಿತಿ ತಂತ್ರಜ್ಞಾನ ಕಾಯ್ದೆಯಡಿ ಈ ಸಂಸ್ಥೆಗಳಿಗೆ ಸೇರಿದ ಆ್ಯಪ್ಗಳು ಮತ್ತು ವೆಬ್ಸೈಟ್ ಲಿಂಕ್ಗಳನ್ನು ಸಾರ್ವಜನಿಕ ಬಳಕೆಯಿಂದ ತಕ್ಷಣವೇ ತೆರವುಗೊಳಿಸುವಂತೆ ಸೂಚಿಸಲಾಗಿದೆ.
ನ್ಯಾಯಾಂಗ ವ್ಯವಸ್ಥೆ ಎಂದಿಗೂ ವಿಮರ್ಶೆಗೆ ವಿಮುಖವಲ್ಲ. ಆದರೆ ಆ ಟೀಕೆ ಜವಾಬ್ದಾರಿಯುತವಾಗಿದ್ದು ಸೂಕ್ತ ವೇದಿಕೆಯ ಮೂಲಕ ಮತ್ತು ವಾಸ್ತವಾಂಶಗಳನ್ನು ಆಧರಿಸಿ ವ್ಯಕ್ತವಾಗಬೇಕು ಅಂತ ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿದೆ. 8ನೇ ತರಗತಿಯ NCERT ಸಮಾಜ ವಿಜ್ಞಾನ ಪಠ್ಯಪುಸ್ತಕದಲ್ಲಿ ನ್ಯಾಯಾಂಗದಲ್ಲಿನ ಭ್ರಷ್ಟಾಚಾರದ ಕುರಿತು ಪ್ರಕಟವಾಗಿದ್ದ ವಿವಾದಾತ್ಮಕ ವಿಷಯಕ್ಕೆ ಸಂಬಂಧಿಸಿದ ಸ್ವಯಂ ಪ್ರೇರಿತ ಪ್ರಕರಣವನ್ನು ಮುಕ್ತಾಯಗೊಳಿಸುವ ವೇಳೆ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್, ನ್ಯಾಯಮೂರ್ತಿ ಜಯಮಾಲ್ಯ ಬಾಗ್ಚಿ ಮತ್ತು ವಿ ಮೋಹನ ಅವರನ್ನೊಳಗೊಂಡ ಪೀಠ ಈ ಅಭಿಪ್ರಾಯ ವ್ಯಕ್ತಪಡಿಸಿದೆ. ಪರಿಶೀಲನೆ ಇಲ್ಲದೆ ಹೇಳಿಕೆಗಳನ್ನು ವಿಶೇಷವಾಗಿ ಮಕ್ಕಳಿಗಾಗಿ ರೂಪಿಸಲಾದ ಶಾಲಾ ಪಠ್ಯಕ್ರಮದಲ್ಲಿ ಸೇರಿಸುವುದು ಸರಿಯಲ್ಲ. ಟೀಕೆಯನ್ನೇ ನಿಲ್ಲಿಸುವುದು ಮತ್ತು ಜವಾಬ್ದಾರಿಯುತ ಚರ್ಚೆ ನಡೆಸುವುದು ಎರಡೂ ವಿಭಿನ್ನ ವಿಚಾರಗಳಾಗಿವೆ ಅಂತ ಹೇಳಿದ್ದಾರೆ. ಮಾರ್ಕ್ ಜುಕರ್ಬರ್ಗ್ ನೇತೃತ್ವದ ಮೆಟಾ ಸಂಸ್ಥೆಯು ಬಳಕೆದಾರರ ದೈನಂದಿನ ಕೆಲಸಗಳನ್ನು ಸ್ವಯಂಚಾಲಿತವಾಗಿ ನಿರ್ವಹಿಸುವ ಮ್ಯೂಸ್ ಎಂಬ ನೂತನ AI ಏಜೆಂಟ್ ಅನ್ನು ಅಮೆರಿಕದಲ್ಲಿ ಬಿಡುಗಡೆ ಮಾಡಿದೆ. ಇನ್ಸ್ಟಾಗ್ರಾಮ್ನಲ್ಲಿ ಸೇವ್ ಮಾಡಿರುವ ಅಡುಗೆ ವಿಡಿಯೋಗಳನ್ನು ಗ್ರಹಿಸಿ ಅದಕ್ಕೆ ಬೇಕಾಗುವ ಸಾಮಗ್ರಿಗಳ ಪಟ್ಟಿಯನ್ನು ತಾನಾಗಿಯೇ ಸಿದ್ಧಪಡಿಸಿಕೊಡುವುದು ಸೇರಿದಂತೆ ಹಲವು ವಿಶೇಷ ವೈಶಿಷ್ಟ್ಯಗಳನ್ನು ಈ AI ತಂತ್ರಜ್ಞಾನ ಹೊಂದಿದೆ. ಭಾರತದಲ್ಲಿ ವೃದ್ಧರಿಗೆ ಗುಣಮಟ್ಟದ ಆರೋಗ್ಯ ಸೇವೆ, ವಸತಿ ಮತ್ತು ಆರೈಕೆ ಸೌಲಭ್ಯಗಳನ್ನು ಒದಗಿಸಲು ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಸಮಗ್ರ ಯೋಜನೆ ರೂಪಿಸುತ್ತಿದೆ. ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ಕಾರ್ಯದರ್ಶಿ ಸುಧಾಂಶು ಪಂತ್ ಅವರ ಪ್ರಕಾರ ಪ್ರಸ್ತುತ ಭಾರತದಲ್ಲಿ 16-17 ಕೋಟಿ ಹಿರಿಯ ನಾಗರಿಕರಿದ್ದು ಮುಂದಿನ 20-22 ವರ್ಷಗಳಲ್ಲಿ ಈ ಸಂಖ್ಯೆ 34 ಕೋಟಿಗೆ ತಲುಪು ನಿರೀಕ್ಷೆ ಇದೆ. ಇದಕ್ಕಾಗಿ ಆಯುಷ್ಮಾನ್ ಭಾರತ್ PM ಜಾಯ್ ಯೋಜನೆಯಡಿ 70 ವರ್ಷ ಮತ್ತು ಮೇಲ್ಪಟ್ಟ ಎಲ್ಲ ಹಿರಿಯ ನಾಗರಿಕರಿಗೆ ವರ್ಷಕ್ಕೆ 5 ಲಕ್ಷ ರೂಪಾಯಿಗಳವರೆಗೂ ಉಚಿತ ಚಿಕಿತ್ಸಾ ಸೌಲಭ್ಯವನ್ನು ಒದಗಿಸಲಾಗುತ್ತಿದೆ. 800 ವೃದ್ಧಾಶ್ರಮಗಳನ್ನು ಸಚಿವಾಲಯ ನಡೆಸುತ್ತಿದ್ದು ಶೀಘ್ರದಲ್ಲೇ ಡೇ ಕೇರ್ ಕೇಂದ್ರಗಳನ್ನು ಪ್ರಾರಂಭಿಸುವ ಪ್ರಸ್ತಾವನೆ ಸರ್ಕಾರದ ಪರಿಶೀಲನೆಯಲ್ಲಿದೆ ಅಂತ ಹೇಳಿದ್ದಾರೆ. ಬರ ಪರಿಸ್ಥಿತಿಯಲ್ಲಿ ಸಂಕಷ್ಟದಲ್ಲಿರುವ ರೈತರಿಗೆ ಕೃಷಿ ತೀರ್ಮಾನವನ್ನು ರಾಜ್ಯ ಸಚಿವ ಸಂಪುಟ ಪ್ರಕಟಿಸಿದೆ. ಸಣ್ಣ ರೈತರ ಹೊಲವನ್ನು ಸರ್ಕಾರವೇ ಉಳುಮೆ ಮಾಡುತ್ತದೆ. ಮುಖ್ಯಮಂತ್ರಿ DK ಶಿವಕುಮಾರ್ ನೇತೃತ್ವ ಸರ್ಕಾರ ಶತದಿನ ಪೂರೈಸಿದ ಸಂಭ್ರಮದಲ್ಲಿ ಸೂರಿಲ್ಲದವರಿಗೆ ನಿವೇಶನ ನೀಡುವ ತೀರ್ಮಾನವನ್ನು ಕೈಗೊಂಡಿದೆ. ಬುಧವಾರ ನಡೆದಂತಹ ಸಂಪುಟ ಸಭೆಯಲ್ಲಿ ಪ್ರಮುಖ ತೀರ್ಮಾನಗಳನ್ನು ಕೈಗೊಳ್ಳಲಾಗಿದೆ. ವಿದ್ಯಾರ್ಥಿ ಸಂಘಕ್ಕೆ ಕಾಲೇಜು ವಿಶ್ವವಿದ್ಯಾಲಯಗಳಲ್ಲಿ ವಿದ್ಯಾರ್ಥಿ ಸಂಘಗಳ ಚುನಾವಣೆ ನಡೆಸಲು ನಿರ್ಧಾರ ಮಾಡಲಾಗಿದೆ. ರಾಜ್ಯದ 172 ತಾಲೂಕುಗಳಿಗೆ ವರ್ತುಲ ರಸ್ತೆಗಾಗಿ ನೆಟ್ವರ್ಕ್ ಗ್ರಿಡ್ ಪ್ಲಾನ್ ಮಾಡಲಾಗಿದೆ. ಶಕ್ತಿ ಗ್ಯಾರಂಟಿ ಫಲಾನುಭವಿಗಳಿಗೆ ಸ್ಮಾರ್ಟ್ ಕಾರ್ಡ್ ವಿತರಣೆಗೆ ನಿರ್ಧಾರ. ಕೈಗಾರಿಕಾ ಸಮೀಪದಲ್ಲಿ ಕಾರ್ಮಿಕರ ವಾಸಕ್ಕೆ ಶ್ರಮಿಕ ನಿವಾಸ ಯೋಜನೆ. ಉದ್ಯೋಗ ಸೃಷ್ಟಿಗಾಗಿ ಉದ್ಯಮಿಗಳಿಗೆ ಪ್ರೋತ್ಸಾಹಕ್ಕೆ ಪ್ರತಿ ಉದ್ಯೋಗಕ್ಕೆ ಮಾಸಿಕ 2,500 ರೂಪಾಯಿ ನೀಡುವ ಉದ್ಯೋಗ ನಿಧಿ ಜಾರಿಗೆ ತೀರ್ಮಾನ ಮಾಡಲಾಗಿದೆ. ಕರ್ನಾಟಕ ಸ್ಟಾರ್ಟ್ಅಪ್ ನೀತಿ 2025-31 ಅನುಮೋದನೆ ಕೊಡಲಾಗಿದೆ. ಕರ್ನಾಟಕ ಏರೋಸ್ಪೇಸ್ ನೀತಿ 2025-31 ಒಪ್ಪಿಗೆ ಕೊಟ್ಟಿದ್ದಾರೆ. ಕರ್ನಾಟಕ ಜವಳಿ ಮತ್ತು ಸಿದ್ಧ ಉಡುಪು ನೀತಿಗೆ ಒಪ್ಪಿಗೆ ಸಿಕ್ಕಿದೆ. ಚಿಕ್ಕಬಳ್ಳಾಪುರ ದೇಶದ ಮೊದಲ ಡ್ರೋನ್ ಟೆಸ್ಟಿಂಗ್ ಫೆಸಿಲಿಟಿ ಸ್ಥಾಪನೆ ಆಗ್ತದೆ. ಬೆಂಗಳೂರಿನ IIIT ಕ್ಯಾಂಪಸ್ನಲ್ಲಿ AI ಹಬ್ ಸ್ಥಾಪನೆ ಮಾಡಲು ನಿರ್ಧರಿಸಲಾಗಿದೆ. ಜೊತೆಗೆ 3 ಎಕರೆ ಹಾಗೂ ಅದಕ್ಕಿಂತ ಕಡಿಮೆ ಭೂಮಿ ಹೊಂದಿರುವಂತಹ ರಾಜ್ಯದ ಸುಮಾರು 59 ಲಕ್ಷ ರೈತರಿಗೆ ಜಮೀನನ್ನು ಸರ್ಕಾರ ಸಂಪೂರ್ಣ ವೆಚ್ಚದಲ್ಲಿ ಉಳುಮೆ ಮಾಡಿಸಿಕೊಡುತ್ತದೆ ಅಂತ ಹೇಳಿದ್ದಾರೆ. ಪ್ರತಿ ಜಿಲ್ಲೆಯಲ್ಲಿ 50,000 ರಾಜ್ಯದಂತೆ 15 ಲಕ್ಷ ಬಡ ಕುಟುಂಬಗಳಿಗೆ ಉಚಿತವಾಗಿ ನಿವೇಶನ ಹಂಚಲು ಸಂಪುಟ ನಿರ್ಧಾರ ಮಾಡಲಾಗಿದೆ. 3 ಹಂತದಲ್ಲಿ ತಲಾ 5 ಲಕ್ಷ ನಿವೇಶನಗಳನ್ನು ಹಂಚಲಾಗ್ತದೆ ಅಂತ ಹೇಳಿದ್ದಾರೆ. BCCI ಮತ್ತು ರಾಜ್ಯ ಕ್ರಿಕೆಟ್ ಸಂಸ್ಥೆಗಳನ್ನು ರಾಷ್ಟ್ರೀಯ ಕ್ರೀಡಾ ಆಡಳಿತ ಕಾಯ್ದೆ 2025 ವ್ಯಾಪ್ತಿಗೆ ಯಾಕೆ ತರಬಾರದು ಅಂತ ಸುಪ್ರೀಂ ಕೋರ್ಟ್ ಪ್ರಶ್ನಿಸಿದೆ. BCCI ಮತ್ತು ರಾಜ್ಯ ಸಂಸ್ಥೆಗಳ ಪದಾಧಿಕಾರಿಗಳ ಸೇವಾ ನಿಯಮಗಳು ಮತ್ತು ಷರತ್ತುಗಳನ್ನು ಈ ಕಾಯ್ದೆಯಡಿ ಯಾಕೆ ತರಬಾರದು ಅಂತ ಕೋರ್ಟ್ ಕೇಳಿದೆ. ಲೋಧಾ ಸಮಿತಿ ಶಿಫಾರಸುಗಳ ಹಿನ್ನೆಲೆಯಲ್ಲಿ ನಡೆಯುತ್ತಿರುವ ಈ ವಿಚಾರಣೆಯಲ್ಲಿ ಪದಾಧಿಕಾರಿಗಳ ಸೇವಾ ನಿಯಮಗಳ ಬಗ್ಗೆಯೂ ಕೋರ್ಟ್ ಸ್ಪಷ್ಟನೆ ಕೇಳಿದ್ದು, ಇದರಿಂದಾಗಿ BCCI ಆಡಳಿತದಲ್ಲಿ ಮಹತ್ವದ ಬದಲಾವಣೆಯಾಗುವ ಸಾಧ್ಯತೆ ಇದೆ. CJI ಸೂರ್ಯಕಾಂತ್, ನ್ಯಾಯಮೂರ್ತಿ ಬಾಗ್ಚಿ ಮತ್ತು ನ್ಯಾಯಮೂರ್ತಿ ವಿ ಮೋಹನ ಅವರದ ಪೀಠ ಕೆಲವು ಕ್ರಿಕೆಟ್ ಸಂಸ್ಥೆಗಳು ಸಲ್ಲಿಸಿದ ಅರ್ಜಿಗಳ ವಿಚಾರಣೆ ನಡೆಸುವಾಗ ಈ ಮಹತ್ವದ ಅಭಿಪ್ರಾಯ ವ್ಯಕ್ತಪಡಿಸಿವೆ. ಉನ್ನತ ಶಿಕ್ಷಣ ವಿಭಾಗದಲ್ಲಿ ಕೇಂದ್ರ ಶಿಕ್ಷಣ ಸಚಿವಾಲಯದಿಂದ ನೀಡಲಾಗುವ ರಾಷ್ಟ್ರೀಯ ಶಿಕ್ಷಕರ ಪ್ರಶಸ್ತಿ 2020 ಕರ್ನಾಟಕದ ಡಾಕ್ಟರ್ ವಿಶ್ವನಾಥ್ HS ಭಾಜನರಾಗಿದ್ದಾರೆ. ಹೊಸದಿಲ್ಲಿಯ ವಿಜ್ಞಾನ ಭವನದಲ್ಲಿ ನಡೆದ ಶಿಕ್ಷಕರ ದಿನಾಚರಣೆ ಸಮಾರಂಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಡಾಕ್ಟರ್ ವಿಶ್ವನಾಥ್ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಿದ್ದಾರೆ. ಬೆಂಗಳೂರಿನ MEI ಪಾಲಿಟೆಕ್ನಿಕ್ನ ಸಿವಿಲ್ ಇಂಜಿನಿಯರಿಂಗ್ ವಿಭಾಗದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುತ್ತಿರುವ ವಿಶ್ವನಾಥ್ ಅವರು ತಾಂತ್ರಿಕ ಪಠ್ಯಪುಸ್ತಕಗಳ ಲೇಖಕರು ಮತ್ತು ಶಿಕ್ಷಣ ತಜ್ಞರಾಗಿ ಗುರುತಿಸಿಕೊಂಡಿದ್ದು, ತಾಂತ್ರಿಕ ಶಿಕ್ಷಣ ಕ್ಷೇತ್ರದಲ್ಲಿ ಶಿಕ್ಷಣದ ಗುಣಮಟ್ಟ ಸುಧಾರಿಸುವ ಮೂಲಕ ಈ ಗೌರವಕ್ಕೆ ಭಾಜನರಾಗಿದ್ದಾರೆ. ಒಂದೇ ಆವರಣದಲ್ಲಿ ಒಂದು ಶಾಲಾ ಕಾಲೇಜು ನಡೆಸಲು ಅನುಮತಿ ಪಡೆದು 2-3 ಶಾಲಾ ಕಾಲೇಜುಗಳನ್ನು ನಡೆಸುವ ಹಾಗೂ ಒಂದೇ ಶಾಲಾ ಕಾಲೇಜು ಆವರಣದಲ್ಲಿ ರಾಜ್ಯ ಪಠ್ಯಕ್ರಮ CBSE
ಐಸಿಎಸ್ಇ ಪಠ್ಯಕ್ರಮ ಬೋಧಿಸುವ ಶಿಕ್ಷಣ ಸಂಸ್ಥೆಗಳನ್ನು ಏಕಾಏಕಿ ಮುಚ್ಚುವ ಬದಲು ಹಂತ ಹಂತವಾಗಿ ಮುಚ್ಚಲು ಕ್ರಮ ವಹಿಸಬೇಕು ಅಂತ ಖಾಸಗಿ ಶಾಲೆಗಳ ಮಾನ್ಯತೆ ನವೀಕರಣ ಕುರಿತ ವಿಶೇಷ ಸದನ ಸಮಿತಿ ವರದಿಯಲ್ಲಿ ಶಿಫಾರಸು ಮಾಡಿದೆ. 2018ಕ್ಕಿಂತ ಮುಂಚಿತವಾಗಿ ಆರಂಭವಾಗಿರುವ ಖಾಸಗಿ ಅನುದಾನಿತ ಹಾಗೂ ಅನುದಾನರಹಿತ ಶಾಲೆಗಳ ಪ್ರಥಮ ಮಾನ್ಯತೆ ಮತ್ತು ಮಾನ್ಯತೆ ನವೀಕರಣಕ್ಕೆ ಸಂಬಂಧಿಸಿದಂತೆ ಸರ್ಕಾರ ಹೊರಡಿಸಿರುವ ಆದೇಶದಲ್ಲಿನ ನಿಯಮಗಳನ್ನು ಸಡಿಲಿಸಿ ವಿನಾಯಿತಿ ನೀಡುವ ಕುರಿತು ಪರಿಶೀಲಿಸಲು ವಿಧಾನ ಪರಿಷತ್ ಸದಸ್ಯ ಪುಟ್ಟಣ್ಣ ನೇತೃತ್ವದಲ್ಲಿ ರಚಿಸಿದ್ದ ಸಮಿತಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರಿಗೆ ಮಧ್ಯಂತರ ವರದಿ ಸಲ್ಲಿಸಿದೆ. ಆರ್ಟಿಇ ಶುಲ್ಕ ಮರುಪಾವತಿ ವಿಳಂಬ ಮಾಡದೆ ಆಯಾ ವರ್ಷವೇ ಪಾವತಿಸಬೇಕು. ಲೋಕೋಪಯೋಗಿ ಇಲಾಖೆಯಿಂದ ನೀಡುವ ನಿರಾಕ್ಷೇಪಣ ಪತ್ರದ ನಿಯಮ ಸರಳೀಕರಣ ಮಾಡಬೇಕು. 2017-18 ಸಾಲಿನಲ್ಲಿ ನಿರ್ಮಿಸಿದ ಶಾಲಾ ಕಟ್ಟಡ ಜೀವಿತಾವಧಿ ನಿರ್ಧರಿಸಲು ಪ್ಲಾನಿಂಗ್ ಪರಿಗಣನೆ ಮಾಡಬೇಕು. ಹೆಚ್ಚು ಮಳೆ ಬೀಳುವ ಪ್ರದೇಶದಲ್ಲಿ ಶಾಲಾ ಕಟ್ಟಡ ಪರಿಶೀಲಿಸಿ ನಿರಾಕ್ಷೇಪಣ ಪತ್ರ ವಿತರಣೆಗೆ ಕ್ರಮ ವಹಿಸಬೇಕು. ಮಾನ್ಯತೆ ನವೀಕರಣಕ್ಕೆ ಅನಗತ್ಯ ದಾಖಲೆ ಕೇಳುವ ಪರಿಪಾಠ ಕಡಿವಾಣ ಹಾಕಬೇಕು. ದಾನ ರೂಪದ ಜಾಗಗಳಿಗೆ ಭೂಪರಿವರ್ತನೆ ದಾಖಲೆ ಪಡೆಯದಿರುವುದು ಮತ್ತು ಶಾಲೆಗಳಲ್ಲಿ ಅಗತ್ಯಕ್ಕೆ ತಕ್ಕಂತೆ ಹೆಚ್ಚುವರಿ ತರಗತಿ ಕೋಠಗಳ ಸ್ಥಾಪನೆಗೆ ಅವಕಾಶ ನೀಡಬೇಕು ಅನ್ನುವಂಥ ಕೆಲವು ಶಿಫಾರಸುಗಳನ್ನು ಮಧ್ಯಂತರ ವರದಿಯಲ್ಲಿ ಮಾಡಲಾಗಿದೆ. ಶಾಲೆಗಳಲ್ಲಿ ಮಾನ್ಯತೆ ನವೀಕರಣಕ್ಕೆ ಕನಿಷ್ಠ ವಿದ್ಯಾರ್ಥಿಗಳ ಸಂಖ್ಯೆಯನ್ನು 25-20ಕ್ಕೆ ಇಳಿಕೆ ಮಾಡುವುದು ಸೇರಿದಂತೆ ಹಲವು ಶಿಫಾರಸುಗಳನ್ನು ಸಮಿತಿ ಸರ್ಕಾರದ ಮುಂದಿಟ್ಟಿದೆ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರಕ್ಕೆ 100 ದಿನಗಳು ತುಂಬಿದ ಹಿನ್ನೆಲೆಯಲ್ಲಿ 16 ಹೊಸ ಯೋಜನೆಗಳಿಗೆ ಚಾಲನೆ ನೀಡಲಾಗಿದೆ. ವಿಧಾನಸೌಧದ ಬೆಂಗಳೂರಿನ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಡೆದಂಥ ದೃಢ ಕರ್ನಾಟಕದ ಸಂಕಲ್ಪ ಕಾರ್ಯಕ್ರಮದಲ್ಲಿ ಸರ್ಕಾರಿ ಶಾಲಾ ಮಕ್ಕಳ ಶಿಕ್ಷಣದ ಗುಣಮಟ್ಟ ಹೆಚ್ಚಿಸಲು ಶಾಲೆಗಳಿಗೆ CSR ಪೋರ್ಟಲ್ ಸ್ಪರ್ಧಾತ್ಮಕ ಪರೀಕ್ಷೆ ಆಕಾಂಕ್ಷಿಗಳಿಗೆ ಆನ್ಲೈನ್ ತರಬೇತಿ ನೀಡುವ ಮುಖ್ಯಮಂತ್ರಿಯವರ ವಿದ್ಯಾರ್ಥಿ ಸಹಾಯ ಹಸ್ತ ಯೋಜನೆಯನ್ನು ಉದ್ಘಾಟಿಸಲಾಗಿದೆ. ಜೊತೆಗೆ ವಿದ್ಯಾರ್ಥಿಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಉಚಿತವಾಗಿ ಬಸ್ಪಾಸ್ ವಿತರಣೆ ಮಾಡಿದ್ದಾರೆ. ಒಬ್ಬ ಅಭ್ಯರ್ಥಿ 3 ಪರೀಕ್ಷೆಗಳಿಗೆ ನೋಂದಣಿ ಮಾಡಿಕೊಳ್ಳಬಹುದು. UPSC, KPSC ಮತ್ತು KE ನಡೆಸುವ SDA, FDA, ಗ್ರಾಮ ಆಡಳಿತಾಧಿಕಾರಿ, KS, UPSC, ಪ್ರಿಲಿಮ್ಸ್ ಸೇರಿ ಹಲವು ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗ್ತದೆ ಅಂತ ಹೇಳಿದ್ದಾರೆ. ಉನ್ನತ ಶಿಕ್ಷಣ ಇಲಾಖೆ ವ್ಯಾಪ್ತಿಯಲ್ಲಿರುವ ಸರ್ಕಾರಿ ಪದವಿ ಕಾಲೇಜುಗಳು ಖಾಲಿಯಲ್ಲಿರುವ ಹುದ್ದೆಗಳನ್ನು ಭರ್ತಿ ಮಾಡಲಾಗ್ತಿದೆ. 2000 ಸಹಾಯಕ ಪ್ರಾಧ್ಯಾಪಕರ ಹುದ್ದೆ ಭರ್ತಿಗೆ ಅರ್ಜಿ ಕರೆಯಲಾಗ್ತದೆ. KEA ಮೂಲಕ ಪ್ರವೇಶ ನಡೆಸಲಾಗ್ತದೆ ಅಂತ ಹೇಳಿದ್ದಾರೆ. ಜೊತೆಗೆ ಬೆಂಗಳೂರು, ಮೈಸೂರು, ಧಾರವಾಡ ಮತ್ತು ಮಂಗಳೂರು ಸೇರಿ ವಿವಿಧ ನಗರಗಳಲ್ಲಿ 100 ತರಬೇತಿ ಕೇಂದ್ರಗಳಿದ್ದು ಟೆಂಡರ್ ಕರೆಯಲಾಗಿದೆ. ಮುಂದಿನ 2-3 ದಿನಗಳಲ್ಲಿ ಅಂತಿಮಗೊಳಿಸಿ ತರಬೇತಿ ಆರಂಭಿಸಲಾಗುವುದು. ಅದಕ್ಕಾಗಿ ಪ್ರತಿ ಅಭ್ಯರ್ಥಿ 1,900,000 ವೆಚ್ಚ ಮಾಡಲಾಗ್ತಿದೆ. 3 ತಿಂಗಳ ತರಬೇತಿ ಇರಲಿದ್ದು ನೇರವಾಗಿ ಕೋಚಿಂಗ್ ಕೇಂದ್ರಕ್ಕೆ ಪಾವತಿ ಮಾಡಲಾಗ್ತದೆ ಅಂತ ಹೇಳಿದ್ದಾರೆ. 90,000 ಅಭ್ಯರ್ಥಿಗಳಿಗೆ ಪರೀಕ್ಷಾ ಪೂರ್ವ ಆನ್ಲೈನ್ ತರಬೇತಿ ನೀಡಲಾಗ್ತದೆ ಅಂತ ಕೂಡ ಈ ಸಂದರ್ಭದಲ್ಲಿ ಅವರು ಘೋಷಣೆ ಮಾಡಿದ್ದಾರೆ. ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ 6ನೇ ತರಗತಿ ವಿದ್ಯಾರ್ಥಿಗಳಿಗೆ ತ್ರಿಭಾಷಾ ನೀತಿಯಿಂದ ವಿನಾಯಿತಿ ನೀಡುವ ಸಾಧ್ಯತೆಯನ್ನು ಪರಿಶೀಲಿಸುವಂತೆ ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿಗೆ ಸುಪ್ರೀಂಕೋರ್ಟ್ ಸೂಚನೆ ನೀಡಿದೆ. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ತ್ರಿಸದಸ್ಯ ಪೀಠವು CBSE ನೀತಿಯನ್ನು ಪ್ರಶ್ನಿಸಿ ಸಲ್ಲಿಸಲಾದ ಅರ್ಜಿಗಳ ವಿಚಾರಣೆ ವೇಳೆ ಈ ನಿರ್ದೇಶನ ನೀಡಿದೆ. ಕರ್ನಾಟಕ ರಾಜ್ಯ ಸರ್ಕಾರದ ಕಾರ್ಯಕ್ರಮಗಳಲ್ಲಿ ವಂದೇ ಮಾತರಂನ ಮೊದಲ 2 ಚರಣಗಳನ್ನು ಮಾತ್ರ ಹಾಡಬೇಕು ಅಂತ ಕರ್ನಾಟಕ ಸರ್ಕಾರ ನಿರ್ದೇಶಿಸಿದೆ. ಈ ಕುರಿತು ಸಿಬ್ಬಂದಿ ಆಡಳಿತ ಸುಧಾರಣಾ ಇಲಾಖೆ ಆದೇಶ ಹೊರಡಿಸಿದೆ. ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಧಾನಮಂತ್ರಿ ಮತ್ತು ರಾಜ್ಯಪಾಲರು ಉಪಸ್ಥಿತರಿರುವ ಕಾರ್ಯಕ್ರಮಗಳನ್ನು ಹೊರತುಪಡಿಸಿ ಉಳಿದ ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳ ಅನ್ವಯ ಆಗಲಿದೆ. ಕೇಂದ್ರ ಗೃಹ ಸಚಿವಾಲಯವು ವಂದೇ ಮಾತರಂ ಗೀತೆ ಅಧಿಕೃತ ಆವೃತ್ತಿ ಮತ್ತು ವಿವಿಧ ಸರ್ಕಾರಿ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಅದರ ಗಾಯನ ಅಥವಾ ವಾದನಕ್ಕೆ ಸಂಬಂಧಿಸಿದಂತೆ ಪಾಲಿಸಬೇಕಾದ ಮಾರ್ಗಸೂಚಿ ಕುರಿತು January 28 ರಾಜ್ಯಕ್ಕೆ ಪತ್ರ ಬರೆದಿತ್ತು. ವಂದೇ ಮಾತರಂಗೆ ಕೇಂದ್ರ ಸರ್ಕಾರ ರಾಷ್ಟ್ರೀಯ ಗೀತೆ ಸ್ಥಾನ ನೀಡಿತ್ತು. ಗೀತೆಯ ಗಾಯನದ ಕುರಿತು July 9 ಎಲ್ಲ ರಾಜ್ಯಗಳಿಗೂ ನಿರ್ದೇಶನ ನೀಡಿತ್ತು. ಇತ್ತೀಚೆಗೆ ನಡೆದ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಗೀತೆಯ ಮೊದಲ 2 ಚರಣಗಳನ್ನು ಮಾತ್ರ ಆಡಲು ಸಭೆಯಲ್ಲಿ ನಿರ್ಣಯ ತೆಗೆದುಕೊಳ್ಳಲಾಗಿದೆ. ಕರ್ನಾಟಕ ರಾಜ್ಯ ಸಹಕಾರಿ ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷರಾಗಿ ವಿಧಾನ ಪರಿಷತ್ ಸದಸ್ಯ ಎಸ್ ರವಿ ಆಯ್ಕೆಯಾಗಿದ್ದಾರೆ. ವಿಧಾನ ಪರಿಷತ್ತಿನ ಸದಸ್ಯ ಶರಣಗೌಡ ಪಾಟೀಲ್ ಬಯಾಪುರ ಅವರು ಉಪಾಧ್ಯಕ್ಷರಿಗೆ ಆಯ್ಕೆಯಾಗಿದ್ದಾರೆ. ಗುರುವಾರ ಬೆಳಗ್ಗೆ ಅಪೆಕ್ಸ್ ಬ್ಯಾಂಕ್ನ ಕೇಂದ್ರ ಕಚೇರಿಯಲ್ಲಿ ಎಸ್ ರವಿ ಮತ್ತು ಶರಣಗೌಡ ಅವರು ಚುನಾವಣಾಧಿಕಾರಿಗೆ ನಾಮಪತ್ರ ಸಲ್ಲಿಸಿದರು. ಯಾರು ನಾಮಪತ್ರ ಸಲ್ಲಿಸದ ಕಾರಣ ಇಬ್ಬರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಂತ ಘೋಷಿಸಲಾಯಿತು. ಅಂಜುಮನ್ ತರ್ಕಿ ಉರ್ದು ಕರ್ನಾಟಕ ಸಂಸ್ಥೆ ಕರ್ನಾಟಕದಲ್ಲಿರುವ ಉರ್ದು ಶಾಲೆಗಳ ಸ್ಥಿತಿಗತಿ ಕುರಿತು ಸಿದ್ಧಪಡಿಸಿರುವ ಅಧ್ಯಯನ ವರದಿ 2025 ಸಂಸ್ಥೆಯ ಅಧ್ಯಕ್ಷ ಮೊಹಮ್ಮದ್ ಉಬೇದುಲ್ಲಾ ಶರೀಫ್ ಅವರು ಶಾಲಾ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರಿಗೆ ಸಲ್ಲಿಸಿದ್ದಾರೆ. ವರದಿ ಹಸ್ತಾಂತರ ಕಾರ್ಯಕ್ರಮ ವಿಧಾನ ಪರಿಷತ್ ಸಭಾಪತಿ ಸಲೀಂ ಅಹಮದ್ ಅವರ ಕಚೇರಿಯಲ್ಲಿ ನಡೆಯಿತು.
ನಿವೃತ್ತ ಐಎಎಸ್ ಅಧಿಕಾರಿಗಳಾದ ಅಜೀಜ್ ಉಲ್ಲಾ ಬಿಗ್, ಆದೋನಿ ಸೈಯದ್ ಸಲೀಂ, ಮೊಹಮ್ಮದ್ ಸಲಾವುದ್ದೀನ್, ಮೀರ್ ಅನೀಸ್ ಅಹಮದ್ ಮತ್ತು ನಿವೃತ್ತ ಕೆಎಎಸ್ ಅಧಿಕಾರಿ ಎಂಎ ಖಾಲಿದ್ ಅವರನ್ನು ಒಳಗೊಂಡ ಅಧ್ಯಯನ ತಂಡ 8 ಜಿಲ್ಲೆಗಳಲ್ಲಿರುವ 65 ಸರ್ಕಾರಿ ಉರ್ದು ಮಾಧ್ಯಮ ಶಾಲೆಗಳು ಮತ್ತು 98 ಎಸ್ಡಿಎಂಸಿ ಮತ್ತು ಪೋಷಕರು ಮತ್ತು ಶಿಕ್ಷಕರ ಸಂಘಗಳು ಶೈಕ್ಷಣಿಕ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರುವ ಸಂಸ್ಥೆಗಳ ಜೊತೆ ಸಮಾಲೋಚನೆ ನಡೆಸಿ ಈ ವರದಿಯನ್ನು ಸಿದ್ಧಪಡಿಸಿದೆ. 421 ಪುಟಗಳ ವರದಿಯನ್ನು ಸಚಿವರಿಗೆ ಹಸ್ತಾಂತರಿಸಲಾಗಿದೆ. ಕೇಂದ್ರ ಪುರಸ್ಕೃತ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆಯನ್ನು ಉತ್ತಮವಾಗಿ ಅನುಷ್ಠಾನಗೊಳಿಸಿದ ಕೀರ್ತಿಗೆ ಕರ್ನಾಟಕ ಪಾತ್ರವಾಗಿದೆ.

ಯೋಜನೆಯ ನೋಡಲ್ ಏಜೆನ್ಸಿಯಾಗಿರುವ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಮತ್ತು ರಫ್ತು ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ವೆಂಕಟರಾಮರೆಡ್ಡಿ ಜೆ ಪಾಟೀಲ್ ಹಾಗೂ ಪ್ರಧಾನ ವ್ಯವಸ್ಥಾಪಕ ಎಚ್ ಕೆ ಶಿವಕುಮಾರ್ ಅವರು ಇತ್ತೀಚೆಗೆ ನವದೆಹಲಿಯಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ಆಹಾರ ಸಂಸ್ಕರಣ ಉದ್ಯಮಿಗಳ ಸಚಿವ ಚಿರಾಗ್ ಪಾಸ್ವಾನ್ ಅವರಿಂದ ಪ್ರಶಸ್ತಿ ಸ್ವೀಕರಿಸಿದ್ದಾರೆ. ಒನ್ ಕರ್ನಾಟಕ ಮೊಬಿಲಿಟಿ ಆಪ್ ಮೂಲಕ ರಾಜ್ಯದ ರಸ್ತೆ ಸಾರಿಗೆ ಸಂಸ್ಥೆಗಳಾದ ಕೆಎಸ್ಆರ್ಟಿಸಿ, ಎನ್ಡಬ್ಲ್ಯೂಆರ್ಟಿಸಿ, ಕೆಕೆಆರ್ಟಿಸಿ, ಬಿಎಂಟಿಸಿ ಸಾರಿಗೆ ಸೇವೆಗಳನ್ನು ಒಂದೇ ಡಿಜಿಟಲ್ ವೇದಿಕೆಯಲ್ಲಿ ಒಗ್ಗೂಡಿಸುವ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲಾಗಿದೆ. ನೂತನ ಸರ್ಕಾರಕ್ಕೆ 100 ದಿನ ಆಗಿರುವ ಪ್ರಯುಕ್ತ ವಿಧಾನಸೌಧದಲ್ಲಿ ಆಯೋಜಿತ ಕಾರ್ಯಕ್ರಮದಲ್ಲಿ ಒನ್ ಕರ್ನಾಟಕ ಮೊಬಿಲಿಟಿ ಆಪ್, ಕೆಎಸ್ಆರ್ಟಿಸಿ ಅವತಾರ್ 2.0 ನವೀಕೃತ ಮೊಬೈಲ್ ಆಪ್ ಮತ್ತು ವಾಟ್ಸಪ್ ಟಿಕೆಟಿಂಗ್ಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಚಾಲನೆ ನೀಡಿದ್ದಾರೆ. ಪ್ಯಾಕ್ ಆದ ಆಹಾರ ಉತ್ಪನ್ನಗಳಲ್ಲಿರುವ ಉಪ್ಪು, ಸಕ್ಕರೆ ಮತ್ತು ಕೊಬ್ಬಿನ ಪ್ರಮಾಣದ ವಿವರವನ್ನ ಆಹಾರ ಪೊಟ್ಟಣದ ಮೇಲೆ ಮುದ್ರಿಸಲು ಆಹಾರ ಸುರಕ್ಷತೆ ಬಗ್ಗೆ ಕಾಳಜಿ ಇರುವ ಪ್ರತಿ ಭಾಗಿದಾರರು ಮುಂದಾಗಬೇಕು. ಈ ವಿಚಾರವನ್ನ ರಾಷ್ಟ್ರೀಯ ಮಹತ್ವದ್ದು ಎಂಬುದಾಗಿ ಪರಿಗಣಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಪ್ಯಾಕ್ ಆದ ಆಹಾರ ಪದಾರ್ಥಗಳ ವಿಚಾರವು ಗಂಭೀರವಾದದ್ದು. ದೇಶದ ಜನ, ಅದರಲ್ಲೂ ವಿಶೇಷವಾಗಿ ಬೆಳೆಯುವ ಮಕ್ಕಳ ಆರೋಗ್ಯವೂ ಮುಖ್ಯ. ಮಹತ್ವದ ಈ ವಿಚಾರದ ಕುರಿತು ಸಂಬಂಧಪಟ್ಟ ಭಾಗಿದಾರರಿಂದ ಮಾಹಿತಿ ಪಡೆದ ಬಳಿಕ ವಿಸ್ತೃತ ಆದೇಶ ಹೊರಡಿಸಲಾಗುವುದು ಅಂತ ಹೇಳಿದೆ. ನ್ಯಾಯಮೂರ್ತಿಗಳಾದ ಜೆ ಬಿ ಪಾರ್ದಿವಾಲ ಮತ್ತು ಕೆ ವಿನೋದ್ ಚಂದ್ರನ್ ಅವರು ಇದ್ದ ಪೀಠ ಈ ಕುರಿತು ಸಲ್ಲಿಕೆಯಾಗಿರುವ ಅರ್ಜಿ ವಿಚಾರಣೆ ನಡೆಸಿತು. ಅಗ್ರಶ್ರೇಯಾಂಕದ ಅಲೆಕ್ಸಾಂಡರ್ ಜ್ವರೇವ್ ಅವರು ಡಚ್ ಆಟಗಾರ ಬೌದ್ಧಿಕ್ ಫಂಗ್ ಸಂಗ್ ಶೂಲ್ಸ್ ಅವರನ್ನ ನೇರ ಸೆಟ್ಗಳಿಂದ ಸೋಲಿಸಿ ಅಮೆರಿಕ ಓಪನ್ ಸೆಮಿಫೈನಲ್ ತಲುಪಿದ್ದಾರೆ. ಈ ಮೂಲಕ ಎರಡನೇ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿಯತ್ತ ದೊಡ್ಡ ಹೆಜ್ಜೆ ಇಟ್ಟಂತಾಗಿದೆ. ಜರ್ಮನಿ ಆಟಗಾರ ಫೈನಲ್ ತಲುಪುವ ಹಾದಿಯಲ್ಲಿ ಕರೆನ್ ಕಚ್ನೋವ್ ಅವರನ್ನು ಎದುರಿಸಬೇಕಾಗಿದೆ. ಉತ್ತರ ಪ್ರದೇಶದ ತಾನ್ಯಾ ಚೌಧರಿ ಅವರು ಇಂಡಿಯನ್ ಅಥ್ಲೆಟಿಕ್ಸ್ ಸರಣಿ ಫೈನಲ್ನ ಮಹಿಳೆಯರ ಹ್ಯಾಮರ್ ಥ್ರೋ ಸ್ಪರ್ಧೆಯಲ್ಲಿ ರಾಷ್ಟ್ರೀಯ ದಾಖಲೆ ಸ್ಥಾಪಿಸಿ ಗಮನ ಸೆಳೆದಿದ್ದಾರೆ. ಭಾರತ ತಂಡದವರು ಮಹಿಳೆಯರ ಜೂನಿಯರ್ ಏಷ್ಯಾಕಪ್ ಹಾಕಿ ಟೂರ್ನಿಯಲ್ಲಿ ಪಾಕಿಸ್ತಾನ ತಂಡವನ್ನು ಮಣಿಸಿ ಸೆಮಿಫೈನಲ್ಗೆ ಲಗ್ಗೆ ಇಟ್ಟಿದ್ದಾರೆ. ಸ್ಕೋರ್ ಸೂಚಿಸುವಂತೆ ಭಾರತ ತಂಡ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಆರಂಭದಿಂದ ಕೊನೆಯವರೆಗೂ ಮೇಲುಗೈ ಸಾಧಿಸಿ ಟೂರ್ನಿಯ ಅತಿದೊಡ್ಡ ವಿಜಯವನ್ನು ಸಾಧಿಸಿದಂತಾಗಿದೆ. ಇದು ಈ ವಾರದ ಕರೆಂಟ್ ಅಫೈರ್ಸ್. ಮತ್ತೆ ಮುಂದಿನ ಕಾರ್ಯಕ್ರಮಗಳಲ್ಲಿ ಸಿಗುತ್ತೇನೆ. ನಮಸ್ಕಾರ.

ಇದುವರೆಗೆ ಯುವವಾಣಿ ಕಾರ್ಯಕ್ರಮದಲ್ಲಿ ಕರೆಂಟ್ ಅಫೇರ್ಸ್ ಪ್ರಚಲಿತ ವಿದ್ಯಮಾನಗಳ ಪಕ್ಷಿ ನೋಟ. ಕಾರ್ಯಕ್ರಮದ ಪ್ರಸ್ತುತಿ ವೆಂಕಟೇಶ್ ಹೂಗರ್, ಕಾರ್ಯಕ್ರಮದ ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ. ಯುವವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಕೇಳಿ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯವನ್ನು. ಕಾರ್ಯಕ್ರಮ ವಿವರಣೆಯ ನಂತರ 6:10 ಪ್ರಕಟಣೆಗಳು. 6:15 ಪ್ರಾಯೋಜಿತ ಕಾರ್ಯಕ್ರಮ, ಮಕ್ಕಳಲ್ಲಿ ಕಂಡುಬರುವ ಕ್ಯಾನ್ಸರ್ ಕುರಿತು ಜಾಗೃತಿ. ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಕರ್ನಾಟಕ ಚಾಪ್ಟರ್. 6:20 ಗುದುಳಿ ಕಾರ್ಯಕ್ರಮದಲ್ಲಿ ರಾಯಚೂರಿನ ಗಾಜಗರಪೇಟೆಯ ಸರ್ಕಾರಿ ಮಾದರಿಯ ಹಿರಿಯ ಪ್ರಾಥಮಿಕ ಶಾಲಾ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ. ಪ್ರಸ್ತುತಿ ರಮಾ ಕುಲಕರ್ಣಿ, ನಿರ್ಮಾಣ ವೆಂಕಟೇಶ್ ಬೇವಿನಬೆಂಚಿ. 6:51 ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ವಾಣಿಯಲ್ಲಿ ಸುಸ್ಥಿರ ಮೀನುಗಾರಿಕೆ ಮತ್ತು ಜಲಸಂಪನ್ಮೂಲ ಸಂರಕ್ಷಣೆ ಕುರಿತು ಡಾಕ್ಟರ್ ಚೇತನ್ ಎನ್ ಅವರೊಡನೆ ಸಂದರ್ಶನವನ್ನು ಕೇಳುವಿರಿ. ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ. 7:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಹುಲಿಹೈದರ್ ಗ್ರಾಮದ ಮಾರೆಪ್ಪ ಹನುಮಂತ ಮತ್ತು ಸಂಗಡಿಗರಿಂದ ತತ್ವ ಪದಗಳು. 8:00 ಚಿತ್ರಗೀತೆಗಳು. 8:30 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕುಷ್ಟಗಿ ತಾಲೂಕಿನ ಗುಮ್ಗೇರ ಗ್ರಾಮದ ಮೊಹಮ್ಮದ್ ಮುಸ್ತಫ ಮತ್ತು ಸಂಗಡಿಗರಿಂದ ರಿವಾಯತ್ ಪದಗಳು. 9:15 ಭಾವಗೀತೆಗಳು. 9:30 ಯುವವಾಣಿ ಕಾರ್ಯಕ್ರಮ, ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎಂ ಬಾಲಮುರಳೀಕೃಷ್ಣ ಅವರ ಹಾಡುಗಾರಿಕೆಯನ್ನು ಕೇಳುವಿರಿ. 10:30 ಕನ್ನಡ ಚಿತ್ರಗೀತೆಗಳು. ನಾಳೆ ಬೆಳಗಿನ ಪ್ರಸಾರದಲ್ಲಿ 6:00 ಕಾರ್ಯಕ್ರಮಗಳ ವಿವರಣೆ. 6:10 ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಚಿಂತನೆ ಡಾಕ್ಟರ್ DC ಗೀತಾ ಅವರಿಂದ. 6:35 ದೇಶಭಕ್ತಿ ಗೀತೆ. 6:40 ಜಾನಪದ ಗೀತೆಗಳು. 7:15 ಪ್ರಾಯೋಜಿತ ಕಾರ್ಯಕ್ರಮ, ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ. ಪ್ರಾಯೋಜಕರು ವಿಕಾಸ ಅಕಾಡೆಮಿ ಕಲಬುರಗಿ ಮತ್ತು ಶ್ರೀ ಕೊತ್ತಲ ಬಸವೇಶ್ವರ ದೇವಸ್ಥಾನ ಪಂಚಮಂಡಳಿ ಸೇಡಂ. 7:45 ಚಿತ್ರಗೀತೆಗಳು. 8:30 ವಚನ ಗಾಯನ. 9:05 ಪ್ರಾಯೋಜಿತ ಕಾರ್ಯಕ್ರಮ, ಮಕ್ಕಳಲ್ಲಿ ಕಂಡುಬರುವ ಕ್ಯಾನ್ಸರ್ ಕುರಿತು ಜಾಗೃತಿ. 9:10 ಕರ್ನಾಟಕ ರಾಜ್ಯ ಅರಣ್ಯ ಮತ್ತು ಪರಿಸರ ಇಲಾಖೆ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರೊಂದಿಗೆ ವಿಶೇಷ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಹಾಶಿಯಾಳ್. 9:35 ಚಿತ್ರಗೀತೆಗಳು. ನಿಮ್ಮ ಕರೆ ನಿಮಗೊಂದು ಗೀತೆ. 10:32 11:32 ವಿವಿಧ ಭಾರತಿ ಕನ್ನಡ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು. 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಗೌರಿ ಗಣೇಶರ ಸಾನ್ನಿಧ್ಯದಲ್ಲಿ ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ RT ನಗರದ ಅನುಭವ ಅಕಾಡೆಮಿ ಸದಸ್ಯರಿಂದ ಕಾರ್ಯಕ್ರಮ. ನಿರ್ಮಾಣ ಆಶಾ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಷಯ ಮಕ್ಕಳಿಗೆ ಮೊಬೈಲ್ ಬಳಕೆಯಿಂದ ಆಗುವ ತೊಂದರೆಗಳು. 1:00 ಪ್ರಗತಿಪಥ. 1:20 ಚಿತ್ರಗೀತೆಗಳು. 3:00 FM 101.3 ಮೆಗಾಹರ್ಟ್ಸ್ಗಳು. ನಾಳೆ ಸಂಜೆ ಪ್ರಸಾರದಲ್ಲಿ 5:00 ಚಿತ್ರಗೀತೆಗಳು. 5:30 ಯುವವಾಣಿ ಕಾರ್ಯಕ್ರಮದಲ್ಲಿ ದೇವದುರ್ಗ ತಾಲೂಕಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿದ್ಯಾವರ್ಧಕ ಸಂಘ ಸುರಪೂರು ಸಂಚಲಿತ ಶ್ರೀ ಬಸವೇಶ್ವರ ಕಾಲೇಜು ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ. ಇದುವರೆಗೆ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯವನ್ನು ಕಾರ್ಯಕ್ರಮ ವಿವರಣೆಯಲ್ಲಿ ಮಾಡಿಕೊಂಡಿರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 6:05 ಕೇಳಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

0: ನಿಮ್ಮದೇ ಭಾವಚಿತ್ರವಿರುವ ಅಂಚೆ ಚೀಟಿಯನ್ನು ಪಡೆಯಬೇಕೇ? ಹುಟ್ಟುಹಬ್ಬ, ಮದುವೆ, ನಿವೃತ್ತಿ ಮೊದಲಾದ ಸಂದರ್ಭಗಳಲ್ಲಿ ನಿಮ್ಮ ಪ್ರೀತಿ ಪಾತ್ರರಿಗೆ ನಿಮ್ಮ ಭಾವಚಿತ್ರವಿರುವ ಸ್ಟ್ಯಾಂಪ್ ಅನ್ನು ಉಡುಗೊರೆಯಾಗಿ ನೀಡಬಯಸುತ್ತೀರಾ? ಹಾಗಾದರೆ ಸರಳ ಅರ್ಜಿಯೊಂದಿಗೆ ನಿಮ್ಮ ಗುರುತು ಪತ್ರ, ನಿಮ್ಮ ಭಾವಚಿತ್ರ ನೀಡಿ ಕೇವಲ 300 ರೂಪಾಯಿಗಳಲ್ಲಿ ಕ್ಷಣಾರ್ಧದಲ್ಲಿ ನಿಮ್ಮ ಭಾವಚಿತ್ರವಿರುವ ಅಂಚೆ ಚೀಟಿಯನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಿಮ್ಮ ಸಮೀಪದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ. ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡ. ಇವರ ಪ್ರಕಟಣೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಮ್ಮ ವಾಟ್ಸ್ಆಪ್ ಸಹಾಯವಾಣಿ 9449849350.

0: ಕೇಳಿರಿ ಕೇಳಿರಿ ಕೇಳಿರಿ ಗ್ರಾಮಸ್ಥರೇ, ಕೆವೈಸಿ ಅಪ್ಡೇಟ್ ಮೆಸೇಜ್ ಅನ್ನು ನಿರ್ಲಕ್ಷಿಸಬೇಡಿ. ತಕ್ಷಣ ಕೆವೈಸಿ ಅಪ್ಡೇಟ್ ಮಾಡಿಸಿ. ನಿಮ್ಮ ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ದರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಅಥವಾ ಬ್ಯಾಂಕ್ನಲ್ಲಿ ನೋಂದಾಯಿಸಲಾದ ಇಮೇಲ್ ಅಥವಾ ಮೊಬೈಲ್ ನಂಬರ್ ಅಥವಾ ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದನ್ನು ನೀವೇ ದೃಢೀಕರಿಸಿ. ಮತ್ತು ಯಾವುದಾದರೂ ಬದಲಾವಣೆ ಇದ್ದರೆ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಯನ್ನು ತೋರಿಸಿ ಖಾತೆಯನ್ನು ಸಕ್ರಿಯವಾಗಿಡಿ ಮತ್ತು ಬ್ಯಾಂಕಿಂಗ್ ಸೇವೆಗಳ ಲಾಭ ಪಡೆದುಕೊಳ್ಳಿ. ನಿಮ್ಮ ಕೆವೈಸಿಯನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
1: ಆರ್ಬಿಐ ಹೇಳುತ್ತೆ,
2: ಜಾಣರಾಗಿರಿ ಜಾಗರೂಕರಾಗಿರಿ.

0: ಗಣೇಶ ಹಬ್ಬದ ಸಂದರ್ಭದಲ್ಲಿ ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರ ಸಂದೇಶ.
1: ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ.
2: ಪರಿಸರ ಪ್ರೇಮಿ ಗಣೇಶ ವಿಗ್ರಹಗಳನ್ನ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ. POP ಮತ್ತೆ ರಾಸಾಯನಿಕ ಲೇಪಿತ ಗಣೇಶ ಗೌರಿ ವಿಗ್ರಹಗಳನ್ನ ಬಳಸ್ತಾ ಇದ್ದಾರೆ. ಇದರಿಂದ ನಮ್ಮ ಪರಿಸರಕ್ಕೆ ಹಾನಿಯಾಗುತ್ತೆ. ವಿನಾಯಕನ ಹಬ್ಬದ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಗಣೇಶಗಳನ್ನೇ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ.
0: ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
3: ಸ್ವಲ್ಪ ಸರಿಯಾಗಿ ಟ್ಯೂನ್ ಮಾಡ್ರಿ.
4: ಇವರು ಶ್ರೀಮತಿ ರೇಖಾ ರಾಮಚಂದ್ರ.
3: ಯಾವಾಗ್ಲೂ ಬರೀ ಗೋಸ್ಟ್ ಇಮೇಜೇ ಕಾಣ್ತಾ ಇರುತ್ತೆ. ಸಾವಿರಾರು ರೂಪಾಯಿ ಕೊಟ್ಟು ಒಳ್ಳೆ ಟಿವಿ ತಂದಿದ್ದು ಬರೀ ವೇಸ್ಟ್.
4: ಟಿವಿಯಲ್ಲಿನ ಅಸ್ಪಷ್ಟ ಚಿತ್ರ ಮತ್ತು ಕರ್ಕಶ ಧ್ವನಿ ಇವರ ನೆಮ್ಮದಿಯನ್ನೇ ಹಾಳು ಮಾಡುತ್ತಿದೆ.
0: ಬಹುಶಃ ಇವರಿಗೆ DD ಡೈರೆಕ್ಟ್ ಪ್ಲಸ್ ಬಗ್ಗೆ ತಿಳಿದಿಲ್ಲ ಅನ್ಸುತ್ತೆ.
4: DD ಡೈರೆಕ್ಟ್ ಪ್ಲಸ್ ಪ್ರಸಾರ ಭಾರತೀಯ ಉಚಿತ DTH ಪ್ರಸಾರ ಸೇವೆ.
0: ಕೇಬಲ್ ಸೇವೆಗೆ ನೀಡುವ ತಿಂಗಳ ವಂತಿಗೆ ಇನ್ನು ಸಂಪೂರ್ಣ ಉಳಿತಾಯ.
4: ಅತ್ಯಾಧುನಿಕ ಉಪಗ್ರಹ ಪ್ರಸಾರ ತಂತ್ರಜ್ಞಾನದಿಂದಾಗಿ ಡಿಜಿಟಲ್ ಗುಣಮಟ್ಟದ ಸ್ಪಷ್ಟ ಚಿತ್ರ ಹಾಗೂ ಸುಮಧುರ ಧ್ವನಿ ಇದೀಗ ಲಭ್ಯ ಈ ಉಚಿತ DTH ಪ್ರಸಾರ ಸೇವೆಯಿಂದ.
0: ಹಲವು ಪ್ರಮುಖ TV ಚಾನೆಲ್ಗಳು
4: ಜೊತೆಗೆ ವಿವಿಧ ಭಾಷೆಯ ರೇಡಿಯೋ ಚಾನೆಲ್ಗಳು ದಿನದ 24 ಗಂಟೆಗಳು ಲಭ್ಯ.
0: DTH ಪ್ರಸಾರ ಸೇವೆ.
4: DD ಡೈರೆಕ್ಟ್ ಪ್ಲಸ್ ನ ಸೆಟ್ ಟಾಪ್ ಬಾಕ್ಸ್ ಮತ್ತು ಡಿಶ್ ಆಂಟೆನಾಗಾಗಿ ನಿಮ್ಮ ಸಮೀಪದ ಎಲೆಕ್ಟ್ರಾನಿಕ್ ವಸ್ತುಗಳ ಮಾರಾಟಗಾರರನ್ನು ಇಂದೇ ಸಂಪರ್ಕಿಸಿ. DD ಡೈರೆಕ್ಟ್ ಪ್ಲಸ್ ಪ್ರಸಾರ ಭಾರತೀಯ ಉಚಿತ DTH ಪ್ರಸಾರ ಸೇವೆ.
5: ಇದುವರೆಗೆ ಪ್ರಕಟಣೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ ಕೇಳಿ ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮವನ್ನು.
6: ಆಕಾಶವಾಣಿ ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
7: ಪ್ರಿಯ ಕೇಳುಗರೇ ನಮಸ್ಕಾರ. ಮಗುವೊಂದು ಆಟದಲ್ಲಿ ಗೆಲ್ಲಲು ಹೋರಾಡಬೇಕೇ ವಿನಃ ಕ್ಯಾನ್ಸರ್ ವಿರುದ್ಧ ಅಲ್ಲ. ನಾವು ಈ ಸೆಪ್ಟೆಂಬರ್ ಮಾಸವನ್ನ ಬಾಲ್ಯದ ಕ್ಯಾನ್ಸರ್ ಜಾಗೃತಿ ಮಾಸವೆಂದು ಆಚರಿಸುತ್ತೇವೆ. ಈ ಮಾಸದಲ್ಲಿ ಮಕ್ಕಳನ್ನ ಕಾಡುವ ಸಾಮಾನ್ಯವಾಗಿ ನಿರ್ಲಕ್ಷಿಸಲ್ಪಡುವ ಒಂದು ಕಾಯಿಲೆ ಬಗ್ಗೆ ತಿಳಿದುಕೊಳ್ಳೋಣ. US ರಾಷ್ಟ್ರೀಯ ಕ್ಯಾನ್ಸರ್ ಸಂಸ್ಥೆ NCI ಪ್ರಕಾರ ಭಾರತದಲ್ಲಿ ಪ್ರತಿ ವರ್ಷ 19 ವರ್ಷದೊಳಗಿನ ಸುಮಾರು 76,800 ಮಕ್ಕಳು ಹಾಗೂ ಹದಿಹರಿಯದವರು ಕ್ಯಾನ್ಸರ್ಗೆ ತುತ್ತಾಗುತ್ತಿದ್ದಾರೆ. ಈ ಮಾಹಿತಿಯು ದೇಶದಲ್ಲಿ ಬಾಲ್ಯದ ಕ್ಯಾನ್ಸರ್ನ ತೀವ್ರತೆಯನ್ನ ಎತ್ತಿ ತೋರಿಸುತ್ತೆ. ಬಾಲ್ಯದ ಕ್ಯಾನ್ಸರ್ ಅನ್ನ ಕೆಲವೊಮ್ಮೆ ಗುರುತಿಸುವುದು ಕಷ್ಟಕರವಾಗಿದೆ, ಯಾಕೆಂದ್ರೆ ಅದರ ಆರಂಭಿಕ ಲಕ್ಷಣಗಳು ಇತರ ಸಾಮಾನ್ಯ ಬಾಲ್ಯದ ಕಾಯಿಲೆಗಳಂತೆಯೇ ಕಾಣಿಸಬಹುದು. ಆದ್ದರಿಂದ ಪೋಷಕರೇ, ಆರೈಕೆದಾರರೇ ಮತ್ತು ಶಿಕ್ಷಕರೇ, ಮಕ್ಕಳ ದೇಹದಲ್ಲಾಗುವ ಬದಲಾವಣೆಗಳನ್ನ ಗಮನಿಸಿ. ಸದಾ ಕಾಡುವ ಜ್ವರ ಅಥವಾ ಅಸಹಜ ಆಯಾಸ, ತೂಕ ಕಡಿಮೆ ಆಗೋದು, ಸದಾ ಕಾಡುವ ಮೂಳೆ ಅಥವಾ ಕೀಲು ನೋವು, ಅಸಹಜ ಗಡ್ಡೆಗಳು ಅಥವಾ ಊತ, ಸಣ್ಣ ಪುಟ್ಟ ಗಾಯಗಳು ಅಥವಾ ರಕ್ತಸ್ರಾವ, ಸದಾ ಕಾಡುವ ತಲೆನೋವು ಅಥವಾ ವಾಂತಿ, ಕಣ್ಣಿನ ದೃಷ್ಟಿ ಅಥವಾ ಕಣ್ಣಿನಲ್ಲಾಗುವ ಬದಲಾವಣೆಗಳು, ಈ ರೀತಿಯ ಲಕ್ಷಣಗಳು ಕಾಣಿಸಿಕೊಂಡ್ರೆ ನಿರ್ಲಕ್ಷಿಸಬೇಡಿ. ಅದು ಕ್ಯಾನ್ಸರ್ ಎಂದರ್ಥವಲ್ಲ, ಆದ್ರೆ ಗಮನಿಸಲೇಬೇಕಾದ ಸಮಸ್ಯೆ ಇರಬಹುದು. ಯಾಕೆ ಇಷ್ಟೊಂದು ಒತ್ತು ಕೊಡ್ತಾ ಇರೋದು ಅಂತಂದ್ರೆ, ಬಾಲ್ಯದ ಕ್ಯಾನ್ಸರ್ ಅನ್ನ ಮೊದಲೇ ಪತ್ತೆ ಹಚ್ಚಿ ಸೂಕ್ತ ಚಿಕಿತ್ಸೆ ನೀಡಿದ್ರೆ ಅದನ್ನ ಯಶಸ್ವಿಯಾಗಿ ಗುಣಪಡಿಸಬಹುದು. ಆದ್ರಿಂದ ಈ ಸೆಪ್ಟೆಂಬರ್ನಲ್ಲಿ ಕ್ಯಾನ್ಸರ್ ಬಗ್ಗೆ ಜಾಗೃತಿ ನೀಡಿ ಭಯವನ್ನ ಹೋಗಲಾಡಿಸೋಣ. ತಡ ಮಾಡದೆ ಚಿಕಿತ್ಸೆ ಪ್ರಾರಂಭಿಸುವ ಮೂಲಕ ಚಿಂತೆ ಮಾಡದೆ ಭರವಸೆ ಹೊಂದೋಣ. ಯಾಕಂದ್ರೆ ಪ್ರತಿಯೊಂದು ಮಗುವು ಕನಸು ಕಾಣುತ್ತಾ, ಆಟವಾಡುತ್ತಾ, ಕಲಿಯುವ ಮತ್ತು ಬೆಳೆಯುವ ಅವಕಾಶ ಹೊಂದುವ ಅರ್ಹತೆ ಪಡೆದಿದೆ. ಈ ಮಹತ್ವದ ಜಾಗೃತಿ ಉಪಕ್ರಮಕ್ಕೆ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಜೊತೆ ಕೈಜೋಡಿಸಿದ್ದಾರೆ ಒರಾಕಲ್ ಸಂಸ್ಥೆ. ಯಾವುದೇ ರೋಗ ಲಕ್ಷಣಗಳನ್ನ ನಿರ್ಲಕ್ಷಿಸಬೇಡಿ, ಆರೈಕೆಯನ್ನ ವಿಳಂಬ ಮಾಡಬೇಡಿ. ಪ್ರತಿಯೊಂದು ಮಗುವು ಭವಿಷ್ಯದಲ್ಲಿ ಆರೋಗ್ಯಕರವಾಗಿ ಬದುಕಲು ಅವಕಾಶ ನೀಡಿ. ನಮಸ್ಕಾರ.
6: ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಇದುವರೆಗೂ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
8: ಒಂದೇ ಮಾನವ ಜನ್ಮ, ಒಂದೇ ಜೀವನ ಧರ್ಮ ಎನ್ನುವ ಅರಿವಾಗಿರು.
9: ವಸುಧೈವ ಕುಟುಂಬಕಂ, ಇದು ನಮ್ಮ ಪೂರ್ವಜರು ಸಾರಿರುವ ಸಂದೇಶ. ಇಡೀ ಭೂಮಂಡಲ ನಮ್ಮ ಮನೆಯಂತೆ

0: ಮತ ಪಂಥ ಭಾಷೆ ದೇಶ ಅಂತಸ್ತು ಇವು ಮನುಷ್ಯ ಸಂಬಂಧಗಳ ಸೌಹಾರ್ದವನ್ನು ಕೆಡಿಸುವ ಸಾಧನಗಳಾಗಬಾರದು. ಪ್ರೀತಿಯವಾಗಬೇಕು.
1: ಒಂದೇ ಬಾಳು ಒಂದೊಂದೇ ಬದುಕು ಹೊಂದಿಕೊಂಡೇ ನಾವು ಬಾಳಬೇಕು.
2: ಜಗತ್ತಿನ ಅತಿ ಸುಂದರ ತಾಣ ನಮ್ಮ ಮನೆ. ಅಪ್ಪ ಅಮ್ಮ ಮಕ್ಕಳು ಅಜ್ಜ ಅಜ್ಜಿ ಬಂಧು ಬಾಂಧವರು ಈ ಸಂಬಂಧ ಗಟ್ಟಿಯಾಗಬೇಕು. ಅದೇ ಅನುಬಂಧ ಕುಟುಂಬದಾಚೆಗೂ ವಿಸ್ತರಿಸಬೇಕು. ನಾವೆಲ್ಲ ಒಂದು ಎಂಬ ಭಾವ ಸ್ಥಿರಗೊಳ್ಳಬೇಕು. ಮೊದಲು ಮನೆಯೊಳಗೆ ನೆಮ್ಮದಿ ನೆಲೆಸಲಿ, ಅದು ವಿಶ್ವಶಾಂತಿಗೆ ನಾಂದಿಯಾಗಲಿ.

0: ಆಕಾಶವಾಣಿ ಸಮಯ ಆಗಲಿದೆ 6:20.
1: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:20.

0: ಕೇಳಿ ಗೋಧುಳಿ ಕಾರ್ಯಕ್ರಮವನ್ನು. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ.
1: ಗೌರಿ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸಿ. ಮಣ್ಣಿನಲ್ಲಿ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ, ಬಣ್ಣವಿಲ್ಲದ ಸಣ್ಣ ಗೌರಿ ಗಣಪನ ಮೂರ್ತಿಯನ್ನು ತಂದು ಪೂಜಿಸಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಲೋಹದ ಬಣ್ಣವಿರುವ ಮೂರ್ತಿಗಳನ್ನು ಖರೀದಿಸಬೇಡಿ. ಶಬ್ದ ಮಾಲಿನ್ಯ ಉಂಟು ಮಾಡುವ ಧ್ವನಿವರ್ಧಕಗಳು, ವಾಯು ಮಾಲಿನ್ಯ ಮಾಡುವ ಪಟಾಕಿಗಳನ್ನು ಸಿಡಿಸುವುದನ್ನು ನಿಷೇಧಿಸಲಾಗಿದೆ. ಪರಿಸರ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಆಚರಿಸಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರಕಟಣೆ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
0: ಈಗ ಕೇಳಿ, ರಾಯಚೂರಿನ ಗಾಜ್ಗರ್ಪೇಟೆಯ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲಾ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ. ಕಾರ್ಯಕ್ರಮದ ಪ್ರಸ್ತುತಿ ರಮಾ ಕುಲಕರ್ಣಿ, ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ.

0: ಪುಟಾಣಿ ಮಕ್ಕಳಿಗೆಲ್ಲ ಗೋಧೂಳಿ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ. ಮಕ್ಕಳೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ರಾಯಚೂರಿನ ಗಾಜಿಗಾರ್ ಪೇಟೆಯ ಸರ್ಕಾರಿ ಮಾದರಿಯ ಹಿರಿಯ ಪ್ರಾಥಮಿಕ ಶಾಲಾ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ. ಮೊದಲಿಗೆ ಒಂದು ಪ್ರಾರ್ಥನಾ ಗೀತೆಯನ್ನು ಕೇಳೋಣ ಅಂತ ವೈ ಈರಣ್ಣ ಅವರಿಂದ.
1: ರಾಗ ಮೋಹನ್ ರಾಗ, ತಾಳ ರೂಪಕ ತಾಳ, ರಚನೆ ಪುರಂದರ್.

0: ಈರಣ್ಣ ಅವರಿಗೆ ಧನ್ಯವಾದ. ಈಗ ಸರ್ವಜ್ಞನ ಒಂದು ವಚನವನ್ನ ಹೇಳ್ತಾ ಇದ್ದಾರೆ, 5ನೇ ತರಗತಿಯ ಬಸಮ್ಮ.
1: ಗುರುವಿಂದ ಬಂಧುಗಳು, ಗುರುವಿಂದ ದೈವಗಳು, ಗುರುವಿಂದಲಾದುದು ಪುಣ್ಯ ಲೋಕಕ್ಕೆ, ಗುರುವಿಂದ ಮುಕ್ತಿ ಸರ್ವಜ್ಞ. ಒಂದರ ಗುರುವಿರಲು ವಂದನೆ ಮಾಡದೆ ಸಂಧಿಸಿ ಅನ್ನ ಉಣಿತಿರಲು ಆ ಶಿಷ್ಯ ಅಂದಿಯಂತಕ್ಕೂ ಸರ್ವಜ್ಞ. ಜಾತಿ ಈನನ ಮನೆಯ ಜ್ಯೋತಿತ ಹೀನವೇ, ಜಾತೆಂಗ ಜತನೆನಲಿಕೆ ಅರುವಿಡಿ ದಾತನೆ ಜಾತ ಸರ್ವಜ್ಞ. ಗುರುವಚನ ಉಪದೇಶ, ಗುರುವಚನ ವರಭಕ್ತಿ, ಗುರುವಚನ ಮೋಕ್ಷ ಪದವುದೇ, ಗುರುವಚನ ಪರಮಾತ್ಯವಯ್ಯ ಸರ್ವಜ್ಞ. ಗುರುವಿಂದ ಬಂಧುಗಳು, ಗುರುವಿಂದ ದೈವಗಳು, ಗುರುವಿಂದಲಿಹುದು ಪುಣ್ಯವದು, ಜಗಕ್ಕೆಲ್ಲ ಗುರುವಿಂದ ಮುಕ್ತಿ ಸರ್ವಜ್ಞ.
0: ಮಕ್ಕಳೇ, ಸರ್ವಜ್ಞನ ವಚನವನ್ನು ಕೇಳಿದ್ರಲ್ಲ ಬಸಮ್ಮ ಅವರಿಂದ. ಈಗ ಬಸವಣ್ಣನ ವಚನಗಳನ್ನ ಹೇಳಲಿಕ್ಕೆ ಬರ್ತಾ ಇದ್ದಾರೆ, 5ನೇ ತರಗತಿಯ ಕನಕ ಅವರು.
2: ಕಾಸಿ ಕಮ್ಮಲ್ನಾದ, ಬಿಸಿ ಮಡಿವಳನಾದ, ಆಸನಿಕ್ಕಿ ಸಾಲಿಗನಾದ, ವೇದನೋದ್ಯಾರವನಾದ, ಕರ್ಣದಲ್ಲಿ ಜನಿಸಿದವರಂತೆ ಜಗದಿ, ಇದುವೇ ಕಾರಣ ಕೂಡಲ ಸಂಗಮ ದೇವ. ಲಿಂಗಸ್ಥಳವನ್ನು ಅರಿತವನೇ ಕುಲಜ, ಲಿಂಗಸ್ಥಳವನ್ನು ಅರಿತವನೇ ಕುಲಜ. ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ, ಮಾಡುವ ನೀಡುವ ನಿಜಗುಣವುಳ್ಳನೇ ಕೂಡಿಕೊಂಬ ನಮ್ಮ ಕೂಡಲ ಸಂಗಮ ದೇವ. ಕೂಡಿಕೊಂಬ ನಮ್ಮ ಕೂಡಲ ಸಂಗಮ ದೇವ. ಶಿವಾಲಯ ಮಾಡುವರು ನಾನೇನು ಮಾಡುವೆ ಬಡವನಯ್ಯ, ಹೆಣ್ಣ ಕಾಲಿಕಂಬ ದೇಹವೇ ದೇಗುಳ, ಶಿರವಣ್ಣ ಕಲಸವಯ್ಯ ಕೂಡಲ ಸಂಗಮ ದೇವ ಕೇಳಯ್ಯ. ಸೂರ್ಯನ ಉದಯ ತವಾರಿಗೆ ಜೀವಳ, ಚಂದ್ರನ ಮನೋದಯ ನೇಯಿತಿಗೆ ಜೀವಳ, ಕೋಪರ ಟಾವಿನಲ್ಲಿ ಕೋಟ ಜೀವಳವಯ್ಯ, ಬಲಿದ ಟಾವಿನಲ್ಲಿ ನೋಟ ಜೀವಳವಯ್ಯ, ಕೂಡಲ ಸಂಘದ ಶರಣರ ಬರವಣಿಗೆ ಪ್ರಾಣ ಜೀವಳವಯ್ಯ, ಬರವಣಿಗೆ ಪ್ರಾಣ ಜೀವಳವಯ್ಯ.
0: ಮಕ್ಕಳೇ, ಈಗ ಕೇಳೋಣ 4ನೇ ತರಗತಿಯ ವೈಷ್ಣವಿ ಅವರು ಒಂದು ಪದ್ಯ ಹೇಳ್ತಾ ಇದ್ದಾರೆ.
3: ಕೋತಿ

0: ತಾನು ಅಳ್ತಾ ಕುಂತಿತ್ತು.
1: ಈಗ ನಾಲ್ಕನೇ ತರಗತಿಯ ಸಂಗೀತ ಇನ್ನು ಒಂದು ಪದ್ಯವನ್ನು ಹೇಳಲಿಕ್ಕಿದ್ದಾಳ, ಕೇಳೋಣಂತ.
0: ಬಾಬಾ ಗಿಳಿಯೇ ಬಣ್ಣದ ಗಿಳಿ, ಬಾಬಾ ಗಿಳಿಯೇ ಬಣ್ಣದ ಗಿಳಿ, ಅನ್ನನು ಕೊಡುವೆನು ಬಾಬಾ ಗಿಳಿ,

0: ಕುವೆಂಪು ಅವರ ಪದ್ಯವನ್ನು ಹೇಳಿದಂತಹ ಅಖಿಲಾಗೆ ಧನ್ಯವಾದ. ಈಗ ಈರಣ್ಣ ಅವರು ಸ್ವಾಮಿ ವಿವೇಕಾನಂದರ ಕುರಿತು ಭಾಷಣವನ್ನು ಮಾಡಲಿದ್ದಾರೆ, ಕೇಳೋಣ ಅಂತ.
1: ಪಶ್ಚಿಮ ಬಂಗಾಳದ ಕಲ್ಕತ್ತೆ ವಿಶ್ವನಾಥ್ ದತ್ತ ಮತ್ತು ಭುವನೇಶ್ವರ ದಂಪತಿಗಳಿಗೆ 1800

0: ಕಂಡು ಅವರ ಅನುಗ್ರಹವನ್ನು ಸಂಪಾದಿಸಿದರು. ಗುರು ಸೇವೆಗಾಗಿ ಜೀವನವನ್ನು ಮುಡುಪಾಗಿಟ್ಟರು. ಪರಮಹಂಸರು ತೀರಿಕೊಂಡ ಮೇಲೆ ಕಲ್ಕತ್ತೆಯ ಬಾರಾನಗರದಲ್ಲಿ ಶ್ರೀರಾಮಕೃಷ್ಣ ಪರಮಹಂಸರ ಸಂಸ್ಥೆಯನ್ನು ಬೋಧಿಸತೊಡಗಿದರು. 1893 ಸೆಪ್ಟೆಂಬರ್ನಲ್ಲಿ ಚಿಕಾಗೋ ಎಂಬಲ್ಲಿ ನಡೆಯಲಿದ್ದ ಧರ್ಮ ಸಮ್ಮೇಳನಕ್ಕೆ ಹೋದರು. ಸಮ್ಮೇಳನ ದಿನ ಭಾರತದ ಪ್ರತಿನಿಧಿಯಾಗಿ ತಾನು ಬಂದಿದ್ದೇನೆ, ತಾನು ಅಮೇರಿಕೆಯ ಅಕ್ಕ ತಂಗಿಯರೇ ಅಣ್ಣ ತಮ್ಮಂದಿರೇ ಎಂದು ಆರಂಭಿಸಿದರು. ಜನ ಮೂಕರಾಗಿ ಹೋದರು. ಮಾರ್ಗರೇಟ್ ಎಂಬಾಕೆ ನಿವೇದಿತ ಎಂಬ ಹೆಸರಿನಿಂದ ಶಿಷ್ಯಳಾದಳು. ಧರ್ಮ ಜಾಗೃತಿಗೆ ದುಡಿದ ಸ್ವಾಮಿ ವಿವೇಕಾನಂದರು, ನಿಮ್ಮ ಏಳಿಗೆ ನಿಮ್ಮ ಕೈಯಲ್ಲೇ ಇದೆ, ಏಳಿ ಎದ್ದೇಳಿ, ಗುರು ಮುಟ್ಟುವ ತನಕ ನಿಲ್ಲದಿರಿ, ಯುವಜನರನ್ನು ಎಚ್ಚರಿಸಿದ ರೀತಿ.
1: ಸ್ವಾಮಿ ವಿವೇಕಾನಂದರ ಕುರಿತಾದ ಇವರ ಮಾತುಗಳಿಗೆ ತುಂಬ ಧನ್ಯವಾದ. ಈಗ 2ನೇ ತರಗತಿಯ ವೆನಿಲಾ ಅವರು ತಮ್ಮ ಶಾಲೆ ಕುರಿತಾದ ಒಂದೆರಡು ಮಾತುಗಳನ್ನ ಹೇಳ್ತಾ ಇದ್ರೆ ಕೇಳೋಣಂತೆ.
2: ನಮ್ಮ ಶಾಲೆಯಲ್ಲಿ ಸರ್ಕಾರಿ ಮಾದರಿಯ ಇಲ್ಲಿಯ ಪ್ರಾಥಮಿಕ ಶಾಲೆ ಗಜ್ಗೆರ್ ಪೇಟೆ. ನಮ್ಮ ಶಾಲೆಯಲ್ಲಿ ಕುಡಿಯಲು ಹಾಲು ಕೊಡುತ್ತಾರೆ, ಮಧ್ಯಾಹ್ನ ಬಿಸೂಟ ಕೊಡುತ್ತಾರೆ, ಹಾಗೂ ಬಟ್ಟೆ ಪುಸ್ತಕ ಎಲ್ಲ ಕೊಡುತ್ತಾರೆ. ನಮಗೆ ನಮ್ಮ ಟೀಚರ್ ಬಳಸುವುದು ಓದಿಸುವುದು ಮಾಡುತ್ತಾರೆ. ನಾವು ಚೆನ್ನಾಗಿ ಓದಿ ತುಂಬ ಜನಲಾಗಬೇಕೆಂದು ಬಯಸುತ್ತೇನೆ. ವಂದನಗಳು.
1: ಶಾಲೆಯ ಕುರಿತಾದ ವೆನಿಲಾ ಅವರ ಅನಿಸಿಕೆಗೆ ಧನ್ಯವಾದ. ಈಗ 7ನೇ ತರಗತಿಯ ಶಂಕರ್ ಅವರು ಪರಿಸರ ಮಾಲಿನ್ಯ ಕುರಿತು ಒಂದೆರಡು ಮಾತುಗಳನ್ನ ಹೇಳ್ತಾರಂತ ಕೇಳೋಣಲ್ಲ.
3: ಪರಿಸರ ಮಾಲಿನ್ಯ, ಪೊಲ್ಯೂಷನ್ ಆಫ್ ಎನ್ವೈರನ್ಮೆಂಟಲ್. ಪರಿಸರವನ್ನು ನಾವು ರಕ್ಷಿಸಿದರೆ ಪರಿಸರವೂ ನಮ್ಮನ್ನು ರಕ್ಷಿಸುತ್ತದೆ. ನಿಸರ್ಗೋ ರಕ್ಷಿತ ರಕ್ಷಿತ. ಆದ್ದರಿಂದ ನಾವು ಪರಿಸರವನ್ನು ರಕ್ಷಿಸಬೇಕು. ನಾವು ಎಲ್ಲೆಂದರೆ ಅಲ್ಲಿ ತ್ಯಾಜ್ಯಗಳನ್ನು ವಿಸರ್ಜಿಸಬಾರದು ಮತ್ತು ಸುಡಬಾರದು. ಒಂದು ವೇಳೆ ನಾವು ಹಾಗೆ ಮಾಡಿದರೆ ವಾಯುಮಾಲಿನ್ಯ, ಏರ್ ಪೊಲ್ಯೂಷನ್ ಉಂಟಾಗಿ ಜನಗಳಿಗೆ ರೋಗಗಳು ಹರಡುತ್ತವೆ. ಇದರಿಂದ ಮನುಕುಲಕ್ಕೆ ಮಾರಕವಾಗುತ್ತದೆ. ಬೈಕ್ಗಳು ಮತ್ತು ಮೋಟಾರು ವಾಹನಗಳು ವರ್ಜಿಸುವ ಹೊಗೆಯಿಂದ ಕೂಡ ವಾಯುಮಾಲಿನ್ಯ ಉಂಟಾಗಿ ಮನುಷ್ಯನ ಆರೋಗ್ಯದ ಮೇಲೆ ಪರಿಣಾಮ ಬೀಳುತ್ತದೆ. ಹೀಗಾಗಿ ದೆಹಲಿಯಲ್ಲಿ ವಾಯುಮಾಲಿನ್ಯದಿಂದ ಜನರು ತುಂಬ ಕಷ್ಟಗಳನ್ನು ಅನುಭವಿಸಂತಾಗಿದೆ. ನಾವು ಹಾಗೆ ಆಗಬಾರದು ಎಂದರೆ ವಾಯುಮಾಲಿನ್ಯವನ್ನು ನಿಯಂತ್ರಿಸಬೇಕು. ಇಲ್ಲವಾದರೆ ವಾಯುಮಾಲಿನ್ಯವು ಮನುಕುಲಕ್ಕೆ ಒಂದೇ ಅಲ್ಲ, ಪ್ರಾಣಿ ಸಂಕುಲ ಮತ್ತು ಸಸ್ಯ ಸಂಕುಲಕ್ಕೆ ಕೂಡ ಮಾರಕವಾಗುತ್ತದೆ. ಆದ್ದರಿಂದ ನಾವೆಲ್ಲ ವಾಯುಮಾಲಿನ್ಯ ಉಂಟಾಗದಂತೆ ನಿಯಂತ್ರಿಸಲು ಮತ್ತು ಮುನ್ನೆಚ್ಚರಿಕೆಯ ಕ್ರಮಗಳನ್ನು ಅನುಸರಿಸುವುದು ಉತ್ತಮವಾಗಿದೆ ಎಂದು ನನ್ನ ಅನಿಸಿಕೆ. ಇಲ್ಲಿಗೆ ನಾನು ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮತ್ತು ಜೈ ಪರಿಸರ.
1: ಇದು ನೀನು ಈಗ ವಿದ್ಯಾರ್ಥಿಯಾಗಿದೆಯಾ, ಮುಂದೆ ಏನು ಮಾಡಬೇಕು ಅನ್ಕೊಂಡಿದ್ಯಾ? ಪರಿಸರದ ಮಾಲಿನ್ಯ ಆಗದೇ ಇರೋ ಹಂಗೆ ನೋಡ್ಕೋಬೇಕಂದ್ರೆ ಏನು ಮಾಡಬೇಕು ಅನ್ಕೊಂಡಿದ್ಯಾ?
3: ಗಿಡಗಳನ್ನು ಬೆಳೆಸಬೇಕನ್ನಿಸುತ್ತೆ.
1: ಗಿಡಗಳನ್ನು ಬೆಳೆಸ್ಬೇಕಂತ. ಈಗ ನಿಮ್ಮ ಸ್ಕೂಲಲ್ಲಿ ಏನಾದರೂ ಗಿಡಗಳು ಬೆಳೆಸಿದ್ದೀರಾ?
3: ಬೆಳೆಸಿ.
1: ನಿಮ್ಮ ಸ್ಕೂಲಲ್ಲಿ ಇದಾವ ಗಿಡಗಳು? ನೀರು ಹಾಕೋದು, ಅದೇನಾದ್ರೂ ಮಾಡ್ತೀಯಾ ನೀನು?
3: ತೋಟಗಾರಿಕೆ ಮಂತ್ರ ಮಾಡಿಸ್ತೇನೆ.
1: ಮಾಡ್ತಾ ಇದ್ದೀ. ಈಗ 6ನೇ ತರಗತಿಯ ಜ್ಯೋತಿ ಅವರು ನೆಹರು ಕುರಿತಾದ ಒಂದೆರಡು ಮಾತುಗಳನ್ನ ಹೇಳ್ತಾರೆ, ಕೇಳೋಣ ಅಂತ.
0: ಜವಾಹರಲಾಲ್ ನೆಹರು ಅವರ ಜನ್ಮ ದಿನಾಚರಣೆಯನ್ನು ಮಕ್ಕಳ ದಿನಾಚರಣೆ ಎಂದು ಆಚರಿಸಲಾಗುತ್ತದೆ. ಕಾರಣ ಅವರು ನಮ್ಮ ದೇಶದ ಪ್ರಧಾನಿಗಳಾಗಿದ್ದರು. ಅವರಿಗೆ ಮಕ್ಕಳೆಂದರೆ ಬಲು ಇಷ್ಟ. ಆದ್ದರಿಂದ ಅವರ ಜನ್ಮದಿನ ಮಕ್ಕಳ ದಿನಾಚರಣೆ ಎಂದು ಆಚರಿಸುತ್ತೇವೆ. ಇಷ್ಟು ಹೇಳಿ ನನ್ನ ಮಾತು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.
1: ಜ್ಯೋತಿ ಮತ್ತು ಸಂಗಡಿಗರು ಭಾವಗೀತೆಯನ್ನು ಹೇಳಲಿಕ್ಕಿದ್ದಾರೆ.

0: ಕುವೆಂಪು ಅವರ ರಚನೆಯನ್ನು ಹೇಳಿದಂತಹ ಎಲ್ಲ ಮಕ್ಕಳಿಗೆ ಧನ್ಯವಾದ. ಇದುವರೆಗೆ ರಾಯಚೂರಿನ ಗಜ್ಗರ್ಪೇಟೆಯ ಸರ್ಕಾರಿ ಮಾದರಿಯ ಹಿರಿಯ ಪ್ರಾಥಮಿಕ ಶಾಲಾ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ.
1: ಪ್ರಸ್ತುತಿ ರಮಾ ಕುಲಕರ್ಣಿ.
0: ಮುಂದಿನ ಗೋಧೂಳಿ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣಂತ ನಮಸ್ಕಾರ.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6 ಗಂಟೆಯಾಗಿ 37 ನಿಮಿಷಗಳಾಗಲಿದ್ದು, ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು. 6:40 ಸರಿಯಾಗಿ ಪ್ರದೇಶ ಸಮಾಚಾರ ಪ್ರಸಾರವಾಗಲಿದೆ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ 6:51 ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಕೇಳಿ. ಸುಸ್ಥಿರ ಮೀನುಗಾರಿಕೆ ಮತ್ತು ಜಲಸಂಪನ್ಮೂಲ ಸಂರಕ್ಷಣೆ ಕುರಿತು ಡಾಕ್ಟರ್ ಚೇತನ್ ಎನ್ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬರಲಿದೆ.
1: ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ, ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರ.
2: The early years of life determine how much a child will develop mentally and how far they will progress in life. At our Anganwadis, children grow and develop with proper nutrition, plenty of love, fresh hot meals and learning through play. At the same time, under the Pradhan Mantri Matru Vandana Yojana, the eligible financial assistance is being deposited directly into mothers' bank accounts, ensuring safe motherhood. With the resolve of Hamari Anganwadi, Hamari Zimmedari, the 9th Rashtriya Poshan Maah is being celebrated from 9th September 2026 to 8th October
3: 2026. Desh ke har gareeb, har vyakti tak poshan pahunchana bhi sarkar ki prathmikta hai.
2: Connect with your nearest Anganwadi today, because Hamari Anganwadi hai, Hamari Zimmedari.
4: ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 9:05 ಹಾಗೂ 6:15 ಎಫ್ಎಂ ರೈನ್ಬೋ 101.3 ಮೆಗಾ ಹರ್ಟ್ಸ್ನಲ್ಲಿ, 8:45 ಹಾಗೂ 6:00 ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, 9:30 ಹಾಗೂ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
5: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
6: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
7: ಏಕೆಂದರೆ ನೀರು ಜೀವಜಲ.
5: ಜೀವನಂ ಇಲ್ಲದೆ, ಅಂದರೆ ನೀರಿಲ್ಲದೆ ಜೀವನವಿಲ್ಲ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ರಾಜ್ಯದಲ್ಲಿ ನಕಲಿ ವೈದ್ಯರು ಪತ್ತೆಯಾದರೆ ಕಠಿಣ ಕಾನೂನು ಕ್ರಮ, ಆರೋಗ್ಯ ಸಚಿವ ಯುಟಿ ಖಾದರ್ ಎಚ್ಚರಿಕೆ. ಖಾಸಗಿ ಶಾಲಾ ಶಿಕ್ಷಕರಿಗೂ ರಾಜ್ಯ ಮಟ್ಟದ ಶಿಕ್ಷಕ ಪ್ರಶಸ್ತಿ ನೀಡಲು ಚಿಂತನೆ, ಸಚಿವ ಮಧು ಬಂಗಾರಪ್ಪ. ಲೋಕೋಪಯೋಗಿ ಇಲಾಖೆಯಲ್ಲಿ ಯಾವುದೇ ಭ್ರಷ್ಟಾಚಾರ ನಡೆದಿಲ್ಲ, ಸಚಿವ ಸತೀಶ್ ಜಾರಕಿಹೊಳಿ ಸ್ಪಷ್ಟನೆ. ರಾಜ್ಯದಲ್ಲಿ ಇದೇ 17ರಿಂದ ಒಂದು ತಿಂಗಳು ಸೇವಾ ಸಂಕಲ್ಪ ಅಭಿಯಾನಕ್ಕೆ ಬಿಜೆಪಿ ನಿರ್ಧಾರ. ಸರ್ಕಾರಿ ಆಸ್ಪತ್ರೆಗಳು ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಸಾರ್ವಜನಿಕ ಗುಣಮಟ್ಟದ ಆರೋಗ್ಯ ಸೇವೆ ಒದಗಿಸುವುದು ವೈದ್ಯರು ಮತ್ತು ಸಿಬ್ಬಂದಿಯ ಪ್ರಮುಖ ಜವಾಬ್ದಾರಿಯಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಧಾರವಾಡದಲ್ಲಿ ಇಲಾಖೆಯ ಪ್ರಗತಿ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ರಾಜ್ಯದಲ್ಲಿ ನಕಲಿ ವೈದ್ಯರು ಪತ್ತೆಯಾದರೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ನಕಲಿ ವೈದ್ಯರ ವಿರುದ್ದ ಕ್ರಮ ಕೈಗೊಳ್ಳುವಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ನಿರ್ಲಕ್ಷ್ಯ ಕಂಡುಬಂದರೆ ಅವರ ವಿರುದ್ದವೂ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದ್ದಾರೆ. ಗುತ್ತಿಗೆ ಆಧಾರದ ಮೇಲೆ 3ರಿಂದ 5 ವರ್ಷ ಸೇವೆ ಸಲ್ಲಿಸಿರುವ ವೈದ್ಯರನ್ನು ಖಾಯಂಗೊಳಿಸುವ ಬಗ್ಗೆಯೂ ಮುಖ್ಯಮಂತ್ರಿಯವರೊಂದಿಗೆ ಚರ್ಚಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಆಹಾರದ ಗುಣಮಟ್ಟ ನೋಡಿ ಸೇವಿಸಿ ಎಂದು ಸಾರ್ವಜನಿಕರಿಗೆ ಸಂದೇಶ ರವಾನಿಸಿದ್ದಾರೆ. ಈಗಾಗಲೇ ಕಲಬೆರಕೆ ಆಹಾರಕ್ಕೆ ಸಂಬಂಧಿಸಿದಂತೆ ಹಲವು ಹಂತಗಳಲ್ಲಿ ತಪಾಸಣೆ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ. ಖಾಸಗಿ ಶಾಲೆಗಳಲ್ಲಿ ಉತ್ತಮವಾಗಿ ಸೇವೆ ಸಲ್ಲಿಸುತ್ತಿರುವ ಶಿಕ್ಷಕರನ್ನು ರಾಜ್ಯ ಮಟ್ಟದ ಶಿಕ್ಷಕ ಪ್ರಶಸ್ತಿಗೆ ಪರಿಗಣಿಸುವಂತೆ ಬೇಡಿಕೆ ಇದ್ದು, ಈ ಬಗ್ಗೆ ಚಿಂತನೆ ನಡೆಸಲಾಗುತ್ತಿದೆ ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಆನೇಕಲ್ ತಾಲೂಕಿನ ಖಾಸಗಿ ಶಾಲೆಗಳ ಒಕ್ಕೂಟದ ವತಿಯಿಂದ ಆಯೋಜಿಸಲಾಗಿದ್ದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಖಾಸಗಿ ಶಾಲೆಗಳ ಒಕ್ಕೂಟ ಸಲ್ಲಿಸಿರುವ ವಿವಿಧ ಬೇಡಿಕೆಗಳು ಸರ್ಕಾರದ ಗಮನದಲ್ಲಿವೆ. ಬೆಂಗಳೂರಿನ ಸಂಚಾರ ದಟ್ಟಣೆ ಹಿನ್ನೆಲೆಯಲ್ಲಿ ಶಾಲಾ ಸಮಯ ಬದಲಾವಣೆ ಮಾಡುವಂತೆ ಮನವಿ ಮಾಡಲಾಗಿದೆ. ಈ ಕುರಿತು ವಿವಿಧ ಇಲಾಖೆಗಳೊಂದಿಗೆ ಚರ್ಚಿಸಿ ಸೂಕ್ತ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಖಾಸಗಿ ಶಾಲೆಗಳ ಆರ್ಆರ್ ನವೀಕರಣ ಹಾಗೂ ಬೆಂಗಳೂರು ನಗರದಲ್ಲಿ ಸರ್ಕಾರಿ ನೌಕರರಿಗೆ ನೀಡಲಾಗುತ್ತಿರುವ ಮನೆ ಬಾಡಿಗೆ ಭತ್ತೆಯನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳ ಶಿಕ್ಷಕರಿಗೂ ನೀಡುವಂತೆ ವಿಧಾನ ಪರಿಷತ್ ಸದಸ್ಯ ಪುಟ್ಟಣ್ಣ ನೇತೃತ್ವದ ಸಮಿತಿ ಶಿಫಾರಸು ಮಾಡಿದೆ. ಈ ಕುರಿತು ಚರ್ಚಿಸಿ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಹೇಳಿದ್ದಾರೆ. ವಿಧಾನ ಪರಿಷತ್ ಸದಸ್ಯ ಪುಟ್ಟಣ್ಣ ಮಾತನಾಡಿ, ಮಧು ಬಂಗಾರಪ್ಪ ಅವರು ಶಿಕ್ಷಣ ಸಚಿವರಾಗಿ ಹಲವು ಮಹತ್ವದ ಬದಲಾವಣೆಗಳನ್ನು ಜಾರಿಗೆ ತಂದಿದ್ದು, ರಾಜ್ಯದ ವಿದ್ಯಾರ್ಥಿಗಳ ಫಲಿತಾಂಶದಲ್ಲೂ ಗಣನೀಯ ಸುಧಾರಣೆ ಕಂಡುಬಂದಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಜಾರಿ ನಿರ್ದೇಶನಾಲಯಕ್ಕೆ ತಮ್ಮ ವಿರುದ್ದ ದೂರು ನೀಡಿದ ವ್ಯಕ್ತಿಯ ಬಗ್ಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಮಾಹಿತಿ ನೀಡಲಾಗಿದೆ ಎಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಮ್ಮ ಹಾಗೂ ತಮ್ಮ ಬೆಂಬಲಿಗರ ನಿವಾಸದಲ್ಲಿ ನಡೆಸಿದ ಇಡಿ ಶೋಧ ಕಾರ್ಯಾಚರಣೆಗಳು ಯಾವುದೇ ಪರಿಣಾಮ ಬೀರುವುದಿಲ್ಲ ಎಂದು ಹೇಳಿದ್ದಾರೆ. ಇಡಿ ಆರೋಪಗಳು ಕೇವಲ ಶಂಕಿತ ಮತ್ತು ಆರೋಪಿತ ಅಂಶಗಳಷ್ಟೇ ಎಂದು ಸ್ಪಷ್ಟಪಡಿಸಿದ್ದಾರೆ. ಅಧಿಕಾರಿಗಳು ನೋಟಿಸ್ ನೀಡಿದರೆ ಉತ್ತರಿಸಲಾಗುವುದು ಎಂದು ತಿಳಿಸಿದ್ದಾರೆ. ಲೋಕೋಪಯೋಗಿ ಇಲಾಖೆಗೆ ಸಂಬಂಧಿಸಿದ ಆರೋಪಗಳಿಗೆ ಪ್ರತಿಕ್ರಿಯಿಸಿದ ಅವರು, ಲೋಕೋಪಯೋಗಿ ಇಲಾಖೆಯಲ್ಲಿ ಯಾವುದೇ ಭ್ರಷ್ಟಾಚಾರ ನಡೆದಿಲ್ಲ ಎಂದು ಹೇಳಿದ್ದಾರೆ. ವಿದೇಶದಲ್ಲಿ ಹೂಡಿಕೆ ಮಾಡುವುದು ಕಾನೂನು ಬಾಹಿರವೇ ಎಂದು ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳನ್ನು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಚಿವ ಸತೀಶ್ ಜಾರಕಿಹೊಳಿ ವಿರುದ್ದ ಇಡಿ ಅಧಿಕಾರಿಗಳು ಮಾಡಿದ ಆರೋಪಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯಿಸಿ, ಇಡಿ ಅಧಿಕಾರಿಗಳು ಜಾರಕಿಹೊಳಿ ಅವರ ಹಣದ ಜಾಡು ಸಾಬೀತುಪಡಿಸಲಿ ಎಂದು ಸವಾಲು ಹಾಕಿದ್ದಾರೆ. ತನಿಖಾ ಸಂಸ್ಥೆಯೊಂದು ಪತ್ರಿಕಾ ಹೇಳಿಕೆಯನ್ನು ಬಿಡುಗಡೆ ಮಾಡಿರುವುದರಿಂದ ತಪ್ಪಿತಸ್ಥರೆಂದು ಸಾಬೀತುಪಡಿಸಲು ಸಾಧ್ಯವಿಲ್ಲ ಎಂದು ತಿಳಿಸಿದ್ದಾರೆ. ಈ ದಾಳಿ ರಾಜಕೀಯ ಪ್ರೇರಿತವಾಗಿದೆ ಎಂದು ಕೇಂದ್ರ ಸರ್ಕಾರದ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಿ ನರೇಂದ್ರ ಮೋದಿಯವರ 25 ವರ್ಷಗಳ ಸಾರ್ವಜನಿಕ ಸೇವೆಯನ್ನು ಗುರುತಿಸುವ ನಿಟ್ಟಿನಲ್ಲಿ ರಾಜ್ಯ ಬಿಜೆಪಿ ಇದೇ 17ರಿಂದ ಅಕ್ಟೋಬರ್ 17ರವರೆಗೆ ರಾಜ್ಯಾದ್ಯಂತ ಒಂದು ತಿಂಗಳ ಕಾಲ ಸೇವಾ ಸಂಕಲ್ಪ ಅಭಿಯಾನ ಹಮ್ಮಿಕೊಂಡಿದೆ ಎಂದು ಪಕ್ಷದ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅಭಿಯಾನದ ಭಾಗವಾಗಿ 12 ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುವುದು. ಆಶೀರ್ವಾದ ದೀಪ ಎಂಬ ಕಾರ್ಯಕ್ರಮ ಹಾಗೂ ಭಾರತದ ಕನಸು ಕಾರ್ಯಕ್ರಮದ ಅಡಿಯಲ್ಲಿ ವಿದ್ಯಾರ್ಥಿಗಳಿಗೆ ಚಿತ್ರಕಲೆ ಮತ್ತು ಭಾಷಣ ಸ್ಪರ್ಧೆಗಳನ್ನು ಏರ್ಪಡಿಸಲಾಗುತ್ತಿದೆ. ದೇಶದಲ್ಲಿ ಆಗಿರುವ ಪರಿವರ್ತನೆಯನ್ನು ತೋರಿಸಲು ನಮೋ ಸೇವಾ ಬೀದಿ ನಾಟಕ ಕಾರ್ಯಕ್ರಮ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ಭದ್ರಾ ಮೇಲ್ದಂಡೆ ಯೋಜನೆ ನೀರು ಪ್ರಾಯೋಗಿಕವಾಗಿ ಚಿತ್ರದುರ್ಗದ ಗೋನೂರು ಕೆರೆ ತಲುಪಿದೆ. ಇದೇ 24ರಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಗೋನೂರು ಕೆರೆಯಲ್ಲಿ ಗಂಗಾ ಪೂಜೆ ನೆರವೇರಿಸಲಿದ್ದಾರೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಟಿ ರಘುಮೂರ್ತಿ ತಿಳಿಸಿದ್ದಾರೆ. ಹಿರಿಯೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸುಮಾರು 80 ಕೆರೆಗಳನ್ನು ತುಂಬಿಸುವ ಕಾರ್ಯ ನಡೆಯುತ್ತಿದೆ ಎಂದು ಹೇಳಿದ್ದಾರೆ. ಭದ್ರಾ ಮೇಲ್ದಂಡೆ ಯೋಜನೆಯನ್ನು 2028ರ ವೇಳೆಗೆ ಪೂರ್ಣಗೊಳಿಸಲು ನಿರ್ಧರಿಸಲಾಗಿದೆ. ಯೋಜನೆಯಡಿ ಚಿತ್ರದುರ್ಗ, ಚಿಕ್ಕಮಗಳೂರು, ತುಮಕೂರು ಹಾಗೂ ದಾವಣಗೆರೆ ಜಿಲ್ಲೆಗಳ ವ್ಯಾಪ್ತಿಯ 367 ಕೆರೆಗಳಿಗೆ ನೀರು ಒದಗಿಸುವ ಗುರಿ ಹೊಂದಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ವಿವಿಧ ಸಮುದಾಯಗಳ ಭವನ ನಿರ್ಮಾಣ ಹಾಗೂ ಅಭಿವೃದ್ಧಿ ಕಾಮಗಾರಿಗಳಿಗೆ ಅಗತ್ಯವಿರುವ ಅನುದಾನ ಒದಗಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಸಮಾಜ ಕಲ್ಯಾಣ ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದ್ದಾರೆ. ಹಿರಿಯೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹಳೆಯ ವಸತಿ ಶಾಲೆಗಳ ಸುಧಾರಣೆ ಹಾಗೂ ಹೊಸ ವಸತಿ ಶಾಲೆಗಳನ್ನು ಮಂಜೂರು ಮಾಡುವ ಕುರಿತು ಪರಿಶೀಲನೆ ನಡೆಸಲಾಗುತ್ತಿದೆ ಎಂದು ಹೇಳಿದ್ದಾರೆ. ಮಂಡ್ಯ ತಾಲೂಕಿನ ಕೊತ್ತತ್ತಿ ಹೋಬಳಿಯಲ್ಲಿ ಹಲವು ವರ್ಷಗಳಿಂದ ಕೃಷಿ ಮಾಡಿಕೊಂಡು ಜೀವನ ನಡೆಸುತ್ತಿರುವ ರೈತ ಕುಟುಂಬಗಳ ಜಮೀನು ವ್ಯಾಜ್ಯಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ಅಧಿಕಾರಿಗಳು ಸಮರ್ಪಕವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ಸೂಚಿಸಿದ್ದಾರೆ. ಮಂಡ್ಯ ತಾಲೂಕಿನ ಕೊತ್ತತ್ತಿ ಗ್ರಾಮದಲ್ಲಿ ನಡೆದ ಪ್ರಜಾ ಸೇವೆ ಆಂದೋಲನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕೊತ್ತತ್ತಿ ಹೋಬಳಿಯಲ್ಲಿ 1960ಕ್ಕೂ ಹಿಂದಿನಿಂದಲೂ ಕೆಲವು ಕುಟುಂಬಗಳು ಜಮೀನಿನಲ್ಲಿ ವ್ಯವಸಾಯ ಮಾಡಿಕೊಂಡು ಬರುತ್ತಿದ್ದು ಕೆಲವರ ಬಳಿ ಅಗತ್ಯ ದಾಖಲೆಗಳಿವೆ. ಇನ್ನು ಕೆಲವು ಕುಟುಂಬಗಳ ಬಳಿ ದಾಖಲೆಗಳ ಕೊರತೆ ಇರುವುದರಿಂದ ಜಮೀನು ಸಂಬಂಧಿತ ವ್ಯಾಜ್ಯಗಳು ಉಂಟಾಗಿವೆ ಎಂದು ತಿಳಿಸಿದ್ದಾರೆ. ರಾಯಚೂರು ಜಿಲ್ಲೆಯ ರಸ್ತೆ ಮೂಲಸೌಕರ್ಯ ಅಭಿವೃದ್ಧಿಯ ನಿಟ್ಟಿನಲ್ಲಿ ಜಿಲ್ಲೆಯ ಎನ್ಎಚ್ 748A ಹೆದ್ದಾರಿಯ ಕಿಲೋಮೀಟರ್ 273.4 331.33ರವರೆಗೆ ರಸ್ತೆ ಅಭಿವೃದ್ಧಿ, ವಿಸ್ತರಣೆ ಹಾಗೂ ಸುಧಾರಣೆ ಕಾಮಗಾರಿಗೆ ಸಂಬಂಧಿಸಿದಂತೆ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯವು ಭೂಸ್ವಾಧೀನ ಅಧಿಸೂಚನೆ ಹೊರಡಿಸಿದೆ. ಬೆಳಗಾವಿ ರಾಯಚೂರು ಹೆದ್ದಾರಿ ಕಾಮಗಾರಿ ವಿಳಂಬವಾಗಿದ್ದ ಹಿನ್ನೆಲೆಯಲ್ಲಿ ರಾಯಚೂರು ಯಾದಗಿರಿ ಲೋಕಸಭಾ ಕ್ಷೇತ್ರದ ಸಂಸದ ಜಿ ಕುಮಾರ್ ನಾಯಕ್ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯದೊಂದಿಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದರು. ಸಂಸದರ ನಿರಂತರ ಪ್ರಯತ್ನದ ಫಲವಾಗಿ ಇದೀಗ ಭೂಸ್ವಾಧೀನ ಅಧಿಸೂಚನೆ ಪ್ರಕಟವಾಗಿದ್ದು ಹೆದ್ದಾರಿ ಅಭಿವೃದ್ಧಿ ಕಾಮಗಾರಿಯ ಮುಂದಿನ ಹಂತಗಳಿಗೆ ವೇಗ ದೊರೆತಿದೆ. ಅಬಕಾರಿ ಹಾಗೂ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಂ ಶಿವಲಿಂಗೇಗೌಡ ನಗರದಲ್ಲಿ ನಡೆಯುತ್ತಿರುವ ವಿವಿಧ ಸರ್ಕಾರಿ ಕಟ್ಟಡಗಳ ಕಾಮಗಾರಿಗಳನ್ನು ಇಂದು ವೀಕ್ಷಿಸಿದರು. ಹಾಸನ ಜಿಲ್ಲಾಧಿಕಾರಿ ಕಚೇರಿ ಕಟ್ಟಡ ಕಾಮಗಾರಿ ವೀಕ್ಷಿಸಿದ ಸಚಿವರು ಆದಷ್ಟು ಬೇಗ ಕಾಮಗಾರಿ ಮುಗಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಬಳಿಕ ಹಾಸನದ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಕಟ್ಟಡ ಕಾಮಗಾರಿ ವೀಕ್ಷಿಸಿ ಅಗತ್ಯ ಅನುದಾನ, ಸಿಬ್ಬಂದಿ ಮತ್ತು ಮೂಲಭೂತ ಸೌಕರ್ಯಗಳ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಇನ್ನು ಸಂಕ್ಷಿಪ್ತ ಸುದ್ದಿ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರಸ್ತುತ 44 ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದ್ದು, ಖಾಸಗಿ ಕೊಳವೆ ಬಾವಿಗಳಿಂದ ಕುಡಿಯುವ ನೀರನ್ನು ಪೂರೈಸುವ ಮೂಲಕ ಜನ ಜಾನುವಾರುಗಳಿಗೆ ತೊಂದರೆಯಾಗದಂತೆ ಎಚ್ಚರ ವಹಿಸಿ ಕ್ರಮ ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ವೈ ನವೀನ್ ಭಟ್ ತಿಳಿಸಿದ್ದಾರೆ. ಗಣೇಶ ಚತುರ್ಥಿ ಹಬ್ಬದ ಹಿನ್ನೆಲೆಯಲ್ಲಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಇದೇ 14ರಂದು ಪ್ರಾಣಿವಧೆ ಹಾಗೂ ಮಾಂಸ ಮಾರಾಟ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ನಕಲಿ ವೈದ್ಯರು ಪತ್ತೆಯಾದರೆ ಕಠಿಣ ಕಾನೂನು ಕ್ರಮ, ಆರೋಗ್ಯ ಸಚಿವ ಯುಟಿ ಖಾದರ್ ಎಚ್ಚರಿಕೆ. ಖಾಸಗಿ ಶಾಲಾ ಶಿಕ್ಷಕರಿಗೂ ರಾಜ್ಯ ಮಟ್ಟದ ಶಿಕ್ಷಕ ಪ್ರಶಸ್ತಿ ನೀಡಲು ಚಿಂತನೆ, ಸಚಿವ ಮಧು ಬಂಗಾರಪ್ಪ. ಲೋಕೋಪಯೋಗಿ ಇಲಾಖೆಯಲ್ಲಿ ಯಾವುದೇ ಭ್ರಷ್ಟಾಚಾರ ನಡೆದಿಲ್ಲ, ಸಚಿವ ಸತೀಶ್ ಜಾರಕಿಹೊಳಿ ಸ್ಪಷ್ಟನೆ. ರಾಜ್ಯದಲ್ಲಿ ಇದೇ 17ರಿಂದ ಒಂದು ತಿಂಗಳು ಸೇವಾ ಸಂಕಲ್ಪ ಅಭಿಯಾನಕ್ಕೆ ಬಿಜೆಪಿ ನಿರ್ಧಾರ. ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35ಕ್ಕೆ.

0: संकट के समय प्रधानमंत्री फसल बीमा योजना किसानों के लिए वरदान है।
1: अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं,
2: क्योंकि हमने लिया है प्रधानमंत्री फसल बीमा।
3: बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा।
4: योजना से हर साल जुड़ रहे हैं 5 करोड़ से ज्यादा किसान, अब आपकी है बारी।
3: नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण।
4: फसल बीमा पोर्टल या फसल बीमा ऐप द्वारा भी कराया जा सकता है पंजीकरण।
3: प्रधानमंत्री फसल बीमा योजना, आपकी फसलों का संपूर्ण सुरक्षा कवर। ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ.
5: ಎಲ್ಲ ರೈತ ಬಾಂಧವರಿಗೂ ಆಕಾಶವಾಣಿಗೆ ಸ್ವಾಗತ. ಕೇಳುಗರೆ, ಇವತ್ತು ನಾವು ಸುಸ್ಥಿರ ಮೀನುಗಾರಿಕೆ ಮತ್ತು ಜಲಸಂಪನ್ಮೂಲ ರಕ್ಷಣೆ ವಿಷಯ ಕುರಿತು ಮಾಹಿತಿ ಮಾಡಿಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ಹೆಬ್ಬಾಳದ ಮೀನುಗಾರಿಕಾ ಸಂಶೋಧನಾ ಕೇಂದ್ರ ಮತ್ತು ಮಾಹಿತಿ ಕೇಂದ್ರದ ವಿಜ್ಞಾನಿಗಳಾದ ಡಾಕ್ಟರ್ ಚೇತನ್ ಎನ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಚೇತನ್ ಅವರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿಗೆ ಸ್ವಾಗತ. ನಮಸ್ಕಾರ.
6: ನಮಸ್ಕಾರ ಸರ್.
5: ಇವತ್ತು ನಮ್ಮ ರೈತರು ಸುಸ್ಥಿರ ಮೀನುಗಾರಿಕೆ ಮಾಡ್ಬೇಕಂತಿರ್ತಾರೆ, ಮತ್ತೆ ಜಲ ಸಂಪನ್ಮೂಲಗಳ ಸಂರಕ್ಷಣೆನೂ ಮಾಡ್ಬೇಕಂತಿರ್ತಾರೆ. ಏನ್ ಮಾಡಬೇಕು, ಸುಸ್ಥಿರ ಮೀನುಗಾರಿಕೆ ಅಂದ್ರೆ ಏನು, ಅದರಿಂದ ಆರಂಭಿಸಿ.
6: ಸುಸ್ಥಿರ ಮೀನುಗಾರಿಕೆ ಇದರ ಮೂಲ ಉದ್ದೇಶನೇ ಇಂದಿನ ಒಂದು ಲಾಭಕ್ಕೋಸ್ಕರ ಮುಂದಿನ ಪೀಳಿಗೆಗಳಿಗೆ ನಮ್ಮ ಸಂಪನ್ಮೂಲಗಳನ್ನು ಬಲಿ ಕೊಡುವಂಥದ್ದು ಆಗಬಾರದು ಅನ್ನು. ನಾವು ಎಷ್ಟೇ ಆದಾಯವನ್ನು ಪಡೆದರೂ ಕೂಡ ಅದು ಮುಂದಿನ ಪೀಳಿಗೆಗಳಿಗೂ ಕೂಡ ಉಳಿಯಬೇಕು, ಆ ಸಂಪನ್ಮೂಲಗಳನ್ನು ಬಳಕೆ ಮಾಡೋ ಹಕ್ಕು ಕೂಡ ಅವ್ರಿಗಿದೆ. ಅದಕ್ಕೋಸ್ಕರ ಅದಕ್ಕೆ ಬೇಕಾಗಿರುವಂಥ ಪೂರಕವಾದ ವ್ಯವಸ್ಥೆಗಳನ್ನು ಮಾಡಬೇಕು. ಆ ವ್ಯವಸ್ಥೆಗಳಲ್ಲಿ ಈ ಸುಸ್ಥಿರ ಮೀನುಗಾರಿಕೆ ಕೂಡ ಒಂದು. ಯಾವುದೇ ಮೀನು ಸಾಕಾಣಿಕೆಯನ್ನು ಮಾಡಿ, ಎಷ್ಟೇ ಪ್ರಮಾಣದಲ್ಲಿ ಮಾಡಿ, ಆದರೆ ಯಾವುದೇ ರೀತಿಯಲ್ಲಿ ಅದು ಹೆಚ್ಚಿನ ರೀತಿಯಲ್ಲಿ ಜಲಸಂಪನ್ಮೂಲಗಳಿಗಾಗಿರ್ಬೋದು ಅಥವಾ ಪರಿಸರ ಹೆಚ್ಚು ಹಾನಿಯಾಗದಿದ್ದಂಗೆ ನೋಡ್ಕೊಳ್ಳುವಂಥದ್ದು ಇದರ ಮೂಲ ತತ್ವ ಆಗಿದೆ.
5: ಹಾಗೆ ನಮ್ಮ ರೈತರು ಸರಳವಾಗಿ ಇದನ್ನು ಹೆಂಗೆ ಅರ್ಥ ಮಾಡ್ಕೊಳ್ಬೇಕು?
6: ಈಗ ಸರಳವಾಗಿ ಹೇಳೋದಂದರೆ, ಈಗ ನೀರಿನ ಬಳಕೆ, ಈಗ ನಾವು ಒಂದು ಕೆರೆ ಅಥವಾ ಒಂದು ಜಲಗಳಿಂದ ಉಪಯೋಗಿಸ್ಕೊಂಡು ಎಷ್ಟು ಪ್ರಮಾಣದಲ್ಲಿ ನಾವು ನೀರನ್ನು ಬಳಕೆ ಮಾಡ್ತಿದ್ವಿ, ಆ ಬಳಕೆ ಮಾಡೋದ್ರಿಂದ ಅದರ ಏನು ನೈಸರ್ಗಿಕ ರೀತಿ ಇದೆ ಅದು ಬದಲಾವಣೆ ಆಗಬಾರ್ದು. ಕೆಲವರು ಏನು ಮಾಡ್ತಾರೆ ಅಂದರೆ, ಕೆರೆಗಳಲ್ಲಿ ನೀರೇ ಕಡಿಮೆ ಇದೆ, ಅದರ ಜೊತೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಇವರು ಕೃಷಿಗಳಿಗಾಗಿರ್ಬೋದು ಅಥವಾ ಯಾವುದೇ ಒಂದು ವ್ಯವಸ್ಥೆಗಳಿಗೆ ನೀರಿನ ಹೆಚ್ಚಿನ ಬಳಕೆ ಮಾಡಿದ್ರೆ ಆ ಕೆರೆಗಳಲ್ಲಿ ಇರುವಂಥ ಜೀವಿಗಳ ಮೇಲೆ ಪ್ರಭಾವ ಬೀರುತ್ತೆ, ಅದು ಒಂದು. ಎರಡನೇದಾಗಿ ಅದರ ಮೇಲೆ ಅವಲಂಬಿತವಾಗಿರುವಂಥ ಹಲವಾರು ದೊಡ್ಡ ಪ್ರಾಣಿಗಳು, ಅದು ದನಕರುಗಳಾಗಿರ್ಬೋದು, ಪಕ್ಷಿಗಳಾಗಿರ್ಬೋದು ಅಥವಾ ಮೀನುಗಳೇ ಆಗಿರ್ಬೋದು, ಹಲವಾರು ರೀತಿಯಲ್ಲಿ ಸಮಸ್ಯೆಗೆ ಈಡಾಗುತ್ತೆ. ಈ ಥರದ ಒಂದು ಸಮತೋಲನವಾದಂಥ ನೀರಿನ ಬಳಕೆಯನ್ನು ನಾವು ಮಾಡದೇ ಇರೋದ್ರಿಂದ ನಮಗೆ ಹಲವಾರು ರೀತಿಯಲ್ಲಿ ಸಮಸ್ಯೆ ಬರುತ್ತೆ. ಈಗ ಇನ್ನೊಂದು ಉದಾಹರಣೆಗೆ ಹೋದರೆ, ನಾವು ಮೀನು ಕೃಷಿಯಲ್ಲಿ ಅಂತಂದರೆ, ನಾವು ಒಂದು ಜಾಗದಲ್ಲಿ ಒಂದು ಪ್ರಮಾಣದಲ್ಲಿ ಒಂದು ಮೀನನ್ನು ಸಾಕಾಣಿಕೆ ಮಾಡಬೇಕು ಅಂತಿದ್ದಾಗ ನೈಸರ್ಗಿಕವಾಗಿ ಇರುವಂಥ ವ್ಯವಸ್ಥೆಗಳನ್ನು ಬಳಕೆ ಮಾಡಿ ವೈಜ್ಞಾನಿಕ ಪದ್ಧತಿಗಳನ್ನು ಬಳಕೆ ಮಾಡಬೇಕು. ನಾವು ಒಂದು ಜಾಗದಲ್ಲಿ ವೈಜ್ಞಾನಿಕವಾಗಿ ಇಷ್ಟೇ ಮೀನುಗಳನ್ನು ಸಾಕಾಣಿಕೆ ಮಾಡಿ ಅಂತ ನಾವು ಹೇಳ್ತೇವೆ, ಯಾಕಂದರೆ ಅದರಲ್ಲಿ ಬಿಡುವಂಥ ತ್ಯಾಜ್ಯ ಇರ್ಬೋದು, ಅದನ್ನು ವಿಲೇವಾರಿ ನಮಗೆ ಸುಲಭ ಆಗುತ್ತೆ ಹಾಗೂ ಅದನ್ನು ಮಾಡೋದಕ್ಕೆ ಸರಿಯಾದ ರೀತಿಯಲ್ಲಿ ಆಗುತ್ತೆ. ಅದರ ಜೊತೆಗೆ ಆ ಒಂದು ಹೆಚ್ಚಿನ ಪ್ರಮಾಣವನ್ನು ನಾವು ಮಾಡ್ಕೊಳ್ಳೋದಾದರೆ ನೀರು ಹಾಳಾಗುತ್ತೆ, ಅದರ ಜೊತೆ ಅಲ್ಲಿರುವಂಥ ಪರಿಸರ ಹಾಳಾಗುತ್ತೆ, ಅದರ ಜೊತೆಗೆ ಮೀನಿನ ಆರೋಗ್ಯ ಕೂಡ ಹಾಳಾಗುತ್ತೆ. ಕೊನೆಗೆ ಹೆಚ್ಚು ಲಾಭ ಬರದೆ ಕಡಿಮೆ ಆದಾಯದೊಂದಿಗೆ ಆ ಒಂದು ಕೃಷಿಯು ತನ್ನ ಕಳೆಯನ್ನು ಕಳ್ಕೊಳ್ಳೋದು ಸಾಧ್ಯ ಆಗಿರುತ್ತೆ.
5: ಡಾಕ್ಟರ್ ಚೇತನ್ ಅವರೇ, ಮೀನು ಸಾಕಾಣಿಕೆಯಲ್ಲಿ ಜಲ ಸಂಪನ್ಮೂಲಗಳ ಸಂರಕ್ಷಣೆಯನ್ನು ನಾವು ಹೆಂಗೆ ಮಾಡಬೇಕು?
6: ಜಲ ಸಂಪನ್ಮೂಲಗಳು ನಮ್ಮ ಪ್ರತಿಯೊಂದು ಜೀವಿಗೂ ಜೀವನಾಡಿಯದು.
5: ಹೌದು,
6: ಯಾವುದೇ ವಿಷಯಕ್ಕೆ ನಾವು ಹೋದರೂ ಕೂಡ ನಮಗೆ ನೀರು ಅತ್ಯಮೂಲ್ಯ ಆಗಿರೋಂಥದ್ದು, ಅದನ್ನು ನಾವು ಹೆಚ್ಚಿನ ರೀತಿಯಲ್ಲಿ ಕಾಪಾಡ್ಕೋಬೇಕು. ಯಾಕಂದರೆ ಅದು ಈಗಿನ ರೀತಿಯಲ್ಲಿ ನಾವು ನೋಡೋದಾದರೆ ಹಲವಾರು ಜನರಿಗೆ ಅದರ ಪರಿಣಾಮ ಗೊತ್ತಾಗಿದೆ. ಯಾಕಂದರೆ ಈಗಾಗಲೇ ನಮಗೆ ಹಲವಾರು ರೀತಿಯಲ್ಲಿ ಮಳೆಗಾಲಗಳು ಸರಿಯಾಗಿ ಆಗ್ತಾ ಇಲ್ಲ, ನೀರಿನ ಪ್ರಮಾಣ ಎಲ್ಲೂ ಹೆಚ್ಚಾಗಿಲ್ಲ, ಅಂತರ್ಜಲದ ಮಟ್ಟ ಕುಸಿತಾ ಇದೆ, ನದಿಗಳಲ್ಲಿ ನೀರು ಕಡಿಮೆ ಆಗ್ತಾ ಇದೆ, ಈ ಥರದೊಂದು ಇದರಲ್ಲಿ ನಾವು ನೀರಿನ ಬಳಕೆ ಮಾಡುವಂಥ ರೀತಿಯನ್ನು ಕೂಡ ನಾವು ಸರಿಯಾಗಿ ಮಾಡ್ಕೋಬೇಕು. ಇದು ವೈಜ್ಞಾನಿಕ ರೀತಿಯಲ್ಲಿ ಹಲವಾರು ಮಾರ್ಗಗಳಿದೆ, ಇದನ್ನು ನೋಡಿಕೊಂಡು ನಾವು ಹೆಚ್ಚಿನ ಏನೋ ಒಂದು ಸ್ಟ್ರೆಸ್ ಇದೆ ಅದು ಜಲ ಸಂಪನ್ಮೂಲಗಳ ಮೇಲೆ ಆಗದಂತೆ ನಾವು ನೋಡ್ಕೋಬೇಕು. ಇದಕ್ಕೆ ಯಾವುದೇ ಒಂದು ಕೃಷಿಯನ್ನು ಮಾಡ್ತಿದ್ದಾಗ ಅದಕ್ಕೆ ಎಷ್ಟು ಪ್ರಮಾಣವಾದಂಥ ನೀರು ಬೇಕೋ ಅಷ್ಟು ಮಾತ್ರವನ್ನು ಉಪಯೋಗಿಸುವಂಥದ್ದು. ಕೆಲವರು ಏನು ಮಾಡ್ತಾನೆ, ನೀರು ಹೆಚ್ಚೇತವಾಗಿ ಇದೆ ಅಂತ ಹೇಳಿ ಸುಮ್ಮನೆ ನೀರನ್ನು ಪೋಲು ಮಾಡುವಂಥದ್ದು. ಮತ್ತು ನಾವು ಹಲವಾರು ನಗರಗಳಲ್ಲಿ ನೋಡಿದ್ದೀವಿ, ಬೇಡದಿದ್ದಂಥ ವಿಷಯಗಳಿಗೆ ನೀರನ್ನು ರೋಡ್ಗೆ ಹಾಕುವಂಥದ್ದು ಅಥವಾ ಗಾಡಿಗಳನ್ನು ತೊಳೆಯುವಂಥದ್ದು. ಕೆಲವು ಸಂಪನ್ಮೂಲ ಯಾವಾಗ ನಮಗೆ ನೀರಿನ ಪ್ರಮಾಣ ಹೆಚ್ಚಿದೆ, ಅದರ ಲಭ್ಯತೆ ಹೆಚ್ಚಿದೆ, ಆವಾಗ ಬಳಕೆ ಮಾಡೋದ್ರಲ್ಲಿ ಯಾವುದೇ ಒಂಥರ ಸಮಸ್ಯೆ ಇಲ್ಲ. ಆದರೆ ಕಡಿಮೆ ಇದ್ದಾಗ ಅದನ್ನು ಬಳಕೆ ಮಾಡುವಂಥ ರೀತಿಯನ್ನು ಕೂಡ ನಾವು ಅನುಸರಿಸಿಕೊಂಡು ಹೋಗಬೇಕಾಗತ್ತೆ.
5: ಅಂದರೆ ಜಲ ಸಂಪನ್ಮೂಲಗಳ ಸಂರಕ್ಷಣೆ ನಿಮ್ಮ ಕೈಯಲ್ಲೇ ಇದೆ,
6: ಪ್ರತಿಯೊಬ್ಬರ ಮನುಷ್ಯರ ಕೈಯಲ್ಲೇ ಇದೆ. ಯಾಕಂದರೆ ಪ್ರತಿಯೊಬ್ಬರಿಗೂ ನೀರು ಎಷ್ಟು ಮುಖ್ಯ ಅನ್ನೋದು ಈಗೀಗ ಅರ್ಥ ಆಗಿದೆ. ಈಗ ಪ್ರತಿಯೊಬ್ಬರು ಈಗ ಸಣ್ಣ ಮಕ್ಕಳಿಗೆ ಕೂಡ ಇದರದ್ದು ಮನವರಿಕೆ ಹೆಚ್ಚಾಗಿರೋದ್ರಿಂದ ಅದು ಮುಂದಿನ ಪೀಳಿಗೆ ನಮ್ಮ ಏನು ಪದ್ಧತಿಗಳನ್ನು ಕೊಂಡೋಗುವಂಥ ಪೀಳಿಗೆಗಳು ಅದನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡುತ್ತದೆ ಅನ್ನೋ ಒಂದು ಆಶಯ ನಂದಿದೆ.
5: ಈ ಕೊಳದ ನೀರಿನ ಗುಣಮಟ್ಟವನ್ನು ರೈತರು ಯಾವೆಲ್ಲ ಅಂಶಗಳ ಮೂಲಕ ಗಮನಿಸಬೇಕಾಗುತ್ತೆ?
6: ಈಗ ನಾವು ಈ ಸುಸ್ಥಿರ ಮೀನುಗಾರಿಕೆ ಅಂತ ಹೇಳ್ತಿದ್ದಾಗ ನಾವು ಅದನ್ನೇ ಹೇಳಿದ್ದು, ಪರಿಸರವನ್ನು ಹಾಳು ಮಾಡದೆ ಅಂತ ನಾವು ಮೀನು ಸಾಕಾಣಿಕೆ ಮಾಡಬೇಕು ಅಂತ ಹೇಳಿ ಹಲವಾರು ರೀತಿಯಲ್ಲಿ ವೈಜ್ಞಾನಿಕ ಪದ್ಧತಿಗಳನ್ನು ಪಾಲಿಸದೇ ಇದ್ದಾಗ ನೀರು ಹಾಳಾಗುವಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ. ಒಂದನೇದಾಗಿ ನಾವು ಹೇಳುವಂಥದ್ದು ಕಡಿಮೆ ಪ್ರಮಾಣ, ಅದಕ್ಕೆ ಎಷ್ಟು ಸೂಕ್ತವಾದಂಥ ತಳಿಗಳು ಬೇಕು, ಎಷ್ಟು ಪ್ರಮಾಣದಲ್ಲಿ ಬೇಕು ಅಷ್ಟು ಮಾತ್ರ ಹಾಕಿ, ಅಥವಾ ಆಹಾರವನ್ನು ಅದಕ್ಕೆ ನೀಡ್ತಿದ್ದಾಗ ಹೆಚ್ಚಿನ ಆಹಾರವನ್ನು ಅದು ಸೇವನೆ ಮಾಡ್ತಿದೆಯಾ ಅನ್ನೋದನ್ನು ಗಮನದಲ್ಲಿ ಇಟ್ಕೋಬೇಕು. ಪ್ರತಿದಿನ ಆಹಾರ ಸೇವನೆ ಮಾಡಿದ್ದು ಮುಂದಿನ ದಿನಕ್ಕೆ ಅದು ಸರಿಯಾದ ರೀತಿಯಲ್ಲಿ ಮತ್ತೆ ಸೇವನೆ ಮಾಡ್ತಿದೆಯಾ ಅನ್ನೋದನ್ನು ಕೂಡ ಗಮನ ಇಟ್ಕೋಬೇಕು. ಕೆಲವರು ಏನು ಮಾಡ್ತಾರೆ ಅಂತಂದರೆ ಆಹಾರ ಉಳಿದಿದೆ ಅಂತ ಹೇಳಿಬಿಟ್ಟು ಅದನ್ನು ಆಹಾರ ಅಲ್ಲೇ ಬಿಟ್ಬಿಡ್ತು, ಅದೇನಾಗುತ್ತೆ ಅದು ಕೊಳೆತು ಮತ್ತೆ ಕೆಳಗಡೆ ನೈಸರ್ಗಿಕ ತ್ಯಾಜ್ಯವಾಗಿ ಶುರುವಾಗುತ್ತೆ. ಅದರ ಜೊತೆಗೆ ಅಲ್ಲಿ ತಳಭಾಗದಲ್ಲಿ ನಾವು ಸ್ಲಡ್ಜ್ ಅಂತ ಹೇಳ್ತೇವೆ, ಇದು ಪದೇ ಪದೇ ಎಲ್ಲ ಸೇರ್ಕೊಂಡು, ಯಾಕಂದರೆ ಮೀನಿನ ತ್ಯಾಜ್ಯ, ಆಹಾರದ ತ್ಯಾಜ್ಯ, ಅದರ ಜೊತೆಗೆ ನಾವು ಗೊಬ್ಬರದ ಬಳಕೆಯನ್ನು ಕೂಡ ಮಾಡ್ಕೋತೀವಿ, ಇದೆಲ್ಲ ಸೇರಿ ಏನಾಗುತ್ತೆ ಅಂದರೆ ನೀರು ಅದು ಕಪ್ಪು ಬಣ್ಣಕ್ಕೆ ತಿರುಗಿ ಅದು ಹಲವಾರು ರೀತಿಯಲ್ಲಿ ಹಲವಾರು ಜೀವಿಗಳಿಗೆ ಸೃಷ್ಟಿಯಾಗುತ್ತೆ. ಅದರ ಜೊತೆಗೆ ಅದರಲ್ಲಿ ಬಿರುವಂಥ ನೈಟ್ರೋಜನ್ ಅಮೋನಿಯಾ ಆಗ್ಬೋದು, ಹೈಡ್ರೋಜನ್ ಸಲ್ಫೈಡ್ ಆಗಬಹುದು, ಈ ಥರದ್ದೆಲ್ಲ ರಿಲೀಸ್ ಆದಾಗ ಏನಾಗುತ್ತೆ ಅದು ವಾತಾವರಣ ಹಾಳಾಗುತ್ತೆ. ಅದಕ್ಕಾಗಿ ಸರಿಯಾದ ರೀತಿಯಲ್ಲಿ ಆಕ್ಸಿಜನ್ ಲೆವೆಲ್ಸ್ನ ನೋಡ್ಕೊಳ್ಳಿ, ಪಿ ಎಚ್ ಲೆವೆಲ್ಸ್ನ ನೋಡ್ಕೊಳ್ಳಿ, ಅಮೋನಿಯಾ ಲೆವೆಲ್ಸ್ನ ನೋಡ್ಕೊಳ್ಳಿ, ಆವಾಗ ನಿಮ್ಮ ಮೀನುಗಾರಿಕೆಯ ಹೊಂಡವು ನೀರಿನ ಗುಣಧರ್ಮ ಸರಿಯಾದ ಪ್ರಮಾಣದಲ್ಲಿದೆ ಅಂತ ಕಂಡುಹಿಡಿಯಲಿಕ್ಕೆ ಸಾಧ್ಯ ಆಗುತ್ತೆ.
5: ಈಗ ನೀರನ್ನು ಪದೇ ಪದೇ ಬದಲಾಯಿಸ್ತಾರೆ, ಇದು ಅವಶ್ಯಕತೆ ಉಂಟಾ?
6: ಈ ನೀರಿನ ಬದಲಾವಣೆ ಯಾವಾಗ ಅಂತಂದರೆ ಹಲವಾರು ರೀತಿಯಲ್ಲಿ ಇದು ರೈತರಲ್ಲಿ ಒಂದು ಸಮಸ್ಯೆ ಆಗಿದೆ. ಯಾಕಂದರೆ ಕೆಲವರಲ್ಲಿ ಎಚ್ಚೆತ್ತುಕೊಂಡು ನೀರಿದೆ ಅಂತ ಏನು ಮಾಡ್ತಾರೆ ಅಂದರೆ ವಾರಕ್ಕೊಮ್ಮೆನೋ ಅಥವಾ ತಿಂಗಳಿಗೆ ಎರಡು ಸರಿ ಮೂರು ಸರಿನೋ ಬದಲಾವಣೆ ಮಾಡುವಂಥ ಸಾಧ್ಯತೆ, ಇದರ ಅವಶ್ಯಕತೆಯೇ ಇಲ್ಲ. ಯಾವಾಗ ನೀವು ಕೃಷಿ ಹೊಂಡವನ್ನು ಉಪಯೋಗ ಮಾಡ್ತಿದ್ರೆ, ಆ ಕೃಷಿಯ ಹೊಂಡದಿಂದ ಆ ನೀರನ್ನು ಬೇರೆ ಕೃಷಿಗೆ ಉಪಯೋಗ ಮಾಡ್ತಿದ್ರೆ ಆವಾಗ ನೀವು ಮಾಡಿ, ಆದರೆ ಅಲ್ಲಿ ಕೂಡ ಪ್ರಮಾಣವನ್ನು ನಾವು ನಿರ್ದಿಷ್ಟವಾಗಿ ಇಷ್ಟೇ ಬಳಕೆ ಮಾಡಬೇಕು ಅನ್ನೋದು ಕೂಡ ನಾವು ತಿಳಿಸಿದ್ದೇವೆ. ಅದರ ಜೊತೆಗೆ ಈಗ ನೀರಿನ ಬದಲಾವಣೆ ಪ್ರತಿ ಕೃಷಿ ಹೊಂಡದಲ್ಲೂ ಮಾಡಬೇಕಾ ಅಥವಾ ಮೀನಿನ ಹೊಂಡದಲ್ಲಿ ಮಾಡಬೇಕಂದ್ರೆ ಇಲ್ಲವೇ ಇಲ್ಲ. ನೀರಿನ ಗುಣಧರ್ಮಗಳನ್ನು ನೀವು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಿ ಅದು ಯಾವುದೇ ಥರದ ಪರಿಣಾಮಕಾರಿ ಅಂದರೆ ನಿಮ್ಮ ಎಲ್ಲ ಆಕ್ಸಿಜನ್ ಲೆವೆಲ್ ಸರಿ ಇರ್ಬೋದು, ಪಿ ಎಚ್ ಲೆವೆಲ್ ಸರಿ ಇರ್ಬೋದು, ಈ ಥರದ್ದೆಲ್ಲ ಪೂರಕವಾಗಿ ಆ ಮೀನಿನ ಬೆಳವಣಿಗೆಗೆ ಇದೆ ಅಂತಂದರೆ ಬದಲಾವಣೆ ಮಾಡೋ ಅವಶ್ಯಕತೆಯೇ ಇಲ್ಲ. ಹಲವಾರು ಕೃಷಿಕರು ಒಂದು ಬೆಳೆ ಅಂದರೆ ಕೆಲವು ಆರು ತಿಂಗಳಾಗುತ್ತೆ, ಕೆಲವು ಎಂಟು ತಿಂಗಳಾಗುತ್ತೆ, ಕೆಲವರು ಹನ್ನೆರಡು ತಿಂಗಳ ನೀರನ್ನೇ ಬದಲಾವಣೆ ಮಾಡದೆ ಸಾಕಾಣಿಕೆ ಮಾಡುವಂಥದ್ದು ಅದು ನಿಜವಾದ ಪದ್ಧತಿ. ನಿಮ್ಮಲ್ಲಿ ಯಾವಾಗ ನೀರು ಬದಲಾವಣೆ ಮಾಡಬೇಕು, ನಾನು ಆಗಲೇ ಹೇಳಿದಾಗೆ ತಳಭಾಗದಲ್ಲಿ ಸ್ಲಡ್ಜ್ ಅಥವಾ ಈ ನೈಸರ್ಗಿಕ ತ್ಯಾಜ್ಯ ಹೆಚ್ಚಾದಾಗ, ನೀರು ಕಪ್ಪು ಬಣ್ಣಕ್ಕೆ ತಿರುಗಿದಾಗ, ಅಥವಾ ನಿಮ್ಮಲ್ಲಿ ಯಾವುದೇ ರೋಗಗಳ ಉದ್ಭವ ಆದಾಗ, ಅದಕ್ಕೋಸ್ಕರ ನಾವು ಹೇಳುವಂಥ ಕೆಲವು ಪದ್ಧತಿಗಳಲ್ಲಿ ನೀರನ್ನು ಬದಲಾವಣೆ ಮಾಡಲಿಕ್ಕೆ ಹೇಳ್ತೀವಿ. ಅದನ್ನು ಹೊರತಾಗಿ ಹಾಗೆ ಸುಮ್ಮನೆ ನೀರನ್ನು ಬದಲಾವಣೆ ಮಾಡುವಂಥ ಅವಶ್ಯಕತೆ ಇಲ್ಲ.
5: ಡಾಕ್ಟರ್ ಚೇತನ್ ಅವರೇ, ಈ ಮೀನುಗಳ ಆಹಾರ ನಿರ್ವಹಣೆ ನೀರಿನ ಗುಣಮಟ್ಟದ ಮೇಲೆ ಹೆಂಗೆ ಪರಿಣಾಮ ಬೀರ್ಬೋದು?
6: ಒಂದು ಮೀನಿನ ಆಹಾರದಲ್ಲಿ ನಾವು ಬೆಳವಣಿಗೆಗೆ ಮೊದಲಿಗೆ ನೈಸರ್ಗಿಕ ಆಹಾರ ಉತ್ಪಾದನೆ ಮಾಡಲಿಕ್ಕೋಸ್ಕರ ನಾವೇನು ಹಸಿ ಸದ್ದನದ ಸಗಣಿಯನ್ನು ಹಾಕಲಿಕ್ಕೆ ಇಡ್ತೇವೆ. ಆ ಸಗಣಿಯಿಂದ ಬರೋವಂಥ ಏನು ನಾವು ನ್ಯೂಟ್ರಿಷನ್ ವ್ಯಾಲ್ಯೂ ಏನಿದೆ ಅದರಿಂದ ಹಲವಾರು ಸೂಕ್ಷ್ಮ ಜೀವಿಗಳು ಪ್ಲಾಂಕ್ಟನ್ ಅಂತ ಹೇಳ್ತೇವೆ ಜನರಲ್ ಆಗಿ, ಅದು ಪ್ರಮಾಣವನ್ನು ಸರಿಯಾದ ನಿರ್ದಿಷ್ಟ ರೀತಿಯಲ್ಲಿ ಮಾಡಬೇಕು. ಕೆಲವರು ಏನು ಮಾಡ್ತಾರೆ ಅಂದರೆ ದನ ಸಗಣಿ ಹೆಚ್ಚಿದೆ ಅಂತೇಳಿ ಸುಮ್ಮನೆ ಹಾಕುವಂಥದ್ದು, ಅದು ನೀರು ಗುಣಧರ್ಮಗಳು ಹಾಳಾಗೋಕ್ಕೆ ಕಾರಣ ಆಗುತ್ತೆ. ಇನ್ನೊಂದು ಹೆಚ್ಚು ಹಸಿರಾಗಿ ಬೆಳೆಸ್ಕೊಳ್ಳೋವಂಥದ್ದು ನೀರನ್ನು, ಅದು ಅವಶ್ಯಕತೆ ಇಲ್ಲ, ಅದನ್ನು ನಾವು ಬ್ಲೂಮಿಂಗ್ ಕಂಡೀಷನ್ ಅಂತ ಹೇಳ್ತೇವೆ. ಮತ್ತು ಕೆಲವು ಬೆಳೆದಿದ್ದಂಥ ಆಲ್ಗೆಯನ್ನು ಬೆಳವಣಿಗೆ ಆಗುತ್ತೆ. ಕೆಲವು ಸರಿ ನೋಡಿರ್ಬೋದು ಮೀನಿನ ಹೊಂಡಗಳ ಮೇಲೆ ಈ ಚಾಪೆಗಳ ರೀತಿಯಲ್ಲಿ ಹಲವಾರು ಆಲ್ಗೆ ಬೆಳೆದಿರುತ್ತೆ, ಅದು ಮೀನುಗಳಿಗೆ ಉಪಯೋಗನೇ ಇಲ್ಲ. ಆ ಥರದ ಒಂದು ಆಲ್ಗೆಯನ್ನು ಬೆಳೆಸಿದ್ದಂಗೆ ನೋಡ್ಕೊಳ್ಳೋವಂಥದ್ದು ಮುಖ್ಯ ಆಗಿರುತ್ತೆ. ಮತ್ತು ಇದೆಲ್ಲ ಕೊಳೆತನ ಹತ್ರ ಏನಾಗುತ್ತೆ, ಮತ್ತೆ ತಳಭಾಗಕ್ಕೆ ಹೋಗಿ ಅದೇ ಸ್ಲಡ್ಜ್ ಆಗುತ್ತೆ. ಆ ಮೀನಿನ ಆಹಾರ ನಾನು ಆಗಲೇ ಹೇಳಿದಾಗ ಮೀನಿನ ಆಹಾರವನ್ನು ಸ್ವೀಕಾರ ಮಾಡದೆ ಬಿಟ್ಟಿರೋವಂಥದ್ದು ಕೂಡ ತಳಭಾಗಕ್ಕೆ ಸೇರುತ್ತೆ. ಇದರ ಜೊತೆಗೆ ಈ ಕೊಳೆತ ಪದಾರ್ಥ ಏನಿದೆ, ಈ ಆಲ್ಗೆ ಆಗಿರ್ಬೋದು ಅಥವಾ ಸಗಣಿ ಆಗಿರ್ಬೋದು, ಇದೆಲ್ಲ ತಳಭಾಗದಲ್ಲಿ ಸೇರಿಕೊಳ್ಳುತ್ತೆ. ಇದರ ಜೊತೆಗೆ ಮೀನು ಬಿಡುವಂಥ ತ್ಯಾಜ್ಯ ಕೂಡ ಇದೆ. ಇದೆಲ್ಲ ಸೇರಿ ನೀರಿನ ಗುಣಧರ್ಮ ಹಾಳಾಗಕ್ಕೆ ಸಾಧ್ಯ ಆಗುತ್ತೆ, ಆವಾಗ ಕಪ್ಪು ಬಣ್ಣ ತಿರುಗುತ್ತೆ. ಅದಕ್ಕೋಸ್ಕರ ಇದನ್ನು ನಾವು ಮೀನಿನ ಆಹಾರದ ಸರಿಯಾದ ರೀತಿಯನ್ನು ಬಳಕೆ ಮಾಡಿ ನೀರನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡೋದ್ರಿಂದ ನಾವು ಮಾಲಿನ್ಯವನ್ನ ತಡೆಗಟ್ಟಲಿಕ್ಕೆ ಸಾಧ್ಯ ಇರುತ್ತೆ.
5: ಈ ಮೀನು ಸಾಕಾಣಿಕೆಯಲ್ಲಿ ಸಾವಯವ ತ್ಯಾಜ್ಯ ಮತ್ತೆ ಉಳಿದ ಆಹಾರವನ್ನ ಹೆಂಗೆ ನಿರ್ವಹಿಸಬೇಕು ಡಾಕ್ಟರ್ ಚೇತನ್ ಅವರೇ?
6: ನಾವು ಸಾವಯವ ತ್ಯಾಜ್ಯನ ಯಾವಾಗ ಅಂತಂದ್ರೆ ಸರಿಯಾದ ಪ್ರಮಾಣ, ವೈಜ್ಞಾನಿಕವಾಗಿ ನಾವು ಹೇಳಿದಾಗ ಇಷ್ಟು ಪ್ರಮಾಣ ಇಷ್ಟು ಜಾಗಕ್ಕೆ ಉಪಯೋಗಿಸಿ ಅಂತ ಹೇಳಿದ್ರೆ ಅಷ್ಟನ್ನು ಬಳಕೆ ಮಾಡಿದ್ರೆ ಈ ಸಮಸ್ಯೆ ಬರೋದಿಲ್ಲ. ಮತ್ತೆ ನಾನು ಹೇಳಿದಾಗ ಮೀನಿನ ಆಹಾರವನ್ನು ಉಪಯೋಗಿಸಿದಾಗ ಅದು ಸರಿಯಾದ ಪ್ರಮಾಣವಾದ ಆಹಾರವನ್ನು ಸ್ವೀಕಾರ ಮಾಡ್ತಿದ್ಯಾ, ಉಳಿತಾ ಇದ್ರೆ ಮುಂದಿನ ದಿನಕ್ಕೆ ಅದರ ಪ್ರಮಾಣ, ಮೀನಿನ ಆಹಾರದ ಪ್ರಮಾಣವನ್ನು ಕಡಿಮೆ ಮಾಡಬೇಕು. ಅದು ಸಂಪೂರ್ಣವಾಗಿ ಅದನ್ನು ಬಳಕೆ ಮಾಡ್ತಾ ಇದೆ ಅಂದರೆ ಅದರ ಪ್ರಮಾಣವನ್ನು ಹೆಚ್ಚಿಸ್ಕೊಂಡು ಹೋಗಬೇಕು. ಕೆಲವರು ಏನು ಮಾಡಿದ್ರೆ ನಾನು ಇವತ್ತು ಒಂದು ಕೆ ಜಿ ಹಾಕ್ತಾ ಇದ್ದೇನೆ ಅಂತಂದ್ರೆ ನಾಳೆ ಕೂಡ ನಾನು ಒಂದೇ ಕೆ ಜಿ ಹಾಕ್ತೇನೆ, ಅದು ತಿನ್ನಲಿ ಬಿಡಲಿ ಅಂತಂದರೆ ಒಂದು ನೀವು ಮೀನು ಆಹಾರಕ್ಕೆ ಮಾಡಿರುವಂಥ ಖರ್ಚು ಹಾಳಾಗುತ್ತೆ, ಅದರ ಜೊತೆಗೆ ನೀರಿನ ಗುಣಧರ್ಮಗಳು ಹಾಳಾಗುತ್ತೆ, ಅದರ ಜೊತೆಗೆ ರೋಗ ರುಜಿನಗಳು ಬರೋದಕ್ಕೆ ಹೆಚ್ಚಿನ ಸಾಧ್ಯತೆ ಕೂಡ ಇರುತ್ತೆ. ಸೊ ಇವೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ನಾವೇನು ಮಾಡಬೇಕು ಅಂದರೆ ಸಾವಯವ ತ್ಯಾಜ್ಯವನ್ನು ನಾವು ಕಡಿಮೆ ಮಾಡಲಿಕ್ಕೆ ಈ ಆಹಾರಗಳನ್ನು ಬಳಕೆ ಮಾಡುವ ಪ್ರಮಾಣ, ಅದರ ಮಾರ್ಗ ಹಾಗೂ ಅದು ಸರಿಯಾದ ವೈಜ್ಞಾನಿಕ ರೀತಿ ಇದೆಯೋ ಇಲ್ಲೋ ಅನ್ನೋದನ್ನು ತಿಳ್ಕೊಳ್ಳೋದು ಮುಖ್ಯ ಆಗಿರುತ್ತೆ.
5: ಈಗ ರಾಸಾಯನಿಕ ಮತ್ತು ಔಷಧಿಗಳ ಅತಿಯಾದ ಬಳಕೆ ಜಲ ಸಂಪನ್ಮೂಲಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಚೇತನ್ ಅವರೇ?
6: ಈಗ ರಾಸಾಯನಿಕ ಪದಾರ್ಥಗಳನ್ನು ನಾವು ಮೀನುಗಾರಿಕೆಯಲ್ಲಿ ಬಳಕೆ ಮಾಡೋದನ್ನು ಹೆಚ್ಚೇತಾಗಿ 99% ನಾವು ನಿಷೇಧ ಮಾಡ್ತೇವೆ. ಯಾವಾಗ ಅಂತಂದರೆ ಇದರ ಬಳಕೆ ಯಾವುದಾದ್ರೂ ರೋಗ ಬಂದಾಗ ಅಥವಾ ಮೀನುಗಳಿಗೆ ಆಕ್ಸಿಡೇಟಿವ್ ಸ್ಟ್ರೆಸ್ ಅಥವಾ ಹಲವಾರು ಸ್ಟ್ರೆಸ್ಗಳು ಕ್ರಿಯೇಟ್ ಆದಾಗ ಮಾತ್ರ ಕೆಲವು ಆಯ್ಕೆ ಇರುವಂಥ ಕೆಲವು ರಾಸಾಯನಿಕ ಪದಾರ್ಥಗಳನ್ನು ಮಾತ್ರ ಹೇಳ್ತವೆ. ಅಥವಾ ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ ಕೆಲವರು ಆ್ಯಂಟಿಬಯೋಟಿಕ್ಸ್ನ ಉಪಯೋಗಿಸ್ತಾರೆ, ಅಂದರೆ ಹೆಚ್ಚು ಆರೋಗ್ಯವಾಗಿ ಬೆಳೀಲಿ, ಬೇಗ ಬೆಳೀಲಿ ಅನ್ನೋದು. ಯಾಕಂದರೆ ಪ್ರತಿಯೊಬ್ಬ ರೈತರಿಗೂ ಇರುವಂಥ ಆಸಕ್ತಿ ಅದೇ, ಕಡಿಮೆ ಸಮಯದಲ್ಲಿ ಹೆಚ್ಚಿನ ಆದಾಯ ಪಡಿಬೇಕು. ಆ ಒಂದು ಇದರಲ್ಲಿ ಬರದಲ್ಲಿ ಏನು ಮಾಡ್ತಾರೆ, ಹಲವಾರು ರಾಸಾಯನಿಕ ಪದಾರ್ಥಗಳನ್ನು ಈ ಮೀನು ಹೊಂಡಗಳಿಗೆ ಹಾಕೋದ್ರಿಂದ ಹಲವಾರು ರೀತಿಯಲ್ಲಿ ಆ ಮೀನಿನ ದೇಹದಲ್ಲಿ ಈ ಕಣಗಳು ಸೇರಿಕೊಂಡು ಅದನ್ನು ತಿನ್ನೋರಿಗೂ ಕೂಡ ಸಮಸ್ಯೆ ಆಗುವ ಸಾಧ್ಯತೆ ಇರುತ್ತೆ. ಇದನ್ನೆಲ್ಲ ನಾವು ಗಮನದಲ್ಲಿ ಇಟ್ಕೋಬೇಕು. ಮತ್ತು ಇದರ ಜೊತೆಗೆ ನಾವು ಔಷಧಿಗಳನ್ನು ಯಾವಾಗಂದರೆ ಅವಾಗ ಉಪಯೋಗಿಸೋದಕ್ಕೆ ಸಾಧ್ಯ ಇಲ್ಲ. ಹಲವಾರು ಕೃಷಿಕರು ಕೆಲವೊಮ್ಮೆ ಕೇಳಿದ್ರು, ಸರ್ ಬೆಳವಣಿಗೆ ಏನೂ ಚೆನ್ನಾಗಿಲ್ಲ, ದಯವಿಟ್ಟು ಏನಾದರೂ ಒಂದು ಔಷಧಿ ಹೇಳಿ ಅಂತ. ಹಾಗಾಗೋದಿಲ್ಲ, ಮೀನುಗಳು ನೈಸರ್ಗಿಕವಾಗಿ ಬೆಳೀಲಿಕ್ಕೆ ಎಷ್ಟಿದೆಯೋ ಅಷ್ಟೇ. ಯಾಕಂದರೆ ಇದು ಯಾವುದೇ ಮೇಲೆ ಭೂಮಿ ಮೇಲೆ ಬೆಳೆಯುವಂಥ ಕೃಷಿ ಥರ ಅಲ್ಲ, ಅದರ ಕಣ್ಣಿಗೆ ಕಾಣೋ ಥರ ಇರೋದಿಲ್ಲ, ನೀರಲ್ಲಿ ಬೆಳೆಯೋದ್ರಿಂದ. ಆದರೆ ಸರಿಯಾದ ವೈಜ್ಞಾನಿಕ ರೀತಿಯಲ್ಲಿ ಮಾಡಿದ್ರೆ ನಾವು 7 ತಿಂಗಳು ಅಥವಾ 8 ತಿಂಗಳಲ್ಲಿ ಗೆಂಡೆ ಮೀನುಗಳು ಅಂತ ಹೇಳಿದ್ರೆ ಅದಷ್ಟೇ ಪ್ರಮಾಣದಲ್ಲಿ ಬೆಳೆಯುತ್ತಾ ಬರುತ್ತೆ. ನೀವು ಅದು ಯಾವುದೋ ಒಂದು ಟೊಮೆಟೋನೋ ಅಥವಾ ಮಾವ ಯಾವ ಥರದ್ದು ಕಣ್ಣು ಮುಂದೆ ಇಷ್ಟು ಬೆಳೆದಿದೆ ಅಂತ ನೀವು ಆ ರೀತಿಯಲ್ಲಿ ಮೀನನ್ನೆಲ್ಲ ನೀವು ಇದು ಮಾಡಲಿಕ್ಕೆ ಆಗೋದಿಲ್ಲ. ಸೊ ಈ ಒಂದು ಮೀನಿನ ಆಹಾರವನ್ನು ಉಪಯೋಗ ಮಾಡೋದ್ರಲ್ಲಿ ಕೂಡ ದಯವಿಟ್ಟು ಗಮನ ವಹಿಸಬೇಕು. ಅದು ಆ ನೀರನ್ನು ಹಾಳಾಗ್ದಾಗೆ ನೋಡ್ಕೋಬೇಕು, ಹಾಗೂ ಅಲ್ಲಿರುವಂಥ ಸುತ್ತಮುತ್ತಲ ಪರಿಸರವನ್ನು ಕೂಡ ಹಾಳು ಮಾಡದಿದ್ದಾಗೆ ನೋಡ್ಕೋಬೇಕು.
5: ಡಾಕ್ಟರ್ ಚೇತನ್ ಅವರೇ, ಈಗ ಮೀನು ಸಾಕಾಣಿಕೆಯಲ್ಲಿ ಆಂಟಿಬಯೋಟಿಕ್ ಬಳಕೆಯನ್ನು ಕಡಿಮೆ ಮಾಡಬೇಕು ಅಂತ ಇದೆ, ನಮ್ಮ ರೈತರು ಏನು ಮಾಡಬೇಕು ಅದಕ್ಕೆ?
6: ನಾನು ಆಗಲೇ ಹೇಳಿದಂಗೆ ಆಂಟಿಬಯೋಟಿಕ್ಸ್ ಯಾವಾಗ ಅಂತಂದರೆ ಏನಾದರೂ ಸಮಸ್ಯೆ ಇದ್ದರೆ ಮಾತ್ರ ಉಪಯೋಗಿಸಿ. ಮೀನಿಗೆ ಏನೊಂದು ಆರೋಗ್ಯ ಸಮಸ್ಯೆ ಇದೆ, ಯಾವುದೊಂದು ರೋಗ ಬಂದು, ಆ ರೋಗ ಬಂದಾಗ ಕೂಡ ಯಾವ ಆಂಟಿಬಯೋಟಿಕ್ ಉಪಯೋಗಿಸ್ಬೇಕು, ಯಾಕಂದರೆ ಪರಿಣಾಮಕಾರಿಯಾಗಬೇಕು ಆ ರೋಗನವನ್ನು ತಡೆಗಟ್ಟಲಿಕ್ಕೆ ಅಥವಾ ಹೆಚ್ಚಿನ ರೀತಿಯಲ್ಲಿ ಅದು ಪಸರಿಸದೆ ನಿಲ್ಲೋ ಹಾಗೆ. ಅದರ ಜೊತೆಗೆ ನೀವು ಆಂಟಿಬಯೋಟಿಕ್ಸನ್ನು ಉಪಯೋಗಿಸಿದ್ರೆ ಎಷ್ಟು ಆಂಟಿಬಯೋಟಿಕ್ಸ್ ಉಪಯೋಗಿಸ್ಬೇಕು ಅಂತ ಕೂಡ ನಾವು ಹೇಳಿರ್ತೇವೆ. ಅಥವಾ ಕೆಲವರು ಏನು ಮಾಡ್ತಾರೆ, ಎಲ್ಲಿ ಆಂಟಿಬಯೋಟಿಕ್ಸ್ನ ತಗೋತಾರೆ ಅವರೇ ಹೇಳಿದ ಪ್ರಕಾರ ಹಾಕ್ತಾರೆ. ಅದು ಹಾಕಿದ್ರೆ ಏನಾಗುತ್ತೆ, ಒಂದು ಹೆಚ್ಚಿನ ಅತಿಯಾದರೆ ಎಲ್ಲವೂ ವಿಷಾನೇ. ಅದಕ್ಕೋಸ್ಕರನೇ ಆಂಟಿಬಯೋಟಿಕ್ಸ್ನ ಸರಿಯಾದ ಪ್ರಮಾಣ ಸರಿಯಾದ ರೋಗಕ್ಕೆ ನಾವು ಕೊಡುವಂಥ ಟ್ರೀಟ್ಮೆಂಟ್ ಆಗಿರಬೇಕು ಹೊರತು ಅದು ಸುಮ್ಮನೆ ಎಲ್ಲ ಹೊಂಡವನ್ನು ಶುಚಿಗೊಳಿಸಕ್ಕಂತ ಉಪಯೋಗಿಸ್ಬಿಟ್ರೆ ಹಲವಾರು ರೀತಿಯಲ್ಲಿ, ಯಾಕಂದರೆ ಆಂಟಿಬಯೋಟಿಕ್ಸ್ ಅಷ್ಟು ಈಸಿಯಾಗಿ ಅಥವಾ ಸುಲಭವಾಗಿ ನಾವು ನೀರಿಂದ ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ನೀರಿನ ದೇಹದಲ್ಲಾಗಿರ್ಬೋದು ಅಥವಾ ಆ ನೀರನ್ನು ಬಳಕೆ ಮಾಡಿ ಬೆಳೆದಿರೋಂಥ ಹಲವಾರು ಕೃಷಿಗಳಾಗಿರ್ಬೋದು ಅದಕ್ಕೆ ಹಾನಿಕಾರಕ ಅಥವಾ ಮಾರಕ ಆಗಿರುತ್ತೆ. ಇದನ್ನು ನಾವು ಗಮನದಲ್ಲಿ ಇಟ್ಕೋಬೇಕಾಗ್ತದೆ. ಸೊ ಯಾವುದೇ ಆ್ಯಂಟಿಬಯೋಟಿಕ್ಸನ್ನು ಉಪಯೋಗಿಸುವಾಗ ಸರಿಯಾದ ಪ್ರಮಾಣ ಸರಿಯಾದ ರೀತಿ ಸುಮ್ಮನೆ ಯಾವುದೇ ಆ್ಯಂಟಿಬಯೋಟಿಕ್ಸ್ನ ಉಪಯೋಗಿಸ್ಬೇಡಿ. ಇದನ್ನು ನಾನು ರೈತರಿಗೆ ಕೇಳ್ಕೊಳ್ಳೋದು.
5: ಬಯೋಪ್ಲಾಕ್, ರಾಸ್ ಮತ್ತು ಅಕ್ವಾಫೋನಿಕ್ ಇದರಂತಹ ಆಧುನಿಕ ತಂತ್ರಜ್ಞಾನಗಳು ನೀರಿನ ಸಂರಕ್ಷಣೆಗೆ ಏನಾದರೂ ಸಹಾಯ ಮಾಡ್ಬೋದಾ?
6: ಈ ಮೂರು ಏನು ತಂತ್ರಜ್ಞಾನಗಳಿದೆ, ಇದು ಏನಂದರೆ ಕಡಿಮೆ ಜಾಗದಲ್ಲಿ ಕಡಿಮೆ ಪ್ರಮಾಣದ ನೀರನ್ನು ಬಳಕೆ ಮಾಡಿ ಮೀನನ್ನು ಉತ್ಪಾದನೆ ಮಾಡುವಂಥ ತಂತ್ರಜ್ಞಾನಗಳು. ಈ ತಂತ್ರಜ್ಞಾನಗಳನ್ನು ಸೃಷ್ಟಿ ಮಾಡಿದಂಥ ಮೂಲ ಸ್ಥಾನಗಳೇನಿದೆ ಅಲ್ಲೆಲ್ಲ ನೀರಿನ ಕೊರತೆ ಇರೋವಂಥ ಜಾಗಗಳಲ್ಲಿ, ಅದಕ್ಕೋಸ್ಕರನೇ ಎಲ್ಲೆಲ್ಲಿ ನೀರಿನ ಪ್ರಮಾಣ ಕಡಿಮೆ ಇದೆ ಅದರ ಕೊರತೆ ಹೆಚ್ಚಿದೆ ಅಂತ ಇದರಲ್ಲಿ ಕಡಿಮೆ ಜಾಗದಲ್ಲಿ ಈಗ ನಾವು ಬಯೋಫ್ಲಾಕ್ ಅಂತ ಹೇಳಿದಂಗ ಆ ಬಯೋಫ್ಲಾಕ್ ಇದರಲ್ಲಿ ತ್ಯಾಜ್ಯವನ್ನೇ ಆಹಾರವಾಗಿ ಪರಿವರ್ತನೆ ಮಾಡುವಂಥ ತಂತ್ರಜ್ಞಾನ. ಅದಕ್ಕೆ ಹೆಚ್ಚಿನ ಪ್ರಮಾಣದ ನೀರನ್ನು ಬಳಕೆ ಮಾಡಬೇಕು ಅನ್ನೋದಿಲ್ಲ. ಈಗ ರೀಸರ್ಕ್ಯುಲೇಟ್ರಿ ಅಕ್ವಕಲ್ಚರ್ ಸಿಸ್ಟಮ್ ಆರ್ ಎಸ್ ಅಂದರೆ ಅದರ ಹೆಸರಲ್ಲೇ ಇದೆ, ರೀಸರ್ಕ್ಯುಲೇಟ್ರಿ ಅಂತ. ಅಂದರೆ ಆ ಬಳಕೆಯಾದ ನೀರನ್ನೇ ಮತ್ತೆ ಶುಚಿಗೊಳಿಸಿ ಮತ್ತೆ ಅದನ್ನೇ ಉಪಯೋಗ ಮಾಡುವಂಥದ್ದು. ಇನ್ನು ಅಕ್ವಾಫೋನಿಕ್ಸಲ್ಲಿ ನಿಮಗೆ ಗೊತ್ತಿರುವಂಥದ್ದು ಯಾವುದೇ ಥರದ ಮಣ್ಣಿನ ಬಳಕೆ ಇಲ್ಲ, ಅದೇ ನೀರನ್ನು ಮತ್ತೆ ರೀಸರ್ಕ್ಯುಲೇಷನ್ ಮಾಡೋದ್ರ ಮುಖಾಂತರ ಅದರ ಗಿಡಗಳನ್ನು ಬೆಳೆಸಿ ಮೀನುಗಳ ತ್ಯಾಜ್ಯದಿಂದ ಅದಕ್ಕೆ ಗೊಬ್ಬರಗಳನ್ನು ಮಾಡಿ ಈ ಮೀನನ್ನು ಕೂಡ ಬೆಳವಣಿಗೆ ಮಾಡಿ ಹಲವಾರು ತರಕಾರಿ ಸೊಪ್ಪು ಸಸಿಗಳನ್ನು ಬೆಳೆಸುವಂಥ ವ್ಯವಸ್ಥೆ ಆಗಿರುತ್ತೆ ಈ ತಂತ್ರಜ್ಞಾನ. ಈ ಥರದ ತಂತ್ರಜ್ಞಾನಗಳಿಂದ ನಾವು ಜಲಸಂಪನ್ಮೂಲಗಳ ಮೇಲೆ ಆಗುವಂಥ ಒಂದು ಏನು ಸ್ಟ್ರೆಸ್ ಇದೆ ಅದನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ. ಹೀಗಾಗಿ ಹಲವಾರು ಹೊಸ ತಂತ್ರಜ್ಞಾನಗಳನ್ನು ಕೂಡ ನಾವು ಮೀನುಗಾರಿಕೆಯಲ್ಲಿ ನೋಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಅವು ಹೆಚ್ಚಿನ ಪ್ರಮಾಣದಲ್ಲಿ ರೈತರಿಗೆ ಲಾಭದಾಯಕವಾಗುವ ರೀತಿಯಲ್ಲಿ ಅದನ್ನು ರಿಫೈನ್ಮೆಂಟ್ ಅಂತ ಹೇಳಿದೆ, ಟೆಕ್ನಾಲಜಿ ರಿಫೈನ್ಮೆಂಟ್, ಅದು ಆಗುವಂಥ ಕೆಲಸಗಳು ನಡೀತಾ ಇದೆ ಈಗಾಗಲೇ.
5: ಮೀನು ಸಾಕಾಣಿಕೆಯಲ್ಲಿ ನೀರಿನ ಮರುಬಳಕೆ, ವಾಟರ್ ರಿಯೂಸ್ ಏನು ನಾವು ಮಾಡ್ತೇವಲ್ಲ, ಇವುಗಳಲ್ಲಿ ಯಾವ ವಿಷಯಗಳ ಮೇಲೆ ನಾವು ಗಮನ ಹರಿಸಬೇಕು ಡಾಕ್ಟರ್ ಚೇತನ್ ಅವರೇ?
6: ಈಗ ನೀರು ಯಾವಾಗಲೂ ಅಷ್ಟೇ, ಯಾವುದೇ ಕೃಷಿಯನ್ನು ಮಾಡಿ ಅದು ಮೀನು ಕೃಷಿಯಲ್ಲಿ ನಾವು ಉದಾಹರಣೆಯನ್ನು ತಗೊಂಡಾಗ ನೀರನ್ನು ಯಾವತ್ತಿಗೂ ನಾವು ಪ್ರತಿಯೊಬ್ಬ ರೈತರಲ್ಲಿ ಕೇಳ್ಕೊಳ್ಳೋದು, ಅದನ್ನು ಅದರ ವೇಸ್ಟ್ ಆಗಿ ತೊರೆಗಳಿಗಾಗಿರ್ಬೋದು ಅಥವಾ ಇದಕ್ಕೆ ಬಿಡಬೇಡಿ, ನೀವು ಆ ನೀರನ್ನು ಹಲವಾರು ಕೃಷಿಗಳಿಗೆ ಬಳಕೆ ಮಾಡಿ, ನೀವು ಯಾವುದೇ ಬೆಳೆಯನ್ನು ಮಾಡಿ, ನೀವು ಹಣ್ಣು ತರಕಾರಿ ಅಥವಾ ಸೊಪ್ಪು ಬೆಳೆಸ್ತೀರಾ ಅಥವಾ ನೀವು ಪ್ಲಾಂಟೇಷನ್ ಕ್ರಾಪ್ಸ್ ಇರ್ಬೋದು, ಎಲ್ಲದಕ್ಕೂ ಬಳಕೆ ಮಾಡಿ, ಅದು ಹೆಚ್ಚು ಉಪಯೋಗ ಆಗುತ್ತೆ. ಯಾಕಂದರೆ ಮೀನಿನ ತ್ಯಾಜ್ಯ ಇರುತ್ತೆ, ಅದರಲ್ಲಿ ಪೋಷಕಾಂಶಗಳು ಜಾಸ್ತಿ ಇರುತ್ತೆ, ಅದಕ್ಕೆ ನೈಸರ್ಗಿಕ ಆಹಾರ ಬೆಳವಣಿಗೆಗೋಸ್ಕರ ಗೊಬ್ಬರಗಳನ್ನು ಬಳಸಿರ್ತೀವಿ, ಅದರಿಂದ ಪೋಷಕಾಂಶಗಳು ಜಾಸ್ತಿ ಇರುತ್ತೆ, ಇದು ಪ್ರತಿಯೊಂದು ಗಿಡಗಳಿಗೂ ಕೂಡ ಉಪಯೋಗ ಆಗುತ್ತೆ. ಅದಕ್ಕೋಸ್ಕರ ಇದನ್ನು ಸುಮ್ಮನೆ ನೀವು ನದಿಗಳ ತೊರೆಗಳಿಗೋ ಅಥವಾ ಯಾವುದಕ್ಕೋ ಕೆರೆಗಳಿಗೋ ಬಿಟ್ಟು ಹಾಳು ಮಾಡ್ಕೋಬೇಡಿ. ಆ ನೀರನ್ನು ಮರುಬಳಕೆ ಮಾಡೋದ್ರಿಂದ ನಿಮಗೆ ಮೀನಿನ ಬೆಳವಣಿಗೆ ಜೊತೆಗೆ ಬೇರೆ ಬೆಳೆಗಳನ್ನು ಮಾಡಲಿಕ್ಕೆ ಸಾಧ್ಯ ಇರುತ್ತೆ. ಈಗ ಹಲವಾರು ಕೃಷಿ ಹೊಂಡಗಳಲ್ಲಿ ನಾವು ಹೇಳುವಂಥದ್ದು ಇದನ್ನೇ, ಕೃಷಿ ಹೊಂಡಗಳಲ್ಲಿ ನಾವು ಹಲವಾರು ಸಂಶೋಧನೆ ನಾವು ಖುದ್ದಾಗಿ ಮಾಡಿರೋದ್ರಿಂದ ಅಡಿಕೆ ಬೆಳೆಗಾರರು ದಕ್ಷಿಣ ಕನ್ನಡದಲ್ಲಿ ಈ ಒಂದು ಸಂಶೋಧನೆಯನ್ನು ನಾವು ಮಾಡಿರೋದು. ಕೆಲವು ಅಡಿಕೆ ಭಾಗಕ್ಕೆ ನಾವು ಬೋರ್ವೆಲ್ಲಿಂದನೋ ಅಥವಾ ಮಾಮೂಲಿ ತೊರೆಗಳನ್ನು ಬಂದಿರೋದನ್ನ ನೈಸರ್ಗಿಕ ನೀರನ್ನು ಬಿಟ್ಟಿದ್ದೇವೆ. ಮೀನು ಕೃಷಿ ಮಾಡುತ್ತಿರುವಂಥ ಹೊಂಡಗಳಲ್ಲಿ ನಾವು ಉಪಯೋಗಿಸಿದಂಥ ನೀರು ಬೆಳವಣಿಗೆ ಗಿಡದ ಫಲವತ್ತತೆ ಕೂಡ ಹೆಚ್ಚಾಗಿದೆ, ಹೆಚ್ಚಿನ ಆದಾಯವನ್ನು ಹೊಂದಿದೆ. ಇದು ಕೃಷಿಕರೇ ತಾವಾಗಿ ಕಂಡುಕೊಂಡಿರೋದ್ರಿಂದ ಇವತ್ತು ಎಲ್ಲರೂ ಕೂಡ ತಮ್ಮ ಕೃಷಿ ಹೊಂಡಗಳನ್ನು ಮೀನು ಸಾಕಾಣಿಕೆಯನ್ನು ಒಂದು ಪ್ರಮಾಣದಲ್ಲಿ ಉಪಯೋಗಿಸ್ತಾರೆ. ಅದರಿಂದ ಬರುವಂಥ

0: ನೀರಿನ ಉತ್ತಮ ಪೋಷಕಾಂಶಗಳಿರುವಂತಹ ನೀರನ್ನು ಬಳಕೆ ಮಾಡೋದಕ್ಕೋಸ್ಕರ ಮೀನು ಸಾಕಾಣಿಕೆ ಮಾಡ್ತಾ ಇರೋದು ತುಂಬಾ ಸಂತೋಷ ಆಗುತ್ತೆ.
1: ಅಂದ್ರೆ ಜಲ ಸಂಪನ್ಮೂಲಗಳ ಕಡೆ ಜಾಸ್ತಿ ಲಕ್ಷ್ಯ ಹಾಕ್ತಾ ಇದ್ದಾರೆ.
0: ಹೌದು, ಅದರ ಬೇರೆ ಗಮನ ಹರಿಸೋದ್ರ ಜೊತೆಗೆ ಯಾವುದೇ ತರದ ನೀರನ್ನು ಕೂಡ ಪೋಲು ಮಾಡದೆ ಅದನ್ನ ಸದ್ಬಳಕೆ ಮಾಡಲಿಕ್ಕೆ ಇವೆಲ್ಲ ಒಂದು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಅದು ರೈತರಲ್ಲಿ ಇರುವಂತ ಶಕ್ತಿ ಅದು.
1: ಡಾಕ್ಟರ್ ಚೇತನ್ ಅವರೇ, ಹವಾಮಾನ ಬದಲಾವಣೆಯಿಂದ ಮುಂಬರುವ ದಿನಗಳಲ್ಲಿ ಮೀನು ಸಾಕಾಣಿಕೆಗೆ ಎದುರಾಗಬಹುದಂತಹ ಪ್ರಮುಖ ಸವಾಲುಗಳು ಯಾವ್ಯಾವ್ದಿರ್ಬೋದು?
0: ಮೊದಲನೇದಾಗಿ ನಾವು ಹೇಳಿದ ಈಗ ಹಲವಾರು ಹವಾಮಾನ ಬದಲಾವಣೆಗಳ ಪರಿಸ್ಥಿತಿಗಳನ್ನು ನಾವು ನೋಡ್ತಾ ಬಂದಿದ್ದೇವೆ. ಒಂದನೇದಾಗಿ ಮಳೆಗಾಲ ಕೈ ಕೊಡುವಂಥದ್ದಾಗಿರ್ಬೋದು, ಅದರ ಜೊತೆಗೆ ನೀರಿನ ಪ್ರಮಾಣ ಕಡಿಮೆ ಆದಾಗ ಹಲವಾರು ಸಮಸ್ಯೆಗಳೇ ಬರುತ್ತೆ, ಅದು ಮೀನು ಕೃಷಿಗೆ ನೇರವಾಗಿ ಪ್ರಭಾವ ಬೀರುತ್ತೆ. ಎರಡನೇದಾಗಿ ಈಗ ಒಂದೇ ಜಾಗದಲ್ಲಿ ಹಲವಾರು ರೀತಿಯಲ್ಲಿ ಬದಲಾವಣೆ ಆಗ್ತಾ ಇದ್ರೆ ಮೀನುಗಳು ಸರಿಯಾದ ನೈಸರ್ಗಿಕ ರೀತಿಯಲ್ಲಿ ಬೆಳವಣಿಗೆ ಬರೋದಿಲ್ಲ, ಅದರ ಅವಧಿ ಹೆಚ್ಚಾಗ್ಬೋದು, ಆವಾಗ ನಮಗೆ ಲಾಭ ಕಡಿಮೆ ಆಗುತ್ತೆ. ಯಾಕಂದರೆ ಖರ್ಚು ಜಾಸ್ತಿ ಆಗುತ್ತೆ ಹೆಚ್ಚಿನ ದಿನಗಳಾಗಿರೋದ್ರಿಂದ. ಯಾಕಂದರೆ ಆಹಾರ ನೀಡಬೇಕು, ಅದರ ನಿರ್ವಹಣೆ ಇರಬೇಕು, ಅಥವಾ ನಿರ್ವಹಣೆ ಮಾಡುವಂಥವ್ರಿಗೆ ಸಂಬಳವನ್ನು ಕೊಡಬೇಕು, ಈ ಥರದ್ದೆಲ್ಲ ಇರುತ್ತೆ. ಅದರ ಜೊತೆಗೆ ಕೆಲವು ಹವಾಮಾನ ಬದಲಾವಣೆಗಳಿಂದ ಹೊಸ ರೋಗಗಳ ಉದ್ಭವವು ಸಾಧ್ಯ ಆಗುತ್ತೆ. ಈ ರೋಗಗಳು ಅದು ನೀರಿಂದ ಬರ್ಬೋದು, ಮಣ್ಣಿಂದ ಬರ್ಬೋದು, ಅಥವಾ ಗಾಳಿ ಮುಖಾಂತರ ಹೊಂಡಗಳಿಗೆ ಬರುವಂಥದ್ದು, ಅಥವಾ ಮೀನುಗಳು ಬೇರೆ ಜಾಗದಿಂದ ವಲಸೆ ಹೋಗಿ, ಈಗ ನಾವು ಕೆಲವು ಮೀನು ತಳಿಗಳನ್ನು ಹೇಳ್ತೀವಿ, ಒಂದು ಹೊಂಡದಿಂದ ಇನ್ನೊಂದು ಹೊಂಡಕ್ಕೆ ಅದು ವಲಸೆ ಹೋಗುವಂಥದ್ದು, ಅದರಲ್ಲಿ ಹೆಚ್ಚಾಗಿ ಕ್ಯಾಟ್ ಫಿಶ್ಗಳಂತ ಹೇಳ್ತೇವೆ, ಇದರಿಂದ ಬರುವಂಥ ಸಾಧ್ಯತೆಗಳು ಇರುತ್ತೆ. ಹವಾಮಾನ ಬದಲಾವಣೆಯಿಂದ ಒಂದು ಮೀನಿನ ನೈಸರ್ಗಿಕ ಪದ್ಧತಿ ಏನಿದೆ, ಅದು ಬೆಳವಣಿಗೆಗಾಗಿರ್ಬೋದು, ಸಂತಾನೋತ್ಪತ್ತಿಗಾಗಿರ್ಬೋದು, ಅಥವಾ ಅದು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ವಲಸೆ ಹೋಗುವಂಥದ್ದು, ಎಲ್ಲ ಬದಲಾವಣೆಗಳಾದಾಗ ಈ ಸಮತೋಲನವನ್ನು ಕಳ್ಕೊಂಡಾಗ ನಂತರ ನಮಗೆ ಮೀನು ಬೆಳವಣಿಗೆನೂ ಇರೋದಿಲ್ಲ, ಆದಾಯನೂ ಇರೋದಿಲ್ಲ. ಅದಕ್ಕಾಗಿ ಹವಾಮಾನದ ಅನುಗುಣವಾಗಿ, ನಮ್ಮ ಜಾಗದ ಅನುಗುಣವಾಗಿ, ಅಲ್ಲಿ ಲಭ್ಯತೆ ಇರುವಂಥ ಮೀನಿನ ತಳಿಗಳ ಅನುಗುಣವಾಗಿ ನಾವು ಆ ತಂತ್ರಜ್ಞಾನವನ್ನು ಬಳಕೆ ಮಾಡೋದು ಸೂಕ್ತ ಆಗುತ್ತೆ.
1: ಕೊನೆಯದಾಗಿ, ಪರಿಸರ ಕಾಪಾಡಿಕೊಂಡು ಉತ್ತಮ ಆದಾಯ ಪಡಿಬೇಕಂದ್ರೆ ಮೀನುಗಾರರು ಯಾವ ರೀತಿ ಸಲಹೆಯನ್ನು ಇಷ್ಟಪಡ್ತಾರೆ?
0: ಮೊದಲನೆಯದಾಗಿ ಉತ್ತಮ ಕೃಷಿಯನ್ನು ಮಾಡಲಿಕ್ಕೆ ಅದರ ತಂತ್ರಜ್ಞಾನದ ಎಲ್ಲ ಮಾಹಿತಿಯನ್ನು ಸರಿಯಾದ ರೀತಿಯಲ್ಲಿ ಪಡ್ಕೊಳ್ಳಿ. ಅದಕ್ಕೆ ಸೂಕ್ತವಾದಂಥ ಹಲವಾರು ಇಲಾಖೆಗಳಿದೆ, ಹತ್ತಿರ ಕೃಷಿ ವಿಜ್ಞಾನ ಕೇಂದ್ರಗಳಿದೆ, ರೈತ ಸಂಪರ್ಕ ಕೇಂದ್ರಗಳಿದೆ, ಇಲಾಖೆಗಳ ಜೊತೆಗೆ ಸಂಶೋಧನಾ ಕೇಂದ್ರಗಳಿದೆ, ವಿಶ್ವವಿದ್ಯಾಲಯಗಳಿದ್ದಾವೆ, ಅದರಲ್ಲಿ ಪೂರಕವಾದ ಮಾಹಿತಿಯನ್ನು ಪಡ್ಕೊಳ್ಳಿ. ಅದರ ಜೊತೆಗೆ ನೀವು ಮಾಡ್ತಿರೋ ಕೃಷಿಯನ್ನು ನೀವು ಹೆಚ್ಚಾಗಿ ಯಾವುದೇ ಸಮಸ್ಯೆ ಇಲ್ಲದೆ, ಪರಿಸರದ ಮೇಲೆ ಹಾನಿಕಾರಕ ಆಗದೇ ಇದ್ದಾಗೆ ಮುಂದಿನ ಪೀಳಿಗೆಗೆ ಸಂಪನ್ಮೂಲಗಳನ್ನು ನಾವು ಉಳಿಸೋ ರೀತಿಯಲ್ಲಿ ಹಾಗೂ ಹೆಚ್ಚಿನ ಲಾಭದಾಯಕವಾಗಿ ಮಾಡಿಕೊಳ್ಳಿಕ್ಕೆ ಎಲ್ಲ ಪ್ರಯತ್ನವನ್ನು ಮಾಡಬಹುದು. ಇದರ ಜೊತೆಗೆ ರೈತರಲ್ಲೇ ಇರುವಂಥ ಶಕ್ತಿ ಇದು, ಅವರು ಅವರ ಒಂದು ಕೃಷಿಯನ್ನು ಲಾಭದಾಯಕವಾಗಿ ಅಥವಾ ಯಶಸ್ವಿಯಾಗಿ ಮಾಡಲಿಕ್ಕೆ ತಾವು ಮಾಡುವಂಥ ಪ್ರಯತ್ನಗಳು ಮುಖ್ಯ. ಅದರಲ್ಲಿ ಒಂದು ಜಲಸಂಪನ್ಮೂಲಗಳನ್ನು ಹೆಚ್ಚಿನ ರೀತಿಯಲ್ಲಿ ಸಂರಕ್ಷಣೆ ಮಾಡಿ ಕಡಿಮೆಯಾಗಿ ಎಷ್ಟು ಬೇಕೋ ಅಷ್ಟನ್ನು ಉಪಯೋಗಿಸಿ ಅದನ್ನು ಉಳಿಕೆ ಮಾಡೋದ್ರಿಂದ ಎಲ್ಲ ಕೃಷಿ ಏನಿದೆ ನಾವು ಯಶಸ್ವಿಯಾಗಿ ಸುಸ್ಥಿರ ಮೀನುಗಾರಿಕೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇದರ ಜೊತೆಗೆ ನಾವು ಸುಸ್ಥಿರ ಮೀನುಗಾರಿಕೆಯಲ್ಲಿ ಇನ್ನೂ ಹಲವಾರು ವಿಷಯಗಳನ್ನು ನಾವು ಒಗ್ಗೂಡಿಸ್ಬೋದು. ಈ ಸುಸ್ಥಿರ ಮೀನುಗಾರಿಕೆಯಲ್ಲಿ ನಾವು ಮುಂದಿನ ಪೀಳಿಗೆಗಳ ಬಗ್ಗೆ ಮಾತಾಡ್ತಿದ್ವಿ. ನಾವು ಬರೀ ಜರಿ ಸಂಪನ್ಮೂಲಗಳನ್ನು ಕೊಟ್ಟರೆ ಸಾಕಾಗೋದಿಲ್ಲ, ಅದರ ಜೊತೆಗೆ ನಾವು ಮಾಡ್ತಾ ಇರುವಂಥ ಹಲವಾರು ಕೃಷಿಗಳಿಂದ ಆಗುವಂಥ ಸಮಸ್ಯೆಗಳೇನಿದೆ, ಅದು ನೀರಿನ ಮೇಲೆ ಆಗಿರ್ಬೋದು ಅಥವಾ ಮಣ್ಣಿನ ಮೇಲೆ ಆಗಿರ್ಬೋದು ಅಥವಾ ರೋಗಗಳ ಉದ್ಭವ ಆಗಿರ್ಬೋದು, ಈ ಎಲ್ಲವನ್ನು ನಾವು ಕಡಿಮೆ ಮಾಡೋದ್ರಿಂದ ಮುಂದಿನ ಪೀಳಿಗೆಗಳಿಗೆ ಉತ್ತಮ ಆಹಾರವನ್ನು ಈಗಲೇ ನಾವು ಕೊಡೋದ್ರ ಮುಖಾಂತರ ಅವರು ಮುಂದಿನ ದಿನಗಳಲ್ಲಿ ಬಳಕೆ ಮಾಡಿ ಆ ಸಂಪನ್ಮೂಲಗಳಿಂದ ಹೆಚ್ಚು ಆದಾಯವನ್ನು ಅಥವಾ ಈ ನಮ್ಮ ದೇಶಕ್ಕೆ ಕೊಡುಗೆ ನೀಡುವುದನ್ನು ನಾವು ಈಗಲಿಂದನೇ ಸಿದ್ಧ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ.
1: ಅಂದರೆ ಈಗ ಆರ್ಥಿಕವಾಗೂ ತಾವು ಸಬಲರಾಗ್ಬೋದು ಅನ್ನೋ ಒಂದು ವಿಚಾರ ಬಂದಾಗ ಸಾಕಷ್ಟು ರೈತರು ತಮ್ಮ ಹೊಲಗಳಲ್ಲಿ ಇರುವಂತಹ ಕೆರೆ ತೊರೆಗಳನ್ನು ಉಪಯೋಗಿಸ್ಕೊಂಡು ಅದನ್ನು ಕೂಡ ತಾವು ಮೀನುಗಾರಿಕೆ ಮಾಡ್ಬೋದು ಅಂತ ಯೋಚನೆ ಬಂದಾಗ ಸಾಕಷ್ಟು ವಿಚಾರ ಮಾಡ್ತಾ ಇದ್ದಾರೆ. ಈಗಾಗಲೇ ಆ ಇದಕ್ಕೂ ಕೈ ಹಾಕಿದ್ದಾರೆ ಅನೇಕರು.
0: ಹೌದೌದು, ಹಲವಾರು ಕೃಷಿಕರು ಈಗ ಮೀನುಗಾರಿಕೆಗೆ ಮಾಡಿದ್ದಾರೆ. ಯಾಕಂದ್ರೆ ಮೊದಲು ಕೃಷಿ ಹೊಂಡಗಳನ್ನು ಸುಮ್ಮನೆ ನೀರಿಗಾಗಿ ಬಳಕೆ ಮಾಡ್ತಾ ಇದ್ರು, ನೀರು ಶೇಖರಣೆಗೆ ಮಾತ್ರ. ಆದರೆ ಈಗ ಅದರಲ್ಲಿ ಮೀನು ಸಾಕಾಣಿಕೆ ಮಾಡುವಂಥ ತಂತ್ರಜ್ಞಾನ ಕೂಡ ಇದೆ ಅಂತ ಹಲವಾರು ಜನಗಳಿಗೆ ಗೊತ್ತಿರಲಿಲ್ಲ. ಈಗ ಹಲವಾರು ಈ ಜಾಗತಿಕ ಮಾಧ್ಯಮಗಳಲ್ಲಾಗಿರ್ಬೋದು ಅಥವಾ ನಮ್ಮ ಏನು ಅವೇರ್ನೆಸ್ ಪ್ರೋಗ್ರಾಮ್ಸ್ ಅಂತ ಹೇಳ್ತೀವಿ, ಹಲವಾರು ಕಾರ್ಯಕ್ರಮಗಳು ಇಲಾಖೆಗಳ ಮುಖಾಂತರ, ವಿಶ್ವವಿದ್ಯಾಲಯಗಳ ಮುಖಾಂತರ, ಕೃಷಿ ವಿಜ್ಞಾನ ಕೇಂದ್ರಗಳ ಮುಖಾಂತರ ಈ ಒಂದು ಅವೇರ್ನೆಸ್ ಕಾರ್ಯಕ್ರಮಗಳು ಮಾಡಿರೋದ್ರಿಂದ ಹೆಚ್ಚು ಕೃಷಿಕರು ಈಗ ಮೀನುಗಾರಿಕೆಗೆ ಸೇರಿರುವಂಥದ್ದು. ಇದರೊಟ್ಟಿಗೆ ಹಲವಾರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ಬಂದಿರುವಂಥ ಅನುದಾನದ ಇದಾಗಿರುವ ಹಲವಾರು ಸ್ಕೀಮ್ಸ್, ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಇರ್ಬೋದು, ಈ ಥರದ್ದೊಂದು ಕಾರ್ಯಕ್ರಮಗಳಿಂದ ಹೆಚ್ಚು ರೈತರು ಇದರನ್ನು ಆಸಕ್ತಿ ತೋರಿಸಿ, ಬರೀ ರೈತರೇ ಅಂತಲ್ಲ, ಯುವಕರು, ಗ್ರಾಮೀಣ ಯುವಕರು ಯುವತಿಯರು ಮೀನು ಕೃಷಿಯನ್ನ ಬಳಕೆ ಮಾಡಿಕೊಂಡು ಅದರಿಂದ ಆದಾಯ ಪಡೀಲಿಕ್ಕೆ ಅಥವಾ ಸಬಲರಾಗಲಿಕ್ಕೆ ಹಲವಾರು ಜನಗಳು ಈಗಾಗಲೇ ಮುಂದೆ ಬಂದಿದ್ದಾರೆ. ಅದರಿಂದ ಯಶಸ್ವಿ ಉದ್ಯಮಿಗಳಾಗಿರೋದು ಕೂಡ ನಮ್ಮಲ್ಲಿ ಹಲವಾರು ನಿದರ್ಶನಗಳಿವೆ. ಇದರಲ್ಲಿ
1: ತುಂಬಾ ಸಂತೋಷ ಡಾಕ್ಟರ್ ಚೇತನ್ ಅವರೇ. ಪ್ರಸ್ತುತ ದಿನದಲ್ಲಿ ಸುಸ್ಥಿರ ಮೀನುಗಾರಿಕೆ ಮತ್ತು ಜಲ ಸಂಪನ್ಮೂಲಗಳ ರಕ್ಷಣೆ ಬಗ್ಗೆ ನಮ್ಮ ಯುವಕ ಯುವತಿಯರು ತುಂಬಾ ಈ ಬಗ್ಗೆ ವಿಚಾರ ಮಾಡಿದ್ದಾರೆ, ರಕ್ಷಣೆ ಕೂಡ ಮಾಡ್ತಾ ಇದ್ದಾರೆ. ನಮ್ಮ ರೈತರಿಗೆ, ನಮ್ಮ ಮೀನುಗಾರರ ಮಕ್ಕಳಿಗೆ ಮತ್ತು ರೈತರಿಗೆ ಅತಿ ಉಪಯುಕ್ತವಾದ ಮಾಹಿತಿಯನ್ನು ಒದಗಿಸಿದ್ದಕ್ಕೆ ತಮಗೆ ತುಂಬ ತುಂಬ ಧನ್ಯವಾದಗಳು. ಕೆಲವು ರೈತರು ಇರ್ತಾರೆ, ಇನ್ನೂ ಹೆಚ್ಚಿನ ಮಾಹಿತಿ ಡಾಕ್ಟರ್ ಚೇತನ್ ಅವರಿಂದ ಬೇಕು ಅಂತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆ
0: 9744942419. ಮತ್ತೊಮ್ಮೆ ಹೇಳ್ತೇನೆ, 9744942419.
1: ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ. ಧನ್ಯವಾದಗಳು.

0: हैं 5 करोड़ से ज्यादा किसान। अब आपकी है बारी।
1: नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण।
0: फसल बीमा पोर्टल या फसल बीमा ऐप द्वारा भी कराया जा सकता है पंजीकरण।
1: प्रधानमंत्री फसल बीमा योजना, आपकी फसलों का संपूर्ण सुरक्षा कवच। कृषि एवं किसान कल्याण मंत्रालय, भारत सरकार।
2: ಇದುವರೆಗೆ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳಿದಿರಿ.
3: ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರ ಸಂದೇಶ.
4: ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ. ಪರಿಸರ ಪ್ರೇಮಿ ಗಣೇಶ ವಿಗ್ರಹಗಳನ್ನ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ. ಪಿಒಪಿ ಮತ್ತೆ ರಾಸಾಯನಿಕ ಲೇಪಿತ ಗಣೇಶ ಗೌರಿ ವಿಗ್ರಹಗಳನ್ನ ಬಳಸ್ತಾ ಇದ್ದಾರೆ. ಇದರಿಂದ ನಮ್ಮ ಪರಿಸರಕ್ಕೆ ಹಾನಿಯಾಗುತ್ತೆ. ವಿನಾಯಕನ ಹಬ್ಬದ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಗಣೇಶಗಳನ್ನೇ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ.
3: ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
2: ಇನ್ನು ಮುಂದೆ ಕೇಳಿ ಜನಪದ.
5: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:21.

0: ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು.
1: ಗಣೇಶ ಹಬ್ಬದ ಸಂದರ್ಭದಲ್ಲಿ ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರ ಸಂದೇಶ.
2: ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ.
3: ಪರಿಸರ ಪ್ರೇಮಿ ಗಣೇಶ ವಿಗ್ರಹಗಳನ್ನ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ. ಪಿಒಪಿ ಮತ್ತೆ ರಾಸಾಯನಿಕ ಲೇಪಿತ ಗಣೇಶ ಗೌರಿ ವಿಗ್ರಹಗಳನ್ನ ಬಳಸ್ತಾ ಇದ್ದಾರೆ. ಇದರಿಂದ ನಮ್ಮ ಪರಿಸರಕ್ಕೆ ಹಾನಿಯಾಗುತ್ತೆ. ವಿನಾಯಕನ ಹಬ್ಬದ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಗಣೇಶಗಳನ್ನೇ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ.
1: ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
4: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
5: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನ ಪಡೆ ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
4: ಇಲ್ಲಿಯವರೆಗೆ 9,50,000,000 ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
0: ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳಿ ಹುಲಿ ಹೈದರ್ ಗ್ರಾಮದ ಮಾರೆಪ್ಪ, ಹನುಮಂತ ಮತ್ತು ಸಂಗಡಿಗರಿಂದ ತತ್ವ ಪದಗಳನ್ನು.

ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಹುಲಿಹೈದರ್ ಗ್ರಾಮದ ಮಾರೆಪ್ಪ, ಹನುಮಂತ ಮತ್ತು ಸಂಗಡಿಗರಿಂದ ತತ್ವ ಪದಗಳನ್ನು ಕೇಳಿದರೆ ಜನಪದ ಸಂಗೀತ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ 7:35 ಕ್ಕೆ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳುವಿರಿ. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ಬ್ರಿಕ್ಸ್ ಶೃಂಗಸಭೆಯಲ್ಲಿ ನವದೆಹಲಿ ಘೋಷಣೆ 2026 ಅಳವಡಿಕೆ. ಜಾಗತಿಕ ಸಂಘರ್ಷ, ಭಯೋತ್ಪಾದನೆ ವಿರುದ್ಧ ಬ್ರಿಕ್ಸ್ ತೀವ್ರ ಕಳವಳ. ಕ್ರೀಡಾ ತಂತ್ರಜ್ಞಾನ ಹಾಗೂ ಉತ್ಪಾದನಾ ಉತ್ತೇಜನಕ್ಕೆ ಬ್ರಿಕ್ಸ್ ಸಮ್ಮತಿ, ಭಾರತದ ಪ್ರಸ್ತಾಪಗಳಿಗೆ ಒಪ್ಪಿಗೆ. ಬ್ರಿಕ್ಸ್ ಶೃಂಗಸಭೆ ಹಿನ್ನೆಲೆ ಜಾಗತಿಕ ನಾಯಕರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ರಾಯಗಡದಲ್ಲಿ ವಿಶ್ವದಲ್ಲೇ ಸುದೀರ್ಘ ಸ್ಟೀಲ್ ಸ್ಲ್ಯಾಗ್ ರಸ್ತೆ ನಿರ್ಮಾಣ, ಗಿನ್ನಿಸ್ ವಿಶ್ವ ದಾಖಲೆ ಬರೆದ ಭಾರತ. ಮಹಿಳಾ ಏಷ್ಯಾ ಕಪ್ ಹಾಕಿ ಪ್ರಶಸ್ತಿಗಾಗಿ ಭಾರತ ಚೀನಾ ಹಣಾಹಣಿ. ವಾರ್ತೆಗಳ ವಿವರ. ನವದೆಹಲಿಯಲ್ಲಿ ನಡೆಯುತ್ತಿರುವ ಬ್ರಿಕ್ಸ್ ಶೃಂಗಸಭೆಯ ಮೊದಲ ದಿನವಾದ ಇಂದು ಐತಿಹಾಸಿಕ ನವದೆಹಲಿ ಘೋಷಣೆ 2026 ಅಳವಡಿಸಿಕೊಳ್ಳಲಾಗಿದೆ. ಇದರ ಮೂಲಕ ಬ್ರಿಕ್ಸ್ ರಾಷ್ಟಗಳು ಜಾಗತಿಕ ಧ್ರುವೀಕರಣ, ಅಂತಾರಾಷ್ಟೀಯ ಶಸ್ತಾಸ್ತ್ರ ವೆಚ್ಚದ ಏರಿಕೆ ಹಾಗೂ ವಿವಿಧ ಭಾಗಗಳಲ್ಲಿ ನಡೆಯುತ್ತಿರುವ ಸಂಘರ್ಷಗಳ ಕುರಿತು ತೀವ್ರ ಆತಂಕ ವ್ಯಕ್ತಪಡಿಸಿವೆ. ಸುಸ್ಥಿರ ಅಭಿವೃದ್ಧಿ, ಹಸಿವು ಮತ್ತು ಬಡತನದ ನಿರ್ಮೂಲನೆ ಹಾಗೂ ಹವಾಮಾನ ವೈಪರೀತ್ಯದ ಸವಾಲುಗಳನ್ನು ಎದುರಿಸಲು ಪ್ರತಿಯೊಂದು ದೇಶದ ದೃಷ್ಟಿಕೋನಗಳನ್ನು ಗೌರವಿಸುವ ಬಹುಪಕ್ಷೀಯ ವಿಧಾನವನ್ನು ಬ್ರಿಕ್ಸ್ ನಾಯಕರು ಬಲವಾಗಿ ಬೆಂಬಲಿಸಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿ ಹೆಚ್ಚುತ್ತಿರುವ ಉದ್ವಿಗ್ನತೆಯ ಕುರಿತು ಕಳವಳ ವ್ಯಕ್ತಪಡಿಸಿದ ಬ್ರಿಕ್ಸ್ ಒಕ್ಕೂಟ, ಯುದ್ಧ ನಿರತ ದೇಶಗಳು ಗರಿಷ್ಠ ಸಂಯಮ ಕಾಯ್ದುಕೊಳ್ಳಬೇಕು ಮತ್ತು ವಿಶ್ವಸಂಸ್ಥೆಯ ನಿಯಮಾವಳಿಗಳಿಗೆ ಬದ್ಧವಾಗಿ ನಾಗರಿಕರು ಹಾಗೂ ನಾಗರಿಕರ ಮೂಲಸೌಕರ್ಯಗಳ ರಕ್ಷಣೆ ಮಾಡಬೇಕು ಎಂದು ಒತ್ತಾಯಿಸಿದೆ. ಅಂತಾರಾಷ್ಟೀಯ ಅಣುಶಕ್ತಿ ಸಂಸ್ಥೆಯ ಸಂಪೂರ್ಣ ಭದ್ರತಾ ವ್ಯಾಪ್ತಿಯಲ್ಲಿರುವ ಶಾಂತಿಯುತ ಪರಮಾಣು ಸೌಲಭ್ಯಗಳು ಮತ್ತು ನಾಗರಿಕ ಮೂಲಸೌಕರ್ಯಗಳ ಮೇಲಿನ ದಾಳಿಯನ್ನು ವಿರೋಧಿಸಿದ ನಾಯಕರು ಅಣು ಸುರಕ್ಷತೆಯನ್ನು ಸದಾ ಕಾಯ್ದುಕೊಳ್ಳಬೇಕು ಎಂದಿದ್ದಾರೆ. ಗಾಜಾಪಟ್ಟಿಯಲ್ಲಿ ತಕ್ಷಣದ ಕದನ ವಿರಾಮ ಜಾರಿ, ತಡೆರಹಿತ ಮಾನವೀಯ ನೆರವು ಪೂರೈಕೆ ಹಾಗೂ ಪ್ಯಾಲೆಸ್ತೀನ್ ಜನತೆಯ ನ್ಯಾಯಸಮ್ಮತ ಹಕ್ಕುಗಳ ಈಡೇರಿಕೆಯ ಮೂಲಕವೇ ಇಸ್ರೇಲ್ ಪ್ಯಾಲೆಸ್ತೀನ್ ಬಿಕ್ಕಟ್ಟಿಗೆ ಶಾಶ್ವತ ಪರಿಹಾರ ಸಾಧ್ಯ ಎಂದು ಪುನರುಚ್ಚರಿಸಲಾಗಿದೆ. ಇದೇ ವೇಳೆ ಯಾವುದೇ ರೂಪದ ಭಯೋತ್ಪಾದನೆಯನ್ನು ತೀಕ್ಷ್ಣವಾಗಿ ಖಂಡಿಸಿದ ಬ್ರಿಕ್ಸ್ ನಾಯಕರು ಕಳೆದ ವರ್ಷ ಏಪ್ರಿಲ್ 22ರಂದು ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಡೆದ ಭಯೋತ್ಪಾದಕ ದಾಳಿಯನ್ನು ಖಂಡಿಸಿದರು. ಗಡಿಯಾಚೆಗಿನ ಭಯೋತ್ಪಾದಕರ ಸಂಚಾರ, ಉಗ್ರವಾದಕ್ಕೆ ಹಣಕಾಸು ನೆರವು ಹಾಗೂ ಸುರಕ್ಷಿತ ಅಡಗು ತಾಣಗಳನ್ನು ಸಂಪೂರ್ಣವಾಗಿ ಮಟ್ಟಹಾಕಲು ಒಕ್ಕೂಟದ ದೇಶಗಳು ತಮ್ಮ ಬದ್ಧತೆಯನ್ನು ಪ್ರಕಟಿಸಿವೆ. ಕ್ರೀಡೆಯನ್ನು ಸಾಮಾಜಿಕ ಅಭಿವೃದ್ಧಿಯ ಮಾಧ್ಯಮ ಎಂದು ಗುರುತಿಸಿರುವ ಬ್ರಿಕ್ಸ್ ನವದೆಹಲಿ ಘೋಷಣೆ, ಭಾರತ ಪ್ರಸ್ತಾಪಿಸಿದ್ದ ಕ್ರೀಡಾ ತಂತ್ರಜ್ಞಾನ ಕಾರ್ಯಪಡೆ ರಚನೆ ಹಾಗೂ ಕ್ರೀಡಾ ಸಾಮಗ್ರಿಗಳ ಉತ್ಪಾದನಾ ಸಮಾವೇಶ ಆಯೋಜನೆಗೆ ಪೂರ್ಣ ಸಮ್ಮತಿ ಸೂಚಿಸಿವೆ. ಕ್ರೀಡಾಪಟುಗಳ ಪ್ರದರ್ಶನ ಮೌಲ್ಯ, ಪಾರದರ್ಶಕತೆ ಹಾಗೂ ಆಡಳಿತ ಸುಧಾರಣೆಯಲ್ಲಿ ತಂತ್ರಜ್ಞಾನದ ಪಾತ್ರ ಪ್ರಮುಖ ಎಂದು ಒಕ್ಕೂಟ ಪ್ರತಿಪಾದಿಸಿದೆ. ಕಳೆದ ತಿಂಗಳು ವಿಶಾಖಪಟ್ಟಣಂನಲ್ಲಿ ನಡೆದ ಬ್ರಿಕ್ಸ್ ಕ್ರೀಡಾ ಸಚಿವರ ಸಭೆಯಲ್ಲಿ ಕೇಂದ್ರ ಕ್ರೀಡಾ ಸಚಿವ ಮನ್ಸುಖ್ ಮಾಂಡವಿಯ ಮಂಡಿಸಿದ್ದ ಪ್ರಮುಖ ಉಪಕ್ರಮಗಳಿಗೆ ಈ ಮೂಲಕ ಜಾಗತಿಕ ಮಾನ್ಯತೆ ದೊರೆತಂತಾಗಿದೆ. ಇದಕ್ಕೂ ಮುನ್ನ ಇಂದು ಬೆಳಿಗ್ಗೆ ನವದೆಹಲಿಯ ಭಾರತ ಮಂಟಪದಲ್ಲಿ 18ನೇ ಬ್ರಿಕ್ಸ್ ಶೃಂಗಸಭೆಗೆ ಚಾಲನೆ ದೊರೆಯಿತು. ತಮ್ಮ ಪ್ರಾಸ್ತಾವಿಕ ನುಡಿಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಬ್ರಿಕ್ಸ್ ಒಕ್ಕೂಟದ ಅಧ್ಯಕ್ಷತೆ ಪ್ರತಿ ವರ್ಷ ಬದಲಾಗುತ್ತಿದ್ದರೂ ಸಂಸ್ಥೆಯ ಕಾರ್ಯಸಾಧನೆ ಮತ್ತು ವೇಗವನ್ನು ನಿರಂತರವಾಗಿ ಕಾಯ್ದುಕೊಳ್ಳಲು ಬ್ರಿಕ್ಸ್ ನಿರಂತರತೆ ಮತ್ತು ಅನುಷ್ಠಾನ ವ್ಯವಸ್ಥೆಯನ್ನು ಪ್ರತಿಪಾದಿಸಿದರು. ಈ ನೂತನ ಚೌಕಟ್ಟು ಒಕ್ಕೂಟದ ಎಲ್ಲಾ ನಿರ್ಧಾರ ಮತ್ತು ಉಪಕ್ರಮಗಳ ನಿರಂತರ ಅನುಸರಣೆಗೆ ನೆರವಾಗಲಿದೆ. ಮುಂಬರುವ 20 ವರ್ಷಗಳಿಗಾಗಿ ಬ್ರಿಕ್ಸ್ ರಾಷ್ಟಗಳು ಮಹತ್ವಾಕಾಂಕ್ಷಿ ಕಾರ್ಯಸೂಚಿಯೊಂದಿಗೆ ಶ್ರಮಿಸಬೇಕಿದ್ದು ಈ ಬದಲಾವಣೆ ಒಕ್ಕೂಟದ ಆಂತರಿಕ ಕಾರ್ಯಾಚರಣಾ ವ್ಯವಸ್ಥೆಯಿಂದ ಆರಂಭವಾಗಬೇಕು ಎಂದರು. ಇನ್ನು ಜಾಗತಿಕ ವ್ಯಾಪಾರಕ್ಕೆ ಅಪಾರ ಕೊಡುಗೆ ನೀಡುವ ನಾವಿಕರು ಎದುರಿಸುವ ತುರ್ತು ಸಂದರ್ಭಗಳಲ್ಲಿ ನೆರವಾಗಲು ಸಂಬಂಧಪಟ್ಟ ರಾಷ್ಟಗಳ ಕಡಲ ಪ್ರಾಧಿಕಾರಗಳು ಹಾಗೂ ರಾಜತಾಂತ್ರಿಕ ನಿಯೋಗಗಳನ್ನು ಬೆಸೆಯುವ ನಾವಿಕರ ತುರ್ತು ಬೆಂಬಲ ಜಾಲವನ್ನು ಸ್ಥಾಪಿಸಲು ಪ್ರಧಾನಿ ಕರೆ ನೀಡಿದರು. ಬ್ರಿಕ್ಸ್ ಯಾರ ವಿರುದ್ಧವೂ ಕಾರ್ಯನಿರ್ವಹಿಸದೆ ಎಲ್ಲರನ್ನೊಳಗೊಳ್ಳುವ ಮನೋಭಾವದೊಂದಿಗೆ ಮುನ್ನಡೆಯುತ್ತಿದೆ ಎಂದರು. 18ನೇ ಬ್ರಿಕ್ಸ್ ಶೃಂಗಸಭೆಯ ನಡುವೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇಂದು ಜಾಗತಿಕ ನಾಯಕರೊಂದಿಗೆ ಸರಣಿ ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸಿದರು. ಈ ವೇಳೆ ಪ್ರಧಾನಿಯವರು ಇಥಿಯೋಪಿಯಾ ಪ್ರಧಾನಿ ಡಾ ಅಬಿ ಅಹಮದ್ ಅಲಿ, ಮಲೇಷ್ಯಾ ಪ್ರಧಾನಿ ಅನ್ವರ್ ಇಬ್ರಾಹಿಂ ಹಾಗೂ ವಿಯೆಟ್ನಾಂ ಪ್ರಧಾನಿ ಲೇ ಮಿನ್ ಹಂಗ್ ಅವರೊಂದಿಗೆ ಪ್ರತ್ಯೇಕ ಭೇಟಿ ನಡೆಸಿ ಸಮಾಲೋಚಿಸಿದರು. ಉಭಯ ದೇಶಗಳ ನಾಯಕರು ವಾಣಿಜ್ಯ, ರಕ್ಷಣೆ ಮತ್ತು ಭದ್ರತೆ, ಸಾಂಸ್ಕೃತಿಕ ಸಂಬಂಧಗಳು ಹಾಗೂ ಸಾರ್ವಜನಿಕ ಸಹಭಾಗಿತ್ವದ ವಿಸ್ತರಣೆಯ ಕುರಿತು ಸಮಗ್ರ ಪರಿಶೀಲನೆ ನಡೆಸಿದ್ದಲ್ಲದೆ ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಹಾಗೂ ಜಾಗತಿಕ ವಿಷಯಗಳ ಕುರಿತು ದೃಷ್ಟಿಕೋನಗಳನ್ನು ಹಂಚಿಕೊಂಡರು. ಇದೇ ವೇಳೆ ಪ್ರಧಾನಿಯವರು ಅಬುದಾಬಿಯ ಯುವರಾಜ ಶೇಖ್ ಖಾಲಿದ್ ಬಿನ್ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹ್ಯಾನ್ ಅವರೊಂದಿಗೂ ಉನ್ನತ ಮಟ್ಟದ ಮಾತುಕತೆ ನಡೆಸಿದರು. ಈ ಸಭೆಯಲ್ಲಿ ಭಾರತ ಮತ್ತು ಯುಎಇ ನಡುವಿನ ಸಮಗ್ರ ಕಾರ್ಯತಂತ್ರ ಪಾಲುದಾರಿಕೆಯ ಮಹತ್ವವನ್ನು ಉಭಯ ನಾಯಕರು ಪುನರುಚ್ಚರಿಸಿದ್ದು, ದ್ವಿಪಕ್ಷೀಯ ಬಾಂಧವ್ಯವನ್ನು ಮತ್ತಷ್ಟು ಎತ್ತರಕ್ಕೆ ಒಯ್ಯುವ ಕುರಿತು ಆಶಯ ವ್ಯಕ್ತಪಡಿಸಿದರು. ನವದೆಹಲಿಯಲ್ಲಿ ನಡೆಯುತ್ತಿರುವ 18ನೇ ಬ್ರಿಕ್ಸ್ ಶೃಂಗಸಭೆಯ ಮೊದಲ ದಿನದ ಅಧಿವೇಶನ ಮುಕ್ತಾಯಗೊಂಡ ಬಳಿಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಬ್ರಿಕ್ಸ್ ರಾಷ್ಟಗಳ ನಾಯಕರು ಭಾರತ್ ಮಂಟಪದ ಹೊರಭಾಗದಲ್ಲಿರುವ ಆವರಣದಲ್ಲಿ ಸಸಿಗಳನ್ನು ನೆಟ್ಟರು. ನಂತರ ಅವರು ಭಾರತ್ ಇನೋವೇಟ್ಸ್ ಪ್ರದರ್ಶನಕ್ಕೂ ಭೇಟಿ ನೀಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಛತ್ತೀಸ್ಗಢದ ರಾಯ್ಗಢದಲ್ಲಿ ನಿರ್ಮಿಸಲಾದ 1.85 ಕಿಲೋಮೀಟರ್ ಉದ್ದದ ವಿಶ್ವದ ಅತ್ಯಂತ ಸುದೀರ್ಘ ಸ್ಟೀಲ್ ಸ್ಲ್ಯಾಗ್ ರಸ್ತೆಯು ಪ್ರಸಿದ್ಧ ಗಿನ್ನಿಸ್ ವಿಶ್ವ ದಾಖಲೆಯ ಗೌರವಕ್ಕೆ ಪಾತ್ರವಾಗಿದೆ. ಉಕ್ಕು ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಹೊರಬರುವ ಉಪ ಉತ್ಪನ್ನವಾದ ಸ್ಟೀಲ್ ಸ್ಲ್ಯಾಗ್ ಅನ್ನು ಶುದ್ಧೀಕರಿಸಿ ರಸ್ತೆ ನಿರ್ಮಾಣದ ಜಲ್ಲಿ ಕಲ್ಲುಗಳಿಗೆ ಪರ್ಯಾಯವಾಗಿ ಬಳಸುವ ಅತ್ಯಾಧುನಿಕ ಸ್ವದೇಶಿ ತಂತ್ರಜ್ಞಾನಕ್ಕೆ ಈ ಯೋಜನೆಯು ಬೃಹತ್ ಮೈಲಿಗಲ್ಲಾಗಿದೆ. ನವದೆಹಲಿಯಲ್ಲಿ ಇಂದು ನಡೆದ ಗಿನ್ನಿಸ್ ವಿಶ್ವ ದಾಖಲೆ ಪ್ರಮಾಣ ಪತ್ರ ಪ್ರದಾನ ಸಮಾರಂಭದಲ್ಲಿ ಮಾತನಾಡಿದ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್, ಸಿಎಸ್ಐಆರ್ ಕೇಂದ್ರ ರಸ್ತೆ ಸಂಶೋಧನಾ ಸಂಸ್ಥೆ ಖಾಸಗಿ ವಲಯದ ಸಹಭಾಗಿತ್ವದೊಂದಿಗೆ ಈ ತಂತ್ರಜ್ಞಾನವನ್ನು ಯಶಸ್ವಿಯಾಗಿ ಅಭಿವೃದ್ಧಿಪಡಿಸಿದೆ ಎಂದು ತಿಳಿಸಿದರು. ಈ ಕ್ರಾಂತಿಕಾರಿ ತಂತ್ರಜ್ಞಾನ ರಸ್ತೆ ನಿರ್ಮಾಣ ವೆಚ್ಚವನ್ನು ಶೇಕಡ 40% ತಗ್ಗಿಸುವುದಲ್ಲದೆ ಸಾಂಪ್ರದಾಯಿಕ ರಸ್ತೆಗಳಿಗಿಂತ 4 ಪಟ್ಟು ಹೆಚ್ಚಿನ ಬಾಳಿಕೆ ಹಾಗೂ ಶಕ್ತಿಯನ್ನು ಒದಗಿಸಲಿದೆ ಎಂದು ಸಚಿವರು ವಿವರಿಸಿದರು. ಕಸದಿಂದ ರಸ ಎಂಬಂತೆ ಈ ರಸ್ತೆಗಳಿಗೆ ಸುಮಾರು 15 ವರ್ಷಗಳವರೆಗೆ ಯಾವುದೇ ರೀತಿಯ ನಿರ್ವಹಣೆ ಅಥವಾ ದುರಸ್ತಿಯ ಅಗತ್ಯ ಇರುವುದಿಲ್ಲ ಎಂದು ಅವರು ಹೇಳಿದರು. ಕೇಂದ್ರ ವಾಣಿಜ್ಯ ಹಾಗೂ ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ನವದೆಹಲಿಯಲ್ಲಿ ಇಂದು ಮಲೇಷ್ಯಾದ ಹೂಡಿಕೆ ವ್ಯಾಪಾರ ಮತ್ತು ಕೈಗಾರಿಕಾ ಸಚಿವ ದತ್ತುಕ್ ಸಿರಿ ಜೋಹರಿ ಅಬ್ದುಲ್ ಘನಿ ಅವರೊಂದಿಗೆ ದ್ವಿಪಕ್ಷೀಯ ಸಭೆ ನಡೆಸಿದರು. ಸಾಮಾಜಿಕ ಜಾಲತಾಣದ ಪೋಸ್ಟ್ನಲ್ಲಿ ಸಚಿವ ಪಿಯೂಷ್ ಗೋಯಲ್, ಸಭೆಯಲ್ಲಿ ಭಾರತ ಮಲೇಷ್ಯಾ ಆರ್ಥಿಕ ಸಹಭಾಗಿತ್ವವನ್ನು ಎರಡೂ ದೇಶಗಳು ಪರಿಶೀಲಿಸಿದ್ದು, ದ್ವಿಪಕ್ಷೀಯ ವ್ಯಾಪಾರ ಮತ್ತು ಹೂಡಿಕೆಯನ್ನು ಹೆಚ್ಚಿಸುವುದು, ಮಾರುಕಟ್ಟೆ ಪ್ರವೇಶವನ್ನು ಸುಧಾರಿಸುವುದು ಹಾಗೂ ಪರಸ್ಪರ ಪೂರಕ ಸಾಮರ್ಥ್ಯ ಹೊಂದಿರುವ ಕ್ಷೇತ್ರಗಳಲ್ಲಿ ಪೂರೈಕೆ ಸರಪಳಿ ಸಂಪರ್ಕಗಳನ್ನು ಬಲಪಡಿಸುವ ಕುರಿತು ಚರ್ಚಿಸಲಾಯಿತು ಎಂದು ತಿಳಿಸಿದ್ದಾರೆ. 6 ವರ್ಷಗಳಿಂದ ಸ್ಥಗಿತಗೊಂಡಿದ್ದ ಗ್ಯಾಂಗ್ಝೌ ಮತ್ತು ನವದೆಹಲಿ ನಡುವಿನ ಪ್ರಯಾಣಿಕ ವಿಮಾನ ಸಂಚಾರ ಸೇವೆ ಇದೇ 21ರಿಂದ ಪುನರಾರಂಭಿಸುವುದಾಗಿ ಚೀನಾ ಸದರ್ನ್ ಏರ್ಲೈನ್ ತಿಳಿಸಿದೆ. 2020ರಲ್ಲಿ ಕೋವಿಡ್-19 ಸಾಂಕ್ರಾಮಿಕದ ಬಳಿಕ ಭಾರತ ಚೀನಾ ನಡುವೆ ವಾಯುಯಾನ ಸೇವೆಯನ್ನು ಸ್ಥಗಿತಗೊಳಿಸಲಾಗಿತ್ತು. ಚೀನಾ ಅಧ್ಯಕ್ಷ ಕ್ಸಿ ಜಿನ್ ಪಿಂಗ್ ಬ್ರಿಕ್ಸ್ ಶೃಂಗಸಭೆಗಾಗಿ ಭಾರತಕ್ಕೆ ಭೇಟಿ ನೀಡಿ ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಮಾತುಕತೆ ನಡೆಸುತ್ತಿರುವ ಸಂದರ್ಭದಲ್ಲೇ ಈ ವಾಯುಯಾನ ಸೇವೆಯು ಪುನರಾರಂಭವಾಗುವ ಸಾಧ್ಯವಾಗಿದೆ. ಇದೇ ವರ್ಷದ ಮಾರ್ಚ್ನಲ್ಲಿ ಇಂಡಿಗೋ ಸಂಸ್ಥೆ ಶಾಂಘೈ ಮತ್ತು ಕೋಲ್ಕತ್ತಾ ನಡುವೆ ವಿಮಾನ ಹಾರಾಟ ಆರಂಭಿಸಿತ್ತು. ಕೇಂದ್ರ ಕಾನೂನು ಮತ್ತು ನ್ಯಾಯ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಅವರು ಇಂದು ನವದೆಹಲಿಯಲ್ಲಿ ನಡೆದ ಭಾರತೀಯ ಚಾರ್ಟರ್ಡ್ ಅಕೌಂಟೆಂಟ್ ಸಂಸ್ಥೆ ICAIನ ಘಟಿಕೋತ್ಸವ ಸಮಾರಂಭದಲ್ಲಿ ಪಾಲ್ಗೊಂಡರು. ಕಾರ್ಯಕ್ರಮ ದೇಶದ 23 ಕೇಂದ್ರಗಳಲ್ಲಿ ಆಯೋಜಿಸಲಾಗಿತ್ತು. ಸಮಾರಂಭದಲ್ಲಿ ಸಚಿವರು ನೂತನವಾಗಿ ಮಾನ್ಯತೆ ಪಡೆದ ಚಾರ್ಟರ್ಡ್ ಅಕೌಂಟೆಂಟ್ಸ್ಗಳಿಗೆ ಸದಸ್ಯತ್ವ ಪ್ರಮಾಣ ಪತ್ರಗಳನ್ನು ಪ್ರದಾನ ಮಾಡಿದರು. ಚೀನಾದ ಮೋಚಿ

0: ನಡೆಯುತ್ತಿರುವ ಮಹಿಳಾ ಜೂನಿಯರ್ ಏಷ್ಯಾ ಕಪ್ 2026 ಹಾಕಿ ಪಂದ್ಯಾವಳಿಯ ಸೆಮಿಫೈನಲ್ನಲ್ಲಿ ಸೌತ್ ಕೊರಿಯಾ ತಂಡವನ್ನು 5-1 ಅಂತರದಲ್ಲಿ ಮಣಿಸಿ ಭಾರತ ಮಹಿಳಾ ತಂಡ ಫೈನಲ್ ಪ್ರವೇಶಿಸಿದೆ. ಇನ್ನು ಭಾರತ ತಂಡ ಫೈನಲ್ನಲ್ಲಿ ಚೀನಾ ತಂಡವನ್ನು ಎದುರಿಸಲಿದೆ. ಸೆಮಿಫೈನಲ್ ಪಂದ್ಯದಲ್ಲಿ ಭಾರತದ ಪರ ಸುಪ್ರಿಯಾ ತ್ರಿವಳಿ ಗೋಲು ಗಳಿಸಿದರೆ ಮಧು ಸಿದಾರ್ ಮತ್ತು ಸುಖವೀರ್ ಕೌರ್ ತಲಾ 1 ಗೋಲು ಗಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬ್ರಿಕ್ಸ್ ಶೃಂಗಸಭೆಯಲ್ಲಿ ನವದೆಹಲಿ ಘೋಷಣೆ 2026 ಅಳವಡಿಕೆ. ಜಾಗತಿಕ ಸಂಘರ್ಷ ಭಯೋತ್ಪಾದನೆ ವಿರುದ್ಧ ಬ್ರಿಕ್ಸ್ ತೀವ್ರ ಕಳವಳ. ಕ್ರೀಡಾ ತಂತ್ರಜ್ಞಾನ ಹಾಗೂ ಉತ್ಪಾದನಾ ಉತ್ತೇಜನಕ್ಕೆ ಬ್ರಿಕ್ಸ್ ಸಮ್ಮತಿ, ಭಾರತದ ಪ್ರಸ್ತಾಪಗಳಿಗೆ ಒಪ್ಪಿಗೆ. ಬ್ರಿಕ್ಸ್ ಶೃಂಗಸಭೆ ಹಿನ್ನೆಲೆ ಜಾಗತಿಕ ನಾಯಕರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ರಾಯ್ಗಢದಲ್ಲಿ ವಿಶ್ವದಲ್ಲೇ ಸುದೀರ್ಘ ಸ್ಟೀಲ್ ಸ್ಲಾಗ್ ರಸ್ತೆ ನಿರ್ಮಾಣ, ಗಿನ್ನಿಸ್ ವಿಶ್ವ ದಾಖಲೆ ಬರೆದ ಭಾರತ. ಮಹಿಳಾ ಏಷ್ಯಾಕಪ್ ಹಾಕಿ ಪ್ರಶಸ್ತಿಗಾಗಿ ಭಾರತ ಚೀನಾ ಹಣಾಹಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಆಕಾಶವಾಣಿ ಸಮಾಚಾರ ದರ್ಶನ. ಮುಖ್ಯಾಂಶಗಳು. ಸೆಮಿಕಂಡಕ್ಟರ್ ವಿನ್ಯಾಸದಲ್ಲಿ ಕರ್ನಾಟಕಕ್ಕೆ ಅಗ್ರಸ್ಥಾನ, ಕೇಂದ್ರ ವಿದ್ಯುನ್ಮಾನ ಸಚಿವಾಲಯದ ದತ್ತಾಂಶದಲ್ಲಿ ಬಹಿರಂಗ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಖಾಸಗೀಕರಣದ ಪ್ರಶ್ನೆಯೇ ಇಲ್ಲ, ಇಸ್ರೋ ಅಧ್ಯಕ್ಷ ವಿ ನಾರಾಯಣನ್ ಸ್ಪಷ್ಟನೆ. ಎಲ್ನಿನೋ ಹಿನ್ನೆಲೆ ರಾಜ್ಯದಲ್ಲಿ ಭತ್ತ, ರಾಗಿ, ಜೋಳ, ದ್ವಿದಳ ಧಾನ್ಯಗಳ ಬಿತ್ತನೆ ಪ್ರದೇಶ ಇಳಿಮುಖ. ಕರ್ನಾಟಕ ಏರೋಸ್ಪೇಸ್ ನೀತಿ. ವಿದ್ಯಾರ್ಥಿ ಸಂಘದ ಚುನಾವಣೆಗೆ ರಾಜ್ಯ ಸಚಿವ ಸಂಪುಟ ಸಭೆ ಅನುಮೋದನೆ. ರಾಜ್ಯದ ರೈಲು ಜಾಲಕ್ಕೆ ಹೊಸ ಬಲ. ವೈಟ್ಫೀಲ್ಡ್, ಬಂಗಾರಪೇಟೆ, ಹೊಸೂರು, ಓಮಲೂರು ಡಬ್ಲಿಂಗ್ ಯೋಜನೆಗೆ ಕೇಂದ್ರ ಅಸ್ತು. ಸೆಮಿಕಂಡಕ್ಟರ್ ವಿನ್ಯಾಸ ಮತ್ತು ಅಭಿವೃದ್ಧಿಯಲ್ಲಿ ಕರ್ನಾಟಕ ದೇಶದಲ್ಲೇ ಅಗ್ರಸ್ಥಾನ ಪಡೆದಿದೆ. ತಮಿಳುನಾಡು ಮತ್ತು ತೆಲಂಗಾಣ ಅಗ್ರ 3ರಲ್ಲಿ ಸ್ಥಾನ ಪಡೆದಿವೆ. ಕೇಂದ್ರ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಡಿಜಿಟಲ್ ಇಂಡಿಯಾ ಹಾಗೂ ಚಿಪ್ ಟು ಸ್ಟಾರ್ಟ್ಅಪ್ C2S ಯೋಜನೆಯಡಿಯಲ್ಲಿ ಸ್ಥಾಪಿಸಲಾದ ಸೆಮಿಕಂಡಕ್ಟರ್ ವಿನ್ಯಾಸ ಮತ್ತು ಅಭಿವೃದ್ಧಿಯ ಕುರಿತಂತೆ ದತ್ತಾಂಶ ಪ್ರಕಟಿಸಿದೆ. ಕೇಂದ್ರ ಸರ್ಕಾರ ಪ್ರಕಟಿಸಿರುವ ಈ ದತ್ತಾಂಶದ ಪ್ರಕಾರ ಚಿಪ್ ವಿನ್ಯಾಸ, ಸಂಸ್ಥೆಗಳ ಬೆಂಬಲ, ಟೇಪ್ ಔಟ್ ಮತ್ತು ಇಡಿಎ ಟೂಲ್ ಬಳಕೆ ಸೇರಿದಂತೆ ಹಲವು ಪ್ರಮುಖ ಸೂಚ್ಯಂಕಗಳಲ್ಲಿ ರಾಜ್ಯ ಅಗ್ರಸ್ಥಾನ ಪಡೆದಿದೆ. ಚಿಪಿನ್ ಸೆಂಟರ್ ಬೆಂಬಲ ಪಡೆದ ಸಂಸ್ಥೆಗಳ ಸಂಖ್ಯೆ 81 ಆಗಿದ್ದು ಇವುಗಳಲ್ಲಿ ಟೇಪ್ಔಟ್ ಬಳಸಿರುವ ಸಂಸ್ಥೆಗಳು 73 ಆಗಿದೆ. ಇಡಿಎ ಟೂಲ್ಗಳು 88 ಲಕ್ಷ ಗಂಟೆಗಳಷ್ಟಾಗಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಕೇಂದ್ರ ಸರ್ಕಾರದ ಪ್ರಮುಖ ಸಂಸ್ಥೆಯಾದ ಇಸ್ರೋವನ್ನು ಖಾಸಗೀಕರಣಗೊಳಿಸಲಾಗುತ್ತಿದೆ ಎಂಬ ವರದಿಗಳನ್ನು ಇಸ್ರೋ ಅಧ್ಯಕ್ಷ ವಿ ನಾರಾಯಣನ್ ತಳ್ಳಿಹಾಕಿದ್ದಾರೆ. ಬೆಂಗಳೂರಿನಲ್ಲಿ ಸಿಐಐ ಆಯೋಜನೆ ಮಾಡಿದ್ದಂತಹ ವಸ್ತು ಪ್ರದರ್ಶನದ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇಸ್ರೋ ಒಂದು ಸರ್ಕಾರಿ ಸಂಸ್ಥೆಯಾಗಿದ್ದು ಖಾಸಗೀಕರಣದ ಪ್ರಶ್ನೆಯೇ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಕೇಂದ್ರ ಸರ್ಕಾರ ನೀಡಿದ ಆದೇಶ ಮತ್ತು ನೂತನ ಬಾಹ್ಯಾಕಾಶ ನೀತಿಗೆ ಅನುಗುಣವಾಗಿ ಕಾರ್ಯಾಚರಣೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ಖಾಸಗಿ ವಲಯವು ಬಾಹ್ಯಾಕಾಶ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡಿದೆ ಎಂದು ತಿಳಿಸಿದ್ದಾರೆ.
2: ಇಸ್ರೋ ಈಸ್ ನಾಟ್ ಪ್ರೈವೇಟ್. ಇಸ್ರೋ ಈಸ್ ಎ ಗವರ್ಮೆಂಟ್ ಆರ್ಗನೈಸೇಷನ್ ಅಂಡ್ ವಿ ಆರ್ ವರ್ಕಿಂಗ್ ಫಾರ್ ಗವರ್ಮೆಂಟ್ ಇನ್ವೆಸ್ಟ್ಮೆಂಟ್ ಅಂಡ್ ವಿ ಆರ್ ವರ್ಕಿಂಗ್ ದೇರ್. ಗವರ್ಮೆಂಟ್ ಮ್ಯಾಂಡೇಟ್ ಟು ಇನ್ಸ್ಪೈರ್ ಇಸ್ರೋ ಅಂಡ್ ಎನ್ಸಿಲೀಸ್ ಟು ಗ್ರೋ ದ ಸ್ಪೇಸ್ ಎಕೋಸಿಸ್ಟಮ್. ವಿತ್ ರೆಸ್ಪೆಕ್ಟ್ ಟು ದ ಬಜೆಟ್, ವಾಟ್ ಎವರ್ ಇಸ್ರೋ ನೀಡ್ಸ್ ಪರ್ ಇಯರ್ ಗವರ್ಮೆಂಟ್ ಇಸ್ ಅಲಾಟ್. ದೇರ್ ಇಸ್ ನೋ ಶಾರ್ಟೇಜ್ ಆಫ್ ಬಜೆಟ್. ಸಪೋಸ್ ಇಫ್ ಯು ಸ್ಪೆಂಡ್ ಮೋರ್, ಗವರ್ಮೆಂಟ್ ಇಸ್ ರೆಡಿ ಟು ಫಂಡ್ ಮೋರ್. ಸೊ ಇನ್ ಮೈ ಕೆಪಾಸಿಟಿ ಆಸ್ ದ ಸೆಕ್ರೆಟರಿ ಆಫ್ ದ ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್, ವಿ ಓನ್ಲಿ ರಿಕ್ವೆಸ್ಟ್ ದ ಗವರ್ಮೆಂಟ್ ಟು ಅಲಾಟ್ ದ ಬಜೆಟ್. ವಾಟ್ ಎವರ್ ವಿ ರಿಕ್ವೆಸ್ಟ್, ಗವರ್ಮೆಂಟ್ ಇಸ್ ಅಲಾಟ್. ದೇರ್ ಇಸ್ ನೋ ಶಾರ್ಟೇಜ್ ಆಫ್ ಬಜೆಟ್.
1: ಇದೇ ವೇಳೆ ಇನ್ಸ್ಪೇಸ್ ಅಧ್ಯಕ್ಷ ಪವನ್ ಗೋಯಂಕಾ ಮಾತನಾಡಿ, ಇಸ್ರೋದಿಂದ ಕೆಲವು ವಿಜ್ಞಾನಿಗಳು ಉದ್ಯೋಗ ತ್ಯಜಿಸಿದ್ದರೂ ಇಸ್ರೋ ಚಟುವಟಿಕೆಗಳು ವಿಸ್ತರಿಸುತ್ತಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ದೇಶಾದ್ಯಂತ ಮುಂಗಾರು ಬೆಳೆಗಳ ಬಿತ್ತನೆ ಪ್ರದೇಶ 1,086 ಲಕ್ಷ ಹೆಕ್ಟೇರ್ ದಾಟಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ದತ್ತಾಂಶದಲ್ಲಿ ತಿಳಿಸಿದೆ. ಆದರೆ ಎಲ್ನಿನೋ ಹವಾಮಾನ ಮಾದರಿಯ ಪ್ರತಿಕೂಲ ಪರಿಣಾಮದಿಂದಾಗಿ ಕರ್ನಾಟಕದಲ್ಲಿ ಪ್ರಮುಖವಾಗಿ ಭತ್ತ ಪ್ರದೇಶದ ವ್ಯಾಪ್ತಿ ಗಣನೀಯವಾಗಿ ಕುಸಿತ ಕಂಡಿದೆ. ಇದೇ ವೇಳೆ ಉದ್ದು ಮತ್ತು ಹೆಸರುಕಾಳುಗಳಂತಹ ದ್ವಿದಳ ಧಾನ್ಯಗಳ ಕೃಷಿ ಪ್ರದೇಶದ ವ್ಯಾಪ್ತಿಯಲ್ಲೂ ಇಳಿಕೆಯಾಗಿದೆ. ಜೋಳ, ರಾಗಿ ಬಿತ್ತನೆ ಪ್ರದೇಶವು ಕುಸಿತ ಕಂಡಿದೆ ಎಂದು ಸಚಿವಾಲಯ ಸ್ಪಷ್ಟಪಡಿಸಿದೆ. ರಾಜ್ಯದಲ್ಲಿ 37 ವರ್ಷಗಳ ಬಳಿಕ ಕಾಲೇಜು ವಿಶ್ವವಿದ್ಯಾಲಯಗಳಲ್ಲಿ ವಿದ್ಯಾರ್ಥಿ ಸಂಘ ಚುನಾವಣೆ ಮರು ಜಾರಿಗೊಳಿಸಲು ಸರ್ಕಾರ ತೀರ್ಮಾನಿಸಿದೆ. ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ನಡೆದ ಸಂಪುಟ ಸಭೆಯಲ್ಲಿ ಈ ಹಿಂದಿನ ನಿಷೇಧ ತೆರವುಗೊಳಿಸಿ ಚುನಾವಣೆ ನಡೆಸಲು ಅನುಮತಿ ನೀಡಲಾಗಿದೆ. ಈ ಕುರಿತಂತೆ ಸುದ್ದಿಗಾರರಿಗೆ ಮಾಹಿತಿ ನೀಡಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಕರ್ನಾಟಕ ಏರೋಸ್ಪೇಸ್ ಪಾಲಿಸಿ 2026-2031 ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಸರ್ಕಾರ ಹಾಗೂ ಖಾಸಗಿ ಸಹಭಾಗಿತ್ವದಲ್ಲಿ ಏರೋಸ್ಪೇಸ್ ರಕ್ಷಣೆ, ವಿಮಾನಯಾನ ಕ್ಷೇತ್ರದ ಉತ್ಪಾದನೆ, ನಾವೀನ್ಯತೆ ಕ್ಷೇತ್ರದಲ್ಲಿ ಬೆಂಗಳೂರನ್ನು ಕೇಂದ್ರವನ್ನಾಗಿ ಸ್ಥಾಪಿಸಲಾಗುವುದು ಎಂದು ತಿಳಿಸಿದ್ದಾರೆ. ಹಂತ ಹಂತವಾಗಿ 60,000 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆಗೆ ನಿರ್ಧರಿಸಲಾಗಿದ್ದು ರಾಜ್ಯದಲ್ಲಿ 60,000 ಉದ್ಯೋಗ ಸೃಷ್ಟಿಯ ಗುರಿ ಹೊಂದಲಾಗಿದೆ.

0: ಎಂದು ಸ್ಪಷ್ಟಪಡಿಸಿದ್ದಾರೆ. ಎಚ್ಎಎಲ್ನಲ್ಲಿ 40 ವಿಮಾನ ಉತ್ಪಾದನೆ ಮಾಡುವ ಯೋಜನೆ ಇದ್ದು ಸಬ್ಸಿಡಿ ರೂಪದಲ್ಲಿ ಸಹಾಯ ಮಾಡಲು ಸರ್ಕಾರ ನಿರ್ಧರಿಸಿದೆ ಎಂದು ಹೇಳಿದ್ದಾರೆ. ಮುಖ್ಯಮಂತ್ರಿ ನೇಗಿಲ ಯೋಗಿ ಯೋಜನೆಯನ್ನು ಮೊದಲ ಹಂತದಲ್ಲಿ 31 ತಾಲೂಕುಗಳಲ್ಲಿ ಜಾರಿಗೊಳಿಸಲು ನಿರ್ಧರಿಸಲಾಗಿದೆ. ಬೆಂಗಳೂರಿನ ಎಲೆಕ್ಟ್ರಾನಿಕ್ಸ್ ಸಿಟಿಯಲ್ಲಿ ಕೃತಕ ಬುದ್ದಿಮತ್ತೆ ವಿಶ್ವವಿದ್ಯಾಲಯ ತೆರೆಯಲು ತೀರ್ಮಾನಿಸಲಾಗಿದೆ ಎಂದು ಉಪಮುಖ್ಯಮಂತ್ರಿ ಮಾಹಿತಿ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಆರ್ಥಿಕ ವ್ಯವಹಾರಗಳ ಸಚಿವ ಸಂಪುಟ ಸಮಿತಿಯು 10021 ಕೋಟಿ ರೂಪಾಯಿ ಹೂಡಿಕೆಯ 5 ಬಹುಹಳಿ ರೈಲ್ವೆ ಯೋಜನೆಗಳಿಗೆ ಅನುಮೋದನೆ ನೀಡಿದೆ. ತಮಿಳುನಾಡು, ಆಂಧ್ರಪ್ರದೇಶ, ಕರ್ನಾಟಕ ಮತ್ತು ತೆಲಂಗಾಣದಾದ್ಯಂತ 17 ಜಿಲ್ಲೆಗಳನ್ನು ಒಳಗೊಂಡಂತಹ ಈ 5 ಯೋಜನೆಗಳು ಭಾರತೀಯ ರೈಲ್ವೆಯ ಅಸ್ತಿತ್ವದಲ್ಲಿರುವಂತಹ ಜಾಲವನ್ನು ಸುಮಾರು 540 ಕಿಲೋಮೀಟರ್ಗಳಷ್ಟು ಹೆಚ್ಚಿಸಲಿದೆ. ಈ ರೈಲ್ವೆ ಯೋಜನೆಯಲ್ಲಿ 47 ಕಿಲೋಮೀಟರ್ ಉದ್ದದ ವೈಟ್ಫೀಲ್ಡ್ ಬಂಗಾರಪೇಟೆ, 147 ಕಿಲೋಮೀಟರ್ ಉದ್ದದ ಹೊಸೂರು ಓಮಲೂರು ಡಬ್ಲಿಂಗ್ ಯೋಜನೆಗೆ ಅನುಮೋದನೆ ನೀಡಲಾಗಿದೆ. ಅನುಮೋದಿತ ಈ ಯೋಜನೆಯಿಂದ ರಾಜ್ಯದ ಕೋಟಿಲಿಂಗೇಶ್ವರ, ಬಂಗಾರು ತಿರುಪತಿ, ಕೋಲಾರ ಚಿನ್ನದ ಗಣಿ, ಹೊಗೆನಕಲ್ ಜಲಪಾತ ಸೇರಿದಂತೆ ರಾಜ್ಯದ ಹಲವಾರು ಪ್ರಮುಖ ಪ್ರವಾಸಿ ತಾಣಗಳಿಗೆ ಸಂಪರ್ಕವನ್ನು ಸುಧಾರಿಸಲಿದೆ. ಕಲ್ಲಿದ್ದಲು, ಸಿಮೆಂಟ್, ಆಹಾರ ಧಾನ್ಯಗಳು, ಪೆಟ್ರೋಲಿಯಂ ಉತ್ಪನ್ನಗಳು, ರಸಗೊಬ್ಬರಗಳ ಸರಕು ಸಾಗಣೆಗೂ ಇದು ಸಹಾಯಕವಾಗಲಿದೆ. ಆರೋಗ್ಯ, ಶಿಕ್ಷಣ, ಜಲಭದ್ರತೆ, ಸಾಮಾಜಿಕ ನ್ಯಾಯ, ಬಂಡವಾಳ ಹೂಡಿಕೆ, ಉದ್ಯೋಗಕ್ಕೆ ಆದ್ಯತೆ ನೀಡುವ ಮೂಲಕ ಬಲಿಷ್ಠ ರಾಜ್ಯ ನಿರ್ಮಾಣಕ್ಕೆ ನವ ಸಂಕಲ್ಪ ಮಾಡಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡು 100 ದಿನಗಳು ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಡೆದ ದೃಢ ಕರ್ನಾಟಕದ ಸಂಕಲ್ಪ ಶತಕದ ಪಥ ಪ್ರಗತಿಯ ರಥ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಮನೆರಹಿತ ಪರಿಶಿಷ್ಟರಿಗೆ ಉಚಿತ ಮನೆ ಮತ್ತು ನಿವೇಶನ, ಗ್ರಾಮೀಣ ಭಾಗದಲ್ಲಿ ನಿವೇಶನ ರಹಿತರಿಗೆ 5 ಲಕ್ಷ ನಿವೇಶನ ವಿತರಿಸಲಾಗುವುದು, ರಸ್ತೆ ಬದಿಯಲ್ಲಿ ತೇಗದ ಸಸಿ ನೆಟ್ಟು ಅದನ್ನು ಕಾಪಾಡುವ ಜವಾಬ್ದಾರಿಯನ್ನು ರೈತರಿಗೆ ನೀಡಿ ಅದು ಬೆಳೆದು ಕಟಾವಿಗೆ ಬಂದಾಗ ಅದರ ಬೆಲೆಯಲ್ಲಿ 70% ಹಣವನ್ನು ರೈತರಿಗೆ ನೀಡಲಾಗುವುದು ಎಂದು ಮಾಹಿತಿ ನೀಡಿದ್ದಾರೆ. ಗ್ರಾಮೀಣ ಯುವಕರ ಪ್ರತಿಭೆಗೆ ಉತ್ತೇಜನ ನೀಡಲು ರಾಜ್ಯದಲ್ಲಿ 10,000 ಸಂಘಗಳನ್ನು ಸ್ಥಾಪಿಸುತ್ತಿದ್ದು ವಾರ್ಷಿಕ 10 ಲಕ್ಷ ರೂಪಾಯಿ ಅನುದಾನ ನೀಡಲಾಗುವುದು. ಆಫ್ಲೈನ್ ಅರ್ಜಿ ಲಭ್ಯವಾಗಲಿದ್ದು ಕನಿಷ್ಠ 25 ಲಕ್ಷ ಸದಸ್ಯರು ನೋಂದಣಿಯಾಗುವ ನಿರೀಕ್ಷೆ ಇದೆ ಎಂದು ಮುಖ್ಯಮಂತ್ರಿ ತಿಳಿಸಿದ್ದಾರೆ. ಗ್ರಾಮೀಣ ಭಾಗದಲ್ಲಿ ಪಂಚಾಯಿತಿ ಮಟ್ಟದಲ್ಲಿ 1,000 ಸರ್ಕಾರಿ ಶಾಲೆಗಳನ್ನು ಕೆಪಿಎಸ್ ಶಾಲೆಗಳನ್ನಾಗಿ ಸಿಎಸ್ಆರ್ ನಿಧಿಯಲ್ಲಿ ಅಭಿವೃದ್ಧಿಪಡಿಸಲಾಗುವುದು. ಈ ವರ್ಷ ವಿಶ್ವಬ್ಯಾಂಕ್ ನೆರವಿನೊಂದಿಗೆ ರಾಜ್ಯದಲ್ಲಿ 1,000 ಶಾಲೆ ನಿರ್ಮಿಸಲಾಗುವುದು ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಕೈಗಾರಿಕಾ ಪ್ರಗತಿ ಸಾಧಿಸಲು ಹಿಂದುಳಿದ ತಾಲೂಕುಗಳಲ್ಲಿ ಹೂಡಿಕೆಗೆ ವೇಗವರ್ಧನ ಪ್ಯಾಕೇಜ್ ನೀಡಲಾಗುವುದು. ಆಧುನಿಕ ತಂತ್ರಜ್ಞಾನಕ್ಕೆ ಅನುಗುಣವಾಗಿ ಮುಂದಿನ ಪೀಳಿಗೆಯನ್ನು ತಯಾರು ಮಾಡಲು ಭಾರತದಲ್ಲಿ ಮೊದಲ ಸರ್ಕಾರಿ ಪ್ರಾಯೋಜಿತ ಕೃತಕ ಬುದ್ದಿಮತ್ತೆ ವಿಶ್ವವಿದ್ಯಾಲಯ ಸ್ಥಾಪನೆ ಜೊತೆಗೆ 6ನೇ ತರಗತಿಯಿಂದ ಮಕ್ಕಳಿಗೆ ಎಐ ಶಿಕ್ಷಣ ನೀಡಲು ತೀರ್ಮಾನಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ.
1: ಕರ್ನಾಟಕದಲ್ಲಿ ಹೊಸ ಆಲೋಚನೆಗೆ ಹೆಜ್ಜೆಯನ್ನು ಇಡ್ತಾ ಇದ್ದೇವೆ. 88 ಲಕ್ಷ ಮಂದಿಗೆ ಮನೆಗಳಲ್ಲಿ ತಪಾಸಣೆ ಮಾಡುವಂತಹ ಕೆಲಸ ನಮ್ಮ ಆರೋಗ್ಯ ಇಲಾಖೆಯಲ್ಲಿ ಒಂದು ನಡೀತಾ ಇದೆ. ಹೃದಯ ಜ್ಯೋತಿ ಸುಮಾರು 21,659 ಕೇಸ್ಗಳನ್ನ ಈಗಾಗಲೇ ಹಾರ್ಟ್ ಅಟ್ಯಾಕ್ ಅನ್ನ ಈಗಾಗಲೇ ನಾವು ಈ ಟೈಮಲ್ಲಿ ನಾವು ಗಮನಿಸಿದ್ದೇವೆ. ಸುಮಾರು 6 ದಿನಗಳ ಕಾಲ ನಮ್ಮ ಫೌಂಡೇಶನ್ ವಿಪ್ರೋ ಸಹಕಾರ ಮತ್ತು ಸರ್ಕಾರ ಜೊತೆ ಸೇರಿ ಪ್ರತಿದಿನ ಅವರಿಗೆ ಪೌಷ್ಟಿಕವಾದಂತಹ ಶಕ್ತಿಯನ್ನು ಕೊಡಬೇಕು ಅಂತೇಳಿ, ನಮ್ಮ ಮಕ್ಕಳಿಗೆ ಇವತ್ತು ನ್ಯೂಟ್ರಿಷನ್ ಕೊಡಬೇಕು ಅಂತೇಳಿ ಮೊಟ್ಟೆಗಳನ್ನು ಕೊಡುವಂತಹ ಕೆಲಸ ಕೂಡ ನಮ್ಮ ಸರ್ಕಾರ ಇವತ್ತು ಮುಂದುವರ್ಕೊಂಡು ಹೋಗ್ತಾ ಇದೆ. ಶಿಕ್ಷಣ ಇಲಾಖೆಯಲ್ಲಿ ನಮ್ಮ ಮಧು ಬಂಗಾರಪ್ಪನವರು ಮುಖಂಡ ತಂದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. 3 ವರ್ಷಗಳ ಸಾಧ್ಯತೆ ಮೇ 23ರಿಂದ ಇಲ್ಲಿವರೆಗೂ ಕೂಡ ಗಳಿಸಿದಂತಹ ಹೂಡಿಕೆ, ಎಂಬಿ ಪಾಟೀಲ್ ಅವರ ಮುಖಂಡತ್ವದಲ್ಲಿ ಮತ್ತು ನಮ್ಮ ಪ್ರಿಯಾಂಕಾ ಖರ್ಗೆ ಅವರ ಸಹಕಾರದಿಂದ ಇಲ್ಲಿವರೆಗೂ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅನ್ನ ಆಕರ್ಷಣೆ ಮಾಡಿ ಈ ದೇಶದಲ್ಲಿ 2ನೇ ಸ್ಥಾನದಲ್ಲಿ ನಾವಿದ್ದೇವೆ. 6 ಲಕ್ಷ ಅಧಿಕ ಉದ್ಯೋಗಗಳ ಇವತ್ತು ಸೃಷ್ಟಿಯಾಗುವಂತಹ ಸಾಧ್ಯತೆಯನ್ನು ನಾವು ನೋಡ್ತಾ ಇದ್ದೇವೆ. 32.81 ಲಕ್ಷ ಕೋಟಿ ಇವತ್ತು ರಾಷ್ಟ್ರದಲ್ಲೇ ಕೂಡ 8.1 ಸರಾಸರಿಯಾಗಿ ಇವತ್ತು ಮಾಡಿಕೊಂಡು ತಲಾ ಆದಾಯ 4,33,123. ಈ ದೇಶದಲ್ಲಿ ಅತಿ ಹೆಚ್ಚು ತಲಾದ ಆದಾಯ ಪ್ರತಿಯೊಬ್ಬರು ಕೂಡ ಕರ್ನಾಟಕ ರಾಜ್ಯದಲ್ಲಿ ಇದೆ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಬಹಳ ಸಂತೋಷ. ಇವತ್ತು ಎಂ ಬಿ ಪಾಟೀಲ್ ಅವರು ಹೊರಗಡೆ ದೇಶಕ್ಕೆ ಹೋಗಿ ಇನ್ವೆಸ್ಟ್ ಕರ್ನಾಟಕಕ್ಕೆ ಇವತ್ತು ಈಗಾಗಲೇ ಅವರು ಹೋಗಿದ್ದಾರೆ. ಇವತ್ತು ನಾವು ಫ್ರಮ್ ಸೆಕ್ಯೂರಿಟಿ ಟು ಆಪರ್ಚುನಿಟಿ 2400 ಚಂದ್ರನಿ ಸುಪ್ರೀಂ ಕೋರ್ಟ್ ಅವರು ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಅದಕ್ಕೊಂದು ದಾರಿಯನ್ನು ಕೊಟ್ಟು ವಿದ್ಯುತ್ ಶಕ್ತಿ ನೀರು ಕೊಡಬೇಕು, ಯಾರಿಗೂ ತೊಂದರೆ ಆಗಬಾರದು ಅಂತೇಳಿ ಒಂದು ಐತಿಹಾಸಿಕ ತೀರ್ಮಾನವನ್ನು ಮಾಡಿ ಸುಮಾರು 7-8 ಲಕ್ಷ ಜನರಿಗೆ ಯಾರು ಮನೆಯನ್ನ ಅನಧಿಕೃತವಾಗಿ ಲೈಸೆನ್ಸ್ ಇಂದ ಪಡ್ಕೊಂಡಿದ್ರು ಅವರೆಲ್ಲರೂ ಕೊಡುವಂತಹ ತೀರ್ಮಾನವನ್ನ, ಕಟ್ಟಡದ ಅಲ್ಪಾವಧಿಯ ತೀರ್ಮಾನವನ್ನ ಮೊದಲನೇ ಕ್ಯಾಬಿನೆಟ್ ನಲ್ಲಿ ಮಾಡಿ ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ. ಇದಲ್ಲದೆ ಯುವಕರ ಉದ್ಯೋಗ, ಖಾಲಿ ಉದ್ಯೋಗ 72,000 ಉದ್ಯೋಗಗಳನ್ನ ತುಂಬ

0: ಕಲಬುರಗಿ, ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ, ಮಂಗಳೂರು ಹಾಗೂ ಮೈಸೂರಿನಲ್ಲಿ 5 ಜಾಗತಿಕ ತಂತ್ರಜ್ಞಾನ ಕೇಂದ್ರ ಸ್ಥಾಪಿಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಕರ್ನಾಟಕದ ಆರ್ಥಿಕತೆಯನ್ನು 2037ರ ವೇಳೆಗೆ 1 ಟ್ರಿಲಿಯನ್ಗೆ ತಲುಪಿಸುವಂತಹ ಗುರಿ ಹೊಂದಲಾಗಿದೆ. ಶೇಕಡ 5ಕ್ಕಿಂತ ಕಡಿಮೆ ಅಪೌಷ್ಟಿಕತೆ, ಮಕ್ಕಳು ಶಾಲೆ ತೊರೆಯುವಿಕೆ ಮತ್ತು ಬಡತನವನ್ನು ಶೂನ್ಯಕ್ಕೆ ಇಳಿಸುವ ಮಹಾಸಂಕಲ್ಪಗಳನ್ನು ಮಾಡಲಾಗಿದೆ ಎಂದು ಮುಖ್ಯಮಂತ್ರಿ ಹೇಳಿದ್ದಾರೆ. ಮೇಕೆದಾಟು ಯೋಜನೆ ಸೇರಿದಂತೆ ರಾಜ್ಯದ ಜಲಭದ್ರತೆಗೆ ಎಲ್ಲಾ ಕ್ರಮ ಕೈಗೊಳ್ಳಲಾಗುವುದು. ಮುಂದಿನ ದಿನಗಳಲ್ಲಿ ಲಾಲ್ಬಾಗ್ ಮಾದರಿಯ 5 ಉದ್ಯಾನಗಳನ್ನು ನಿರ್ಮಿಸುವ ಉದ್ದೇಶವಿದೆ. ಅರಣ್ಯ ಇಲಾಖೆ ಜಾಗಗಳಲ್ಲಿ ಈ ಯೋಜನೆ ಮಾಡಲು ಸರ್ಕಾರ ಮುಂದಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕಂದಾಯ ಖಾತೆ ಹೊಂದಿರುವ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಕಾರ್ಯಕ್ರಮದಲ್ಲಿ ಮಾತನಾಡಿ, ಕೇಂದ್ರದ ಮಾರ್ಗಸೂಚಿಗಳ ಅನ್ವಯ 101 ತಾಲೂಕುಗಳನ್ನು ಬರ ಪೀಡಿತ ಎಂದು ಘೋಷಣೆ ಮಾಡಲಾಗಿದೆ. ಇನ್ನು 100ಕ್ಕೂ ಹೆಚ್ಚು ತಾಲೂಕುಗಳಲ್ಲಿ ಅಧ್ಯಯನ ನಡೆಯುತ್ತಿದ್ದು, ಇದನ್ನು ಹಂತ ಹಂತವಾಗಿ ಬರ ಪೀಡಿತ ಎಂದು ಘೋಷಣೆ ಮಾಡಿ ಸದ್ಯದಲ್ಲೇ ಕೇಂದ್ರ ಸರ್ಕಾರಕ್ಕೆ ಬರ ಪರಿಹಾರಕ್ಕಾಗಿ ಮನವಿಯನ್ನು ಸಲ್ಲಿಸಲಾಗುವುದು ಎಂದು ತಿಳಿಸಿದ್ದಾರೆ. ಪ್ರತಿ ಜಿಲ್ಲೆಯಲ್ಲಿ 50,000 ನಿವೇಶನಗಳನ್ನು ಹಂಚಿಕೆ ಮಾಡುವ ಉದ್ದೇಶ ಇದೆ. ರಾಜ್ಯಾದ್ಯಂತ ಮೊದಲ ಹಂತದಲ್ಲಿ 5 ಲಕ್ಷ ನಿವೇಶನಗಳನ್ನು ಮುಂದಿನ 2 ತಿಂಗಳಲ್ಲಿ ಕೊಡುವ ಗುರಿ ಹೊಂದಲಾಗಿದೆ ಎಂದು ಹೇಳಿದ್ದಾರೆ. ಮುಖ್ಯಮಂತ್ರಿ ರೈತ ಚೈತನ್ಯ ಯೋಜನೆಗೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಚಾಲನೆ ನೀಡಿದರು. ಗ್ರಾಮೀಣ ಭಾಗದ ವಸತಿ ರಹಿತರಿಗೆ 5 ಲಕ್ಷ ನಿವೇಶನಗಳ ಹಕ್ಕುಪತ್ರ ವಿತರಿಸುವ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೊಂದಿಗೆ ಸಹಿ ಹಾಕುವ ಮೂಲಕ ಚಾಲನೆ ನೀಡಲಾಯಿತು. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತನಾಡಿ, 100 ದಿನಗಳು ಒಂದು ಸಂಭ್ರಮಾಚರಣೆಯಲ್ಲ. ಈ ದಿನಗಳಲ್ಲಿ ಸರ್ಕಾರ ತೆಗೆದುಕೊಂಡ ನೀತಿ ನಿರ್ಧಾರಗಳನ್ನು ಜನರ ಮುಂದಿಡುವಂತಹ ಒಂದು ಜವಾಬ್ದಾರಿಯಾಗಿದೆ ಎಂದು ಹೇಳಿದ್ದಾರೆ. ಪ್ರಸ್ತುತ ಸಾಲಿನ ಪದ್ಮ ಪ್ರಶಸ್ತಿ ಪುರಸ್ಕೃತರನ್ನು ರಾಜ್ಯಪಾಲರಾದ ಥಾವರ್ಚಂದ್ ಗೆಹ್ಲೋಟ್ ಲೋಕಭವನದಲ್ಲಿ ಸನ್ಮಾನಿಸಿ ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಗಣ್ಯರ ಸೇವೆ ಮತ್ತು ಸಾಧನೆಗಳು ಸಮಾಜಕ್ಕೆ ಹಾಗೂ ಮುಂದಿನ ಪೀಳಿಗೆಗೆ ಸದಾ ಪ್ರೇರಣಾದಾಯಕವಾಗಿವೆ ಎಂದು ತಿಳಿಸಿದ್ದಾರೆ. 2026ನೇ ಸಾಲಿನಲ್ಲಿ ರಾಜ್ಯದಿಂದ ಪದ್ಮಭೂಷಣ ಪ್ರಶಸ್ತಿ ಪುರಸ್ಕೃತರಾದಂತಹ ಶತಾವಧಾನಿ ಡಾ ಆರ್ ಗಣೇಶ್ ಮತ್ತು ಪದ್ಮಶ್ರೀ ಪುರಸ್ಕೃತರುಗಳಾದಂತಹ ಅಂಕೇಗೌಡ ಎಂ, ಡಾ ಎಸ್ಜಿ ಸುಶೀಲಮ್ಮ, ಡಾ ಪ್ರಭಾಕರ್ ಕೋರೆ, ಶಶಿಶೇಖರ್ ವೆಂಪತಿ, ಡಾ ಶುಭಾ ವೆಂಕಟೇಶ್ ಅಯ್ಯಂಗಾರ್, ಡಾ ಸುರೇಶ್ ಹನಗವಾಡಿ ಹಾಗೂ ದಿವಂಗತ ಟಿಟಿ ಜಗನ್ನಾಥ್ ಅವರ ಪರವಾಗಿ ಪತ್ನಿ ಲತಾ ಜಗನ್ನಾಥ್ ಅವರುಗಳನ್ನು ರಾಜ್ಯಪಾಲರು ಸನ್ಮಾನಿಸಿದರು. ಉದ್ಯಮಿಗಳು ರಫ್ತು ಗುಣಮಟ್ಟದ ಉತ್ಪನ್ನಗಳನ್ನು ತಯಾರಿಸಬೇಕು ಎಂದು ಕೇಂದ್ರ ಅತಿಸಣ್ಣ, ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ಯಮಗಳ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಕರೆ ನೀಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯ ಕೆಐಎಡಿಬಿ ಕೈಗಾರಿಕಾ ಪ್ರದೇಶದಲ್ಲಿ 156 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸ್ಥಾಪಿಸಿರುವ ಎಂಎಸ್ಎಂಇ ಟೆಕ್ನಾಲಜಿ ಸೆಂಟರ್ ಉದ್ಘಾಟಿಸಿ ಅವರು ಮಾತನಾಡಿದರು. ದೇಶದಲ್ಲಿ ಕೃಷಿ ನಂತರ ಎಂಎಸ್ಎಂಇ ವಲಯದಲ್ಲಿ 42 ಕೋಟಿ ಉದ್ಯೋಗದ ಅವಕಾಶಗಳಿವೆ. ಈ ನಿಟ್ಟಿನಲ್ಲಿ ಇಂದಿನ ಆಧುನಿಕ ತಂತ್ರಜ್ಞಾನಗಳಿಗೆ ಪೂರಕವಾಗಿ ಕೌಶಲ್ಯಯುಕ್ತ ಶಿಕ್ಷಣ ಹಾಗೂ ತರಬೇತಿ ನೀಡಿ ಯುವ ಜನರನ್ನು ಉದ್ಯೋಗಕ್ಕೆ ಸಜ್ಜುಗೊಳಿಸಲು ಕೇಂದ್ರ ಸರ್ಕಾರ ಅತಿ ಸಣ್ಣ, ಸಣ್ಣ ಮಧ್ಯಮ ಉದ್ಯಮಗಳ ಇಲಾಖೆಯ ಮೂಲಕ ತಾಂತ್ರಿಕ ತರಬೇತಿ ಕೇಂದ್ರಗಳನ್ನು ಸ್ಥಾಪಿಸುತ್ತಿದೆ ಎಂದರು.
1: ಈಗಾಗಲೇ ಮುಂಬೈನಿಂದ ಆರ್ಡರ್ ಸಿಕ್ಕಿದೆ. ಕಂಗ್ರಾಚುಲೇಟ್ ಟೆಕ್ನಾಲಜಿ ಸೆಂಟರ್, ದಿ ಫಸ್ಟ್ ಆರ್ಡರ್ ವಿ ಗಾಟ್ ಫ್ರಮ್ ಮುಂಬೈ. ಈ ಟೆಕ್ನಾಲಜಿ ಸೆಂಟರ್ ನಿಮಗೆ ಗೈಡೆನ್ಸ್ ಕೊಡುತ್ತೆ, ಯಾವ ಟೆಕ್ನಾಲಜಿ ಮಾರ್ಕೆಟ್ ಅಲ್ಲಿ ಇದೆ, ಏನ್ ಮಾಡ್ಬೇಕಾಗಿದೆ, ಹೇಗೆ ಇದನ್ನ ಇನ್ನೂ ಎತ್ತರಕ್ಕೆ ತಗೊಂಡೋಗ್ಬಹುದು, ನಿಮ್ಮ ಇಂಡಸ್ಟ್ರಿಯನ್ನ ಹೇಗೆ ನೀವು ಎತ್ತರಕ್ಕೆ ತಗೊಂಡೋಗ್ಬಹುದು, ಹೇಗೆ ಎಕ್ಸ್ಪೋರ್ಟ್ ಕ್ವಾಲಿಟಿಯನ್ನ ನಾವು ಪ್ರೊಡಕ್ಷನ್ ಮಾಡಬಹುದು, ಎಲ್ಲಿ ಯಾವತ್ತೆ ಡಿಮ್ಯಾಂಡ್ ಇದೆ, ಇದೆಲ್ಲವನ್ನು ಕೂಡ ಗೈಡೆನ್ಸ್ ಕೊಡುವಂತ ಒಂದು ಕೇಂದ್ರ ಆಗಿದೆ, ಪರಿವರ್ತನೆ ಆಗಿದೆ. ಇದರ ಜೊತೆಗೆ ಯಾವ ಒಂದು ಸೆಂಟರ್ ಅನ್ನ ನಾವು ಚೀನಾದಲ್ಲಿ ಈಗಾಗಲೇ ಶಿಲಾನ್ಯಾಸ ಮಾಡಿದ್ದೀವಿ. ಅದರಲ್ಲಿ ರೊಬೋಟಿಕ್ಸ್ ಮತ್ತು ಎಐ ಟೆಕ್ನಾಲಜಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ನಮ್ಮ ಸ್ಟೂಡೆಂಟ್ಸ್ ಇದೆ, ಮತ್ತು ಯಾರು ವರ್ಕರ್ಸ್ ಇದ್ದಾರೆ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತಾರೆ ಅವ್ರಿಗೆ ಕಲಿಸ್ಕೊಡುತ್ತೆ ಆ ಸೆಂಟರ್ ಆಗುತ್ತೆ. ಇನ್ನೊಂದು ಇದೇ ತರ ಟೆಕ್ನಾಲಜಿ ಸೆಂಟರ್ ಈಗಾಗಲೇ ಬೆಳಗಾವಿನಲ್ಲಿ, ಬೆಳಗಾವ್ ಭಾಗ, ಹುಬ್ಳಿ ಭಾಗ ಮತ್ತು ಪುಣೆದಿಂದ ಈ ಕಡೆ ಇರುವಂತ ಆ ರೀಜನ್ ಗೆ ಸರ್ವ್ ಮಾಡುತ್ತೆ. ಅಲ್ಲೊಂದು ನಾವು ಸೆಂಟರ್ ಅನ್ನ ಮಾಡ್ತಾ ಇದೀವಿ. ಅದಕ್ಕಾಗಿ ಇದೆಲ್ಲರ ಸೌಲಭ್ಯವನ್ನ ನಮ್ಮೆಲ್ಲ ಇಂಡಸ್ಟ್ರಿಯವರು ನಿಮ್ಮ ಜನಕ್ಕೆ ಸ್ಕಿಲ್ಲಿಂಗ್ ಮಾಡುತ್ತೆ, ನೀವು ಇದನ್ನ ತಗೋಬೇಕು. ಯಾಕಂದ್ರೆ ನನಗೆ ಬಹಳ ಹೆಮ್ಮೆ ಇರುವಂತದ್ದು, ಇವತ್ತಿನ ನಮ್ಮ ದೇಶ ಕೃಷಿ ಪ್ರಧಾನ ದೇಶ, ಅತ್ಯಂತ ಹೆಚ್ಚು ಉದ್ಯೋಗವನ್ನು ಕೊಡುವ ಕ್ಷೇತ್ರ ಯಾವುದು ಅಂದ್ರೆ ಅದು ಕೃಷಿ.
0: ಪ್ರಧಾನಿ ನರೇಂದ್ರ ಮೋದಿ ಅವರ ಆಶಯದಂತೆ ಆಮದು ಕಡಿಮೆ ಮಾಡಿ ದೇಶದಲ್ಲಿ ತಾಂತ್ರಿಕ ಆಧಾರಿತ ಉತ್ಪನ್ನಗಳು ತಯಾರಾಗಬೇಕು. ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಅಗತ್ಯ ನೆರವು ಮತ್ತು ಮಾರ್ಗದರ್ಶನ ನೀಡುತ್ತಿದೆ. ಇಂದು ಬೆಂಗಳೂರು ಏರೋಸ್ಪೇಸ್ ಹಬ್ ಆಗಿದೆ. ಆಟಿಕೆಗಳಿಂದ ಚಂದ್ರಯಾನದವರೆಗೆ ಬೇಕಾದ ಎಲ್ಲ ಉತ್ಪನ್ನಗಳು ಇಲ್ಲಿಯೇ ತಯಾರಾಗಬೇಕೆಂದು ಎಂಎಸ್ಎಂಇ ವತಿಯಿಂದ ಕೇಂದ್ರ ಸರ್ಕಾರ ತರಬೇತಿ ನೀಡುತ್ತಿದೆ. ಬೆಳಗಾವಿ, ಹುಬ್ಬಳ್ಳಿಯಲ್ಲಿ ರೋಬೋಟಿಕ್ಸ್, ಎಐ ತಾಂತ್ರಿಕ ತರಬೇತಿ ಕೇಂದ್ರಗಳನ್ನು ಸ್ಥಾಪಿಸಲಾಗಿದ್ದು, ಇಂತಹ ತರಬೇತಿ ಕೇಂದ್ರಗಳನ್ನು ಇಂದಿನ ವಿದ್ಯಾರ್ಥಿಗಳು ಸದುಪಯೋಗ ಪಡಿಸಿಕೊಳ್ಳಬೇಕಾಗಿದೆ ಎಂದು ಸಚಿವೆ ಶೋಭಾ ಕರಂದ್ಲಾಜೆ ತಿಳಿಸಿದ್ದಾರೆ.

0: ಬರಪೀಡಿತ ಚಿತ್ರದುರ್ಗ ಜಿಲ್ಲೆಯ ಜನರ ಮೂರು ದಶಕಗಳ ಸುದೀರ್ಘ ಹೋರಾಟಕ್ಕೆ ಐತಿಹಾಸಿಕ ಜಯ ಸಿಕ್ಕಿದೆ. ಮಧ್ಯ ಕರ್ನಾಟಕದ ಜೀವನಾಡಿ ಭದ್ರಾ ಮೇಲ್ದಂಡೆ ಯೋಜನೆಯ ಪ್ರಾಯೋಗಿಕ ಪರೀಕ್ಷೆ ಯಶಸ್ವಿಯಾಗಿದ್ದು ಭದ್ರಾ ಜಲಾಶಯದಿಂದ ಬರೋಬ್ಬರಿ 144 ಕಿಲೋಮೀಟರ್ಗಳಷ್ಟು ದೂರ ಕಾಲುವೆಯಲ್ಲಿ ಹರಿದು ಬಂದ ನೀರು ಗೋನೂರು ಕೆರೆ ತಲುಪಿದೆ. ಜಿಲ್ಲೆಗೆ ಭದ್ರೆ ಆಗಮಿಸುತ್ತಿದ್ದಂತೆ ಗೋನೂರು ಕೆರೆ ಆವರಣದಲ್ಲಿ ನೆರೆದಿದ್ದ ಜನರಿಂದ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು. ವರ್ಷಗಳಿಂದ ಒಣಗಿ ಬರಿದಾಗಿದ್ದ ಕೆರೆಗೆ ಜೀವಕಳೆ ಬಂದಿದ್ದನ್ನು ಕಂಡು ಭಾವುಕರಾದ ಜನಸ್ತೋಮ ಕಾಲುವೆಯತ್ತ ಧಾವಿಸಿ ಹರಿಯುವ ನೀರನ್ನ ಕಣ್ತುಂಬಿಕೊಂಡರು. ಜಿಲ್ಲಾ ನೀರಾವರಿ ಅನುಷ್ಠಾನ ಹೋರಾಟ ಸಮಿತಿ ಮತ್ತು ರೈತ ಸಂಘದ ನೇತೃತ್ವದಲ್ಲಿ ಭದ್ರಾ ನೀರಿಗೆ ಬಾಗಿನ ಅರ್ಪಿಸಲಾಯಿತು. ಈ ಯೋಜನೆಯಿಂದಾಗಿ ತುಂಗಾ ಮತ್ತು ಭದ್ರಾ ನದಿಗಳಿಂದ ಒಟ್ಟು 29.9 ಟಿಎಂಸಿ ನೀರು ಹಂಚಿಕೆಯಾಗಿದ್ದು 2.52 ಲಕ್ಷ ಹೆಕ್ಟೇರ್ ಕೃಷಿ ಭೂಮಿಗೆ ನೀರಾವರಿ ಹಾಗೂ 367 ಕೆರೆಗಳನ್ನು ತುಂಬಿಸುವ ಬೃಹತ್ ಗುರಿ ಹೊಂದಲಾಗಿದೆ. ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ತುಕಾರಾಮಗೌಡ ಜಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಪ್ರಸಾರ ನಿರ್ವಹಣೆ ಚೇತನ್ ಸಿವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿಬರಲಿದೆ ವಾರದ ವಾರ್ತಾ ಚಿತ್ರ ಸಮಾಚಾರ ದರ್ಶನ.
1: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 8:01.

ಚಿತ್ರಗೀತೆಗಳ ಕಾರ್ಯಕ್ರಮದ ಆರಂಭದ ಗೀತೆಯನ್ನು ಕೇಳಿ ಕಾರ್ತಿಕ್ ಹಾಗೂ ಅನುರಾಧ ಭಟ್ ಅವರ ಧ್ವನಿಯಲ್ಲಿ ನಿನ್ನಿಂದಲೇ ಚಿತ್ರದ ಗೀತೆಯನ್ನು ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಮಣಿ ಶರ್ಮಾ ಅವರ ಸಂಗೀತ ನಿರ್ದೇಶನವಿದೆ.

ಕಿನ್ನಲ್ರಾಜವರ ಸಾಹಿತ್ಯದಲ್ಲಿ ರವಿ ಬಸರೂರು ಅವರ ಸಂಗೀತ ನಿರ್ದೇಶನದಲ್ಲಿ ಕೇಳಿ KGF ಭಾಗ 2 ಅನನ್ಯ ಭಟ್ಟವರ ಧ್ವನಿಯಲ್ಲಿ.

ಹರ್ಮನ್ ಮಲಿಕ್ ಹಾಗೂ ಅನುರಾಧ ಭಟ್ಟವರ ಧ್ವನಿಯಲ್ಲಿ ಕೇಳಿ ಮುಂಗಾರು ಮಳೆ ಭಾಗ ಎರಡರಿಂದ ಕವಿರಾಜ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತ ನಿರ್ದೇಶನವಿದೆ.

ಚಿತ್ರಗೀತೆಗಳ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳಿ. ಗೋಸ್ಬಿರವರ ಸಾಹಿತ್ಯದಲ್ಲಿ ವಿ ಹರಿಕೃಷ್ಣ ಅವರ ಸಂಗೀತ ನಿರ್ದೇಶನದಲ್ಲಿ ಸಂತೋಷ್ ಸ್ಟ್ರೇಟ್ ಫಾರ್ವರ್ಡ್ ಚಿತ್ರದ ಗೀತೆಯನ್ನು ಹಾಡಿದ ಗಾಯಕರು ಸೋನು ನಿಗಮ್ ಹಾಗೂ ಸುನೀತಾ ಗೋಪರಾಜು.

ಪ್ರಸಿದ್ಧ ಶ್ರೀರಾಮ್ ಅವರ ಧ್ವನಿಯಲ್ಲಿ ಕೇಳಿ ಲವ್ 360 ಚಿತ್ರದ ಗೀತೆಯನ್ನು, ಶಶಾಂಕ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತ ನಿರ್ದೇಶನವಿದೆ.

ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆ ಗೀತೆಯನ್ನು ಕೇಳಿ. ಬುಗುರಿ ಚಿತ್ರದ ಗೀತೆಗೆಂದು ಹಾಡಿದ್ದಾರೆ ಹರಿಚರಣ್ ಹಾಗೂ ಸಾಹಿತಿಯವರು. ಕವಿರಾಜ್ ಅವರ ಸಾಹಿತ್ಯಕ್ಕೆ ಮಿಕ್ಕಿ ಜಯಮೇಯರ್ ಅವರ ಸಂಗೀತ ನಿರ್ದೇಶನವಿದೆ.

0: ಗೌರಿ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸಿ. ಮಣ್ಣಿನಲ್ಲಿ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ, ಬಣ್ಣವಿಲ್ಲದ ಸಣ್ಣ ಗೌರಿ ಗಣಪನ ಮೂರ್ತಿಯನ್ನು ತಂದು ಪೂಜಿಸಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಲೋಹದ ಬಣ್ಣವಿರುವ ಮೂರ್ತಿಗಳನ್ನು ಖರೀದಿಸಬೇಡಿ. ಶಬ್ದ ಮಾಲಿನ್ಯ ಉಂಟು ಮಾಡುವ ಧ್ವನಿವರ್ಧಕಗಳು, ವಾಯು ಮಾಲಿನ್ಯ ಮಾಡುವ ಪಟಾಕಿಗಳನ್ನು ಸಿಡಿಸುವುದನ್ನು ನಿಷೇಧಿಸಲಾಗಿದೆ. ಪರಿಸರ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಆಚರಿಸಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
1: ಈಗ ಕೇಳಿ ಕುಷ್ಟಗಿ ತಾಲೂಕಿನ ಗುಮ್ಗೇರ ಗ್ರಾಮದ ಮೊಹಮ್ಮದ್ ಮುಸ್ತಫಾ ಮತ್ತು ಸಂಗಡಿಗರಿಂದ ರಿವಾಯತ್ ಪದಗಳನ್ನು.

ಮಂತ್ರತಂದ್ರಲಾಗು ಮಾಡೇ ಮಲ್ಲಿಗೆಣ್ಣಿ ಮಕರಂದ ಮಾಡಿ ಅರಬಿಗೂಲಾಲು ದಿನ ಕಡ್ಡಿ ಸಾಯೇದ್ದ.

ಕಂಡದೋರೆ ಕಂಡದೋಲಿ ಕೇಳಿದ ದೋಲಿ ಯಾರಾದೈತೋ ಹೇಳರೆ ಮಾಬೋಬಾ.

ಕರಿಬೇಲ ಲೋಲಿಯ ಬಂದ ಕೊಡಲಾರದೆ ಆಟವು ನಂದ ಡೋಲಿ ಒಳಗ ಅಡಗಿದಿ ಬಂದ ಮಕಬೂಲ ಇಳಿ ಮದಲ ಕೇಳಿಸಲ್ಲ.

0: ಶಿಶವು ನಾನು ಬೇಡುವೆ ವರವಾ.
1: ಇದುವರೆಗೆ ಕುಷ್ಟಗಿ ತಾಲೂಕಿನ ಗುಮ್ಗೇರ ಗ್ರಾಮದ ಮೊಹಮ್ಮದ್ ಮುಸ್ತಫಾ ಮತ್ತು ಸಂಗಡಿಗದಿಂದ ರಿವಾಯತ್ ಪದಗಳನ್ನು ಕೇಳಿದ್ರಿ. ಜನಪದ ಸಂಗೀತ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 8:45 ಮೊದಲಿಗೆ ಸಮಾಚಾರ ಸಂಧ್ಯಾ. 9:00 ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳುವಿರಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಭಾವಗೀತೆಗಳ ಕಾರ್ಯಕ್ರಮದ ಆರಂಭದ ಗೀತೆಯನ್ನು ಕೇಳಿ ಬಿ ಎಸ್ ರಮ್ಯಾ ಅವರ ಧ್ವನಿಯಲ್ಲಿ ಪ್ರೊಫೆಸರ್ ಬರಗೂರು ರಾಮಚಂದ್ರಪ್ಪ ಅವರ ರಚನೆಯಲ್ಲಿರುವ ಭಾವಗೀತೆಯನ್ನು

0: ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರ ಸಂದೇಶ.
1: ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ. ಪರಿಸರ ಪ್ರೇಮಿ ಗಣೇಶ ವಿಗ್ರಹಗಳನ್ನ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ. POP ಮತ್ತೆ ರಾಸಾಯನಿಕ ಲೇಪಿತ ಗಣೇಶ ಗೌರಿ ವಿಗ್ರಹಗಳನ್ನ ಬಳಸ್ತಾ ಇದ್ದಾರೆ. ಇದರಿಂದ ನಮ್ಮ ಪರಿಸರಕ್ಕೆ ಹಾನಿಯಾಗುತ್ತೆ. ವಿನಾಯಕನ ಹಬ್ಬದ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಗಣೇಶಗಳನ್ನೇ ಬಳಸಿ ಅಂತ ನಾನು ಮನವಿ ಮಾಡ್ತೇನೆ.
0: ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
2: ಭಾವಗೀತೆಗಳ ಕಾರ್ಯಕ್ರಮದ ಕೊನೆಯ ಗೀತೆಯನ್ನು ಕೇಳಿ ಪ್ರೊಫೆಸರ್ ಬರಗೂರು ರಾಮಚಂದ್ರಪ್ಪ ಅವರ ರಚನೆಯಲ್ಲಿರುವ ಭಾವಗೀತೆಗೆ ಧ್ವನಿ ನೀಡಿದ್ದಾರೆ AP ಪಟ್ನಾಯಕ್.

0: ಇದುವರೆಗೆ ಭಾವಗೀತೆಗಳನ್ನು ಕೇಳಿದರೆ ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 9:30 ಇನ್ನು ಮುಂದೆ ಯುವವಾಣಿ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರಲಿದೆ.
1: ಸಮಯ 9:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ

0: ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ವಿದ್ವತ್ ಪದವಿಯನ್ನ ಅಭ್ಯಾಸ ಮಾಡ್ತಾ ಇರುವಂತಹ ಸ್ಮೃತಿ ಎಸ್ ಸಿ ಅವರಿದ್ದಾರೆ. ಸ್ಮೃತಿ ಅವರೇ ನಮಸ್ಕಾರ.
1: ಎಲ್ಲರಿಗೂ ನಮಸ್ಕಾರ,
0: ಕಾರ್ಯಕ್ರಮಕ್ಕೆ ಸ್ವಾಗತ.
1: ಥ್ಯಾಂಕ್ ಯು.
0: ನಿಮ್ಮ ಪರಿಚಯ ಮಾಡ್ಕೊಡಿ, ಯಾವ ಊರು ತಮ್ದು?
1: ಈಗ ಪ್ರೆಸೆಂಟ್ಲಿ ಹಾಸನ ಅಲ್ಲಿರೋದು, 2 ಮಂತ್ಸ್ ಬ್ಯಾಕ್ ಮದ್ವೆ ಆಯ್ತು. ಅದಕ್ಕಿಂತ ಮುಂಚೆ ಶಿವಮೊಗ್ಗದಲ್ಲಿ ಇದ್ದಿದ್ದು, ಶಿವಮೊಗ್ಗದಲ್ಲೇ ಎಲ್ಲ ಸಂಗೀತ ಕಲ್ತಿದ್ದು, ಆಮೇಲೆ ಇಲ್ಲಿ ಬಂದು ಈಗ ಮತ್ತೆ ಇಲ್ಲೂ ಕಂಟಿನ್ಯೂ ಮಾಡ್ತಿದ್ದೀನಿ.
0: ಏನ್ ಓದಿದಿರಿ?
1: ನಾನು MBA ಮಾಡಿದ್ದೀನಿ.
0: ಕೆಲಸ
1: ಮಾಡ್ತಾ ಇದ್ದೀನಿ ಡಿಜಿಟಲ್ ಮಾರ್ಕೆಟಿಂಗ್ ಮತ್ತೆ ಕ್ರಿಯೇಟಿವ್ ಡಿಸೈನರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ.
0: ಯಾವ್ದು ಇಷ್ಟ ಡಿಜಿಟಲ್ ಮಾರ್ಕೆಟಿಂಗ್?
1: ಡಿಸೈನಿಂಗ್ ಜಾಸ್ತಿ ಇಷ್ಟ. ಡಿಜಿಟಲ್ ಮಾರ್ಕೆಟಿಂಗ್ ಗಿಂತ ಡಿಸೈನಿಂಗ್
0: ಜಾಸ್ತಿ
1: ಇಷ್ಟ.
0: ನಿಮ್ಮ ಸಂಗೀತದ ಗುರುಗಳು?
1: ಫಸ್ಟ್ ನಾನು ಅಜ್ಜಿ ಹತ್ರ ಕಲ್ತಿದ್ದು, ರಮಾ ಅಂತ ಅಪ್ಪನಮ್ಮ. ಮೊದಲನೇ ಪಾಠ ಶುರು ಮಾಡಿದ ಅವರಿಂದ. ಮುಂದಿನ ತರಗತಿ ನಮಗೆ ಏನೇನ್ ಬೇಕಿತ್ತು ಅದೆಲ್ಲ ಅಮ್ಮನ ಅಪ್ಪ ಗೋಪಾಲ್ ಕೃಷ್ಣ ಅಂತಿದ್ದಾರೆ, ಅವರಿಂದ ಕಲ್ತಿದ್ದು. ಅಮ್ಮನು ಕೂಡ ಸಂಗೀತ ಕಲ್ತಿದ್ದಾರೆ. ಅಮ್ಮನ ಹೆಸರು ಉಮಾ ಅಂತ, ಅಪ್ಪನ ಹೆಸರು ಸೋಮಶೇಖರ್. ಕಂಪ್ಲೀಟ್ ಮ್ಯೂಸಿಕ್ ಫ್ಯಾಮಿಲಿಯಿಂದಾನೇ ಬಂದಿರೋದು.
0: ಶಿವಮೊಗ್ಗದಲ್ಲೇ
1: ಇರೋದು ಎಲ್ಲರೂ. ಆಮೇಲೆ ಜೂನಿಯರ್ ಎಕ್ಸಾಮಿನೇಷನ್ ಆಗ್ಲಿ, ಸೀನಿಯರ್ ಪಾಠಗಳೆಲ್ಲ ಆಗ್ಲಿ, ಅಮ್ಮನ ತಮ್ಮ ಅರುಣ್ ಕುಮಾರ್ ಅಂತಿದ್ದಾರೆ, ಅವರಿಂದ ಕಲ್ತಿರೋದು.
0: ಅವರಿಂದ ಕಲ್ತಿದ್ದೀರಾ?
1: ಈಗಲೂ ಅವರಿಂದಾನೇ ಕಂಟಿನ್ಯೂ ಮಾಡ್ತಿದ್ದೀರಾ?
0: ಈಗ ಶಾಸ್ತ್ರೀಯ ಸಂಗೀತದಲ್ಲಿ ಸೀನಿಯರ್ ಮುಗ್ದಿದೆ, ವಿದ್ವತ್ ಅಭ್ಯಾಸ ಮಾಡ್ತಾ ಇದ್ದೀರಾ. ಈಗ ಯಾವ ಗೀತೆ ಕೇಳಿಸ್ತೀರಿ?
1: ಫಸ್ಟ್ ಗಣಪತಿ ಕೃತಿ ಭಜಮಾನಸ ಅಂತ, ಅದನ್ನ ಹಾಡ್ತೀರಾ?

0: ತುಂಬಾ ಚೆನ್ನಾಗಿತ್ತು. ಈಗ ಸಂಗೀತ ಕಲಿಬೇಕು ಅಂತ ನಿಮ್ಗೇನು ಹೊಸದಾಗೇನಿಲ್ಲ, ಮನೇಲಿ ಅಭ್ಯಾಸ ನಡೀತಾ ಇರ್ತಿತ್ತು, ಹಾಡ್ಕೊಳ್ತಾ ಇರ್ತಿದ್ರು, ಅದನ್ನ ನೋಡಿ ನಿಮ್ಗೂ ಆಸಕ್ತಿ ಬಂದಿರುತ್ತೆ, ಮತ್ತೆ ತಂದೆ ತಾಯಿರ ಒತ್ತಾಸೆ ಕೂಡ ಇರುತ್ತೆ ಮಗಳು ಹಾಡ್ಲಿ
1: ಅನ್ನೋದು. ಕೇಳಿನೇ ಒಂಥರ ಇಷ್ಟ ಆಗಿದ್ ಹಂಗೇನೆ, ಹಂಗೆ ಕಾನ್ಸರ್ಟ್ಸ್ ಗೆಲ್ಲ ಹೋಗ್ತಾ ಇದ್ದಿದ್ದು, ಹೋಗೋದು ಕೇಳೋದು ಅದೊಂಥರ ಇಷ್ಟ ಆಗ್ತಿತ್ತು. ಹಂಗೆ ಹಾಡ್ಸು ನೋಡಿದ್ರು, ಪ್ರಾಕ್ಟೀಸ್ ಮಾಡಿ ನೋಡಿ ಅಂತಂದ್ರು, ಆಮೇಲೆ ಇಷ್ಟನೂ ಆಯ್ತು.
0: ಇಷ್ಟ ಆಯ್ತು. ವಿಶೇಷವಾಗಿ ಏನು ಇರಬೇಕು ಸಂಗೀತಕ್ಕೆ, ವಿಶೇಷವಾಗಿ
1: ಇರಬೇಕು ಮೊದಲನೇದಾಗಿ ಆಸಕ್ತಿ, ಇದ್ರೆ ಬೇರೆ ಎಲ್ಲ ಬರುತ್ತೆ. ಮತ್ತೆ ಟೈಮ್ ಕೊಡಕ್ ರೆಡಿ ಇರ್ಬೇಕು.
0: ರೆಡಿ ಇರ್ಬೇಕು ಅಲ್ವಾ,
1: ಸುಮ್ನೆ ಒನ್ ಅವರ್ ಹೋಗ್ತೀವಿ.

0: ನೀ ಹಾಡ್ತೀನಿ ಅಂದ್ರೆ ಅದೆಲ್ಲ ಆಗಲ್ಲ,
1: ಬರದಿಲ್ಲ,
0: ಬರಲ್ಲ. ಸಂಗೀತ ಒಲಿಯೋದೇ ಇಲ್ಲ ಅಂತ ಹೇಳ್ತಾರೆ. ನಮಗೆ ಆಸಕ್ತಿ ಇದ್ದು ಟೈಮ್ ಕೊಡಕ್ ರೆಡಿ ಇದ್ರೆ
1: ಯಾವುದೇ ವಿದ್ಯೆ ಆದ್ರೂ ಅಷ್ಟೇ,
0: ಹೌದು,
1: ಅಭ್ಯಾಸದಿಂದನೇ ಬರುತ್ತೆ.
0: ಹೌದು,
1: ಒಂದು ತಿಳ್ಕೊಳ್ಳೋದು, ತಿಳ್ಕೊಂಡ ಮೇಲೆ ಅಭ್ಯಾಸ
0: ಅಭ್ಯಾಸ
1: ಅಲ್ವಾ.
0: ಹೌದು,
1: ಬರೀ ಸ್ವರಗಳು ಬಂದ್ರೆ ಸಾಲದು, ಅದನ್ನ ಎಲ್ಲೆಲ್ಲಿ ಪೋಣಿಸ್ಬೇಕು ಅನ್ನೋ ಕಲೆ ಸಿದ್ಧಿಸ್ಬೇಕು ಅಂತಂದ್ರೆ ಪ್ರಾಕ್ಟೀಸ್ ಒಂದೇ ದಾರಿ. ಎಷ್ಟು ಗಂಟೆ ಅಭ್ಯಾಸ ಮಾಡ್ತೀರಾ?
0: ಈಗ 1 ಅವರ್ ಮಾಡ್ತೀನಿ ಅಷ್ಟೇ.
1: ಅಷ್ಟೇ
0: ಅಷ್ಟೇ ಸದ್ಯಕ್ಕೆ, ಕೆಲಸನೂ ಮಾಡಿ ಆದಾಗ ಪ್ರಾಕ್ಟೀಸ್ ಮಾಡ್ಕೊಳ್ಳೋದು. ಸ್ಯಾಟರ್ಡೆ ಸಂಡೆ ಬೆಳಗ್ಗೆ ಆದ್ರೆ ಬೆಳಗ್ಗೆ, ಇಲ್ಲ ಸಂಜೆ ಹೊತ್ತಾದ್ರೂ ಒಂದು 2 to 2.5 hours ಪ್ರಾಕ್ಟೀಸ್ ಮಾಡ್ತೀನಿ.
1: ಪ್ರಾಕ್ಟೀಸ್ ಮಾಡ್ತೀರಾ? ಈಗ ಇತ್ತೀಚೆಗೆ ಮದುವೆ ಆಗಿ ಹಾಸನಕ್ಕೆ ಬಂದೆ ಅಂತ ಹೇಳಿದ್ರಿ. ಕೌಟುಂಬಿಕ ಜೀವನನೂ ಮುಖ್ಯ, ಜೊತೆಗೆ ವೃತ್ತಿ ಕೂಡ ಮಾಡ್ತಾ ಇದ್ರಿ, ಅದರ ಜೊತೆಗೆ ಸಂಗೀತ ಕೂಡ ಮುಂದುವರಿಸಬೇಕು ಅಂತಿದೆ. ಇದೆಲ್ಲವನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಆಗ್ತಿದ್ಯಾ?
0: ಚೆನ್ನಾಗಾಗ್ತಿದೆ, ಮನೇಲೂ ಎಲ್ಲ ಸಪೋರ್ಟಿವ್ ಇದಾರೆ. ಅಪ್ಪ ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡಿ ರಿಟೈರ್ ಆಗಿದ್ದಾರೆ. ಅಮ್ಮ ಕೂಡ ಸಂಗೀತ ಕಲ್ತಿದ್ದಾರೆ, ಲಕ್ಷ್ಮಿ ಅಂತ. ಅವರು ಭಜನ್ ಕ್ಲಾಸ್ ಎಲ್ಲ ತಗೊಳ್ತಾರೆ. ಅವರು ಕೂಡ ಗೌರ್ಮೆಂಟ್ ಟೀಚರ್ ಆಗಿ ರಿಟೈರ್.
1: ಅಪ್ಪ ಅಂದ್ರೆ ಮಾವ,
0: ಇಲ್ಲಿ ಮಾವ ರಂಗಸ್ವಾಮಿ ಅಂತ ಅವ್ರ ಹೆಸರು. ಅಮ್ಮನ ಹೆಸರು ಲಕ್ಷ್ಮಿ ನಾಡಿಗ್. ಅವರು ಕೂಡ ಗೌರ್ಮೆಂಟ್ ರಿಟೈರ್ಡ್ ಟೀಚರು, ಹಂಗೆ ಭಜನ್ ಕ್ಲಾಸಸ್ ತಗೊಳ್ತಾರೆ.
1: ನಿಮ್ಮ ಮನೆಯವ್ರು ಹಾಡ್ತಾರ?
0: ಮನೆಯವ್ರು ಹಾಡೆಲ್ಲ ಇಂಟ್ರೆಸ್ಟ್ ಇದೆ, ಮನೋಜ್ ನಾಡಿಗ್ ಅಂತ.
1: ಅಯ್ಯೋ, ಅವರು ಹಾಡಿದ್ರೆ ಒಳ್ಳೆ ಡ್ಯುಯೆಟ್ ಆಡ್ಬೋದಿತ್ತು.
0: ತುಂಬಾ ಇಂಟ್ರೆಸ್ಟ್ ಇದೆ, ಕೇಳಕ್ಕೆಲ್ಲ ತುಂಬಾ ಇಂಟ್ರೆಸ್ಟ್ ಇದೆ.
1: ಯಾವ್ದಾದ್ರು ಹಾಡಿದೀರಾ ನಿಮ್ಮ ಮನೆಯವ್ರಿಗೆ ಯಾವ್ದಾದ್ರು ವಿಶೇಷವಾಗಿ?
0: ಹಾಡಿದ್ರೆ
1: ವಿಶೇಷವಾದ ರಾಗ?
0: ರಾಗ ಹಾಡಿಲ್ಲ, ಹಾಡಿದೀವಿ.
1: ಹಾಡಿದೀರಾ? ಯಾವ್ದು ಹಾಡಿದ್ದೀರಾ?
0: ಆಕಾಶ ದೀಪವು ನೀನು, ಫಿಲಂ ಸಾಂಗ್ಸ್ ಏನೇನಿದೆ ಹಾಡಿರೋದು.
1: ಫಿಲಂ ಸಾಂಗ್ಸ್ ಇಷ್ಟನಾ?
0: ಇಷ್ಟ.
1: ವಿದ್ವತ್ ಅಲ್ಲಿ ವಿಶೇಷವಾಗಿ ಏನ್ ಕಲಿತೀರಾ?
0: ವಿದ್ವತ್ ಅಲ್ಲಿ ಹೊಸ ಹೊಸ ರಾಗಗಳೇ ಇದೆ, ಗೊತ್ತಿಲ್ದಿರೋ ರಾಗಗಳ ಹೆಸರಾಗ್ಲಿ, ಸ್ವಲ್ಪ ಕಷ್ಟನೂ ಇದೆ ಸೀನಿಯರ್ ಗಿಂತ. ನೆರ್ವಲ್
1: ಈಗ ಗುರುಗಳು ಯಾರು?
0: ಅರುಣ್ ಕುಮಾರ್ ಅಂತಾನೆ, ಅಮ್ಮನ ತಮ್ಮನೆ, ಅವರಿಂದಾನೆ ಕಂಟಿನ್ಯೂ ಮಾಡ್ತಿರೋದು. ಆನ್ಲೈನ್ ಕ್ಲಾಸಸ್ ಯಾವ ಯಾವಾಗ ಆಗುತ್ತೆ ಅವಾಗ ಪ್ರಾಕ್ಟೀಸ್
1: ಆನ್ಲೈನ್ ಅಲ್ಲೇ ತಗೋತಾ
0: ಇದ್ದೀರಾ? ಸೀನಿಯರ್ ಕಂಪೇರ್ ಮಾಡಿದ್ರೆ ವಿದ್ವತ್ ಅಲ್ಲಿ ಕಲಿಯುವಂತದ್ದೇ ತುಂಬಾ ಇದೆ, ಎಷ್ಟು ಕಲ್ತರೂ ಸಾಕಾಗಲ್ಲ ಅನ್ನೋದು ವಿದ್ವತ್ ಅಲ್ಲಿ ಗೊತ್ತಾಗತ್ತೆ.
1: ಒಂದೇನಂತಂದ್ರೆ ಈಗ ಸಿಲೆಬಸ್ ಕಂಪ್ಲೀಟ್ ಮಾಡಿ ಎಕ್ಸಾಮ್ ತಗೊಂಡು ಪಾಸ್ ಆಗದ್ ಬೇರೆ, ಆದ್ರೆ ಅದನ್ನ ಹೇಗ್ ಹಾಡ್ತೀರಾ, ನೀವು ಹೇಗೆ ಕಲಿಸ್ತೀರಾ ಅನ್ನೋದು ಬಹಳ ಮುಖ್ಯ ಆಗುತ್ತೆ.
0: ಬರೀ ಎಕ್ಸಾಮ್ ತಗೊಂಡ್ರೆ ಸಾಕಾಗಲ್ಲ, ಎಕ್ಸಾಮ್ ಪಾಸ್ ಮಾಡ್ಕೊಂಬೋದು, ಆದ್ರೆ ಆಮೇಲೆ ಹಾಡಕ್ಕೆ ಬರಲ್ಲ, ಎಲ್ಲಿ ಹೋದ್ರು ಬರೀ ಮಿಸ್ಟೇಕ್ಸ್ ಮಾಡ್ತೀವಿ ಅಂದ್ರೆ ಬರೀ ಎಕ್ಸಾಮ್ ಪಾಸ್ ಮಾಡೋದ್ರಿಂದ ಏನು ಯೂಸ್ ಇಲ್ಲ ಅಂತ ಗೊತ್ತಾಗುತ್ತೆ.
1: ಎಕ್ಸಾಮ್ ದಿನ ಚೆನ್ನಾಗಿ ಹಾಡ್ಬೋದು,
0: ಹೌದು,
1: ಆದ್ರೆ ದಿನ ದಿನ ಚೆನ್ನಾಗಿ ಹಾಡ್ಬೇಕಲ್ಲ.
0: ಕಲಿಯೋದ್ ಯಾವತ್ತು ನಿಲ್ಲಲ್ಲ,
1: ನಿಲ್ಲಲ್ಲ, ನಿಲ್ಬಾರ್ದು ಸಹ. ಈಗ ಏನ್ ಕೇಳಿಸ್ತೀರಿ?
0: ಒಂದು ದೇವ್ರ ನಾಮ ಶ್ರೀ ಜಗದೀಶ್ವರಿ ಅಂತ ಬಹುದಾರಿ ರಾಗದಲ್ಲಿದೆ.

0: ಮನೆಯಲ್ಲಿ ಒಬ್ಬರೇ ಮಗಳ ಹೇಗೆ?
1: ನನ್ಗೆ ಟ್ವಿನ್ ಸಿಸ್ಟರ್ ಇದ್ದಾಳೆ ಸ್ಫೂರ್ತಿ ಅಂತ, ಅವಳು ಮದ್ವೆ ಆಗಿ ಬೆಂಗಳೂರಲ್ಲಿ ಇದ್ದಾಳೆ.
0: ಸಂಗೀತ ಕಲ್ತಿದಾರ?
1: ಇಬ್ರು ಒಟ್ಟಿಗೆ ಕಲ್ತಿದ್ದು
0: ಸಿಸ್ಟರ್ಸ್.
1: ಸಿಸ್ಟರ್ಸ್ ಸಂಗೀತ ಮತ್ತೆ ಕ್ಲಾಸಿಕಲ್ ಡ್ಯಾನ್ಸ್ ಕೂಡ ಭರತನಾಟ್ಯಂ.
0: ಭರತನಾಟ್ಯಂ ಆಗಿದೆಯಾ?
1: ಜೂನಿಯರ್ ಎಕ್ಸಾಮ್ ಆಗಿದೆ, ಸೀನಿಯರ್ ಪೋರ್ಷನ್ಸ್ ಆಗಿದೆ, ಬಟ್ ಎಕ್ಸಾಮ್ ಕಟ್ಟಕ್ಕಾಗಲಿಲ್ಲ.
0: ಈ ಸಂಗೀತ ಮತ್ತು ನಾಟ್ಯ ಎರಡು ಒಂದಕ್ಕೊಂದು ತುಂಬಾ ರಿಲೇಟ್ ಮಾಡಬಹುದು. ನಾಟ್ಯಕ್ಕೆ ಸಂಗೀತ ಬೇಕೇ ಬೇಕು, ಸಂಗೀತಕ್ಕೆ ನಾಟ್ಯ ಬೇಕಿಲ್ಲದೆ ಇರಬಹುದು, ಆದ್ರೆ ನಾಟ್ಯಕ್ಕೆ ಇದ್ರೆ ಚೆನ್ನಾಗಿರುತ್ತೆ ಅಲ್ವಾ?
1: ತಾಳ ಆಗ್ಲಿ ರಾಗ ಆಗ್ಲಿ ತುಂಬಾ ಹೆಲ್ಪ್ ಕೊಡುತ್ತೆ. ಆಮೇಲೆ ಡ್ಯಾನ್ಸ್ ಅಲ್ಲೂ ಅಷ್ಟೇ, ಹಾಡ್ ಹೇಳ್ಕೊಂಡೆ ಡ್ಯಾನ್ಸ್ ಮಾಡೋದ್ರಿಂದ ಅದೇನೇನ್ ಕೃತಿಗಳಿದೆ, ಏನೇನ್ ಜತಿ ಸ್ವರಗಳಿದೆ, ಅದೆಲ್ಲ ನಮಗೆ ಸಂಗೀತದಲ್ಲೂ ಆಗಿರುತ್ತೆ. ಡ್ಯಾನ್ಸ್ ಅಲ್ಲಿ ಇನ್ನೂ ಬೇಗ ಕಲಿಯಕ್ ಹೆಲ್ಪ್ ಆಗುತ್ತೆ.
0: ಒಂದು ಈಗ ನಿಮ್ಗೆ ತುಂಬಾ ಜನ ಸ್ನೇಹಿತರು ಇರ್ತಾರೆ, ಸಂಗೀತ ಕಲಿತವ್ರು ಇರ್ಬೋದು, ಆಮೇಲೆ ನೃತ್ಯ ಕಲಿತವ್ರು ಇರ್ಬೋದು, ಅಥವಾ ಕಲಿದೆ ಇರೋರು ಇರ್ಬೋದು, ಏನ್ ವ್ಯತ್ಯಾಸ ಅಂತ ಅನ್ಸುತ್ತೆ? ಅಂದ್ರೆ ಯಾವುದೇ ತರಹದ ಒಂದು ಚಿತ್ರಕಲೆ ಆಗಿರ್ಬೋದು, ಹಾಡೋದಿರ್ಬೋದು, ಡ್ಯಾನ್ಸ್ ಮಾಡೋದಿರ್ಬೋದು, ಬೇರೆ ಇನ್ಯಾವುದೇ ಒಂದು ಆಸಕ್ತಿಯನ್ನ ಇಟ್ಕೊಂಡು ಕಲ್ತು ಉದ್ಯೋಗದ ಜೊತೆಗೇನೆ ಇದನ್ನು ತಗೊಂಡ್ ಹೋಗೋದಕ್ಕೂ, ಏನು ಕಲೀಲಾರದೆ ಬರೀ ಉದ್ಯೋಗ ಮಾಡೋದಕ್ಕೆ ಏನಾದ್ರೂ ವ್ಯತ್ಯಾಸ ಇದೆ ಅನ್ಸುತ್ತೆ?
1: ಯಾಕಂದ್ರೆ ಈಗ ನಾವು ಕಲ್ತಿರೋದ್ರಿಂದ ನಾವು ಟೈಮ್ ಸಿಗ್ದ ಹೆಂಗ್ ಪ್ರಾಕ್ಟೀಸ್ ಮಾಡ್ತೀವಿ, ಆ ಟೈಮ್ ನ ಹೆಂಗ್ ಯೂಸ್ ಮಾಡ್ಕೊಳ್ತೀವಿ ಗೊತ್ತಿದೆ. ಸುಮ್ನೆ ಏನು ಕಲಿದೆ ಇದ್ದವರು ಹೆಂಗೆ ಟೈಮ್ ಎಷ್ಟು ವೇಸ್ಟ್ ಆಗತ್ತೆ ಅದು ಗೊತ್ತಾಗತ್ತೆ. ಇನ್ನೊಂದು ಸ್ವಲ್ಪ ನಮಗೇನಾದ್ರು ಬೇರೆ ಚೇಂಜ್ ಇರಬೇಕು ಅಂದ್ರೆ ನಮಗೇನಾರೊಂದು ಹಾಬಿ ಇರ್ಲೇಬೇಕಾಗತ್ತೆ. ನಮಗೊಂದ್ ಸ್ವಲ್ಪ ಮೈಂಡ್ ಫ್ರೆಶ್ ಆಗತ್ತೆ, ಏನೊಂದು ಕಲ್ತಿದೀವಿ ಏನೊಂದು ಮಾಡ್ತೀವಿ ಅಂತಂದಾಗ ನಮಗೆ ಅದ್ರ ಕಡೆ ಗಮನ ಕೊಟ್ಟು ಒಂದ್ ಸ್ವಲ್ಪ ಬರೀ ಕೆಲ್ಸ ಬರೀ ಮೊಬೈಲ್ ಇಟ್ಕೋ ಅದೆಲ್ಲ ಬಿಟ್ಬಿಟ್ಟು, ಈಗ ಮೊಬೈಲ್ ಬಂದಿರೋದ್ರಿಂದ ಮೊಬೈಲ್ ಇಟ್ಕೊಂಡೆ ಕೂತಿರ್ತಾರೆ. ಅಟ್ಲೀಸ್ಟ್ ಏನಾರ ಒಂದ್ ಹಾಬಿ ಇದ್ರೆ ಏನೊಂದ್ ಮಾಡ್ತಿದೀವಿ, ಮೇನ್ ಆಗಿ ನಮ್ ಮೈಂಡ್ ಫ್ರೆಶ್ ಆಗುತ್ತೆ.
0: ನೀವು ಮೊಬೈಲ್ ನೋಡಲ್ವಾ?
1: ನೋಡ್ತೀನಿ.
0: ಎಷ್ಟೊತ್ತು ನೋಡ್ತೀರ?
1: ಬೋರ್ ಆದಾಗೆಲ್ಲ ನೋಡ್ತೀನಿ, ಇಲ್ಲ ಅಂತ ಹೇಳ್ತಿಲ್ಲ. ಮೊಬೈಲ್ ಯೂಸ್ ಮಾಡೋದೇನ್ ಬಿಟ್ಟಿಲ್ಲ ಯಾವತ್ತೇನೋ, ಆದ್ರೆ ಬರೀ ಮೊಬೈಲ್ ಇಟ್ಕೊಂಡ್ ಕೂರಕ್ ನಂಗೂ ಏನ್ ಇಷ್ಟ ಆಗಲ್ಲ. ಈ ತರ ಏನಾರೊ ಒಂದ್ ಹಾಬಿ ಏನೇ ಆಗ್ಲಿ ಯಾವ್ದೇ ತರ,
0: ಅಂದ್ರೆ ಮೊಬೈಲ್ ಬಳಕೆ ತಪ್ಪಲ್ಲ, ಆದ್ರೆ ಯಾವ ಉದ್ದೇಶಕ್ಕೆ ಅದನ್ನ ಬಳಸ್ತಾ ಇದೀವಿ,
1: ಎಷ್ಟ್ ಯೂಸ್ ಮಾಡ್ಬೇಕು ಅದು ನಮ್ ಕೈಲೇ ಇದೆ.
0: ಕರೆಕ್ಟ್. ಅದನ್ನ ತಿಳ್ಕೊಂಡಾಗ ಯಾವ್ದು ನಮ್ಗೆ ಚಟ ಅಂತ ಅನ್ಸಲ್ಲ, ಅಥವಾ ಅದೊಂದು ಅಡಿಕ್ಷನ್ ಅಂತ ಅನ್ಸಲ್ಲ ಅಲ್ವಾ? ಅದನ್ನ ಮೀರಿ ಹೋಗ್ಬಾರ್ದು.
1: ಅದಕ್ಕೆ ನಮಗ್ ನಾವು ಸ್ವಲ್ಪ
0: ಕಡಿವಾಣ ಹಾಕೊಳ್ಳೋದು, ನಿಯಂತ್ರಣ ಮಾಡೋದು, ಆ ಮನಶಕ್ತಿ ಎಲ್ಲ ಬರ್ಬೇಕು, ಆ ನಿರ್ಧಾರ ತಗೊಳ್ಳುವಂತಹ ಮೆಚುರಿಟಿ ನಮ್ಗೆ ಇರ್ಬೇಕು ಅಂತಂದ್ರೆ ನಾವು ಜಗತ್ತನ್ನ ಬೇರೆ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು. ಮೊಬೈಲ್ ನೋಡೋದು ಅಥವಾ ಬರೀ ಮನರಂಜನೆ ತೆಗೆದುಕೊಳ್ಳೋದು, ಅದರಿಂದ ಬೇರೆ ಬೇರೆ ಮಾನಸಿಕ ಮತ್ತು ದೈಹಿಕ ಪರಿಣಾಮಗಳು ಆಗ್ತಾ ಇದೆ. ಅದು ಈಗ ಗೊತ್ತಾಗ್ತಾ ಎಲ್ಲರಿಗೂ ಗೊತ್ತಾಗ್ತಿದೆ, ಸಮಾಜದ ಮೇಲೆ ಎಷ್ಟು ಒತ್ತಡ ಇದೆ ಅನ್ನೋದು ಗೊತ್ತಾಗ್ತಿದೆ. ಅದೊಂದು ಹೊಸ ಸಮಸ್ಯೆ ಆಗಿ ಉದ್ಭವಿಸ್ತಾ ಇದೆ ಅಲ್ವಾ? ಈಗ ಏನೇನೋ ಬಡತನ ಇತ್ತು, ಅನಕ್ಷರತೆ ಇತ್ತು, ಅದೆಲ್ಲ ಹೋಗಿ ನೋಡಿ ಹಳೆ ಸಮಸ್ಯೆಗಳು ಅದು ಹೋಯ್ತು ಇದು ಹೋಯ್ತು ಅನ್ನೋ ಹೊತ್ತಲ್ಲಿ ಈ ತರದ ಹೊಸ ಹೊಸ ಸಮಸ್ಯೆಗಳು ಆಗ್ತಿದೆ. ಇದೆಲ್ಲ ಆಧುನಿಕತೆ ತಂದೊಡ್ಡಿರುವ ಸವಾಲುಗಳು. ಸಮಸ್ಯೆಯನ್ನಾಗಿ ಮಾಡ್ಕೋಬಾರ್ದು, ಸವಾಲನ್ನ ಸವಾಲನ್ನಾಗಿ ಸ್ವೀಕರಿಸಿ ಅದನ್ನ ಎಷ್ಟು ಬಳಸಬೇಕು ಅಷ್ಟನ್ನ ಗಮನದಲ್ಲಿ ಇಟ್ಕೋಬೇಕು. ಈಗೇನ್ ಕೇಳಿಸ್ತೀರಾ ನಮ್ಗೆ?
1: ಒಂದು ಭಾವಗೀತೆ ಹೇಳ್ತೇನೆ, ಅಮ್ಮನ್ ಮೇಲಿದೆ. ಅದು
0: ಯಾರು ಬರ್ದಿರೋದು?
1: ಡಾಕ್ಟರ್ NS ಲಕ್ಷ್ಮೀನಾರಾಯಣ ಭಟ್ ಅಂತ. ಹೆಮ್ಮೆ ನನಗೆ ಅಮ್ಮ ನಿನ್ನ ತಾಯಿ ಎಂದು ಕರೆಯಲು ಅಂತ.

0: ತುಂಬಾ ಚೆನ್ನಾಗಿತ್ತು. ಮತ್ತೆ ನಿಮ್ಮ ಈ ಸಂಗೀತದ ಪಯಣ ಮತ್ತೆ ನಿಮ್ಮ ವೃತ್ತಿ ಪ್ರವೃತ್ತಿ ಎರಡು ಒಟ್ಟೊಟ್ಟಿಗೆ ಸಾಗ್ಲಿ. ಏನು ಒಳ್ಳೇದು ಮಾಡಬಹುದು ಈ ಲಲಿತ ಕಲೆಗಳನ್ನ, ಅಂದ್ರೆ ಬರೀ ಉಪಜೀವನ ಆಗಬಾರ್ದು, ನಾವು ಕಲ್ತ್ವಿ ಕಲ್ಸಿದ್ವಿ ಅದರಿಂದ ಏನೋ ಒಂದು ಸಣ್ಣ ಸಂಭಾವನೆ ಬಂತು ಅನ್ನೋದು ಅದು ಬೇರೆ, ವೃತ್ತಿ ಬೇರೆ. ಅದರ ಜೊತೆ ಜೊತೆಗೆ ನಮ್ಮ ಮನಸ್ಸಿನ ಮೇಲೆ ಆಗುವಂತಹ ಪರಿಣಾಮ ನಮ್ಮ ಮನೆ ಮಂದಿ ಮೇಲೂ ಆಗುತ್ತೆ, ಆಯ್ತಾ, ಅದು ಪಕ್ಕದ ಮನೆಯವ್ರ ಮೇಲೆ ಆಗುತ್ತೆ, ಅದು ಸೊಸೈಟಿ ಮೇಲೆ ಆಗುತ್ತೆ, ಹೀಗೆ ಅಲ್ವಾ ಸಾಗೋದು. ಅಂದ್ರೆ ನಾವು ಒಳ್ಳೆಯವರಾಗುವುದರ ಉಪಯೋಗ ಅಥವಾ ಪರಿಣಾಮ ಇಷ್ಟೆಲ್ಲ ಇರುತ್ತೆ. ಹಾಗಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ ನಿಮ್ಮ ಊರಿಗೆ ಅವ್ರಿಗೆ?
1: ಏನಂದ್ರೆ ನನಗೆ ಮನೇಲಿ ಮತ್ತೆ ಭಜನ್ ಕ್ಲಾಸ್ ಎಲ್ಲ ಮಾಡ್ತಾರೆ, ಮಕ್ಕಳೆಲ್ಲ ಬರ್ತಾರೆ. ಆ ಚಿಕ್ಕ ವಯಸ್ಸಿಂದಾನೆ ಒಂದ್ ಸ್ವಲ್ಪ ಇದು ಒಂದ್ ಕಲೆ ಇದೆ, ಒಂದ್ ಆಸಕ್ತಿ ಇದೆ ಅಂತ ಈಗ್ಲಿಂದಾನೆ ಹೇಳ್ಕೊಡಕ್ ಶುರು ಮಾಡಿದ್ರೆ ಒಂದ್ ಸ್ವಲ್ಪ ಅವರು ಕಲಿತಾರೆ, ಅವ್ರ ಫ್ರೆಂಡ್ಸ್ ಹೇಳ್ತಾರೆ, ಅವರು ಇನ್ನೊಂದ್ ಸ್ವಲ್ಪ ಸೇರ್ಕೊಂಡು ಈ ತರ ಭಜನ್ ಅಂತೊಂದೇ ಹೇಳ್ತಿಲ್ಲ ನಾನು, ಯಾವ್ದೇ ಕಲೆ ಆಗ್ಲಿ ಮನೇಲಿ ಒಬ್ರು ಕಲಿಯಕ್ ಶುರು ಮಾಡಿದ್ರೆ ಅದ್ ಹಂಗೆ ಹರಡತ್ತೆ ಆ ವಿಷಯ. ಅವಾಗ ಆದಷ್ಟು ಜನ ಏನೇನ್ ಹಾಬೀಸ್ ಕಲ್ತ್ಕೊಳ್ತಾರೋ ಅವರಿಗೆ ಹೆಲ್ಪ್ ಆಗತ್ತೆ. ಈಗಿನ ಜನರೇಷನ್ ಅವರು ಬರೀ ಲ್ಯಾಪ್ಟಾಪ್ ಇಟ್ಕೋ, ಕಂಪ್ಯೂಟರ್ ಯೂಸ್ ಮಾಡು, ಮೊಬೈಲ್ ಯೂಸ್ ಮಾಡು, ಬರೀ ಅಷ್ಟರಲ್ಲೇ ಆಗ್ತಾರ ಬಿಟ್ರೆ ಈ ತರ ಯಾವ ಹೊಸ ಹೊಸ ಕಲೆಗಳಿದೆ ಅಷ್ಟು ಬೇಗ ತಿಳ್ಕೊಳಲ್ಲ. ದೊಡ್ಡವ್ರು ನಾವೇನಿದೀವಿ, ಹೆಂಗೆ ಅಮ್ಮನ ಕ್ಲಾಸ್ ಮಾಡೋದ್ ನೋಡಿದೀನಿ, ಮಕ್ಳು ಇಂಟ್ರೆಸ್ಟ್ ಇಂದ ಬರ್ತಾರೆ, ಹಾಡ್ತಾರೆ, ಖುಷಿ ಪಡ್ತಾರೆ ಹೊಸ ಹೊಸದ್ ಕಲಿಯಕ್ಕೆ. ಈಗ ನಾವ್ ಕಲ್ತಿದೀವಿ ಅಂದ್ರೆ ಇನ್ನೊಬ್ರಿಗೆ ಅದ್ ಹೇಳ್ಕೊಡೋಷ್ಟು ನಮಗ್ ಆಸಕ್ತಿ ಬಂದ್ರೆ ಹೆಲ್ಪ್ ಆಗತ್ತೆ.
0: ಯಾವುದೇ ಒಂದು ಚಟುವಟಿಕೆನಲ್ಲಿ ಮಕ್ಕಳನ್ನ ತೊಡಗಿಸೋದು ಪೋಷಕರ ಜವಾಬ್ದಾರಿ ಅಲ್ವಾ? ಪೋಷಕರು, ಶಾಲೆಯಲ್ಲಿ ಶಿಕ್ಷಕರು, ಅಕ್ಕಪಕ್ಕ ಮನೆಯವರು, ಒಂದ್ ಸಮಾಜ ಚೆನ್ನಾಗಿರ್ಬೇಕು, ಸದೃಢವಾಗಿರ್ಬೇಕು, ಆರೋಗ್ಯಕರವಾಗಿರ್ಬೇಕು ಅಂತಂದ್ರೆ ಪರಸ್ಪರರ ಎಲ್ಲರ ಸಹಕಾರ ಇದ್ದಾಗ ಮಾತ್ರ ಚೆನ್ನಾಗಾಗುತ್ತೆ. ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇನ್ನೊಂದು ಗೀತೆಯೊಂದಿಗೆ ಕಾರ್ಯಕ್ರಮ ಮುಗಿಸೋಣ. ನಮಸ್ಕಾರ.
1: ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು.

ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ವಿದ್ವತ್ ಪದವಿಯನ್ನ ಅಭ್ಯಾಸ ಮಾಡುತ್ತಿರುವ ಸ್ಮೃತಿ, ಎಸ್ಸಿ ಇವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಕರು ಸುಜಾತ ಎಫ್ ತಳವಾರ್. ರಾಜ್ಯವ್ಯಾಪಿ ಮೂಡಿಬಂದ ಇಂದಿನ ಯುವವಾಣಿ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. ಎಲ್ಲರಿಗೂ ನಮಸ್ಕಾರ.

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
1: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

0: ಶ್ರೋತೃಗಳೇ ಗಮನಿಸಿ,
1: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 10 ಗಂಟೆ.

0: ಗೌರಿ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸಿ. ಮಣ್ಣಿನಲ್ಲಿ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ, ಬಣ್ಣವಿಲ್ಲದ ಸಣ್ಣ ಗೌರಿ ಗಣಪನ ಮೂರ್ತಿಯನ್ನು ತಂದು ಪೂಜಿಸಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಲೋಹದ ಬಣ್ಣವಿರುವ ಮೂರ್ತಿಗಳನ್ನು ಖರೀದಿಸಬೇಡಿ. ಶಬ್ದ ಮಾಲಿನ್ಯ ಉಂಟು ಮಾಡುವ ಧ್ವನಿವರ್ಧಕಗಳು, ವಾಯು ಮಾಲಿನ್ಯ ಮಾಡುವ ಪಟಾಕಿಗಳನ್ನು ಸಿಡಿಸುವುದನ್ನು ನಿಷೇಧಿಸಲಾಗಿದೆ. ಪರಿಸರ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಆಚರಿಸಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರಕಟಣೆ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ.
1: ಈಗ ಕೇಳಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎಂ ಬಾಲಮುರಳಿಕೃಷ್ಣ ಅವರ ಹಾಡುಗಾರಿಕೆಯನ್ನು.

ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ವಾದ್ಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎಂ ಬಾಲಮುರಳಿಕೃಷ್ಣ ಅವರ ಹಾಡುಗಾರಿಕೆಯನ್ನು ಕೇಳಿದರೆ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 10:30.

ಕೇಳಿ ಚಿತ್ರಗೀತೆಗಳ ಕಾರ್ಯಕ್ರಮ. ಚಿತ್ರಗೀತೆಗಳ ಕಾರ್ಯಕ್ರಮದ ಆರಂಭದ ಗೀತೆಯನ್ನು ಕೇಳಿ ಪಾರಿಜಾತ ಚಿತ್ರಕ್ಕೆಂದು ಹಾಡಿದ್ದಾರೆ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಲ್ ಅವರು. ಕವಿರಾಜ್ ಅವರ ಸಾಹಿತ್ಯಕ್ಕೆ ಮನೋಮೂರ್ತಿ ಅವರ ಸಂಗೀತ ನಿರ್ದೇಶನವಿದೆ.

ಕೃಷ್ಣಂ ಪ್ರಣಯ ಸಖ್ಯ ಚಿತ್ರಕ್ಕೆಂದು ಹಾಡಿದ್ದಾರೆ ಜಸ್ಕರಣ್ ಸಿಂಗ್ ಅವರು. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತ ನಿರ್ದೇಶನವಿದೆ.

ಸೋನು ನಿಗಮ್ ಅವರ ಧ್ವನಿಯಲ್ಲಿ ಕೇಳಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಚಿತ್ರದ ಗೀತೆಯನ್ನು ಕೇಶವಾದಿತ್ಯ ಅವರ ಸಾಹಿತ್ಯಕ್ಕೆ ಯಶೋವರ್ಧನ್ ಅವರ ಸಂಗೀತ ನಿರ್ದೇಶನವಿದೆ.

ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯದಲ್ಲಿ ಅರ್ಜುನ್ ಜನ್ಯ ಅವರ ಸಂಗೀತ ನಿರ್ದೇಶನದಲ್ಲಿ ಕೇಳಿ ತ್ರಿವಿಕ್ರಮ ಚಿತ್ರದ ಗೀತೆಯನ್ನು ಸಂಜಿತ್ ಹೆಗ್ಡೆ ಅವರ ಧ್ವನಿಯಲ್ಲಿ.

ಚಿತ್ರಗೀತೆಗಳ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳಿ. ಕುನಲ್ ಗಾಂಜವಾಲ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ಸುಂಟರಗಾಳಿ ಚಿತ್ರದ ಗೀತೆಯನ್ನು ಸಂಗೀತ ನೀಡಿದ್ದಾರೆ ಸಾಧು ಕೋಕಿಲ ಅವರು.

ರಾಜೇಶ್ ಅವರ ದನಿಯಲ್ಲಿ ಕೇಳಿ ಯಜಮಾನ ಚಿತ್ರದ ಗೀತೆಯನ್ನು, ಕೆ ಕಲ್ಲಣ್ಣವರ ಸಾಹಿತ್ಯಕ್ಕೆ ರಾಜೇಶ್ ರಾಮನಾಥ್ ಅವರ ಸಂಗೀತ ನಿರ್ದೇಶನವಿದೆ.

ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯ ಗೀತೆಯನ್ನು ಕೇಳಿ ಸಂಜಿತ್ ಹೆಗ್ಡೆಯವರ ಧ್ವನಿಯಲ್ಲಿ ಸಲಗ ಚಿತ್ರದ ಗೀತೆಯನ್ನು ನಾಗಾರ್ಜುನ್ ಶರ್ಮಾ ಅವರ ಸಾಹಿತ್ಯಕ್ಕೆ ಚರಣ್ ರಾಜ್ ಅವರ ಸಂಗೀತ ನಿರ್ದೇಶನವಿದೆ.

0: ಇದುವರೆಗೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 11:05 ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಆಕಾಶವಾಣಿ, ದ ನ್ಯೂಸ್ ರೆಡ್ ಬೈ ಅಮೃತ್ ಭೂಷಣ್. The BRICS nations adopted New Delhi Declaration on the first day of their summit at Bharat Mandapam in New Delhi today. The declaration calls for commitment to stronger multilateralism and deeper cooperation, stresses on deeper economic and developmental cooperation, and advocates international order for developing countries to have greater influence in decision-making on global issues. The BRICS leaders expressed concern over ongoing conflicts in many parts of the world and the current state of polarization and fragmentation in the international order. The grouping also stressed cooperation on sustainable development. It highlighted the need to tackle hunger and poverty and strengthen the global response to climate change. Prime Minister Narendra Modi said in his closing remarks after adoption of the New Delhi Declaration that it provides a clear direction for the shared resolve of the member countries. He added that it is now their shared responsibility to translate these resolutions into tangible results.
2: आज की चर्चा से स्पष्ट है कि बदलते हुए विश्व का संचालन पुराने संस्थानों से नहीं किया जा सकता. रिप्रेजेंटेशन, रिस्पॉन्सिवनेस और रूल मेकिंग तीनों में सुधार आवश्यक है. आज एडप्ट किया गया न्यू दिल्ली डिक्लेरेशन हमारे साझा संकल्प को स्पष्ट दिशा देता है. अब हमारी जिम्मेदारी है कि इन संकल्पों को ठोस परिणामों में बदले.
1: The 18th BRICS summit kicked off this afternoon with Prime Minister Narendra Modi welcoming leaders of member countries at Bharat Mandapam. In his opening remarks, Prime Minister Modi proposed a BRICS continuity and implementation mechanism to ensure that the grouping's institutional momentum is maintained despite the changing chairship every year. He emphasized that the gap between decisions and their outcomes must be bridged through partnership and collective action.
2: ग्लोबल साउथ आज वैश्विक संकटों की फ्रंट रो में है, लेकिन डिसीजन मेकिंग की बैक रो में है. हमें इस पिरामिड ऑफ प्रिविलेज को प्लेटफॉर्म ऑफ पार्टनरशिप में बदलना है, जहां हर देश की आवाज हो, हर सदस्य का स्टेक हो, हर प्रयास के केंद्र में मानवता का विकास हो. इस उद्देश्य से मैं प्रस्ताव रखता हूं कि हम मिलकर ग्लोबल गवर्नेंस रिफॉर्म के 10 प्रपोजल्स.
1: The Prime Minister said BRICS countries will have to work on a new and ambitious agenda for the next 20 years. The Prime Minister also proposed to establish a seafarers' emergency support network to connect the maritime authorities and diplomatic missions of relevant countries to facilitate assistance during difficult times. After the conclusion of the session on the first day, Prime Minister Modi and the BRICS leaders planted saplings at the venue outside the lawns of Bharat Mandapam and posed for a family photo. They also visited the India Innovates exhibition. Prime Minister Narendra Modi and President of China Xi Jinping today reaffirmed that India and China should take a strategic and long-term perspective of their ties and differences should not become disputes. During their bilateral meeting on the sidelines of BRICS summit, the two leaders welcomed the steady progress in India-China bilateral relations since their last meeting in Tianjin in August last year. Prime Minister Modi highlighted that both sides must be guided by three mutuals: mutual respect, mutual sensitivity, and mutual interest. He emphasized that peace and tranquility in the border areas remains an essential basis for the continued development of bilateral relations. The two leaders expressed commitment to a fair, reasonable, and mutually acceptable resolution of the boundary question proceeding from the political perspective of their overall bilateral relations and the long-term interests of the two peoples. External Affairs Ministry said in a statement that the two leaders took note of the progress in people-to-people ties and underscored the need to further promote cultural exchanges, business linkages, and greater mobility between the two countries. A special cultural performance, Navarasa, the universe of shared emotions, was presented during the BRICS Leaders Summit Gala dinner hosted by the Prime Minister today at Bharat Mandapam in New Delhi. The cultural event featured the BRICS Symphony, One Rhythm, Many Cultures, bringing together musicians from BRICS members and partner countries in a unique collaborative musical performance. And in US Open tennis, defending champion Arina Sabalenka will take on Elena Rybakina in the women's singles final tonight. And that is the end of this news bulletin.
0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ನಿಲಯದಿಂದ ನಾಳೆ ಪ್ರಸಾರವಾಗುವ ಕೆಲವು ಕಾರ್ಯಕ್ರಮಗಳ ಮುಖ್ಯಾಂಶಗಳು. ನಾಳೆ ಬೆಳಗಿನ ಪ್ರಸಾರದಲ್ಲಿ 6 ಗಂಟೆಗೆ ಕಾರ್ಯಕ್ರಮಗಳ ವಿವರಣೆ, 6:10ಕ್ಕೆ ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30ಕ್ಕೆ ಚಿಂತನ ಡಾಕ್ಟರ್ ಡಿಸಿ ಗೀತಾ ಅವರಿಂದ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ, 6:35ಕ್ಕೆ ದೇಶಭಕ್ತಿ ಗೀತೆ, 6:40ಕ್ಕೆ ಜಾನಪದ ಗೀತೆಗಳು, 7:15ಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ, 7:45ಕ್ಕೆ ಚಿತ್ರಗೀತೆಗಳು, 8:30ಕ್ಕೆ ವಚನ ಗಾಯನ, 9:05ಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ಮಕ್ಕಳಲ್ಲಿ ಕಂಡುಬರುವ ಕ್ಯಾನ್ಸರ್ ಕುರಿತು ಜಾಗೃತಿ, 9:10ಕ್ಕೆ ಕರ್ನಾಟಕ ರಾಜ್ಯ ಅರಣ್ಯ ಮತ್ತು ಪರಿಸರ ಇಲಾಖೆ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರೊಂದಿಗೆ ವಿಶೇಷ ಸಂದರ್ಶನವನ್ನು ಕೇಳುವಿರಿ, 9:35ಕ್ಕೆ ಚಿತ್ರಗೀತೆಗಳು ನಿಮ್ಮ ಕರೆ ನಿಮಗೊಂದು ಗೀತೆ, ನಾಳೆ ಸಂಜೆ ಪ್ರಸಾರದಲ್ಲಿ 5:00ಕ್ಕೆ ಚಿತ್ರಗೀತೆಗಳು, 5:30ಕ್ಕೆ ಯುವವಾಣಿ ಕಾರ್ಯಕ್ರಮದಲ್ಲಿ ದೇವದುರ್ಗ ತಾಲೂಕಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿದ್ಯಾವರ್ಧಕ ಸಂಘ ಸುರಪುರು ಸಂಚಲಿತ ಶ್ರೀ ಬಸವೇಶ್ವರ ಕಾಲೇಜು ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ, 6:15ಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ಮಕ್ಕಳಲ್ಲಿ ಕಂಡುಬರುವ ಕ್ಯಾನ್ಸರ್ ಕುರಿತು ಜಾಗೃತಿ, 6:20ಕ್ಕೆ ಸಂಧ್ಯಾ ಕಿರಣ ಹಿರಿಯರ ನಾಗರಿಕರ ಜೀವನ ಅನುಭವಗಳ ಕುರಿತಾದ ಕಾರ್ಯಕ್ರಮ, 6:51ಕ್ಕೆ ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗದಲ್ಲಿ ಕೇಳಿ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಬೀಜ ತಜ್ಞರಾದ ಡಾಕ್ಟರ್ ಶಕುಂತಲಾ ಎನ್ ಎಂ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳು, 7:20ಕ್ಕೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಗಂಗಾವತಿಯ ಪಂಪಪತಿ ಪೂಜಾರಿ ಮತ್ತು ಸಂಗಡಿಗರಿಂದ ಭಜನಾ ಪದಗಳು, 7:45ರಿಂದ 8:44ನಿಮಿಷದವರೆಗೆ, 9:15ನಿಮಿಷದಿಂದ 11:05ವರೆಗೆ, 11:10ನಿಮಿಷದಿಂದ ಆಟದ ಕೊನೆಯವರೆಗೆ.

ಹೀಗೆ ದುಬೈ ನಗರದ ದುಬೈ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುವ ಭಾರತ ಮತ್ತು ಶ್ರೀಲಂಕಾ ನಡುವೆ ನಡೆಯುವ ಮಹಿಳಾ ಏಷ್ಯಾ T20 ಕ್ರಿಕೆಟ್ ಫೈನಲ್ ಪಂದ್ಯದ ನೇರ ವೀಕ್ಷಕ ವಿವರಣೆ ಪ್ರಸಾರವಾಗಲಿದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ಇದುವರೆಗೆ ನಿಲಯದಿಂದ ನಾಳೆ ಪ್ರಸಾರವಾಗುವ ಕೆಲವು ಕಾರ್ಯಕ್ರಮಗಳ ಮುಖ್ಯಾಂಶಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 11:12:30. ಇಲ್ಲಿಗೆ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯ ಮುಕ್ತಾಯವಾಗುವುದು. ಮತ್ತೆ ನಿಲಯದ ನಾಳಿನ ಬೆಳಗಿನ ಪ್ರಸಾರ ಕಾರ್ಯ 5:55. ಹಾಗಾದರೆ ಸಮ್ಮತಿಗೆ ಅನುಮತಿ ಕೊಡಿ. ಶುಭರಾತ್ರಿ. ಜೈ ಹಿಂದ್.